ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಸೌರಕಟಕ, ವಣಿಕರಣ, ವಿಷ್ಕಂಬ ಯೋಗ, ಶುದ್ಧ ಆಷಾಢ. ದಿನಾಂಕ 28/7/2026, ಮಂಗಳವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತರವರು ನ್ಯಾಷನಲ್ ಹೆಪಟೈಟಿಸ್ ಡೇ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಎಡಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಯ ಮಹತ್ವದ ಬಗ್ಗೆ ದಿನೇಶ್ ಹೊಸನಗರ ಅವರು ತಿಳಿಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ. ಪರಿಸರಕ್ಕಾಗಿ ನಾವಲ್ಲ, ನಮಗಾಗಿ ಪರಿಸರ. ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪೋದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಮೆಟ್ಕಲ್ ಗುಡ್ಡದ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳರವರು. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಇದರಲ್ಲಿ ಟಿಎನ್ ಸರಸ್ವತಿಯವರ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಹಾಸ್ಯಭರಿತ ಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10:00 ಬಿಂದಾಸ್ ಮಾರ್ನಿಂಗ್ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಸೋಷಿಯಲ್ ಮೀಡಿಯಾ ಕಥೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಇದರಲ್ಲಿ ದ ಆಕ್ಸಿಡೆಂಟ್ ಕಥೆಯ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:00 ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹೀರೆಕಾಯಿ ರೆಸಿಪಿ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಮಹಾಲಕ್ಷ್ಮೀರವರು. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಜಿ ಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪನ ಓದು ಮತ್ತು ಇಂಗ್ಲಿಷ್ ಲರ್ನಿಂಗ್ ಬಗ್ಗೆ ತಿಳಿಸಲಿದ್ದಾರೆ ಶಿವಮೊಗ್ಗದ ವಿಜಯ ಗಣೇಶ್ ರವರು. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಇದರಲ್ಲಿ ಗಂಟೆ ಜಾಗಟೆ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಲಿದ್ದಾರೆ. ಇದರಲ್ಲಿ ಗಂಗುರೇಶ್ವರ ಎಲೆಕ್ಟ್ರಿಕಲ್ಸ್ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಇದರಲ್ಲಿ ನರ್ಸರಿ ಕುರಿತು ಮಾಹಿತಿ ಇರಲಿದೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 8:23 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:25 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಫ್ರೆಶ್ ಆಗಿ ನಿದ್ದೆಯಿಂದ ಎದ್ದು ಹಲ್ಲುಚ್ಚುತ್ತಾ ರೇಡಿಯೋ ಆನ್ ಮಾಡಿ ಕೇಳಿಸ್ಕೊಳ್ತಾ ಇರೋ ನನ್ನ ಪ್ರೀತಿಯ ಬ್ಯೂಟಿಫುಲ್ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಗೊತ್ತಾ ಸ್ನೇಹಿತರೆ, ಇವತ್ತು ಬೆಳಗ್ಗೆ ತಾನೇ ಎದ್ದು ವಾಕಿಂಗ್ ಮುಗಿಸಿ ಬರುವಾಗ ರಸ್ತೆಯಲ್ಲಿ ಯಾರೋ ಒಬ್ಬರ ಕೈಯಿಂದ ಒಂದು ಸಣ್ಣ ಕನ್ನಡಿ ಕೆಳಗೆ ಬಿತ್ತು, ಚೂರ್ ಚೂರಾಯಿತು. ಅವರು ಅಯ್ಯೋ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ರು. ನಾನು ಸುಮ್ನೆ ಕೆಳಗೆ ಬಗ್ಗಿ ನೋಡಿದೆ. ಆ ಒಡೆದು ಹೋದ ಪ್ರತಿಯೊಂದು ಸಣ್ಣ ಗಾಜಿನ ಚೂರಿನಲ್ಲೂ ಬೆಳಗಿನ ಸೂರ್ಯನ ಕಿರಣ ಬಿದ್ದು ಪ್ರತಿಯೊಂದು ಚೂರು ಒಂದೊಂದು ಸಣ್ಣ ಸೂರ್ಯನ ತರಹ ಹೊಳಿತಾ ಇತ್ತು. ಆ ಕ್ಷಣಕ್ಕೆ ನನಗೆ ಅನ್ಸಿದ್ದು ಒಂದೇ, ಅಬ್ಬಾ ಎಂತಹ ಅದ್ಭುತ ಅಲ್ವಾ ಅಂತ. ಅದಕ್ಕೆ ಅಲ್ವಾ ಹೇಳೋದು, ಕನ್ನಡಿಯು ಸಾವಿರ ಚೂರುಗಳಾಗಿ ಒಡೆದರೂ ಅದರ ಪ್ರತಿಫಲನ ಶಕ್ತಿ ಬದಲಾಗದು, ಕ್ಷೀಣಿಸದು. ನಮ್ಮ ದೃಢ ನಿಶ್ಚಯವು ಆ ಕನ್ನಡಿಯಂತೆ ಇರಲಿ ಸ್ನೇಹಿತರೆ. ನಿನ್ನೆ ರಾತ್ರಿ ಯಾವುದೋ ಒಂದು ಕೆಲಸ ಹಾಳಾಗಿರಬಹುದು, ಮನಸ್ಸಿಗೆ ನೋವಾಗಿರಬಹುದು, ಅಥವಾ ಯಾರೋ ಆಡಿದ ಮಾತು ನಿಮ್ಮ ಕನಸನ್ನು, ನಿರೀಕ್ಷೆಯನ್ನು ಕನ್ನಡಿಯಂತೆ ಚೂರು ಚೂರು ಮಾಡಿರಬಹುದು. ಆದರೆ ನೆನ್ಪಿಡಿ ಸ್ನೇಹಿತರೆ, ಪರಿಸ್ಥಿತಿ ನಮ್ಮನ್ನು ಎಷ್ಟೇ ಹೊಡೆದು ಹಾಕಿರಬಹುದು, ನಮ್ಮೊಳಗಿರುವ ಸಾಧಿಸುವ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸ ಎಂಬ ಪ್ರತಿಫಲನ ಶಕ್ತಿ ಯಾವತ್ತೂ ಕಮ್ಮಿ ಆಗಬಾರದು. ಒಂದು ಕನ್ನಡಿಯ ಚೂರು ಹೇಗೆ ತನ್ನೊಳಗಿನ ಬಿಂಬವನ್ನು ಮರೆಯುವುದಿಲ್ಲವೋ, ಹಾಗೆಯೇ ನೀವು ಕೂಡ ಅನುಭವಿಸುವ ಪ್ರತಿಯೊಂದು ಸಣ್ಣ ಹಿನ್ನಡೆಯು ನಿಮ್ಮನ್ನು ಮತ್ತಷ್ಟು ತೀಕ್ಷ್ಣಗೊಳಿಸಬೇಕೇ ಹೊರತು ನಿಮ್ಮ ಬೆಳಕನ್ನು ಕಡಿಮೆ ಮಾಡಬಾರದು. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ದಿನವನ್ನು ಒಂದು ಹೊಸ ಭರವಸೆಯಿಂದ ಶುರು ಮಾಡಿ. ನಿಮ್ಮ ಮುಖದ ಮೇಲೆ ಆ ಮುದ್ದಾದ ನಗು ತನ್ನಷ್ಟಕ್ಕೆ ತಾನೇ ಬರಲಿ. ಜಗತ್ತು ಏನೇ ಅಂದ್ರೂ, ಎಷ್ಟೇ ಅಡೆತಡೆಗಳು ಬಂದರೂ, ನಿಮ್ಮ ಗುರಿಯಿಂದ ನೀವು ಒಂದು ಚೂರು ಹಿಂದೆ ಸರಿಬೇಡಿ. ಬಿಕಾಸ್ ಯು ಆರ್ ಜಸ್ಟ್ ಲೈಕ್ ಮಿನುಗೋ ಕನ್ನಡಿ. ಎಸ್, ಬನ್ನಿ ಸ್ನೇಹಿತರೆ, ಬಿಸಿಯಾದ ಒಂದು ಸಿಪ್ ಕಾಫಿ ಕುಡಿತಾ ಇಡೀ ದಿನ ಜೋಶ್ನಲ್ಲಿರೋ ಒಂದು ಅದ್ಭುತ ಎನರ್ಜೆಟಿಕ್ ಮೆಲೋಡಿ ಸಾಂಗ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ಅರುಣೋದಯ ಕಾರ್ಯಕ್ರಮ, ಇದು ಅರುಣೋದಯ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮುಂಜಾನೆಯ ಫ್ರೆಶ್ ಕಾಫಿ ಕಪ್ ಕೈಯಲ್ಲಿ ಹಿಡಿದು ರೇಡಿಯೋ ಕೇಳ್ತಾ ಆನಂದ ಪಡ್ತಾ ಇರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ. ಎಸ್, ಇವತ್ತು ಕೇವಲ ಮತ್ತೊಂದು ಸಾಮಾನ್ಯ ದಿನ ಅಲ್ಲ ಸ್ನೇಹಿತರೆ. ಇವತ್ತು ಜುಲೈ 28, ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ, ಅಂದ್ರೆ ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ. ಹೌದು ಸ್ನೇಹಿತರೆ, ದಿನ ನಮಗೆ ಏನೇನೋ ನೆನಪಿರುತ್ತೆ. ಮೊಬೈಲ್ ರೀಚಾರ್ಜ್, ಕರೆಂಟ್ ಬಿಲ್, ಆಫೀಸ್ ಡೆಡ್ ಲೈನ್, ಫ್ರೆಂಡ್ಸ್ ಬರ್ತ್ಡೇ ಅಂತ. ಆದ್ರೆ ನಮಗೆ ಉಸಿರಾಡೋಕೆ ಉಚಿತವಾಗಿ ಆಕ್ಸಿಜನ್ ಕೊಟ್ಟು ನಮಗೆ ಅಷ್ಟು ಚಂದದ ವಾತಾವರಣ ಕೊಟ್ಟಿರೋ ಮದರ್ ನೇಚರ್ ಅನ್ನ ನಾವು ದಿನವೂ ಮರೆತು ಬಿಡ್ತೀವಿ. ಅದಕ್ಕೆ ಅಲ್ವಾ ಹೇಳೋದು, ಪ್ರಕೃತಿ ಮುನಿದರೆ ಮಾನವ ಉಳಿಯಲಾರ ಅಂತ. ಪ್ರಕೃತಿಯನ್ನ ಸಂರಕ್ಷಿಸೋದು ಅಂತಂದ್ರೆ ಕಾಡಿಗೆ ಹೋಗಿ ಗಿಡ ನೆಡೋದು ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳೋದು ಅಂತ ಅರ್ಥ. ಆದ್ದರಿಂದ ಇವತ್ತು ನಾವೆಲ್ಲರೂ ಸೇರಿ ನಮ್ಮ ಪರಿಸರಕ್ಕೋಸ್ಕರ ಮಾಡಬಹುದಾದ ಒಂದು 5 ಸಿಂಪಲ್ ಗ್ರೀನ್ ಹೆಜ್ಜೆಗಳು ಯಾವುದು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್, ಆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕವರ್ಗಳನ್ನ ಬಳಸೋದು ನಿಲ್ಲಿಸೋಣ. ಬ್ಯಾಗ್ನಲ್ಲಿ ಒಂದು ಕಾಟನ್ ಬ್ಯಾಗ್, ಮೆಟಲ್ ಬಾಟಲ್ ಇಟ್ಕೊಳ್ಳೋಣ. ಹಾಗೆ ಬ್ರಷ್ ಮಾಡುವಾಗ ಅಥವಾ ಶೇವ್ ಮಾಡುವಾಗ ನಲ್ಲಿ ಓಪನ್ ಇಡಬೇಡಿ. ಒಂದೊಂದು ಹನಿ ನೀರು ಕೂಡ ಅಮೂಲ್ಯವಾದದ್ದು. ನಂತರ ನೀವು ರೂಮ್ನಿಂದ ಆಚೆ ಬರುವಾಗ ಲೈಟ್, ಫ್ಯಾನ್, ಎಸಿ ಸ್ವಿಚ್ ಆಫ್ ಮಾಡೋದಕ್ಕೆ 2 ಸೆಕೆಂಡ್ ಸಾಕಲ್ವಾ? ಅದನ್ನ ರೂಢಿಸಿಕೊಳ್ಳಿ. ಹಾಗೆ ನಿಮ್ಮ ಮನೆ ಬಾಲ್ಕನಿಯಲ್ಲೋ ಅಥವಾ ಗಾರ್ಡನ್ನಲ್ಲೋ ಒಂದು ಸಣ್ಣ ಗಿಡ ನೆಡಿ. ಅದಕ್ಕೆ ಪ್ರತಿದಿನ ನೀರು ಹಾಕಿ ಬೆಳೆಸೋ ಖುಷಿ ಇದೆಯಲ್ಲ, ಅದೊಂಥರ ಅದ್ಭುತ ಅಂತಾನೆ ಹೇಳ್ಬಹುದು. ಹಾಗೆ ತ್ಯಾಜ್ಯವನ್ನು ಒಣ ಕಸ, ಹಸಿ ಕಸ ಅಂತ ವಿಂಗಡಿಸಿ ಹಾಕಿ. ಯೋಚನೆ ಮಾಡಿ ಸ್ನೇಹಿತರೆ, ಪ್ರಕೃತಿ ನಮಗೆ ಕೊಟ್ಟಿರೋ ಸಂಪತ್ತನ್ನ ನಾವು ಕಾಪಾಡಿಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸುಂದರವಾದ ಭೂಮಿಯನ್ನ ಕೊಟ್ಟು ಹೋಗೋದಕ್ಕೆ ಸಾಧ್ಯ. ನೇಚರ್ ಡಸಂಟ್ ನೀಡ್ ಪೀಪಲ್, ಪೀಪಲ್ ನೀಡ್ ನೇಚರ್ ಅಲ್ವಾ? ಸೊ ಇವತ್ತಿನಿಂದಲೇ ಒಂದು ಸಣ್ಣ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಈಗ ನಿಮಗಾಗಿ ಪ್ರಕೃತಿಯ ಸೊಬಗನ್ನು ವರ್ಣಿಸುವ ಸೂಪರ್ ಸಾಂಗ್ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 28 ವರ್ಲ್ಡ್ ಹೆಪಟೈಟಿಸ್ ಡೇ, ಅಂದ್ರೆ ವಿಶ್ವ ಹೆಪಟೈಟಿಸ್ ದಿನ. ಅಯ್ಯೋ, ದಿನ ಬೆಳಗಾದ್ರೆ ಏನಾದ್ರೂ ಒಂದು ದಿನ ಇರುತ್ತಲ್ಲಪ್ಪ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇವತ್ತು ನಾವು ಮಾತನಾಡ್ತಾ ಇರೋ ವಿಷಯ ಪ್ರತಿಯೊಬ್ಬರ ಆರೋಗ್ಯಕ್ಕೂ ಪ್ರತಿಯೊಬ್ಬರ ಜೀವನಕ್ಕೂ

ಅಂದ್ರೆ ಬಹಳ ಮುಖ್ಯವಾದದ್ದು. ತುಂಬಾ ಸರಳವಾಗಿ ಹೇಳಬೇಕು ಅಂತಂದ್ರೆ, ನಮ್ಮ ದೇಹದ ಮಲ್ಟಿ ಟಾಸ್ಕಿಂಗ್ ಹೀರೋ ಲಿವರ್ ಇದೆಯಲ್ಲ, ಅದಕ್ಕೆ ಬರೋ ಉರಿಯೂತ ಅಥವಾ ಇನ್ಫೆಕ್ಷನ್ ಅನ್ನೇ ಹೆಪಟೈಟಿಸ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳನ್ನ ಹೊರಹಾಕಿ ನಮಗೆ ಶಕ್ತಿ ಕೊಡೋ ಲಿವರ್ ಅಂದ್ರೆ ಸಾಮಾನ್ಯ ವಿಷಯನ. ಆದ್ರೆ ಈ ಹೆಪಟೈಟಿಸ್ ವೈರಸ್ ಅನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಸೈಲೆಂಟ್ ಆಗಿ ಬಂದು ನಮ್ಮ ದೇಹದೊಳಗೆ ಸೇರ್ಕೊಂಡ್ಬಿಡುತ್ತೆ. ಈ ಹೆಪಟೈಟಿಸ್ ನಲ್ಲಿ ಮುಖ್ಯವಾಗಿ 5 ವಿಧಗಳಿವೆ, ಎ ಬಿ ಸಿ ಡಿ ಅಂಡ್ ಇ. ಏನಿದು ಶ್ವೇತಾ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಹೇಳ್ಕೊಡ್ತಾ ಇದೀಯಾ ಅಂತ ಅನ್ಕೋಬೇಡಿ. ಎ ಮತ್ತು ಇ ಇವು ಸಾಮಾನ್ಯವಾಗಿ ಕಲುಷಿತ ನೀರು ಮತ್ತು ನೊಣ ಕುಳಿತ ಆಹಾರದಿಂದ ಹರಡುತ್ತೆ. ಹಾಗೆ ಬಿ ಸಿ ಅಂಡ್ ಡಿ ಇವು ಸ್ವಲ್ಪ ಗಂಭೀರವಾದವು. ಕಲುಷಿತ ರಕ್ತ, ಸರಿಯಾಗಿ ಕ್ರಿಮಿ ಮುಕ್ತ ಮಾಡದ ಸೂಜಿಗಳು ಅಥವಾ ಶೇವರ್ ಬ್ಲೇಡ್ಗಳ ಬಳಕೆಯಿಂದ ಹರಡಬಹುದು. ಸೊ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ, ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ತಮಗೆ ಈ ಇನ್ಫೆಕ್ಷನ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಯಾಕಂದ್ರೆ ಇದು ಯಾವುದೇ ದೊಡ್ಡ ಲಕ್ಷಣಗಳನ್ನ ತೋರಿಸದೆ ವರ್ಷಗಟ್ಟಲೆ ಸೈಲೆಂಟ್ ಆಗಿ ಇರುತ್ತೆ. ಅದಕ್ಕೆ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಸ್ನೇಹಿತರೆ, ನಿಮಗೆ ಅಥವಾ ನಿಮ್ಮ ಸುತ್ತಮುತ್ತಲಿನವರಿಗೆ ಈ ಒಂದು ಲಕ್ಷಣಗಳು ಕಂಡರೆ ತಕ್ಷಣ ಡಾಕ್ಟರ್ ಅನ್ನ ಭೇಟಿ ಮಾಡಿ. ತೀವ್ರವಾದ ಆಯಾಸ ಮತ್ತು ಸುಸ್ತಾಗಿದ್ದಲ್ಲಿ, ಹಾಗೆ ಕಣ್ಣು ಅಥವಾ ಚರ್ಮ ಹಳದಿ ಬಣ್ಣಕ್ಕೆ ತಿರುಗುವುದಾಗಲಿ, ಅಥವಾ ಹೊಟ್ಟೆ ನೋವು ಮತ್ತು ವಾಕರಿಕೆ ಜಾಸ್ತಿ ಆಗಿದ್ದಲ್ಲಿ, ಹಾಗೆ ಡಾರ್ಕ್ ಆಗಿ ಮೂತ್ರ ವಿಸರ್ಜನೆ ಆಗೋದು. ಸೊ ಇವುಗಳು ಲಕ್ಷಣಗಳು ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾ? ನಿಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ. ಹೆಪಟೈಟಿಸ್ ಬರದಂತೆ ತಡೆಯೋದು ಅಷ್ಟೇನು ಕಷ್ಟವಿಲ್ಲ. ಈ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ ಕೇಳಿ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಸ್ನೇಹಿತರೆ. ಹೆಪಟೈಟಿಸ್ ಎ ಮತ್ತು ಬಿ ಗೆ ಅದ್ಭುತವಾದ ಲಸಿಕೆಗಳಿವೆ. ನಿಮಗೂ ನಿಮ್ಮ ಮಕ್ಕಳಿಗೂ ಲಸಿಕೆ ಹಾಕ್ಸೋದನ್ನ ಮರಿಬೇಡಿ. ಹಾಗೆ ಕಾಯಿಸಿ ಆರಿಸಿದ ನೀರನ್ನೇ ಕುಡಿಯಿರಿ. ಎಲ್ಲಂದ್ರಲ್ಲಿ ತೆರೆದಿಟ್ಟ ಆಹಾರ ತಿನ್ನಬೇಡಿ. ಟ್ಯಾಟೂ ಹಾಕ್ಸ್ಕೊಳ್ಳುವಾಗ, ಸಲೂನ್ ನಲ್ಲಿ ಶೇವ್ ಮಾಡಿಸ್ಕೊಳ್ಳುವಾಗ ಹೊಸ ಸೂಜಿ ಮತ್ತು ಹೊಸ ಬ್ಲೇಡ್ ಗಳನ್ನ ಬಳಸಿದ್ದಾರಾ ಅಂತ ಖಚಿತಪಡಿಸ್ಕೊಳ್ಳಿ. ಸೊ ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಅನ್ನೋದು ಬರೀ ಗಾದೆ ಮಾತಲ್ಲ, ಅದು ಜೀವನದ ಸತ್ಯ. ಇವತ್ತೇ ನಿಮ್ಮ ಕುಟುಂಬದವರ ಜೊತೆ ಮಾತನಾಡಿ, ಲಿವರ್ ಆರೋಗ್ಯದ ಬಗ್ಗೆ ಜಾಗೃತರಾಗಿ. ಹೆಪಟೈಟಿಸ್ ತಡೆಗಟ್ಟುವುದು ತೀರಾ ಸರಳ, ನಮಗೆ ಬೇಕಾಗಿರುವುದು ಒಂದೇ, ಸ್ವಲ್ಪ ಜಾಗರೂಕತೆ. ಅಂದ ಹಾಗೆ ಒಂದು ಪುಟ್ಟ ಟೆಸ್ಟ್ ನಿಮ್ಮ ಲಿವರ್ಗೆ ಬಿಗ್ ರೆಸ್ಟ್ ಅಂತ ಹೇಳ್ತಾ ನಿಮಗಾಗಿ ಒಂದು ಭಕ್ತಿ ಗೀತೆಯನ್ನ ಪ್ರಸಾರವಾಗಲಿದೆ, ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ರೇಡಿಯೋ ಸರ್ಫಿಂಗ್ ಮಾಡ್ತಾ ಇರೋ ನನ್ನೆಲ್ಲ ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬಿಸಿಲು, ಶಕೆ ಅಥವಾ ವೀಕೆಂಡ್ ಬಂತು ಅಂತಂದ್ರೆ ನಮಗೆಲ್ಲ ತಕ್ಷಣ ನೆನಪಾಗೋದೇನು? ಎಸ್, ಛಪಾಕ್ ಅಂತ ನೀರಿಗೆ ಹಾರೋದು ಅಲ್ವಾ. ಇವತ್ತು ಜುಲೈ 28ನೇ ತಾರೀಕು, ನ್ಯಾಷನಲ್ ವಾಟರ್ ಪಾರ್ಕ್ ಡೇ. ಎಸ್, ಸ್ವಿಮ್ಮಿಂಗ್ ಪೂಲ್, ವಾಟರ್ ಸ್ಲೈಡ್ಸ್, ವೇವ್ ಪೂಲ್ ಅಂತ ಸಾಕಷ್ಟು ಆಟಗಳು ಇದ್ದಾವೆ. ನೆನೆಸ್ಕೊಂಡ್ರೇನೆ ಮನಸ್ಸಿಗೆ ಎಷ್ಟೊಂದು ಕೂಲ್ ಅಂತ ಅನ್ಸುತ್ತೆ ಅಲ್ವಾ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ಗಳ ಜೊತೆಗೆ ಹೋಗಿ ಫುಲ್ ಮಜಾ ಮಾಡೋದಕ್ಕೆ ವಾಟರ್ ಪಾರ್ಕ್ಗಳಿಗಿಂತ ಬೆಸ್ಟ್ ಜಾಗ ಬೇರೊಂದಿಲ್ಲ. ಆದರೆ ಈ ಮಜಾದ ಜೊತೆಗೆ ಸುರಕ್ಷತೆಯು ಕೂಡ ಅಷ್ಟೇ ಮುಖ್ಯ ಅಲ್ವಾ. ಸೊ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ವಾಟರ್ ಪಾರ್ಕ್ನ ಮಜಾ ಮತ್ತು ಅಲ್ಲಿ ವಹಿಸಬೇಕಾದ ಜಾಗರೂಕತೆಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈ ದಿನವನ್ನು ಪ್ರಮುಖವಾಗಿ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಬೇಸಿಗೆಯ ಬಿಸಿಯಿಂದ ರಿಲ್ಯಾಕ್ಸ್ ಆಗೋದಕ್ಕೆ, ಜಲ ಕ್ರೀಡೆಗಳ ಮೂಲಕ ಸಂತೋಷ ಪಡೋದಕ್ಕೆ ಆಚರಿಸಲಾಗುತ್ತೆ. ವಾಟರ್ ಪಾರ್ಕ್ಗಳಲ್ಲಿ ಮನೋರಂಜನೆ ಮಾತ್ರವಲ್ಲದೆ ನೀರಿನ ನೈರ್ಮಲ್ಯ ಅಂದರೆ ಹೈಜೀನ್ ಅನ್ನು ಕಾಪಾಡ್ಕೊಳ್ಳೋಕ್ಕೆ, ಹಾಗೆ ಲೈಫ್ ಗಾರ್ಡ್ಗಳ ಮಹತ್ವ ಹಾಗೂ ಭದ್ರತಾ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ದೈನಂದಿನ ಜಂಜಾಟದಿಂದ ಹೊರಗೆ ಬಂದು ನೀರಿನೊಂದಿಗೆ ಸಮಯ ಕಳೆಯುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ರಿಫ್ರೆಶ್ಮೆಂಟ್ ಅಂತಲೇ ಹೇಳಬಹುದು. ಸೊ ನೀರಿನಲ್ಲಿ ಮಜಾ ಮಾಡುವಾಗ ಅಪಾಯಗಳು ಎದುರಾಗದಂತೆ ನೋಡ್ಕೊಳ್ಳೋದಕ್ಕೆ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಒಬ್ಬರನ್ನೇ ನೀರಿನಲ್ಲಿ ಬಿಡಬೇಡಿ. ಯಾವಾಗಲೂ ಅವರ ಜೊತೆ ಒಬ್ಬ ಹಿರಿಯರು ಇರಲೇಬೇಕಾಗುತ್ತೆ. ಇನ್ನು ಈಜು ಬಾರದವರು ಅಥವಾ ಸಣ್ಣ ಮಕ್ಕಳಿಗೆ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಧರಿಸಿ. ನಂತರ ವಾಟರ್ ಸ್ಲೈಡ್ಗಳನ್ನು ಬಳಸುವಾಗ ಸೂಚನಾ ಫಲಕಗಳಲ್ಲಿ ನೀಡಿರುವ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ ಸ್ನೇಹಿತರೆ. ಇನ್ನು ವಾಟರ್ ಪಾರ್ಕ್ನ ಭದ್ರತಾ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಸ್ನೇಹಿತರೆ, ಸೂಕ್ತ ಉಡುಪಿನ ಬಗ್ಗೆ ಇರಲಿ ಜಾಗೃತೆ. ವಾಟರ್ ಪಾರ್ಕಿಗೆ ನಿಗದಿಪಡಿಸಿದ ನೈಲಾನ್ ಅಥವಾ ಸ್ಪ್ಯಾಂಡೆಕ್ಸ್ ಉಡುಪುಗಳನ್ನೇ ಧರಿಸಿ. ಕಾಟನ್ ಬಟ್ಟೆಗಳು ನೀರನ್ನು ಹೀರಿಕೊಂಡು ತೂಕ ಹೆಚ್ಚಿಸುತ್ತವೆ. ಪೂಲ್ ಸುತ್ತಲಿನ ನೆಲ ಜಾರುವ ಸಾಧ್ಯತೆ ಹೆಚ್ಚಿರುವುದರಿಂದ ಓಡಾಡಬೇಡಿ, ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ. ಹಾಗೆ ಆಭರಣಗಳು ಮತ್ತು ಗ್ಯಾಜೆಟ್ಸ್ಗಳ ಬಗ್ಗೆ ನಿಗಾ ಇರಲಿ. ಬೆಲೆ ಬಾಳುವ ವಸ್ತುಗಳು, ಆಭರಣಗಳು ಹಾಗೂ ವಾಟರ್ ಪ್ರೂಫ್ ಅಲ್ಲದ ಮೊಬೈಲ್ಗಳನ್ನು ಪೂಲಿಗೆ ತಗೊಂಡು ಹೋಗಬೇಡಿ. ಸೊ ಸ್ನೇಹಿತರೆ, ಮಜಾ ಮಾಡಿ, ಲೈಫ್ ಎಂಜಾಯ್ ಮಾಡಿ, ಆದರೆ ಸೇಫ್ಟಿ ಈಸ್ ಫಸ್ಟ್. ನೀರಿಗಿಳಿಯೋ ಮುಂಚೆ ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ನೆನಪಿನಲ್ಲಿಟ್ಕೊಳ್ಳಿ. ಹ್ಯಾಪಿ ನ್ಯಾಷನಲ್ ವಾಟರ್ ಪಾರ್ಕ್ ಡೇ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯೋ, ಮೇರು ಪರ್ವತವೇ ನೀ ಹಿಡಿದ ಗಧೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾತನಯ ವೀರಾಂಜನೇಯ ಮಾರುತಿರಾಯ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 13, ಮುಂದುವರೆದುದು. ನನ್ನ ಹತ್ತಿರ 4 ಪರಿಚಯ ಪತ್ರಗಳಿದ್ದವು. ಒಂದನೆಯದು ಡಾಕ್ಟರ್ ಪ್ರಾಣಿಜೀವನ್ ಮೆಹತಾರವರಿಗೆ, ಎರಡನೆಯದು ದಳಪತರಾಮ್ ಶುಕ್ಲರಿಗೆ, ಮೂರನೆಯದು ಪ್ರಿನ್ಸ್ ರಣಜಿತ್ ಸಿಂಗರ ಹೆಸರಿಗೆ, ನಾಲ್ಕನೆಯದು ದಾದಾಭಾಯಿ ನವರೋಜಿ ಇವರಿಗೆ. ನಾನು ಸದಾಂಪ್ಟನ್ನಿಂದ ಡಾಕ್ಟರ್ ಮೆಹತಾರವರಿಗೆ ತಂತಿ ಕಳುಹಿಸಿದೆ. ವಿಕ್ಟೋರಿಯಾ ಹೋಟೆಲ್ನಲ್ಲಿ ಇಳಿದುಕೊಳ್ಳುವುದು ಒಳ್ಳೆಯದೆಂದು ಹಡಗಿನಲ್ಲಿ ಒಬ್ಬರು ಸಲಹೆ ಮಾಡಿದ್ದರು. ಆದುದರಿಂದ ನಾನು ಮಜುಮ್ದಾರರು ಅಲ್ಲಿಗೆ ಹೋದೆವು. ನಾನು ಒಬ್ಬನೇ ಬಿಳಿಯ ಉಡುಪನ್ನು ಧರಿಸಿದ್ದುದರಿಂದ ತುಂಬಾ ನಾಚಿಕೆಗೊಂಡಿದ್ದೆ. ಹೋಟೆಲಿಗೆ ಹೋದ ಮೇಲೆ ಮರುದಿನ ಭಾನುವಾರವಾದುದರಿಂದ ಸೋಮವಾರದವರೆಗೆ ಗ್ರಿಂಡ್ಲೇ ಕಂಪನಿಯಿಂದ ನಮ್ಮ ಸಾಮಾನು ಸಿಗುವುದಿಲ್ಲವೆಂದು ತಿಳಿದು ನನ್ನ ಪ್ರಾಣವೇ ಹೋದಂತೆ ಆಯಿತು. ನನ್ನ ತಾರು ತಲುಪಿ ಡಾಕ್ಟರ್ ಮೆಹ್ತಾ ಆ ಸಂಧ್ಯಾಕಾಲ ನನ್ನನ್ನು ನೋಡಲು ಬಂದರು. ನನ್ನ ಬಿಳಿಯ ಫ್ಲಾನಲ್ ನೋಡಿ ಅವರಿಗೆ ನಗು ಬಂತು. ನಾನು ಅಜಾಗರೂಕತೆಯಿಂದ ಅವರ ರೇಷ್ಮೆ ಹ್ಯಾಟಿನ ಮೇಲೆ ತಿರುಗುಮುರುಗಾಗಿ ಕೈಯಾಡಿಸಿದೆ. ಟೋಪಿಯ ರೇಷ್ಮೆ ಅಂದಗೆಟ್ಟಿತು. ಡಾಕ್ಟರ್ ಮೆಹ್ತಾ ಅದನ್ನು ನೋಡಿದರು, ನನ್ನನ್ನು ತತ್ಕ್ಷಣ ತಡೆದರು. ಆದರೆ ನನ್ನಿಂದ ತಪ್ಪು ನಡೆದು ಹೋಗಿತ್ತು. ಆ ವಿಷಯ ಮುಂದಕ್ಕೆ ಎಚ್ಚರಿಕೆಯಾಯಿತು. ಅಲ್ಲಿಂದಲೇ ಐರೋಪ್ಯರ ರೀತಿನೀತಿಗಳ ಮೊದಲ ಪಾಠ ನನಗೆ ಪ್ರಾರಂಭವಾಯಿತು. ಡಾಕ್ಟರ್ ಮೆಹ್ತಾ ಅದರ ವಿಷಯ ನನಗೆ ನಗುನಗುತ್ತಲೇ ಹೇಳುತ್ತಿದ್ದರು, ಯಾರ ಪದಾರ್ಥಗಳನ್ನೂ ಮುಟ್ಟಬಾರದು, ಹಿಂದೂ ದೇಶದಲ್ಲಿ ಪರಿಚಿತರನ್ನು ಕೇಳುವಂತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಬಾರದು, ಗಟ್ಟಿಯಾಗಿ ಮಾತನಾಡಬಾರದು, ಹಿಂದೂಸ್ಥಾನದಲ್ಲಿ ಆಂಗ್ಲರೊಂದಿಗೆ ಮಾತನಾಡುವಾಗ ಸರ್ ಎಂದು ಹೇಳುವಂತೆ ಇಲ್ಲಿ ಹೇಳಬೇಕಾದ ಅವಶ್ಯವಿಲ್ಲ. ನೌಕರರು ಸರ್ ಎಂದು ಮಾಲೀಕನಿಗೆ ಅಥವಾ ಮೇಲಿನ ಅಧಿಕಾರಿಗಳಿಗೆ ಹೇಳುತ್ತಾರೆ. ಮುಂದುವರಿಸಿ ಹೀಗೆ ಹೇಳಿದರು, ಹೋಟೆಲಿನಲ್ಲಿ ಹೆಚ್ಚು ವೆಚ್ಚ ಬೀಳುತ್ತದೆ, ಯಾವುದಾದರೂ ಸಂಸಾರದೊಂದಿಗೆ ಇರುವುದು ಉತ್ತಮ. ಈ ವಿಚಾರದ ನಿರ್ಣಯವನ್ನು ಸೋಮವಾರಕ್ಕೆ ಮುಂದುವರಿಸಿದೆವು. ಇನ್ನೂ ಅನೇಕ ಮಾತುಗಳನ್ನಾಡಿ ಡಾಕ್ಟರ್ ಮೆಹ್ತಾ ಹೊರಟರು. ನನಗೂ ಮಜುಮ್ದಾರರಿಗೂ ಹೋಟಲು ಒಗ್ಗಲಿಲ್ಲ. ಖರ್ಚು ಸಹ ಬಹಳ ಬೀಳುತ್ತಿತ್ತು. ಮಾಲ್ಟಾದಿಂದ ಒಬ್ಬ ಸಿಂಧಿ ಪ್ರವಾಸಿ ನಮ್ಮೊಂದಿಗೆ ಬಂದಿದ್ದ. ಅವನ ಪರಿಚಯ ಮಜುಮ್ದಾರರಿಗೆ ಚೆನ್ನಾಗಿ ಆಯಿತು. ಅವನು ಲಂಡನ್ನಿಗೆ ಹೊಸಬನಲ್ಲವಾದುದರಿಂದ ನಮಗೆ 2 ಬಾಡಿಗೆ ಕೊಠಡಿಗಳನ್ನು ಗೊತ್ತು ಮಾಡಿಕೊಡುವ ಜವಾಬ್ದಾರಿಯನ್ನು ಒಪ್ಪಿಕೊಂಡನು. ನಾವೂ ಒಪ್ಪಿದೆವು. ಸೋಮವಾರ ನಮ್ಮ ಸಾಮಾನು ಸಿಕ್ಕ ಕೂಡಲೇ ಹೋಟೆಲ್ ಲೆಕ್ಕವನ್ನು ಕೊಟ್ಟು ಆತ ಗೊತ್ತು ಮಾಡಿದ ಕೊಠಡಿಗಳನ್ನು ಹೋಗಿ ಸೇರಿಕೊಂಡೆವು. ಹೋಟೆಲಿನ ನನ್ನ ಭಾಗದ ಖರ್ಚು 3 ಪೌಂಡ್ ಆಗಿದ್ದಿತೆಂದು ನನಗೆ ಜ್ಞಾಪಕ. ಅದನ್ನು ನೋಡಿ ನನಗೆ ಗಾಬರಿಯಾಯಿತು. ಅಷ್ಟು ಹೆಚ್ಚು ಹಣ ಕೊಟ್ಟಿದ್ದರೂ ನನ್ನ ಹಸಿವು ಅಡಗಿರಲಿಲ್ಲ. ನನಗೆ ಅಲ್ಲಿನ ಯಾವ ಆಹಾರವೂ ಸೇರುತ್ತಿರಲಿಲ್ಲ. ಒಂದು ಆಹಾರ ಒಪ್ಪಿಗೆಯಾಗಿಲ್ಲವೆಂದು ಮತ್ತೊಂದನ್ನು ತರಿಸುತ್ತಿದ್ದೆ. ಆದರೆ ಎರಡಕ್ಕೂ ಹಣ ಕೊಡಬೇಕಾಗಿತ್ತು. ನಾನು ಬೊಂಬಾಯಿನಿಂದ ತಂದಿದ್ದ ಆಹಾರ ಪದಾರ್ಥಗಳನ್ನೇ ಇಲ್ಲಿಯವರೆಗೆ ಬಹುಮಟ್ಟಿಗೆ ಅವಲಂಬಿಸಿದ್ದೆ. ಹೊಸ ಕೊಠಡಿಯಲ್ಲಿ ಸಹ ನನಗೆ ಶಾಂತಿ ದೊರಕಲಿಲ್ಲ. ನಾನು ಯಾವಾಗಲೂ ನನ್ನ ಮನೆ ಮತ್ತು ದೇಶವನ್ನೇ ಕುರಿತು ಯೋಚಿಸುತ್ತಿದ್ದೆ. ತಾಯಿಯ ಪ್ರೇಮ ನನ್ನ ಕಣ್ಣಿಗೆ ಕಟ್ಟಿದಂತೆ ಇರುತ್ತಿತ್ತು. ರಾತ್ರಿಯಾದ ಕೂಡಲೇ ಅಶ್ರು ಸುರಿಯುತ್ತಿತ್ತು. ಮನೆಯ ವಿಧ ವಿಧದ ಆಲೋಚನೆಗಳು ಬರುತ್ತಿದ್ದವು. ಆ ಬಿರುಗಾಳಿಯಲ್ಲಿ ನಿದ್ರೆ ಹೇಗೆ ತಾನೇ ಬರುತ್ತಿದ್ದಿತು? ಆ ದುಃಖದ ಮಾತುಗಳನ್ನು ಯಾರೊಂದಿಗೂ ಹೇಳಿಕೊಳ್ಳುವಂತೆ ಇರಲಿಲ್ಲ. ಹೇಳಿತಾನೆ ಏನು ಪ್ರಯೋಜನ? ನನಗೆ ಬೇಕಾಗಿದ್ದುದು ಏನು ಎಂಬುದು ನನಗೇ ಗೊತ್ತಿರಲಿಲ್ಲ. ಜನರು, ಅವರ ಮಾರ್ಗ, ಅವರ ಮನೆಗಳು ಎಲ್ಲವೂ ನನಗೆ ವಿಚಿತ್ರವಾಗಿ ತೋರುತ್ತಿದ್ದವು. ಆಂಗ್ಲರ ನಡುವೆ ಹೇಗೆ ನಡೆದುಕೊಳ್ಳಬೇಕೆಂಬುದರಲ್ಲಿ ನಾನು ತೀರಾ ಹೊಸಬನಾಗಿದ್ದೆ. ಆದುದರಿಂದ ನಾನು ಯಾವಾಗಲೂ ಎಚ್ಚರಿಕೆಯಿಂದಲೇ ಇರಬೇಕಾಗಿದ್ದಿತು. ನನ್ನ ಆಹಾರ ಪಾನೀಯಗಳ ನಿಯಮ ಬೇರೆ. ನಾನು ತಿನ್ನಬಹುದಾಗಿದ್ದ ಪದಾರ್ಥಗಳೂ ಸಹ ನೀರಸವಾಗಿ ರುಚಿರಹಿತವಾಗಿದ್ದವು. ಈ ಕಾರಣದಿಂದ ನನ್ನ ಪಾಡು ಎರಡು ಕಡೆಯೂ ಹೊತ್ತಿಯುರಿಯುವ ಕೊಳ್ಳಿಯಂತೆ ಆಗಿತ್ತು. ಇಂಗ್ಲೆಂಡಿನಲ್ಲಿರುವುದು ನನಗೆ ಹಿತವಾಗಿ ಕಾಣಲಿಲ್ಲ. ಸ್ವದೇಶಕ್ಕೆ ಹಿಂತಿರುಗುವುದೂ ಸಾಧ್ಯವಿರಲಿಲ್ಲ. ವಿಲಾಯತಿಗೆ ಬಂದು ಬಿಟ್ಟಿದ್ದರಿಂದ 3 ವರ್ಷಗಳನ್ನು ಹೇಗಾದರೂ ಕಳೆಯಲೇಬೇಕೆಂದು ಅಂತರ್ವಾಣಿ ಹೇಳಿತು. ಇಲ್ಲಿಗೆ ಭಾಗ 1 ಅಧ್ಯಾಯ 13 ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 liter ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಬಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾಗಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಂಡಿರುವಂತಹ ಶ್ರೀಮತಿ ಭಾಗೀರಥಿ ಹೆಗಡೆ ಕವಲಕ್ಕಿಯವರು ಇವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ವಜ್ಞರ ವಚನಗಳ ಕುರಿತಾಗಿ, ಹಾಗೆ ವಚನ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ವಚನ ಸಾಹಿತ್ಯದ ಬಗ್ಗೆ, ಹಾಗೆ ತ್ರಿಪದಿಗಳ ಬ್ರಹ್ಮ ಅಂತಾನೆ ಕರೆಸ್ಕೊಂಡಂತಹ ಸರ್ವಜ್ಞರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ?
11: ನಮಸ್ಕಾರಗಳು ಮೇಡಮ್. ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಣ್ಮಣಿಯಂತಿರುವ ತ್ರಿಪದಿ ಬ್ರಹ್ಮ ಸರ್ವಜ್ಞ ಕವಿಯ ಜೀವನವೇ ತುಂಬ ರಹಸ್ಯಮಯವಾಗಿದೆ. ಇವತ್ತು ನಾವು ಈ ಮಹಾನ್ ವ್ಯಕ್ತಿಯ ಜೀವನದ ಕುರಿತಾಗಿ ಕೆಲವು ವಿಷಯಗಳನ್ನು ತಿಳಿಯೋಣ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಾಸೂರಿನಲ್ಲಿ ವಾಸವಾಗಿದ್ದ ಆರಾಧ್ಯ ಬ್ರಾಹ್ಮಣ ಬಸವರಸನು ಇಷ್ಟು ವರ್ಷಗಳಾದರೂ ಮಕ್ಕಳಾಗದಿದ್ದಾಗ ಹೆಂಡತಿ ಮಲ್ಲಮ್ಮನನ್ನು ಸಮಾಧಾನ ಮಾಡಿ ಪುತ್ರ ಸಂತಾನದ ವರ ಪಡೆಯಲು ಕಾಶಿ ಕ್ಷೇತ್ರಕ್ಕೆ ಹೊರಡುತ್ತಾನೆ. ಭಕ್ತಿಯಿಂದ ಸೇವೆ ಮಾಡಿದ ಬಸವರಸನಿಗೆ ಕಾಶಿ ವಿಶ್ವನಾಥನು ಪ್ರತ್ಯಕ್ಷನಾಗಿ, ನಿನಗೆ ಪುತ್ರ ಪ್ರಾಪ್ತಿಯಾಗುವುದು, ಹುಟ್ಟುವ ಮಗನು ನನ್ನ ಪ್ರಸಾದದಿಂದ ಮಹಾಜ್ಞಾನಿಯಾಗುವನು ಎಂದು ಹೇಳಲು, ಆನಂದಭರಿತನಾದ ಬಸವರಸನು ಪ್ರಾತಃ ಕಾಲದಲ್ಲಿ ಎದ್ದು ಪವಿತ್ರ ಗಂಗಾ ಸ್ನಾನ ಮಾಡಿ ವಿಶ್ವನಾಥನನ್ನು ಅರ್ಚಿಸಿ ಪ್ರಸಾದಗಳೊಂದಿಗೆ ತನ್ನ ಗ್ರಾಮಕ್ಕೆ ಹಿಂದಿರುಗುತ್ತಾನೆ. ಹಗಲಿರುಳು ಪ್ರಯಾಣ ಮಾಡಿ ಅನೇಕ ಗ್ರಾಮಗಳಲ್ಲಿ ವಿಶ್ರಮಿಸಿ ದಾರಿಯಲ್ಲಿ ಸಿಕ್ಕ ಅಂಬಲೂರು ಎಂಬ ಗ್ರಾಮಕ್ಕೆ ಬರುವಾಗ ಭಯಂಕರ ಗುಡುಗು ಸಿಡಿಲುಗಳಿಂದ ಮಳೆ ಸುರಿಯಲು ಪ್ರಾರಂಭಿಸಿದಾಗ ಸಮೀಪದ ಕುಂಬಾರ ಶಾಲೆಯಲ್ಲಿ ಕುಂಬಾರ ಮಾಳಿ ಎಂಬವಳ ಮನೆಯಲ್ಲಿ ಆಶ್ರಯ ಪಡೆಯುತ್ತಾನೆ. ನಂತರ ಕಾಶಿಯಿಂದ ತಂದ ಪ್ರಸಾದಗಳನ್ನು ಅವಳಿಗೆ ಕೊಟ್ಟು ಮಾಳಿಯೊಂದಿಗೆ ವಾಸ ಮಾಡುತ್ತಾನೆ. ಹೀಗಿರುವಾಗ ಮಾಳಿ ದಿವ್ಯ ತೇಜಸ್ಸಿನ ಗಂಡು ಕೂಸಿಗೆ ಜನ್ಮವಿತ್ತಳು. ಆ ಮಗುವಿಗೆ ಪುಷ್ಪದತ್ತನೆಂದು ನಾಮಕರಣವಾಗುತ್ತದೆ. ಮುಂದೆ ಈ ಮಗುವೇ ಸರ್ವಜ್ಞನೆಂದು ಪ್ರಸಿದ್ಧಿಯಾದನು. ಸರ್ವಜ್ಞ ಕವಿಯ ಕುರಿತಾಗಿ ಇದು ಪ್ರಾಜ್ಞರ ಅಭಿಪ್ರಾಯವಾಗಿದೆ. ಆದರೆ ಸರ್ವಜ್ಞನೇ ತನ್ನ ಜನನ ಮತ್ತು ಬೆಳವಣಿಗೆ ಕುರಿತಾಗಿ ವಚನಗಳಲ್ಲಿ ವ್ಯಕ್ತಪಡಿಸುವ ರೀತಿಯನ್ನು ಈಗ ತಿಳಿಯೋಣ. ಮುನ್ನ ಕೈಲಾಸದಲ್ಲಿ ಪನ್ನಗಧರನಾಳು, ಮುನ್ನ ಕೈಲಾಸದಲ್ಲಿ ಪನ್ನಗಧರನಾಳು, ಎನ್ನಯಾಪೆಸರು ಪುಷ್ಪದತ್ತನು ಎಂದು, ಎನ್ನಯಾಪೆಸರು ಪುಷ್ಪದತ್ತನು ಎಂದು ಮನ್ನಿಪ ಹೃದಯದಿ ಸರ್ವಜ್ಞ, ಮನ್ನಿಪ ಹೃದಯದಿ ಸರ್ವಜ್ಞ. ಇನ್ನೊಂದು ವಚನ, ಅಂದಿನ ಪುಷ್ಪದತ್ತ ಬಂದವರ ರುಚಿಯಾಗಿ, ಅಂದಿನ ಪುಷ್ಪದತ್ತ ಬಂದವರ ರುಚಿಯಾಗಿ, ಮುದವ ಸಾರೆ ಸರ್ವಜ್ಞನೆಂದೆನಿಸಿ, ಮುದವ ಸಾರೆ ಸರ್ವಜ್ಞನೆಂದೆನಿಸಿ, ನಿಂದವನು ನಾನೇ ಸರ್ವಜ್ಞ, ನಿಂದವನು ನಾನೇ ಸರ್ವಜ್ಞ. ಅಂದರೆ ಮುನ್ನ ಕೈಲಾಸದಲ್ಲಿ, ಅಂದರೆ ನಾನು ಮೊದಲು, ಅಂದರೆ ಪೂರ್ವದಲ್ಲಿ ಕೈಲಾಸಾಧಿಪನು ಪನ್ನಗ ಧರನಾಳು ಅಂದರೆ ಸರ್ಪಭೂಷಣನು ಆದ ಶ್ರೀ ಶಂಕರನ ಆಳಾಗಿದ್ದೆನು. ಆಗ ನನ್ನ ಹೆಸರು ಪುಷ್ಪದತ್ತ ಎಂದಾಗಿತ್ತು. ಈಶ್ವರನ ಸಭೆಯೊಳಗೆ ಪುಷ್ಪದತ್ತನೆಂದು ಹೆಸರಾದ ನಾನು ಮುಂದೆ ಅಂದಿನ ಪುಷ್ಪದತ್ತ ಬಂದವರ ರುಚಿಯಾಗಿ ಅಂದರೆ ನಾನು ಮುಂದೆ ವರರುಚಿ ಎಂಬ ನಾಮದಿಂದ ಭೂಮಿಯ ಮೇಲೆ ಹುಟ್ಟಿದೆನು. ಆಮೇಲೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಮತ್ತೆ ಹುಟ್ಟಿ ಸರ್ವಜ್ಞನೆಂಬ ಹೆಸರಿನಿಂದ ಪ್ರಸಿದ್ಧನಾದವನು ನಾನೇ ಎಂದು ತನ್ನ ವಚನಗಳ ಮುಖಾಂತರ ಸರ್ವಜ್ಞನು ತನ್ನ ಪೂರ್ವದ ವಿವರವನ್ನು ತಿಳಿಸಿರುವನು.
10: ಸರ್ವಜ್ಞರ ಬಾಲ್ಯ ಹಾಗೆ ಸರ್ವಜ್ಞರ ವಚನಗಳ ಕುರಿತಾಗಿ ಭಾಗೀರಥಿ ಹೆಗಡೆ ಕೌಲಕ್ಕಿಯವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಹೆಗಡೆ ಕವಲಕ್ಕಿಯವರು ಸರ್ವಜ್ಞರ ಬಾಲ್ಯ ಹಾಗೆ ಅವರ ವಚನಗಳ ಕುರಿತು ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ಸರ್ವಜ್ಞರು ಇನ್ನೂ ಕೆಲವು ವಚನಗಳಲ್ಲಿ ತನ್ನ ಜನ್ಮದ ರಹಸ್ಯವನ್ನು ನಿರ್ಭಿಡೆಯಿಂದ ನಿರ್ಭೀತಿಯಿಂದ ಮನಸ್ಸಿಗೆ ಅರಿವಾಗಿದ್ದನ್ನು ತನ್ನ ವಚನದಲ್ಲಿ ಹೇಳುತ್ತಾ ಬಂದಿದ್ದನ್ನು ಇಲ್ಲಿ ಕಾಣಬಹುದಾಗಿದೆ. ಮಕ್ಕಳಿಲ್ಲವು ಎಂದು ಅಕ್ಕ ಮಲ್ಲಮ್ಮನು, ಮಕ್ಕಳಿಲ್ಲವು ಎಂದು ಅಕ್ಕ ಮಲ್ಲಮ್ಮನು, ದುಃಖವಂ ಬಸವರಸ ಗರುವಲು, ದುಃಖವಂ ಬಸವರಸ ಗರುವಲು, ಕಾಶಿಯ ಮುಕ್ಕಣ್ಣನೊಲಿದ ಸರ್ವಜ್ಞ, ಕಾಶಿಯ ಮುಕ್ಕಣ್ಣನೊಲಿದ ಸರ್ವಜ್ಞ. ತನಗೆ ಮಕ್ಕಳಾಗಬೇಕೆಂದು ಅಂಬಲಾಪುರದ ಮಾಳವ ಜಾತಿಯ ಹೆಣ್ಣು ಮಗಳಾದ ಅಕ್ಕ ಮಲ್ಲವನು ಕಾಶಿ ಯಾತ್ರೆಗಾಗಿ ಹೊರಟಿದ್ದ ಶೈವ ಬ್ರಾಹ್ಮಣನಾದ ಬಸವರಸನಿಗೆ ಬೇಡಿಕೊಳ್ಳಲಾಗಿ ಅವನು ಕಾಶಿಗೆ ಹೋಗಿ ಕಾಶಿಯ ವಿಶ್ವನಾಥನನ್ನು ಪೂಜಿಸಿ ಪ್ರಾರ್ಥಿಸಲಾಗಿ ಶಿವನು ಮೆಚ್ಚಿದನು. ಹಾಗೆ ಇನ್ನೊಂದು ವಚನದಲ್ಲಿ, ಮಾಸೂರ ಬಸವರಸ ಕೂಸನೀಶನೆ ಕೇಳೆ, ಮಾಸೂರ ಬಸವರಸ ಕೂಸನೀಶನೆ ಕೇಳೆ, ಕಾಶಿಯ ಅಭವನಳು ಪಡೆದ ವರದ ವರವಧುವೆ, ಕಾಶಿಯ ಅಭವನಳು ಪಡೆದ ವರವಧುವೆ, ಸೂಸಿತಿಂತೆನಲು ಸರ್ವಜ್ಞ, ಸೂಸಿತಿಂತೆನಲು ಸರ್ವಜ್ಞ. ಮಾಸೂರ ಬಸವರಸನು ಮಗುವನ್ನು ಕರುಣಿಸೆಂದು ಶಿವನನ್ನು ಕುರಿತು ಪ್ರಾರ್ಥಿಸಲಾಗಿ ಕಾಶಿಯ ವಿಶ್ವನಾಥನಿಂದ ಪಡೆದ ವರದಿಂದಲೇ ನಾನು ಹುಟ್ಟಿದೆನು ಎಂದು ತಾನು ಕಾಶಿ ವಿಶ್ವನಾಥನವರ ಪ್ರಸಾದ ಎಂದು ಈ ವಚನದಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಇನ್ನು ಮುಂದುವರೆದು, ಗಂಡಾಗಬೇಕೆಂದು ಪಿಂಡವಂ ನುಂಗಲದ, ಗಂಡಾಗಬೇಕೆಂದು ಪಿಂಡವಂ ನುಂಗಲದ, ಉಂಡ ಮಾಳವ್ಯಳು ಜನಿಸಿದ ನಾನಿದ ಕಂಡದ್ದೆ ಪೇಳ್ವೆ ಸರ್ವಜ್ಞ, ನಾನಿದ ಕಂಡದ್ದೆ ಪೇಳ್ವೆ ಸರ್ವಜ್ಞ. ಬಸವರಸನು ತನಗೆ ಗಂಡು ಮಗನೇ ಹುಟ್ಟಬೇಕೆಂದು ಶಿವನನ್ನು ಬೇಡಲಾಗಿ ಅವನಿಗೆ ಪ್ರಸಾದವನ್ನು ಕೊಡುತ್ತಾನೆ. ಆ ಪ್ರಸಾದದ ಪಿಂಡ ಅಂದರೆ ಅನ್ನದ ಉಂಡೆಯನ್ನು ನುಂಗಲಾಗಿ, ಆ ಪ್ರಸಾದದ ಬಲದಿಂದ ನಾನು ಹುಟ್ಟಿದೆನು, ನಾನು ನನ್ನ ಕಾವ್ಯವನ್ನು ರಚಿಸುವಾಗ ಪ್ರತ್ಯಕ್ಷವಾಗಿ ಕಂಡು ಬಂದಿದ್ದನ್ನೇ ಹೇಳುತ್ತಾ ಹೋಗುವೆನು, ನನ್ನ ಮನಸ್ಸಿನ ವಿರುದ್ಧವಾಗಿ ಸುಳ್ಳು ಹೇಳುವುದಿಲ್ಲ ಎಂಬುದಾಗಿ ಸರ್ವಜ್ಞನು ಯಾವುದೇ ಹೆದರಿಕೆಗೆ ತಾನು ಬಗ್ಗುವುದಿಲ್ಲ ಎಂಬುದನ್ನು ತನ್ನ ವಚನದಲ್ಲಿ ಸ್ಪಷ್ಟಪಡಿಸಿದ್ದಾನೆ.
2: ಸರ್ವಜ್ಞರ ವಚನಗಳು ವಾಸ್ತವತೆಗೆ ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನು ಅವರ ವಚನಗಳಲ್ಲಿ ಹೇಳಿರುವ ಸಾರಾಂಶವನ್ನು ಭಾಗೀರಥಿ ಹೆಗಡೆ ಕವಲಕ್ಕಿಯವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಹೆಗಡೆ ಕವಲಕ್ಕಿಯವರು ಸರ್ವಜ್ಞರ ವಚನಗಳ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ಗಂಡ ತನ್ನದು ಎಂಬೋ ಹೆಂಡತಿ ತನ್ನದು ಎಂಬೋ, ಗಂಡ ತನ್ನದು ಎಂಬೋ ಹೆಂಡತಿ ತನ್ನದು ಎಂಬೋ, ಕಂಡ ಪರಶಿವನ ವರಪುತ್ರ ನಾನು, ನೆರೆ ಕಂಡದ್ದು ಪೇಳ್ವೆ ಸರ್ವಜ್ಞ. ಕಂಡ ಪರಶಿವನ ವರಪುತ್ರ ನಾ, ನೆರೆ ಕಂಡದ್ದು ಪೇಳ್ವೆ ಸರ್ವಜ್ಞ. ಗಂಡನಾದ ಬಸವರಸನು ತನ್ನ ಮಗನೆಂದು, ಹೆಂಡತಿ ಮಲ್ಲಮ್ಮನು ನನ್ನ ಮಗನೆಂದು ಅನ್ನುವರು. ಆದರೆ ನಾನು ಯಾರ ಮಗನೂ ಅಲ್ಲ, ಈಶ್ವರನ ವರ ಪ್ರಸಾದದಿಂದ ಹುಟ್ಟಿರುವೆನಾದ್ದರಿಂದ ನಾನು ಈಶ್ವರನ ಮಗನು. ನಾನು ದೇವರ ಮಗನಾದ್ದರಿಂದ ನನಗೆ ಏನೇನು ಕಂಡು ಬಂದಿತೋ ಅದನ್ನೆಲ್ಲ ಇದ್ದದ್ದು ಇದ್ದಂತೆ ಹೇಳುವೆನು ಎಂದು ಸರ್ವಜ್ಞರು ಇಲ್ಲಿ ತಮ್ಮ ಪ್ರಾಮಾಣಿಕತನವನ್ನು ವಚನಗಳಲ್ಲಿ ವ್ಯಕ್ತಪಡಿಸುತ್ತಾ ಬರುತ್ತಾರೆ. ಈ ಕಾರಣದಿಂದಲೋ ಏನೋ ತಂದೆ ತಾಯಿಗಳು ಅವನನ್ನು ನಿರಾಕರಿಸಿ ಮನೆಯಿಂದ ಹೊರಹಾಕಿದರು ಎಂಬುದನ್ನು ತನ್ನ ವಚನದಲ್ಲಿ ವ್ಯಕ್ತಪಡಿಸಿದ ರೀತಿ ಹೀಗಿದೆ. ನೂಕಿ ಬಿಟ್ಟರುವಾಗ ಕಾಕುತನದೊಳು ಬೇಗ ಲೋಕದೊಳಗೆಲ್ಲ ಕಂಡದ್ದು ನುಡಿದು ತಾ ಏಕವಾಗಿ ಅನು ಸರ್ವಜ್ಞ. ಇಲ್ಲಿ ಸರ್ವಜ್ಞರು ಏನು ಹೇಳ್ತಾರೆ ಅಂದರೆ, ನಿಜವಾದ ಸಂಗತಿಯನ್ನು ಹೇಳಿದ್ದರಿಂದ ನನ್ನ ತಂದೆ ತಾಯಿಗಳಿಬ್ಬರೂ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು, ಆಗ ನಾನು ಏಕಾಂಗಿಯಾದೆನು ಎಂದು ಬೇಸರವನ್ನು ಈ ಮೇಲಿನ ವಚನದಲ್ಲಿ ಸರ್ವಜ್ಞರು ವ್ಯಕ್ತಪಡಿಸಿದ್ದಾರೆ. ಹೀಗೆ ತಂದೆ ತಾಯಿಗಳಿದ್ದರೂ ಅನಾಥರಂತೆ ಬೆಳೆದ ಮಗು ಮುಂದೆ ಹೇಗೆ ಸರ್ವಜ್ಞನಾಗಿ ಬೆಳೆದ ಎಂಬುದನ್ನು ಮುಂದಿನ ವಚನಗಳಲ್ಲಿ ತಿಳಿಯೋಣ. ಹೀಗೆ ಮುಂದುವರಿದು ಸರ್ವಜ್ಞನು ಗಡಿಗೆಯ ಮಡಕೆಯ ಕೊಂಡು ಅಡಿಗೆಯ ವೇಳೆಯಳು ಗೆಳೆಯ ಮಳೆ ಮೋಡ ಅವರಿಬ್ಬರಿಗೆ ತಡಬಡಲಾಯಿತು ಸರ್ವಜ್ಞ. ಗೆಳೆಯ ಮಳೆ ಮೋಡ ಅವರಿಬ್ಬರಿಗೆ ತಡಬಡಲಾಯಿತು ಸರ್ವಜ್ಞ. ಅಂಬಲೂರೊಳಗೆಸೆವ ಕುಂಬಾರ ಮನೆಯೊಳಗೆ ಶಂಭುವು ಕೊಟ್ಟ ಶಿಶುವನ್ನು ಬಸವರಸ ನಿಂಬಿಟ್ಟೆನೆಂದ ಸರ್ವಜ್ಞ. ಒಂದು ದಿನ ಬಸವರಸನು ಮತ್ತು ಅವನ ಹೆಂಡತಿಯಾದ ಮಲ್ಲಮ್ಮನು ಗಡಿಗೆಯ ಮಡಿಕೆಯ ತಕ್ಕೊಂಡು ಅಡಿಗೆಯ ಮಾಡಲು ತೊಡಗಿರುತ್ತಾರೆ. ಆ ಸಮಯದಲ್ಲಿ ಆಕಾಶದಲ್ಲಿ ಮಳೆ ಮೋಡ ಮುಸುಕಿ ಮಳೆ ಸುರಿಯಲು ಮನೆಯಲ್ಲಿ ತೊಂದರೆಯಾಗಿ ಇಬ್ಬರೂ ತಮ್ಮ ಮನೆಯನ್ನು ಬಿಟ್ಟು ಅಂಬಲೂರಿನ ಒಬ್ಬ ಕುಂಬಾರನ ಮನೆಯೊಳಗೆ ವಾಸಿಸುತ್ತಿದ್ದರು. ಅಲ್ಲಿ ಇದ್ದಾಗಲೇ ಶಿವನ ಪ್ರಸಾದದ ಫಲವು ಬಸವನಿಂದ ಮಲ್ಲಮ್ಮನಲ್ಲಿ ಪ್ರವೇಶಿಸಿತು ಎಂದು ಹೇಳುತ್ತಾ ತನ್ನ ವಚನದಲ್ಲಿ ತನ್ನ ಜನ್ಮದ ಒಂದು ರಹಸ್ಯವನ್ನು ಬಿಚ್ಚಿಟ್ಟಿದ್ದಾನೆ ಸರ್ವಜ್ಞನು. ಬಿಂದುವನು ಬಿಟ್ಟು ಹೋದಂದು ಬಸಿರಾದಳು ಒಂದಾಗಿ ಹೊತ್ತು ದಶಮಾಸ ಉದರದಲ್ಲಿ ನಿಂದಾನು ಬೆಳೆದೆ ಸರ್ವಜ್ಞ. ಹೆತ್ತವಳು ಮಾಳಿ ಎಳ್ಳೆತ್ತಿ ತೆಗೆದವಳು ಬೆನ್ನೆತ್ತಿ ನೀಡಿದವಳು ಕಾಳಿಯ. ಹೆತ್ತವಳು ಮಾಳಿ ಎಳ್ಳೆತ್ತಿ ತೆಗೆದವಳು ಬೆನ್ನೆತ್ತಿ ಹಿಡಿದವಳು ಕಾಳಿಯ. ಮೊರದೊಳಗೆ ಬಿತ್ತಿಸಿದಳು ಸರ್ವಜ್ಞ. ಹೀಗೆ ಬಸವರಸನಿಂದ ಮಲ್ಲಮ್ಮ ಗರ್ಭವನ್ನು ಧರಿಸಿ ದಶಮಾಸ ಅಂದರೆ 10 ತಿಂಗಳು ತುಂಬುವವರೆಗೆ ನಾನು ಗರ್ಭದಲ್ಲಿಯೇ ಬೆಳೆದೆನು. ನನ್ನ ತಾಯಿಯಾದ ಮಾಳಿಯು ನನ್ನನ್ನು ಹಡೆದಳು. ಕಾಳಿ ಎಂಬುವಳು ನಾನು ಜನಿಸುವಾಗ ಸೂಲಗಿತ್ತಿತನವನ್ನು ಮಾಡಿ ನನ್ನನ್ನು ಮೊರದೊಳಗೆ ಮಲುಗಿಸಿದಳು ಎಂದು ಸರ್ವಜ್ಞರು ತಮ್ಮ ಜನನದ ಕುರಿತು ಸ್ವಾರಸ್ಯಕರವಾದ ವಿಷಯವನ್ನು ತಮ್ಮ ವಚನಗಳ ಮೂಲಕ ತಿಳಿಸಿದ್ದಾರೆ.
2: ಸರ್ವಜ್ಞರು ತಮ್ಮ ವಚನಗಳಲ್ಲಿ ತಮ್ಮ ಬಾಲ್ಯದ ಕುರಿತಾಗಿ, ತಮ್ಮ ಜನನದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹಾಗೆ ಅವರ ವಚನಗಳಲ್ಲಿರುವಂತಹ ಸತ್ಯಾಂಶವನ್ನ ತುಂಬಾ ಚೆನ್ನಾಗಿ ಅರ್ಥೈಸಿದ್ದಾರೆ ಭಾಗೀರಥಿ ಹೆಗಡೆ ಕವಲಕ್ಕಿ ಅವರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಆದ್ರಿಂದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಂತರದಲ್ಲಿ
4: ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
3: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
6: ನೋಡು ಎಷ್ಟು ವೇಸ್ಟೇಜ್. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
3: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
6: ಅಷ್ಟ್ ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
3: ಸರಿ ಅಪ್ಪ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ.

0: ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ರಸ 100, ಸಾರ 3. ಸುಂದರ ದರಸ 100, ಸಾರವದರುಳು 3. ಹೊಂದಿಪ್ಪುವವು ಮೋಹ ಕರುಣೆ ಶಾಂತಿಗಳ ಒಂದರಿಂದೊಂದು ಬೆಳೆಯಾದಂದು ಜೀವನವು ಚಂದಗೊಂಡುಜ್ಜುಗವೋ ಮಂಕುತಿಮ್ಮ. ಸುಂದರದ ರಸ 100, 100 ಸುಂದರದ ರಸ ಇದೆ. ಸಾರವದರುಳು 3, ಅದರ ಒಳಗಡೆ 3 ಸಾರ ಇದೆ, ಅಂದರೆ ಸತ್ವವಿದೆ. ಹೊಂದಿಪ್ಪುವವು ಮೋಹ ಕರುಣೆ ಶಾಂತಿಗಳ, ಮೋಹ ಕರುಣೆ ಶಾಂತಿಗಳನ್ನ ಅದು ಹೊಂದ್ಕೊಂಡಿದೆ. ಒಂದರಿಂದೊಂದು ಬೆಳೆಯಾದಂದು ಜೀವನವು, ಒಂದರಿಂದ ಇನ್ನೊಂದು ಬೆಳೆದಾಗ ಆ ಜೀವನ ಚಂದಗೊಂಡುಜ್ಜುಗವೋ, ಚಂದಗೊಂಡು ಉಜ್ಜುಗವೋ, ಉಜ್ಜುಗ ಅಂದ್ರೆ ಕಾರ್ಯ, ಒಂದು ಚಂದದ ಕೆಲಸ ಅಂತ ಅನ್ಸ್ಕೊಳತ್ತೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸುಂದರ ದರಸ 100, ಸಾರವದರುಳು 3. ಹೊಂದಿಪ್ಪುವವು ಮೋಹ ಕರುಣೆ ಶಾಂತಿಗಳ ಒಂದರಿಂದೊಂದು ಬೆಳೆಯಾದಂದು ಜೀವನವು ಚಂದಗೊಂಡುಜ್ಜುಗವೋ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸೌಂದರ್ಯ ರಸ 100 ತರ ಇದೆ. ಮೋಹ ಕರುಣೆ ಶಾಂತಿಗಳು ಅನ್ನೋ 3 ಸಾರ ಸತ್ವಗಳಿದೆ. ಪರಸ್ಪರ ಒಂದರಿಂದ ಒಂದು ಫಲಿಸಿದ್ರೆ ಬದುಕು ಸೌಂದರ್ಯದ ಉದ್ಯೋಗ ಆಗತ್ತೆ. ಬದುಕಿನ ಈ ಚಿದಂಬರ ರಹಸ್ಯನ, ಅದರ ಸೊಗವನ್ನ ಅರಿಯೋದು ಕೂಡ ಒಂದು ಸಾಧನೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನೋಡಿ, ರಸ ಅಂದ್ರೆ ಸವಿ, ರುಚಿ. ಯಾವ ಗುಣದಿಂದಾಗಿ ಒಂದು ವಸ್ತು ನಮ್ಗೆ ಇಷ್ಟ ಆಗತ್ತೋ, ಯಾವುದನ್ನ ಪಡಿಬೇಕು ಅನ್ನೋ ಉತ್ಕಟತೆ ಉಂಟಾಗತ್ತೋ, ಅದು ಅದರ ರಸ. ಮಾವಿನ ಹಣ್ಣು ಬಹಳ ಇಷ್ಟ ಅಂದ್ರೆ ಅದು ಹಣ್ಣಿನ ರಸದ ದ್ರವತ್ವ ಅಲ್ಲ, ಅದರ ಆಕಾರವನ್ನೂ ಅಲ್ಲ, ಬಣ್ಣನೂ ಅಲ್ಲ. ಅವೆಲ್ಲ ತಕ್ಕಮಟ್ಟಿ ಕಾರಣ ಆಗಿದ್ರೂ ಸಹ ಮೂಲವಾಗಿ ಹಣ್ಣಿನ ತಿರುಳಲ್ಲಿರೋ ನಾಲ್ಗೆಗೆ ಸುಖ ಕೊಡೋ ರುಚಿಯೇ ರಸ. ತಿಂದಾಗ ಉಂಟಾಗೋ ಸುಖದ ಹುಟ್ಟಿಯಲ್ಲಿ ಮಾವಿನ ಹಣ್ಣಲ್ಲೋ ತಿನ್ನೋ ಬಾಯಲ್ಲೋ, ಇವೆರಡರಲ್ಲೂ ಅಲ್ಲ, ಆ ಎರಡರ ಸಂಯೋಗದಲ್ಲಿ ಹುಟ್ಟೋದು ಸುಖ. ಮಾವಿನ ಹಣ್ಣಿನ ತಿರುಳಿಗೂ ತಿನ್ನುವವನ ಹಲ್ಲು ನಾಲ್ಗೆಗೂ ಹೊಂದಿಕೆ ಆದಾಗ ಸುಖ, ಅದೇ ರಸಾನುಭವ. ಅದಕ್ಕೆ ಕನಕದಾಸರು ಹೀಗೆ ಹೇಳ್ತಾರೆ ಕೇಳಿ, ಸಿಹಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸಿಹಿಯೊಳಗೋ, ಸಿಹಿಯು ಸಕ್ಕರೆ ಎರಡು ಜಿಹ್ವೆಯ ಒಳಗೋ ಅಂತ. ಬದುಕಲ್ಲಿ ನಮ್ಗೆ ರಸಾನುಭವ ದಿನನಿತ್ಯ ಆಗ್ತಾನೆ ಇರುತ್ತೆ. ಅದು ಹೊರಗಿನಿಂದಲೂ ಒಳಗಿನಿಂದಲೂ ಆಗುವಂಥದ್ದು. ಹೊರಗಡೆ ಪ್ರವಾಸಕ್ಕೆ ಹೋದಾಗ ರಮಣೀಯ ದೃಶ್ಯನ ನೋಡಿದಾಗ, ಒಳ್ಳೆ ಸಂಗೀತನ ಕೇಳಿದಾಗ, ಅಥವಾ ನಮಗಿಷ್ಟವಾದ ಊಟನ ಮಾಡಿದಾಗ, ನಮ್ಮ ಗೌರವಕ್ಕೆ ಪಾತ್ರರಾದವರ ಮಾತುಗಳನ್ನು ಕೇಳಿದಾಗ, ಮಕ್ಕಳ ಆತ್ಮೀಯರ ಏಳಿಗೆಯನ್ನು ಕಂಡಾಗ ರಸಾನುಭವ ಆಗತ್ತೆ. ಅದೇ ರೀತಿ ಆಂತರ್ಯದಲ್ಲಿ ಅದರ ಅನುಭೂತಿ ಆಗೋದಿದೆ. ಬಾಲ್ಯದ ಸುಂದರ ಪ್ರಸಂಗಗಳನ್ನು ನೆನೆದಾಗ, ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ, ಯಾವುದೋ ಉನ್ನತ ವಿಚಾರದ ಚಿಂತನೆ ಮಾಡುವಾಗ ರಸದ ಅನುಭವ ಆಗತ್ತೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ರಸವಾಗುವಂತಹ 8 ಸ್ಥಾಯಿ ಭಾವಗಳನ್ನು ಗುರುತಿಸ್ತಾನೆ. ಅವು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ ಭೀಭತ್ಸ ಮತ್ತು ಅದ್ಭುತ. ಮುಂದೆ ಅದನ್ನ ಉದ್ಭಟ ಮತ್ತು ರುದ್ರಟರು ಬೆಳೆಸಿ ಶಾಂತಿರಸನ ಸೇರಿಸ್ತಾರೆ. ಸಾಮಾನ್ಯವಾಗಿ ಅವುಗಳನ್ನು ನವರಸ ಅಂತ ಕರೆದ್ರು. ಈ ನವರಸಗಳು ನಮ್ಮ ಬದುಕನ್ನು ನೂರಾರು ರೀತಿಲಿ ತಟ್ಟತ್ತೆ. ಹಾಗಾಗಿ ಕಗ್ಗ ಇಲ್ಲಿ ಹೇಳ್ತಾ ಇದೆ, ಈ ಎಲ್ಲ ರಸಗಳ ಸಾರ ಇರೋದು 3, ಅವು ಮೋಹ, ಕರುಣೆ ಮತ್ತು ಶಾಂತಿಗಳು. ಅವು ಒಂದರಿಂದ ಮತ್ತೊಂದು ಬೆಳೆಯುವಂಥದ್ದು. ಮೋಹ ಮಿತಿಯಲ್ಲಿದ್ದಾಗ, ಸರಿಯಾದ ಜಾಗದಲ್ಲಿ ಕರುಣೆ ತೋರಿದಾಗ ಮನದಲ್ಲಿ ಶಾಂತಿಯ ಅವತರಣ ಆಗತ್ತೆ. ಆಗ ಬದುಕನ್ನೋದು ಸಂತೋಷದ, ಸಂಭ್ರಮದ ನೆಲೆ ಆಗತ್ತೆ. ನೋಡಿ, ಈ ಜಗತ್ತಿನ ವಸ್ತುಗಳು ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಅನುಭವನ ಕೊಡುತ್ತೆ. ಒಂದೇ ವಸ್ತು, ವಿಷಯ ಅಥವಾ ವ್ಯಕ್ತಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಮನುಷ್ಯರ ಮನಸ್ಸಲ್ಲಿ ಭಿನ್ನ ಭಿನ್ನವಾದ ಭಾವನೆಗಳನ್ನು ಕೆರಳಿಸಬಹುದು. ಆ ಭಾವನೆಗಳು ವ್ಯಕ್ತ ಆದಾಗ ಅದರ ರೂಪಕ್ಕೆ ರಸ ಅಂತ ಹೇಳ್ತಾರೆ. ಜೀವನದ ಮೌಲ್ಯಗಳನ್ನು ಪರಿಗಣಿಸಿ ಮಾನ್ಯ ಗುಂಡಪ್ಪನವರು ಈ ಎಲ್ಲ ರಸಗಳ ಸಾರವನ್ನು ಮೋಹ, ಕರುಣೆ, ಶಾಂತ ಅಂತ ವಿಂಗಡಿಸಿದ್ದಾರೆ. ಮನುಷ್ಯನ ಮನಸ್ಸಲ್ಲಿ ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ಮೋಹ ಉಂಟಾಗತ್ತೆ. ನಾನು ಅನ್ನೋ ಮಮಕಾರವೇ ಇದಕ್ಕೆ ಕಾರಣ. ಇದರಿಂದಲೇ ಇವನಿಗೆ ವಸ್ತು, ವಿಷಯ, ವ್ಯಕ್ತಿಗಳ ಮೇಲೆ ಮೋಹ ಆಗೋದು. ಆದರೆ ನಾನು ಅನ್ನೋ ಮಮಕಾರನ ಬಿಟ್ಟು ನನ್ನಂತೆ ಅನ್ಯರೂ ಸಹ ಅಂತ ಯೋಚಿಸಿದರೆ ಜಗತ್ತಿನ ಜೀವಿಗಳೆಲ್ಲರಲ್ಲೂ ಕರುಣೆ ಉಂಟಾಗಿ ಮನಸ್ಸು ಶಾಂತ ಆಗತ್ತೆ. ಹಾಗೆ ಶಾಂತವಾದ ಮನಸ್ಸು ಸತ್ತಚಿತ್ ಆನಂದನ ಪಡೆದುಕೊಳ್ಳುತ್ತೆ. ಇದನ್ನೇ ಮಾನ್ಯ ಗುಂಡಪ್ಪನವರು ಚಂದಗೊಂಡುಜ್ಜುಗವೋ ಅಂತ ಹೇಳ್ತಾ ಹಾಗೆ ಆದರೆ ಜೀವನ ಚಂದ ಆಗತ್ತೆ ಅಂತ ಹೇಳಿದ್ದಾರೆ. ನಾವು ಸಹ ಆ ಮೋಹದ ವೃತ್ತದಿಂದ ಹೊರಬಂದು ಸಕಲ ಜೀವರಾಶಿಗಳಲ್ಲೂ ಕರುಣೆನ ತೋರಿದ್ರೆ ನಮಗೂ ಶಾಂತಿ ಸಿಗಬಹುದು. ಆ ಮೋಹದ ಹಿಡಿತದಿಂದ ಹೊರಬರಬೇಕು ಅಷ್ಟೇ. ಏನಂತೀರಾ? ನಿಮ್ಮ ಅನಿಸಿಕೆನ ತಿಳಿಸಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
5: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
6: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
5: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
6: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ದಿನೇಶ್ ಹೊಸನಗರ್ ಇವರು ಮಳೆಗೆ ಸಂಬಂಧಿಸಿದಂತಹ ಗಾದೆ ಮಾತು, ಈ ಗಾದೆ ಮಾತಿಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ತಲತಲಾಂತರದಿಂದ ಉಳಿಸಿ ಬೆಳೆಸಿಕೊಂಡು ಬಂದಂತಹ ಒಗಟುಗಳ ಕುರಿತಾದ ಮಾಹಿತಿಯನ್ನ ತಿಳಿಸ್ತಾರೆ, ಕೇಳೋಣ ಬನ್ನಿ.
10: ಎಲ್ಲರಿಗೂ ನಮಸ್ಕಾರ. ನಾನು ಇದುವರೆಗೆ ನಿಮಗೆ ಮಳೆಗಳ ಗಾದೆಗಳ ಬಗ್ಗೆ ಹೇಳ್ತಾ ಇದ್ದೆ, ಸ್ವಲ್ಪ ಒಗಟು ಬಗ್ಗೆ ಯೋಚನೆ ಮಾಡೋಣ. ಒಗಟು ಅಂದ್ರೆ ಏನು, ಏನು ಅದ್ರ ಬಗ್ಗೆ, ಅದರ ವಿಶೇಷತೆ ಏನು, ಇದು ಯಾಕೆ ಈ ರೀತಿಯಾಗಿ ಬೆಳೆದು ಬಂತು, ಇದನ್ನೆಲ್ಲ ಗಮನಿಸ್ತಾ ಈ ಒಗಟಿನ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡು. ಈ ಒಡಪು ಅಥವಾ ಒಗಟಿನ ಬಗ್ಗೆ ಜಾನಪದ ತಜ್ಞರಾದ ಡಾಕ್ಟರ್ ಜಿ ಶಂಕರ್ ಪರಮಶಿವಯ್ಯ ಅವರು ಒಂದು ಮಾತು ಹೇಳ್ತಾರೆ, ತುಂಬಾ ಸ್ವಾರಸ್ಯಕರವಾದ ಮಾತಿದೆ. ಒಗಟುಗಳು ಕೇವಲ ಬೌದ್ಧಿಕ ಕಸರತ್ತಲ್ಲ, ಅವು ಗ್ರಾಮೀಣ ಪ್ರಜ್ಞೆಯ ಸಾದೃಶ್ಯ ಶಕ್ತಿಯ ಮತ್ತು ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಗಳು ಅಂತ. ಎಷ್ಟು ಸ್ವಾರಸ್ಯಕರವಾಗಿದೆ ಶಬ್ದಗಳು ಅನ್ನೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಗಟು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಇವತ್ತಿಗೂ ಸಹ ಆ ಒಗಟುಗಳು ಅಷ್ಟೇ ಪ್ರಾಮುಖ್ಯತೆ ಇದೆ ಕೆಲವು ಭಾಗದಲ್ಲಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಸ್ವಲ್ಪ ಮರೀತಾ ಇದೀವಿ. ಆ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇದು ಮನರಂಜನೆಗಾಗಿ ಇತ್ತು, ಯಾಕಂದ್ರೆ ಹಬ್ಬಗಳಲ್ಲಿ, ಮದುವೆಗಳಲ್ಲಿ, ಇದು ಸಾರಾಸಗಟವಾಗಿ ಒಂದು ಮನರಂಜೆಯ ಭಾಗವಾಗಿ ಬರ್ತಿತ್ತು. ಎಲ್ಲೆಲ್ಲಿ ಜನ ಸೇರಿಸ್ತಿದ್ರು ಅಲ್ಲಿ ಈ ಒಗಟುಗಳೊಂದು ಇತ್ತು. ಕೆಲಸ ಮಾಡ್ಬೇಕಾರಾಗ್ಬೋದು, ಬೇರೆ ಬೇರೆ ಕೆಲಸಗಳಾಗ್ಬೋದು, ಅಲ್ಲಿ ಈ ಒಗಟುಗಳ ಮೂಲಕ ಸವಾಲು ಹಾಕೋದು ಮತ್ತು ಅವರಿಂದ ಉತ್ತರ ಪಡೆಯೋದು ಈ ಥರದ ಕೆಲವಷ್ಟು ಒಗಟುಗಳು ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲೇ ಒಗಟುಗಳು ಹುಡ್ತಿತ್ತು, ಅದಕ್ಕೆ ಉತ್ತರನ ಸಹ ಒಗಟಲ್ಲೇ ಹೇಳ್ತಿದ್ರು. ಈ ಥರ ಸಾಕಷ್ಟು ವೈವಿಧ್ಯತೆಯನ್ನು ಒಗಟಲ್ಲಿ ಕಾಣಿಸ್ಬೋದು. ಇಲ್ಲಾಗಲೇ ಅವ್ರು ಹೇಳಿದಂತೆ ಕೇವಲ ತಮ್ಮ ಬುದ್ಧಿಮತ್ತೆಯ ಕಸರತ್ತಲ್ಲ, ಅಂದರೆ ನನಗೇನು ಗೊತ್ತಿದೆಯೋ ಅದನ್ನು ಭಾಳ ಜೋರಾಗಿ ಹೇಳಬೇಕು ಅನ್ನೋ ಕಸರತ್ತಲ್ಲ, ಇಲ್ಲಿ ಭಾಳ ವಿಶೇಷವಾಗಿ ಗ್ರಾಮೀಣ ಪ್ರಜ್ಞೆ ಇದೆ ಅಂತ. ಈ ಪ್ರಜ್ಞೆಯನ್ನು ಬಳಕೆ ತುಂಬ ಚೆನ್ನಾಗಿದೆ, ಪದಕ್ಕೆ ತುಂಬ ಚೆನ್ನಾಗಿದೆ. ಪ್ರಜ್ಞೆ ಅನ್ನುವಂಥ ಪದದ ಬಳಕೆ ನಾವು ಗಮನಿಸ್ಬೇಕು. ಇಲ್ಲಿ ಪ್ರಜ್ಞೆ ಭಾಳ ದೊಡ್ಡ ಕೆಲಸ ಮಾಡುತ್ತೆ. ಹಾಗಾಗಿ ಏನು ಗೊತ್ತಿದೆಯೋ ಅದು ಪ್ರಜ್ಞೆಯನ್ನ ಜಾಗೃತಗೊಳಿಸುವಂಥದ್ದೇ ಆಗಿದೆ. ಸಾದೃಶ್ಯ ಶಕ್ತಿಯ ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಯಾಗಿದೆ ಅಂತ. ಅಂದರೆ ಇಲ್ಲಿ ಅವ್ರದೇ ಆದಂಥ ಒಂದು ಹೊಸದಾದ ಶಕ್ತಿ ಇದೆ, ಅವ್ರದೇ ಆದ ಪ್ರತಿಭೆ ಇದೆ, ಆ ಪ್ರತಿಭೆಯ ಅಪೂರ್ವದ ಅಭಿವ್ಯಕ್ತಿನ ತೋರಿಸ್ತದೆ. ಪ್ರಜ್ಞಾಪೂರ್ವಕ್ಕಾಗಿದ್ದಾನೆ, ಮತ್ತು ಬುದ್ಧಿ ಮತ್ತ ಎಷ್ಟು ಎತ್ತರದಲ್ಲಿದೆ, ಅವನ ಆಲೋಚನೆ ಶಕ್ತಿ ಹೇಗಿದೆ, ಅವನ ಶಾಖೆ ಚಕ್ಯತೆ ಹೇಗಿದೆ, ರಹಸ್ಯ ಮತ್ತು ಚಮತ್ಕಾರವನ್ನು ಹೇಗೆ ತಗೊಂಬರ್ತಾನೆ, ಇವೆಲ್ಲವೂ ಸಹ ಪದಗಳು ಇಟ್ಕೊಂಡೇ ಆಟಾಡುವಂಥದ್ದು. ಎಲ್ಲರಿಗೂ ಗೊತ್ತಿರೋ ಪದಗಳನ್ನೇ ಇಟ್ಕೊಂಡು ಅದನ್ನು ಒಡಪ್ಪಾಗಿ ಆಡ್ತಾಡ್ತಾ ಹೋಗ್ತಾರೆ. ಈ ಒಡಪ್ಪಿನ ವಿಶೇಷತೆ, ನಿಮ್ಗೊಂದು ಒಗಟಿದೆ, ಈ ಒಗಟಿನ ವಿಶೇಷತೆಯನ್ನು ನೀವೇ ಹೇಳಿದ್ರೆ ಬಹಳ ವಿಶೇಷವಾದ ಒಗಟು ಅಂತ. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಇದು ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ. ಹಾಗಾದ್ರೆ ನಾನ್ಯಾರು? ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ, ಹಾಗಾದ್ರೆ ನಾನ್ಯಾರು? ಇದು ಒಡಪಿಗೆ ಒಡಪು, ಅಂದ್ರೆ ಒಗಟಿಗೆ ಒಗಟು, ಅಂದ್ರೆ ಉತ್ತರ ಒಗಟು ಅಂತಾನೆ. ಇಲ್ಲಿ ನಮ್ಗೆ ಕೇಳಿಸೋದೇ ಬೇರೆ ತರ ಅರ್ಥ ಕೊಡುತ್ತೆ, ನಾವು ನೋಡ್ತಿರೋದೇ ಬೇರೆ ಆಗಿರುತ್ತೆ, ಜೊತೆಗೆ ಅದರ ಒಳ ಅರ್ಥವೇ ಬೇರೆ ಆಗಿರುತ್ತೆ. ಇದೇ ಒಡಪು ಅಂತ ಹೇಳಿದ್ರೆ ಹುಡುಕ್ಬೇಕಾಗಿತ್ತು ನಾವಲ್ಲಿ. ಪ್ರಜ್ಞೆ ಸೋಲುತ್ತೆ, ಹೆಚ್ಚು ಪ್ರಜ್ಞಾವಂತರಾಗಿದ್ರೆ ಬಹಳ ಬೇಗ ನಾವು ಅವ್ರನ್ನ ಆ ಒಡಪನ್ನು ಬಿಡಿಸ್ಬಿಡ್ತೀವಿ. ಬುದ್ಧಿ ಸ್ವಲ್ಪ ಬಾಗುತ್ತೆ, ಬುದ್ಧಿವಂತ ಇದ್ರೆ ಬಾಗುತ್ತೆ. ಪ್ರತಿಭೆ ಅರಳುತ್ತೆ, ನಿನ್ಗೆ ಒಳ್ಳೆ ಪ್ರತಿಭೆ ಇತ್ತಂದ್ರೆ ಅದು ಅರಳುತ್ತೆ, ನಿನ್ನೂ ಅರಳಿಸುತ್ತೆ ಈ ತರ. ಹಾಗಾಗಿ ಇದು ಒಗಟಿಗೆ ಸಂಬಂಧಪಟ್ಟಂತಾನೆ ಒಂದು ಒಗಟು. ಈಗ ನಿಮಗೊಂದು ಒಗಟು ಕೇಳ್ತೀನಿ. ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ, ಬೇರೆಯವ್ರಿಗೆ ಬೆಂಕಿ ಹೆಚ್ಚಕ್ ಹೋದ್ರೆ ಇವನು ಸುಟ್ಟು ಹೋಗ್ತಾನೆ, ಹಾಗಾದ್ರೆ ನಾನ್ಯಾರು? ಅಂತ ಉತ್ತರನ ನಂತರದಲ್ಲಿ ಹೇಳ್ತೀನಿ ಅಂತ ಅನ್ಕೊಳ್ತೀನಿ. ನಾನು ಇದನ್ನ ನಾಳೆ ಸಂಚಿಕೆಯಲ್ಲಿ ಉತ್ತರ ಹೇಳ್ತೀನಿ. ಸಾಮಾನ್ಯವಾಗಿ ಈ ಒಡಪುಗಳನ್ನು ಗಮನಿಸ್ತಾ ಇದ್ರೆ ನಮ್ಗೆ ಎಷ್ಟೋ ವಿಷಯಗಳನ್ನ ಪಾಠವನ್ನು ಹೇಳ್ಕೊಡುತ್ತೆ. ಇಲ್ಲಿ ನೋಡಿ, ನಾವು ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋದ್ರೆ ಅದು ನಮ್ಗೆ ಫಸ್ಟ್ ಆಗಿರುತ್ತೆ, ಅದ್ ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ನಂದು ಒಂದು ಕೈ ಹೋದ್ರೂ ಅಡಿಲ್ಲ, ಅವ್ನ್ ಎರಡು ಕೈ ಹೋಯ್ತಲ್ಲ ಅಂತ ಖುಷಿ ಪಡ್ತೀನಿ. ಇದು ನನಗೆ ನಾನೇ ಅಪತ್ ಅಂತ ಅನ್ಕೊಳ್ಳೋದು. ಫಸ್ಟ್ ನನಗೆ ಆಪತ್ ಆಗುತ್ತೆ, ಆಮೇಲೆ ಬೇರೆಯವ್ರಿಗೆ ಆಪತ್ ಆಗುತ್ತೆ. ಹಿಂಗ ಬೇರೆಯವ್ರಿಗೆ ಆಪತ್ ಮಾಡಕ್ ಹೋದ್ರೆ ನನಗೂ ಫಸ್ಟ್ ಆಪತ್ ಆಗುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಅದು ಬಟ್ ಒಡಪಿನ ಉತ್ತರ ಬೇರೆ ಇದೆ. ಆದ್ರೆ ಒಡಪಿನ ಒಳಗಡೆ ಕೆಲವು ವಿಷಯಗಳನ್ನ ಗಮನಿಸಿದ್ರೆ ನಾವು ನಮಗೂ ಬೇಕಾದಷ್ಟು ಕಲಿಯುವಂಥದ್ದು ಇದೆ ಅಂತ ಅದು ನಮಗೆ ನಾವು ಗಮನಿಸ್ಬೇಕಾಗಿರುವಂಥದ್ದು. ನಾವು ಬೇರೆಯವರಿಗೆ ಕೇಡ್ ಬಯಸ್ಬೇಕು ಅಂತ ಅನ್ಕೊಳ್ಳುವಾಗ ಮೊದಲದು ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಅಂದ್ರೆ ಮೊದಲು ಕೇಡು ನಮ್ಗೆ ಆಗುತ್ತೆ, ಎರಡನೇದು ನಮ್ಮ ಆಲೋಚನೆಗಳ ದಿಕ್ಕನ್ನು ತಪ್ಪಿಸ್ತದೆ. ಹಂಗಾಗಿ ಎರಡನೇ ಕೇಡು ನಮಗೆ ಆಗ್ತದೆ. ಈ ಆಲೋಚನೆ ಮತ್ತು ಮನಸ್ಸು ಕೆಟ್ಟಾಗ ನಾವು ಯೋಜನೆಗಳು ಸಹ ಕೆಟ್ಟದಾಗಿರುತ್ತೆ, ಹಂಗಾಗಿ ಅದರಿಂದ ಅಪಾಯ ನಮಗೂ ಇರುತ್ತೆ. ಮೂರು ಕೇಡು ನಮ್ಗೆ ಆದ್ಮೇಲೆ ನಾಲ್ಕನೇದವ್ರಿಗೆ ಎಫೆಕ್ಟ್ ಆಗುವಂಥದ್ದು, ಅಷ್ಟರಲ್ಲಿ ನಾವು ಸುಮಾರಷ್ಟು ಹಾಳಾಗಿರ್ತೀವಿ. ಹಾಗಾಗಿ ಈ ಥರದ ವಿಷಯಗಳನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಇಲ್ಲಿ ಕಲಿಯುವಂಥದ್ದು ಬೇಕಾದಷ್ಟು ಇರುತ್ತೆ. ಆದರೆ ಈ ಒಗಟಿನ ಉತ್ತರ ಇದೇನಲ್ಲ, ಒಗಟಿನ ಉತ್ತರ ಬೇರೆದೇ ಇದೆ. ಅದನ್ನ ನೀವೇ ನಮಗೆ ನಾಳೆ ತಿಳಿಸ್ತೀರಿ ಅಂತ ಹೇಳ್ತಾ, ಇನ್ನು ಗಾದೆಗಳ ಥರ ಅದರ ಹಿಂದೆ ಒಂದಿಷ್ಟು ಒಳ್ಳೆ ವಿಷಯಗಳು ಮತ್ತು ಒಂದಿಷ್ಟು ತಲೆಗೆ ಕೆಲಸ ಕೊಡುತ್ತೆ ವಿಷಯಗಳು ಸಹ ಆಗಿದೆ ಅಂತ ಹೇಳ್ತಾ ಇನ್ನೊಮ್ಮೆ ಹೇಳ್ತೇನೆ ಅದೇ ಒಡಪನ್ನ. ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ, ಇನ್ನೊಬ್ಬರನ್ನ ಸುಡಕ್ಕೆ ಹೋಗಿ ತಾನೇ ಸುಟ್ಕೊಳ್ಳುತ್ತೆ, ಹಾಗಾದ್ರೆ ನಾನ್ಯಾರು? ಇದ್ರ ಉತ್ತರವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ನೀವು ಇದನ್ನ ಮೆಸೇಜ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.
9: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಒಗಟು ಅಂದ್ರೇನು, ಈ ಒಗಟಿನ ಮಹತ್ವ ಜೊತೆಗೆ ಒಂದು ಒಗಟನ್ನ ಕೂಡ ಹೇಳಿದ್ರು. ಈ ಒಗಟಿನ ಉತ್ತರ ನಿಮಗೆ ಗೊತ್ತಿದ್ರೆ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
11: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ, ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
12: ಪೊನ್ನಜ್ಜಿ, ಇವತ್ತು ಕ್ಲಾಸ್ನಲ್ಲಿ ನಿಮ್ಮ ಮೊದಲ ಗುರು ಯಾರು ಅಂತ ಕೇಳಿದ್ರು.
13: ನಾವೆಲ್ಲ ನೀವೇ ಸಾರ್ ಅಂತ ಕೂಗಿದ್ವಿ.
14: ಅದಕ್ಕೆ ಅವರು ಅಲ್ಲ, ತಾಯಿ ನಿಮ್ಮ ಮೊದಲ ಗುರು ಅಂತ ಹೇಳಿದ್ರು.
13: ಅದ್ ಹೇಗಾಗತ್ತೆ, ಅಮ್ಮ ನಮಗೆ ಯಾವ ಪಾಠನ ಹೇಳ್ಕೊಡೋದಿಲ್ವಲ್ಲ.
15: ಅದು ಹಾಗಲ್ಲ ಚಿಟ್ಟೆ, ಪಾಠ ಅಂದ್ರೆ ಸ್ಕೂಲಿನ ಪಾಠ ಮಾತ್ರ ಅಲ್ಲ, ನಮ್ಮನ್ನ ತಿದ್ದಿ ತೀಡಿ ಸರಿ ತಪ್ಪಿನ ಅರಿವನ್ನ ತಾಯಿ ಬಾಲ್ಯದಲ್ಲೇ ನಮಗೆ ಹೇಳಿಕೊಡ್ತಾಳೆ. ಹಾಗಾಗಿ ಅವಳನ್ನೇ ಮೊದಲ ಗುರು ಅಂತ ಕರೀತಾರೆ. ಚಿಕ್ಕ ವಯಸ್ಸಿನಲ್ಲಿ ಒಂದೊಮ್ಮೆ ತಾಯಿ ಸರಿಯಾಗಿ ಬುದ್ಧಿ ಹೇಳಿ ತಪ್ಪುಗಳನ್ನು ತಿದ್ದಿ ತೀಡದೇ ಇದ್ರೆ ಅಂತಹ ಮಕ್ಕಳು ಸಮಾಜ ಕಂಟಕರಾಗ್ಬಿಡ್ತಾರೆ. ಗೊತ್ತಾ ನಿಮಗೆ?
12: ಹೌದಾ, ತಾಯಿ ಹೇಳೋ ಮಾತು ಅಷ್ಟು ಇಂಪಾರ್ಟೆಂಟಾ?
15: ಹ್ಞೂ, ಮತ್ತೆ ನೋಡಿದ್ರಾ, ಅದ್ರ ಬಗ್ಗೆನೂ ನನ್ನ ಹತ್ರ ಕತೆ ಒಂದಿದೆ. ಬೇಕೋ ಬೇಡವೋ ಹೇಳಿ ಮತ್ತೆ.
12: ಬೇಕೇ ಬೇಕು, ಹೇಳ್ ಬೇಗ.
15: ಆಯ್ತಪ್ಪ, ಹೇಳ್ತೀನೀಗ. ದರ್ಶನಪುರದ ರಾಜ ಧರ್ಮವರ್ಧನ ಆಗಿದ್ದ. ಆತ ಬಹಳ ಒಳ್ಳೆ ಅರಸ ಆಗಿದ್ದ. ಅವನ ಕಟ್ಟುನಿಟ್ಟಿನ ನ್ಯಾಯಪಾಲನೆಯಿಂದ ದರ್ಶನಪುರದಲ್ಲಿ ಬೆರಳೆಣಿಕೆಯಲ್ಲಿ ಅಪರಾಧ ಪ್ರಕರಣಗಳು ಕಾಣಸಿಗ್ತಾ ಇತ್ತು. ರಾಜ್ಯ ಸುಭೀಕ್ಷೆಯಿಂದ ಕೂಡಿದ್ದು, ಜನರು ನೆಮ್ಮದಿಯಿಂದ ಇದ್ರು. ಒಂದ್ಸಲ ಕಳ್ಳ ಒಬ್ಬ ಊರಲ್ಲಿ ಕಳ್ಳತನ ಮಾಡುವಾಗ ಸಿಕ್ಕಿಬೀಳ್ತಾನೆ. ರಾಜ ಧರ್ಮವರ್ಧನ ಕಳ್ಳತನವನ ಒಂದು ಗಂಭೀರ ಅಪರಾಧ ಅಂತ ಪರಿಗಣಿಸ್ತಾ ಇದ್ದ. ದರ್ಶನಪುರದಲ್ಲಿ ಕಳ್ಳತನ ಮಾಡಿದವರಿಗೆ ಗಲ್ಲು ಶಿಕ್ಷೆಯನ್ನೇ ಕೊಡಲಾಗ್ತಿತ್ತು. ಆ ಕಾನೂನಿನ ಪ್ರಕಾರ ಆ ಕಳ್ಳನಿಗೆ ಗಲ್ಲು ಶಿಕ್ಷೆಯನ್ನು ನೀಡಲಾಗುತ್ತೆ. ಕಳ್ಳ ಈಗ ತನ್ನ ಕೆಲಸಕ್ಕೆ ಮುಮ್ಮುಲ ಮರುಗ್ತಾನೆ. ನಾನು ಯಾಕೆ ಕಳ್ಳ ಆದೆ, ನಾನು ಯಾಕೆ ಇಂಥ ಕೆಟ್ಟ ಮಾರ್ಗವನ್ನು ತುಳಿದೆ ಅಂತ ಆತ ತನ್ನಂತಾನು ಪ್ರಶ್ನೆ ಮಾಡಿಕೊಳ್ತಾನೆ. ಆದರೆ ಏನು ಮಾಡೋದು, ಕಾಲ ಮಿಂಚಿ ಹೋಗಿತ್ತು. ಪರಾಮರ್ಶೆ ಮಾಡಿದರೆ ಪರಿಸ್ಥಿತಿ ಏನೂ ಬದಲಾಗುವ ಹಾಗೆ ಇರಲಿಲ್ಲ. ಕಳ್ಳ ತನ್ನ ಕಾರ್ಯಕ್ಕೆ ತಾನು ಪಶ್ಚಾತ್ತಾಪಪಟ್ಟು ನನಗೆ ಈ ಶಿಕ್ಷೆ ಸರಿಯಾಗಿದೆ ಅಂತ ಸುಮ್ಮನಾಗ್ತಾನೆ. ಆಗ ಮಂತ್ರಿ ಬಂದವ, ನೋಡಪ್ಪ, ನಾಳೆ ನಿನ್ನನ್ನು ಗಲ್ಲಿಗೇರಿಸಲಾಗುತ್ತೆ. ಗಲ್ಲಿಗೇರೋಕ್ಕೆ ಮುನ್ನ ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ ಹೇಳು ಅಂತ ಕೇಳ್ದ. ಕಳ್ಳ, ನಾನು ನನ್ನ ತಾಯಿಯನ್ನು ನೋಡೋಕ್ಕೆ ಬಯಸ್ತೀನಿ ಅಂತ ತನ್ನ ಅಂತಿಮ ಇಚ್ಛೆಯನ್ನು ತಿಳಿಸ್ತಾನೆ. ಅದರ ಪ್ರಕಾರ ಸೈನಿಕರು ಅವನ ತಾಯಿಯನ್ನು ಕರ್ಕೊಂಡು ಬರ್ತಾರೆ. ತಾಯಿಗೆ ಮಗನ ಇಂತಹ ದಾರುಣ ಸ್ಥಿತಿಯನ್ನು ನೋಡಿ ದುಃಖ ಉಕ್ಕಿ ಬರುತ್ತೆ. ಅವಳು ಸಂಕಟ ಪಡ್ತಾ ಮಗನನ್ನು ಆಲಿಂಗಿಸೋಕೆ ಮುಂದೆ ಬರ್ತಾಳೆ. ತಕ್ಷಣ ಆ ಕಳ್ಳ ತನ್ನ ಹತ್ರ ಬಂದ ತಾಯಿಯ ಕಿವಿಯನ್ನು ಜೋರಾಗಿ ಹಿಂಡಿಬಿಡ್ತಾನೆ. ತಾಯಿ ನೋವಿನಿಂದ ಕಿರ್ಚುತ್ತಾಳೆ.
12: ಅಯ್ಯೋ ರಾಮ, ಆ ಕಳ್ಳ ಹಾಗ್ಯಾಕೆ ಮಾಡ್ದ?
13: ಹುಚ್ಚಿಡ್ದಿರ್ಬೇಕು ಅವನಿಗೆ.
12: ರಾಮ್ ರಾಮ, ಸಾಯಕ್ಕೆ ಹೋಗುವಾಗ್ಲೂ ತಾಯಿ ಹತ್ರ ಒಂದೊಳ್ಳೆ ಮಾತಾಡ್ಲಿಲ್ಲಲ್ಲ ಆ ಕಳ್ಳ.
15: ಹೌದು, ಬಹಳ ವಿಚಿತ್ರವಾಗಿತ್ತು ಆ ಕಳ್ಳನ ನಡವಳಿಕೆ. ಇದನ್ನ ನೋಡಿದ ರಾಜಂಗೂ ಸಿಟ್ಟು ಬರುತ್ತೆ. ರಾಜ, ಇವನೆಂಥ ದುಷ್ಟ, ಕಳ್ಳತನ ಮಾಡಿದ್ದು ಅಲ್ಲದೆ ತಾಯಿಯ ಕಿವಿನ ಹಿಡಿತಾ ಇದ್ದಾನೆ ಅಂತ ಎಣಿಸಿ ಜೋರಾಗಿ, ಎಲೆ ದುಷ್ಟ, ಕಳ್ಳ ಕದೀಮ ನೀನು, ನಿನ್ನಮ್ಮನ ಕಿವಿ ಯಾಕೆ ಹಿಂಡಿದೆ ಅಂತ ಅಬ್ಬರಿಸ್ತಾನೆ. ಅದಕ್ಕೆ ಕಳ್ಳ, ರಾಜನ್, ನಾನು ಚಿಕ್ಕವನಿರಬೇಕಾದ್ರೆ ಯಾರದೋ ತೋಟದಿಂದ ಹಣ್ಣುಗಳನ್ನು ಕಿತ್ತು ಕದ್ದು ತಂದು ಇವಳು ಕಿವಿಲಿ ಗುಟ್ಟಾಗಿ ಹೇಳಿದಾಗ ನನ್ನ ಬೆನ್ನನ್ನು ತಟ್ಟಿ ಶಹಬಾಸ್ ಅಂತ ಮೆಚ್ಚುಗೆಯನ್ನು ಸೂಸಿದ್ಲು. ಆ ದಿನಗಳಲ್ಲಿ ಬೆನ್ನು ತಟ್ಟುವ ಬದಲು ಸರಿಯಾಗಿ ಬುದ್ಧಿ ಹೇಳಿ ನನ್ನನ್ನು ತಿದ್ದಿದ್ರೆ ನಾನು ಕಳ್ಳನಾಗಿ ಗಲ್ಲಿಗೇರುವ ಪ್ರಸಂಗ ಬರ್ತಾನೇ ಇರಲಿಲ್ಲ. ಬಾಲ್ಯದಲ್ಲಿ ನನ್ನನ್ನು ಏಕೆ ತಿದ್ದಲಿಲ್ಲ ಅಂತ ಕಿವಿ ಹಿಂಡಿದೆ ಅಂತ ಕಳ್ಳ ಹೇಳ್ತಾನೆ. ಕಳ್ಳನ ಮಾತನ್ನು ಕೇಳಿ ಅವನ ತಾಯಿ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ. ಆಮೇಲೆ ಮೆಲ್ಲಗೆ ರಾಜನಲ್ಲಿ, ಮಹಾರಾಜ, ನನ್ನ ಮಗ ಸರಿಯಾಗಿ ಹೇಳಿದ್ದಾನೆ. ನಾನು ಘೋರ ಅಪರಾಧವನ್ನು ಮಾಡಿದ್ದೇನೆ. ನನ್ನ ಆ ತಪ್ಪಿನಿಂದಾಗಿ ನನ್ನ ಮಗ ಈ ದಿನ ಗಲ್ಲು ಶಿಕ್ಷೆಯನ್ನು ಪಡೆಯುವ ಹಾಗೆ ಆಗಿದೆ. ನನ್ನ ದುರಾಸೆ ಮತ್ತು ನನ್ನ ಮಗನ ಮೇಲಿನ ವ್ಯಾಮೋಹದಿಂದ ಆ ದಿನ ಅವನ ಕೆಟ್ಟ ಕೆಲಸಗಳನ್ನು ತಿದ್ದಿ ನಾನು ಸರಿಪಡಿಸಲಿಲ್ಲ. ಬದಲಿಗೆ ಅವನ ಬೆನ್ನನ್ನು ತಟ್ಟಿ ಆ ಕೆಲಸವನ್ನು ಮತ್ತೆ ಮತ್ತೆ ಮಾಡುವ ಹಾಗೆ ಪ್ರೋತ್ಸಾಹ ನೀಡಿದೆ. ಮಗನ ಈ ತಪ್ಪಿಗೆ ಮೂಲತಃ ನಾನೇ ಕಾರಣಲಾಗಿದ್ದೇನೆ. ಹಾಗಾಗಿ ನನ್ನ ಮಗನನ್ನು ಕ್ಷಮಿಸಿಬಿಡಿ, ನನ್ನನ್ನು ಗಲ್ಲಿಗೇರಿಸಿ ಮಹಾಪ್ರಭು ಅಂತ ಕಣ್ಣೀರಿಡ್ತಾಳೆ. ಮಹಾರಾಜ ಧರ್ಮವರ್ಧನ ತಾಯಿ ಮಗನಲ್ಲಿ ಆದ ಪರಿವರ್ತನೆಯನ್ನು ನೋಡ್ತಾನೆ. ತಮ್ಮ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷೆಗೆ ಸನ್ನದ್ಧರಾದ ಇವರಿಗೆ ಬದುಕೋಕೆ ಇನ್ನೊಂದು ಅವಕಾಶ ನೀಡಬೇಕು ಅಂತ ಆತ ತಿಳಿತಾನೆ. ಮುಂದೆ ಇಂತಹ ಯಾವ ತಪ್ಪು ಆಗಬಾರ್ದು ಅಂತ ಇಬ್ಬರಿಗೂ ಆದೇಶ ನೀಡಿ ಅವರನ್ನು ಗೌರವದಿಂದ ಬೀಳ್ಕೊಡ್ತಾನೆ. ತಾಯಿ ಮಗ ಮುಂದೆ ಒಳ್ಳೆಯ ರೀತಿ ನೀತಿ ಕಲಿತು ಒಳ್ಳೆಯ ಪ್ರಜೆಗಳಾಗಿ ಬಾಳಿ ಬದುಕ್ತಾರೆ ಮಕ್ಕಳೇ.
13: ಅಬ್ಬ, ತಾಯಿ ಮಗ ಇಬ್ರು ತಮ್ಮ ತಪ್ಪನ್ನು ಒಪ್ಕೊಂಡ್ರಲ್ಲ.
12: ಅವರ ಬದಲಾದ ಸ್ವಭಾವ ನೋಡಿ ರಾಜ ಅವರ ಶಿಕ್ಷೆಯನ್ನ ಮಾಫಿ ಮಾಡ್ದ.
14: ಕಳ್ಳ ಮತ್ತೆ ಅವನ ತಾಯಿ ಇಬ್ರು ಬದಲಾದ್ರು, ಮತ್ತೆ ರಾಜನು ಕ್ಷಮೆ ತೋರ್ದ.
16: ಎಲ್ಲ ಒಳ್ಳೇದಾಯ್ತು, ಕೇಳಕ್ಕೆ ಚಂದ ಇತ್ತು ಕತೆ.
15: ಹೌದು ಮಕ್ಕಳೇ, ಮನೆಯೇ ಮೊದಲ ಪಾಠಶಾಲೆ. ಇಲ್ಲಿ ತಂದೆ ತಾಯಿಯರು ಮಕ್ಕಳ ಮೊದಲ ಗುರುವಾಗ್ತಾರೆ. ಮಕ್ಕಳ ಮೇಲಿನ ಅತಿಯಾದ ವ್ಯಾಮೋಹದಿಂದ ಅವರ ತಪ್ಪನ್ನು ತಿದ್ದದೆ ಹೋದರೆ ಆ ಮಕ್ಕಳು ಸಮಾಜ ಕಂಟಕರಾಗ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ನಾಣ್ಣುಡಿಯಂತೆ ಮಕ್ಕಳ ಬಾಲ್ಯದಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ನಾವು ನೀಡದೆ ಹೋದರೆ ದೊಡ್ಡವರಾದ್ಮೇಲೆ ಅವುಗಳನ್ನು ಅಳವಡಿಸಿಕೊಳ್ಳೋದು ಕಷ್ಟ ಸಾಧ್ಯವಾಗುತ್ತೆ.
11: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
8: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ July 30 ನಗರದ DAR ಪೊಲೀಸ್ ಸಭಾಭವನದಲ್ಲಿ ಬೆಳಗ್ಗೆ 10:30 ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ MS ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹೇಮಂತ್ ಎನ್, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ನಿಖಿಲ್ ಬಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ KS ನಟರಾಜ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ BR, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲೇಶಪ್ಪ D, ಜಿಲ್ಲಾ ಕಾರ್ಮಿಕ ಅಧಿಕಾರಿ ವೇಣುಗೋಪಾಲ್ MP ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಆರಕ್ಷಕ ಉಪನಿರೀಕ್ಷಕರಾದ ಸಿದ್ದರಾಮಪ್ಪ K, ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಹೆಡ್ ಕಾನ್ಸ್ಟೇಬಲ್ ಆದ ಮಂಜುನಾಥ್ ಪಾಟೀಲ್ ಉಪನ್ಯಾಸ ನೀಡುವರು. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಶ್ರೀ ಹಣಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ July 29 ಬೆಳಗ್ಗೆ 11 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಶಿವಶರಣ ಶ್ರೀ ಹಣಪದ ಅಪ್ಪಣ್ಣ ಜಯಂತಿಯನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ಉದ್ಘಾಟನೆಯನ್ನು ಶಾಸಕರಾದ SN ಚನ್ನಬಸಪ್ಪ ನೆರವೇರಿಸುವರು. ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಶಾಸಕರು, ಪಾಲಿಕೆ ಮಹಾಪೌರರು, ಜನಪ್ರತಿನಿಧಿಗಳು, ವಿವಿಧ ನಿಗಮ ಅಥವಾ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲಾ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಇನ್ನಿತರ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CEO, ಪಾಲಿಕೆ ಆಯುಕ್ತರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಇವರುಗಳು ಉಪಸ್ಥಿತರಿರುವರು. ಶಿವಮೊಗ್ಗದ ಕುವೆಂಪು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಾಲಪ್ಪಯ್ಯ ಶಾಸ್ತ್ರಿಗಳು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಮುಂದಿನ ವಿವರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರ ಕೃಷಿ ಕಾಲೇಜಿನಲ್ಲಿ 2026-27 ಶೈಕ್ಷಣಿಕ ಸಾಲಿನ 2 ವರ್ಷಗಳ ಡಿಪ್ಲೊಮೊ ಕೃಷಿ ಕೋರ್ಸ್ನಲ್ಲಿ ಖಾಲಿ ಇರುವ 31 ಸೀಟುಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮೋ ಕೃಷಿಯನ್ನು ಕನ್ನಡ ಮಾಧ್ಯಮದಲ್ಲಿ ಸೆಮಿಸ್ಟರ್ 4 ಪದ್ಧತಿಯಲ್ಲಿ ಬೋಧಿಸಲಾಗುವುದು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇ 45 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರೆಗೆ ಕನಿಷ್ಠ ಶೇ 40% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ದಿನಾಂಕ 6/8/2026 ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇ 50% ಸೀಟುಗಳನ್ನು ಡಿಪ್ಲೊಮೋ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಅಧಿಸೂಚನೆ ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವೆಬ್ಸೈಟ್ www.uahs.edu.in ಮೂಲಕ ದಿನಾಂಕ 6/8/2026 ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕವನ್ನು DD ರೂಪದಲ್ಲಿ ಲಗತ್ತಿಸಿ ದಿನಾಂಕ 6/8/2026 ಒಳಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕ್ಕಿ ಆವರಣ ಇಲ್ಲಿಗೆ ಕಳುಹಿಸಿಕೊಡಬೇಕು. ದಿನಾಂಕ 6/8/2026 ನಂತರ DDಯನ್ನು ಪಡೆದು ಸಲ್ಲಿಸುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 500 ರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರಿಗೆ 250 ರು ಆಗಿದ್ದು, ರಾಷ್ಟ್ರೀಕೃತ ಬ್ಯಾಂಕುಗಳ DDಯನ್ನು ಕಂಟ್ರೋಲರ್ KSNUAHS ಶಿವಮೊಗ್ಗ ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲೆಗಳನ್ನು ಕುಲಸಚಿವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿಗೆ 6/8/2026 ಒಳಗೆ ತಲುಪುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಕಳುಹಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಎಲ್ಲರಿಗೆ ಕೇಳ್ತಾ ಇರಿ, ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹೊಳೆಹೊನ್ನೂರು ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಜುಲೈ 28ರಂದು ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9408833352 ಸಂಪರ್ಕಿಸಬಹುದೆಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. 2026-27 ಶೈಕ್ಷಣಿಕ ಸಾಲಿಗೆ ಪ್ರಥಮ ವರ್ಷದ MVA ಸ್ನಾತಕೋತ್ತರ ಪದವಿ ಪ್ರವೇಶಾತಿಗಾಗಿ BVA ಅಥವಾ ಸಮಾನಾಂತರ ಕೋರ್ಸುಗಳಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. MVA ಸ್ನಾತಕೋತ್ತರ ಪದವಿಯು ದೃಶ್ಯಕಲೆಯಲ್ಲಿ 2 ವರ್ಷಗಳ 4 ಸೆಮಿಸ್ಟರ್ CBSE ಪದ್ಧತಿಯ ಕೋರ್ಸು ಆಗಿದ್ದು, ಈ ಸ್ನಾತಕೋತ್ತರ ಪದ್ಧತಿಯು ಚಿತ್ರಕಲೆ, ಶಿಲ್ಪಕಲೆ ಮತ್ತು ಅಚ್ಚುಕಲೆ ವಿಷಯಗಳಲ್ಲಿ ವಿಶೇಷ ಅಧ್ಯಯನವನ್ನು ಒಳಗೊಂಡಿರುತ್ತದೆ. ಆಸಕ್ತರು ಅರ್ಜಿಗಳನ್ನು ಕಾಲೇಜಿನ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 31ರ ಒಳಗಾಗಿ ಸಲ್ಲಿಸುವುದು, ಪ್ರವೇಶಾತಿ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಹತಾ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನವನ್ನು ದಿನಾಂಕ 3-8-2026 ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08212-24-38931 ಸಂಪರ್ಕಿಸಬಹುದು. ಮುಂದಿನ ವಿವರ. 7ನೇ ಓಪನ್ ಅಂತರ್ ಜಿಲ್ಲಾ ಮಟ್ಟದ ಪ್ರೋಪಾತ್ ಅಕಾಡೆಮಿ ವತಿಯಿಂದ ಅಬಾಕಸ್ ಮತ್ತು ಮೆಂಟಲ್ ಅರ್ಥಮೆಟಿಕ್ ಹಾಗೂ 6ನೇ ಅಂತರ್ ಜಿಲ್ಲಾ ಮಟ್ಟದ ವೇದಿಕ್ ಮ್ಯಾಥಮೆಟಿಕ್ಸ್ ಸ್ಪರ್ಧೆಯನ್ನು ದಿನಾಂಕ ಆಗಸ್ಟ್ 16ರಂದು ಸಾಗರ ರಸ್ತೆಯ PES ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ನಿರ್ದೇಶಕ ನರಹರಿ ತಿಳಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ 5ರಿಂದ 12 ವರ್ಷದ ಮಕ್ಕಳಿಗೆ ಅಬಾಕಸ್ ಸ್ಪರ್ಧೆ ಹಾಗೂ 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಶಿವಮೊಗ್ಗದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಶೈಕ್ಷಣಿಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಹ್ವಾನಿಸಲಾಗಿದೆ. ಹೆಸರನ್ನು ನೋಂದಾಯಿಸಲು ಜುಲೈ 31 ಕೊನೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ 9606960014 ಸಂಪರ್ಕಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮುಂದಿನ ವಿವರ. ತಿರುವಳ್ಳುವರ್ ಪತ್ತಿನ ಸಹಕಾರ ಸಂಘದಲ್ಲಿ ಪುರುಷ ಸದಸ್ಯ ಗುಮಾಸ್ತರ ಹುದ್ದೆಗೆ ಬೇಕಾಗಿದ್ದಾರೆ. ಗುಮಾಸ್ತರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆಸಕ್ತರು ಅರ್ಜಿಯನ್ನು ಹಾಕಬಹುದಾಗಿದೆ. ವಿದ್ಯಾರ್ಹತೆ BCOM ಅಥವಾ ಯಾವುದೇ ಪದವಿ ಆಗಿರಬಹುದು ಹಾಗೂ ಕಂಪ್ಯೂಟರ್ ಜ್ಞಾನವುಳ್ಳವರಾಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ 08182474109 ಅಥವಾ 74832327 ಸಂಪರ್ಕಿಸಬಹುದು ಎಂದು ಸಂಘದ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ದೈವಜ್ಞ ಬ್ರಾಹ್ಮಣ ಸಮಾಜ ರಿಜಿಸ್ಟರ್ ವತಿಯಿಂದ ಚಾತುರ್ಮಾಸ್ಯ ವ್ರತೋತ್ಸವ ಸಮಿತಿ 2026 ದೈವಜ್ಞ ಶ್ರೀಗಳ ದ್ವಯರ ಚಾತುರ್ಮಾಸ ಕಾರ್ಯಕ್ರಮವನ್ನು ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ದೈವಜ್ಞ ಬ್ರಾಹ್ಮಣ ಸಭಾಭವನ, ಇಕ್ಕೇರಿ ರಸ್ತೆ, ಶಿವಪ್ಪ ನಾಯಕನಗರ, ಸಾಗರ ತಾಲೂಕು, ಶಿವಮೊಗ್ಗ ಇಲ್ಲಿ ಪರಾಭವ ನಾಮ ಸಂವತ್ಸರ ಚಾತುರ್ಮಾಸ್ಯ ವ್ರತ ಆಯೋಜಿಸಲಾಗಿದೆ ಎಂದು ಗುರುಪೀಠದ ಅಧ್ಯಕ್ಷರಾದ ಚಂದ್ರಹಾಸ್ ಪಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜುಲೈ 28ರ ಮಂಗಳವಾರ ಸಂಜೆ 6:30 ಶ್ರೀ ಜಯಚಾಮರಾಜೇಂದ್ರ ವೃತ್ತ ಶಾರದಾಂಬಾ ದೇವಸ್ಥಾನದಿಂದ ಶ್ರೀಗಳವರನ್ನು ದೈವಜ್ಞ ಬ್ರಾಹ್ಮಣ ಸಭಾಭವನಕ್ಕೆ ಸ್ವಾಗತಿಸಲಾಗುವುದು. ಜುಲೈ 29ರ ಬುಧವಾರದಂದು ಗುರುಪೂರ್ಣಿಮಾ ಕಾರ್ಯಕ್ರಮ, ಬೆಳಗ್ಗೆ 10 ಗಂಟೆಯಿಂದ ವ್ಯಾಸಪೂಜೆ ಪ್ರಾರಂಭವಾಗುವುದು ಹಾಗೂ ಚಾತುರ್ಮಾಸ್ಯ ವ್ರತೋತ್ಸವ ಸಮಿತಿಯವರಿಂದ ಪಾದುಕಾ ಪೂಜೆ ಸಭಾ ಕಾರ್ಯಕ್ರಮ, ನಂತರ ಶ್ರೀಗಳವರಿಂದ ಆಶೀರ್ವಚನ, ತೀರ್ಥಪ್ರಸಾದ ಹಾಗೂ ಮಹಾಪ್ರಸಾದ ಇರುತ್ತದೆ. ಜುಲೈ 30ರ ಗುರುವಾರದಿಂದ ಪ್ರತಿನಿತ್ಯ ಬೆಳಗ್ಗೆ 10:30ರಿಂದ ಸಾಮೂಹಿಕ ಪಾದುಕಾ ಪೂಜೆ, ಶ್ರೀಗಳವರ ದರ್ಶನ, ಮಧ್ಯಾಹ್ನ 12:30ಕ್ಕೆ ಶ್ರೀಗಳವರ ಪಟ್ಟದ ದೇವರ ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ, ಮಹಾಪ್ರಸಾದ ಹಾಗೂ ಸಂಜೆ 6 ಗಂಟೆಯಿಂದ 7:30ರವರೆಗೆ ಭಜನೆ, ಕೀರ್ತನೆ, ಲಲಿತಾ ಸಹಸ್ರನಾಮ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾತ್ರಿ 7:30ಕ್ಕೆ ಶ್ರೀಗಳ ಪಟ್ಟದ ದೇವರ ಪೂಜೆ ಆರಂಭವಾಗುವುದು. ಮಹಾಮಂಗಳಾರತಿ, ಶ್ರೀಗಳಿಂದ ಕಥೋಪದೇಶ, ತೀರ್ಥಪ್ರಸಾದ, ಮಹಾಪ್ರಸಾದ ಇರುತ್ತದೆ. ಸೆಪ್ಟೆಂಬರ್ 29ರ ಮಂಗಳವಾರದಂದು ಬೆಳಗ್ಗೆ 8ಕ್ಕೆ ಚಾತುರ್ಮಾಸದ ಸೀಮೋಲ್ಲಂಘನ ಕಾರ್ಯಕ್ರಮ ಇರುತ್ತದೆ. ಶ್ರೀಗಳವರಿಂದ ವ್ಯಾಸಾಕ್ಷತೆಯನ್ನು ಪಡೆಯಲು ಅಪೇಕ್ಷಿಸುವವರು ಪಾದುಕಾ ಪೂಜೆ ಹಾಗೂ ಸಾಯಂ ಪೂಜಾ ಸಂದರ್ಭದಲ್ಲಿ ಮಾತ್ರ ಸ್ವೀಕರಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿಸ್ಮಯದ ಶಿಶು. ಕಣ್ಣಿಗೆ ಕಂಡಿದ್ದೆಲ್ಲವೂ ಅವನಿಗೆ ವಿನೂತನ ಹಾಗೂ ವಿಸ್ಮಯಕಾರಿ. ಹರಿವ ನೀರು, ಉರಿವ ಜ್ಯೋತಿ, ಮೊರೆವ ಕಡಲು, ಆಕೃತಿಯ ಪಕ್ಷಿಗಳು, ಝೇಂಕೃತಿಯ ದುಂಬಿಗಳು, ಈ ಎಲ್ಲವೂ ಅವನಚ್ಚರಿಯ ಅಂಶಗಳು. ಹೀಗಾಗಿ ಕವಿ ಎಂದೆಂದೂ ಕಾವ್ಯಲೋಕದ ಭಾವವಿಹಾರಿ. ಅವನ ಕವನಗಳು ಭಾವಜೀವಿಗಳಿಗೆ ಚೈತನ್ಯದ ಚೇತೋಹಾರಿ. ಪ್ರತಿಭೆಯ ಮಿಂಚು ಮಿಂಚಿದಾಗ ಅದನ್ನು ಕಮನೀಯ ಕಾವ್ಯದ ಮೂಲಕ ಹೊರಹಾಕುತ್ತಾನೆ. ಕಂಡದ್ದನ್ನು ಕಣ್ಣೆದುರೇ ಬಿಚ್ಚಿಡುತ್ತಾನೆ. ಅಂತಹ ಗೀತ ಗಂಗೋತ್ರಿ ಇಲ್ಲಿ ಅನಾವರಣಗೊಂಡಿದೆ. ಒಲಿದಂತೆ ಹಾಡುವೆ ಎನ್ನುವ ಒಲವಿನ ಧ್ವನಿ ಧ್ವನಿಪೂರ್ಣವಾಗಿದೆ. ತಮ್ಮ ಭಾವನೆಗಳನ್ನು ಅನುಭಾವದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಅನನ್ಯ ಕವಿ, ಆಧುನಿಕ ವಚನಕಾರರಾದ ಅಥಣಿಯ ಶ್ರೀ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಯವರು. ಇಲ್ಲಿಯ ಭಾವನೆಗಳಿಗೆ ಜೀವ ತುಂಬಿ ಮನದುಂಬಿ ಹಾಡಿದ್ದಾರೆ ಸೃಜನಶೀಲ ಗಾಯಕ ಅಂಬಯ್ಯ ನುಲಿ ಹಾಗೂ ಎಂಡಿ ಪಲ್ಲವಿಯವರು. ಕೂಡಲ ಸಂಗಮದೇವ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂದ ಬಸವವಾಣಿ ಇಲ್ಲಿ ಸ್ಫೂರ್ತಿ ಕೇಂದ್ರವಾಗಿದೆ. ಆತ್ಮೀಯರೇ, ನಿಮ್ಮ ಹಾಡುಗಳನ್ನು ನೀವೇ ಕೇಳಿ, ನೀವೇ ಹೇಳಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ರೇಷ್ಮೆ ಇಲಾಖೆ ವತಿಯಿಂದ 2026-27 ಸಾಲಿನ ಜಿಲ್ಲಾ ಪಂಚಾಯತ್ ಯೋಜನೆಗಳಡಿ ರೇಷ್ಮೆ ಬೆಳೆಗಾರರಿಗೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ಆಸಕ್ತಿಯುಳ್ಳ ರೈತರಿಗೆ ವಿವಿಧ ಸಹಾಯಧನ ಪಡೆಯಲು ಅರ್ಹ ರೈತರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಯೋಜನೆಯಡಿ ಹೊಸದಾಗಿ ಹಿಪ್ಪು ನೇರಳೆ ನಾಟಿ ಮಾಡಲು ಬಯಸುವ ರೈತರಿಗೆ, ಆರ್ಥಿಕ ನೆರವು ಮತ್ತು ಸ್ವಂತ ನರ್ಸರಿ ಸ್ಥಾಪಿಸಲು ಇಚ್ಛಿಸುವ ಆಸಕ್ತರಿಗೆ ಸಹಾಯಧನ ನೀಡಲಾಗುವುದು. ಅರ್ಜಿ ಸಲ್ಲಿಸಲು 14 ಕೊನೆಯ ದಿನವಾಗಿದ್ದು, ಆಸಕ್ತ ರೈತರು ನಿಗದಿತ ಕೊನೆಯ ದಿನಾಂಕದೊಳಗೆ ಅಧಿಕೃತ ವೆಬ್ಸೈಟ್ www.shivamogga.nic.in ಭೇಟಿ ನೀಡಿ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗಿದೆ. ಯೋಜನೆಯ ನಿಯಮಗಳು, ಅರ್ಹತೆ ಹಾಗೂ ಅಗತ್ಯ ದಾಖಲಾತಿಗಳ ಕುರಿತು ಹೆಚ್ಚಿನ ಮಾಹಿತಿ ಅಗತ್ಯವಿದ್ದಲ್ಲಿ ರೇಷ್ಮೆ ಉಪನಿರ್ದೇಶಕರ ಕಚೇರಿ, 100 ರಸ್ತೆ

ಇರುತ್ತದೆ. ಅರ್ಜಿ ಸಲ್ಲಿಸಲು 3/8/2026 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಅರ್ಜಿ ಸಲ್ಲಿಸಲು ಇಲಾಖೆಯ ಅಧಿಕೃತ ವೆಬ್ಸೈಟ್ https://bcwd.karnataka.gov.in ಅಥವಾ sevasindhuservices.karnataka.gov.in ಅನ್ನು ಸಂಪರ್ಕಿಸಬಹುದು. ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಬೆಳಗ್ಗೆ 10 AM to 5:30 PM ಸಹಾಯವಾಣಿ ಸಂಖ್ಯೆ 8050770004 ಸಂಪರ್ಕಿಸಬಹುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುರಾಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
7: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
6: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
7: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
6: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
7: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736455ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
6: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
10: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
9: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
11: ಸ್ವಾದಿಷ್ಟವರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
13: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನವ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ತಾನೆ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ನದಿ ಬೆಟ್ಟ ಕಾಡು ಗುಡ್ಡ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಹೂವು ಎಲ್ಲವನ್ನು ಒಳಗೊಂಡಂತಹ ವಿಷಯವಾಗಿದ್ದು, ಹಾಗೆ ಪರಿಸರ ಸಂರಕ್ಷಣೆ ಪರಿಸರ ಕಾಳಜಿಯನ್ನ ನಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ ಅಲ್ವಾ? ಇನ್ನು ಕೇಳುಗರೆ ಏನ್ ಗೊತ್ತಾ, ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಮ್ಗೆ ಬೇಕಾಗಿರುವಂತಹ ಒಳ್ಳೆ ಗಾಳಿ ನೀರು ಆಹಾರ ಎಲ್ಲವನ್ನ ಕೊಡ್ತಾ ಇರೋದು ಯಾರು? ಅದೇ ನಮ್ಮ ಈ ಸುಂದರವಾದ ಭೂಮಿ ಅಥವಾ ಪ್ರಕೃತಿ ಅಥವಾ ಪರಿಸರ ಅಂತಾನೆ ಕರಿಬಹುದು. ಆದ್ರೆ

ನಾವು ಅದಕ್ಕೆ ವಾಪಸ್ ಏನ್ ಕೊಡ್ತಿದೀವಿ? ಕೇವಲ ಮಾಲಿನ್ಯ ಹಾಕಿ ಕಸನ ಕೊಡ್ತಾ ಇದೀವಿ. ಇನ್ನೊಮ್ಮೆ ಯೋಚನೆ ಮಾಡಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂತ ಹೇಳಿ ಒಂದು ದಿನವನ್ನ ಆಚರಣೆ ಮಾಡ್ತೀವಿ. ಇದು ಬರೀ ಒಂದು ದಿನದ ಆಚರಣೆಯಲ್ಲ, ನಮ್ಮ ಬದುಕನ್ನ ಉಳಿಸಿಕೊಳ್ಳೋಕೆ ಪ್ರತಿದಿನ ನಡೆಸುವಂತಹ ಆಚರಣೆಯಾಗಬೇಕಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರೀ ಕಾಂಕ್ರೀಟ್ ಕಾಡುಗಳನ್ನೇ ಬಿಟ್ಟು ಹೋಗ್ಬೇಕಾ ಅಥವಾ ಹಸಿರು ಉಸಿರಾಡುವಂತಹ ಸುಂದರ ಭೂಮಿಯನ್ನ? ಈ ಪ್ರಶ್ನೆಗೆ ಉತ್ತರ ನಾವೇ ಹುಡುಕ್ಬೇಕಾಗಿದೆ. ಆದ್ರಿಂದ ಇವತ್ತಿನಿಂದಲೇ ಪಣ ತೊಡೋಣ. ಅನಗತ್ಯವಾಗಿ ನೀರು ಪೋಲ್ ಮಾಡೋದು ಬೇಡ. ಪ್ಲಾಸ್ಟಿಕ್ ಬಳಕೆಗೆ ಗುಡ್ ಬೈ ಹೇಳೋಣ. ಕನಿಷ್ಠ ಒಂದು ಸಸಿ ನೆಟ್ಟು ಅದನ್ನ ಪೋಷಿಸೋಣ. ನಿಮ್ಮ ಪುಟ್ಟ ಹೆಜ್ಜೆಯೇ ಪ್ರಕೃತಿಯ ಪಾಲಿಗೆ ದೊಡ್ಡ ಬದಲಾವಣೆಯಾಗಬಹುದು ಅಲ್ವಾ? ಹಾಗಿದ್ರೆ ಕೇಳುಗರೆ, ಇವತ್ತಿನಿಂದಲೇ ಪುಟ್ಟ ಹೆಜ್ಜೆಯನ್ನ ಇಡೋಣ, ಪ್ರಕೃತಿಯ ರಕ್ಷಕರಾಗೋಣ. ಕೇಳುಗರೆ, ಭೂಮಿಯ ಮೇಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿರುವಂತಹ ನೀರು, ಗಾಳಿ, ಮಣ್ಣು, ಖನಿಜಗಳು, ಮರ ಹಾಗೆ ಅರಣ್ಯಗಳನ್ನ ಸಂರಕ್ಷಿಸುವುದು ಅವಶ್ಯವಾಗಿದೆ. ಈ ಅವಶ್ಯಕತೆಯ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಸ್ಥಿರ ಹಾಗೆ ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅತ್ಯಗತ್ಯ ಅನ್ನೋದನ್ನ ಸಾರಿ ಹೇಳಬೇಕಾಗಿದೆ ಅಲ್ವಾ? ಭೂಮಿಯ ಮೇಲೆ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಹಾಗೆ ಸಸ್ಯ ಪ್ರಭೇದಗಳನ್ನ ರಕ್ಷಿಸುವ ಕುರಿತು ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ. ಮಾನವರು ಅಂದ್ರೆ ನಾವು ಪ್ರಕೃತಿಯನ್ನ ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಅವಲೋಕನ ಮಾಡ್ಕೋಬೇಕಾಗಿದೆ. ಪರಿಸರಕ್ಕೆ ಹಾನಿಯಾಗದಂತೆ ಸುಸ್ಥಿರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋಕೆ ಪ್ರೇರೇಪಿಸಬೇಕಾಗಿದೆ. ಪರಿಸರ ಸಂರಕ್ಷಣೆ ಅನ್ನೋದು ಕೇವಲ ಯಾವುದೋ ಒಂದು ಸರ್ಕಾರದ ಕೆಲಸನೋ ಅಥವಾ ಯಾವುದೋ ಒಂದು ಸಂಸ್ಥೆಯ ಕೆಲಸ ಅಲ್ಲ ಕೇಳುಗರೆ, ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಹೌದು. ಈ ನಿಟ್ಟಿನಲ್ಲಿ ನಾವು ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ, ಪ್ರಕೃತಿಯ ಬಗ್ಗೆ ಕಾಳಜಿ ಮಾಡಲೇಬೇಕಾಗಿದೆ. ನಾವು ಇವತ್ತು ಒಂದು ದಿನ ಮನಸ್ಸು ಮಾಡಿ ಪ್ರಕೃತಿಯ ಬಗ್ಗೆ ಕಾಳಜಿಯನ್ನ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಅದು ಮುಂದಿನ ಪೀಳಿಗೆಗೆ ಒಳಿತಾಗತ್ತೆ. ಇನ್ನು ಮುಂದೆ ಹುಟ್ಟುವಂತಹ ನಮ್ಮ ಮೊಮ್ಮಕ್ಕಳು, ಮೊಮ್ಮಕ್ಕಳು ಮಕ್ಕಳಿಗೆಲ್ಲ ಅನುಕೂಲಕಾರಿಯಾಗತ್ತೆ ಅಲ್ವಾ? ಹಾಗೆ ನಾವು ಇರುವಷ್ಟು ದಿನ ಕೂಡ ಒಳ್ಳೆ ಗಾಳಿ ನೀರು ಬೆಳಕನ್ನ ಪಡ್ಕೋಬಹುದು. ಆದ್ರೆ ಅದಕ್ಕೆಲ್ಲ ಮುಖ್ಯವಾಗಿ ನಾವು ಮನಸ್ಸು ಮಾಡ್ಬೇಕಾಗಿದೆ ಅಷ್ಟೇ. ಹಾಗಿದ್ರೆ ಏನೆಲ್ಲ ಮಾಡಬಹುದು ಅರ್ಪಿತಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಉತ್ತರವನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ದಿನ ಎಲ್ಲ ಕಡೆ ಅಂದ್ರೆ ಪ್ರಪಂಚದಾದ್ಯಂತ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಹಾಗೆ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದೇನೇ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ. ಕೇಳುಗರೆ, ಸುಸ್ಥಿರ ಅಭ್ಯಾಸಗಳು, ಮರ ಅರಣ್ಯೀಕರಣ ಹಾಗೆ ವನ್ಯಜೀವಿ ರಕ್ಷಣೆ ಮೂಲಕ ಮುಂದಿನ ಪೀಳಿಗೆಗೆ ಭೂಮಿಯನ್ನ ಉಳಿಸೋದು ಇದರ ಮುಖ್ಯ ಗುರಿಯಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳಾದಂತಹ ನೀರು, ಗಾಳಿ, ಅರಣ್ಯ, ಮಣ್ಣು ಹಾಗೆ ಖನಿಜಗಳನ್ನ ವಿವೇಚನೆಯಿಂದ ಬಳಸೋದು ಹಾಗೆ ಪರಿಸರ ಮಾಲಿನ್ಯ ತಡೆಯೋದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವಾಗಿದೆ. ಆರೋಗ್ಯಕರ ಪರಿಸರ ಸ್ಥಿರ ಸಮಾಜಕ್ಕೆ ಅಡಿಪಾಯವಾಗಿದೆ. ಕೇಳುಗರೆ, ಪ್ರಸ್ತುತ ಹವಾಮಾನ ಬದಲಾವಣೆ ಹಾಗೆ ಜಾಗತಿಕ ತಾಪಮಾನ ಏರಿಕೆಯಂತಹ ಗಂಭೀರವಾಗಿರುವ ಸಮಸ್ಯೆಗಳನ್ನ ಎದುರಿಸೋಕೆ ಪ್ರಕೃತಿಯ ಸಂರಕ್ಷಣೆ ಅತ್ಯಗತ್ಯವಾಗಿದೆ. ಇನ್ನು ಈ ದಿನದಂದು ಪ್ರಪಂಚಾದ್ಯಂತ ಸಸಿಗಳನ್ನ ನೆಡೋದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಜಲಮೂಲಗಳ ಸ್ವಚ್ಛತೆ, ಇನ್ನು ಪರಿಸರ ಜಾಗೃತಿ ಜಾಥಾಗಳನ್ನ ನಡೆಸಲಾಗುತ್ತೆ ಈ ಒಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದಂದು. ಪ್ರಕೃತಿಯನ್ನು ರಕ್ಷಿಸೋಕೆ ನಾವು ದೈನಂದಿನ ಜೀವನದಲ್ಲಿ ಕೈಗೊಳ್ಳಬೇಕಾದಂತಹ ಕೆಲವೊಂದು ಕ್ರಮಗಳಿದೆ. ಏನ್ ಅರ್ಪಿತಾ ಅದು, ನಾವು ಏನ್ ಮಾಡಬಹುದು ನಮ್ಮ ದಿನನಿತ್ಯದ ಕೆಲಸದಲ್ಲಿ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಒಂದಿಷ್ಟು ಬದಲಾವಣೆಯನ್ನ ಮಾಡ್ಕೋಬಹುದು. ಮೊದಲನೇದಾಗಿ ಮಿತವಾಗಿ ಬಳಸೋದು. ಯಾವುದನ್ನ ಮಿತವಾಗಿ ಬಳಸಬೇಕು ಅಂತ ಕೇಳ್ತಾ ಇದ್ದೀರಾ? ನೈಸರ್ಗಿಕ ಸಂಪನ್ಮೂಲಗಳನ್ನ ಮಿತವಾಗಿ ಬಳಸಬೇಕಾಗಿದೆ. ಉದಾಹರಣೆಗೆ ನೀರನ್ನಾಗಿರ್ಬೋದು ಅಥವಾ ವಿದ್ಯುತ್ ಆಗಿರ್ಬೋದು. ಈಗ ನೀರು ದಿನ ನಲ್ಲಿ ನೀರು ಬರುತ್ತೆ ಅಂತ ಹೇಳಿ ಹೆಚ್ಚು ನೀರನ್ನ ಬಳಸೋದಲ್ಲ, ಎಷ್ಟು ಬೇಕೋ ಅಷ್ಟು ಅಷ್ಟೇ ನೀರನ್ನೇ ಬಳಸಬೇಕಾಗಿದೆ. ಇನ್ನು ವಿದ್ಯುತ್ ಕೂಡ ಹೌದು, ವಿದ್ಯುತ್ ಬಿಲ್ ನಾವೇನ್ ಕಟ್ಟಬೇಕಾ, ಮನೆಯ ಯಜಮಾನರು ಕಟ್ತಾರೆ ಹಾಗೆ ಹೀಗೆ ಅಂತ ನಾವು ಆಲಸ್ಯತನವನ್ನ ತೋರಿಸಿ ಅನಗತ್ಯವಾಗಿ ವಿದ್ಯುತ್ನ ಬಳಸ್ಕೋಬಾರದು, ದುರ್ಬಳಕೆಯನ್ನ ಕೂಡ ಮಾಡಬಾರದು. ಹಾಗೆ ಅರಣ್ಯೀಕರಣ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಸಾಧ್ಯವಾದಷ್ಟು ಮರಗಳನ್ನ ಉಳಿಸ್ಕೋಬೇಕು. ಇನ್ನು ಅಸ್ತಿತ್ವದಲ್ಲಿರುವಂತಹ ಅರಣ್ಯಗಳನ್ನ ಕೂಡ ಉಳಿಸ್ಬೇಕಾಗಿದೆ. ಮರಗಳು ಅರಣ್ಯ ಇಲ್ಲ ಅಂತ ಅಂದ್ರೆ ಅಲ್ಲಿ ಎಲ್ರಿ ಇರುತ್ತೆ ಪ್ರಕೃತಿ, ಎಲ್ರಿ ಇರುತ್ತೆ ಸೌಂದರ್ಯ ಅಲ್ವಾ? ಸಾಧ್ಯವಾದಷ್ಟು ಗಿಡಗಳನ್ನ ನೆಡುವಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ಳೋಣ, ಗಿಡಗಳನ್ನ ಹಂಚುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳೋಣ. ಈಗ ಯಾವ್ದೋ ನಾವು ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಫಂಕ್ಷನ್ ಗಳಿಗೆ, ಮದುವೆ, ಗೃಹ ಪ್ರವೇಶ, ನಾಮಕರಣ, ಇಲ್ಲಿಗೆಲ್ಲ ಹೋಗ್ತೀವಿ ಅಂದ್ರೆ ಉಡುಗೊರೆಯಾಗಿ ಗಿಡಗಳನ್ನ ನೀಡೋದು ತುಂಬಾ ಮುಖ್ಯ ಆಗುತ್ತೆ. ಆಗ್ಲಾದ್ರೂ ಅವರಿಗೆ ಗಿಡಗಳ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗ್ಬೋದು ಅಲ್ವಾ? ಪರಿಸರ ಮಾಲಿನ್ಯವನ್ನ ತಡೆಗಟ್ಟೋದಾಗಿರ್ಬೋದು ಅಥವಾ ಪ್ರಕೃತಿಯನ್ನ ಪ್ರೀತಿಸುವ ಮನೋಭಾವವನ್ನ ನಾವೆಲ್ಲರೂ ಬೆಳೆಸ್ಕೋಬೇಕಾಗಿದೆ. ಕೇಳುಗರೆ, ನಾನಾಗ್ಲಿಂದ ಹೇಳ್ತಾ ಇದ್ದೆ, ಈ ದಿನದ ಭವಿಷ್ಯದ ಪೀಳಿಗೆಗೆ ನಾವು ಈ ಭೂಮಿಯನ್ನ ಸುರಕ್ಷಿತವಾಗಿ ಹಾಗೆ ಸುಸ್ಥಿರವಾಗಿ ಬಿಟ್ಕೊಡಬೇಕೆಂಬ ಜವಾಬ್ದಾರಿ ನಮಗೆ ನೆನಪಿಸುತ್ತೆ. ಈಗ ಒಂದ್ ಕ್ಷಣ ಯೋಚನೆ ಮಾಡಿ, ನಮ್ಮ ಹಿಂದಿನವರು, ನಮ್ಮ ತಾತ ಅಜ್ಜಿ ಇವರೆಲ್ಲರೂ ಕೂಡ ಇಷ್ಟು ಒಳ್ಳೆಯ ಪರಿಸರವನ್ನ ಬಿಡದಲೆ ಆಗ್ಲೇನೆ ಎಲ್ಲ ನಾಶ ಮಾಡಿದಿದ್ರೆ ಈಗ ನಾವು ಯಾವ ಗಾಳಿಯನ್ನ ಸೇವಿಸ್ಬೇಕಿತ್ತು, ಯಾವ ಆಹಾರವನ್ನ ಸೇವಿಸ್ಬೇಕಿತ್ತು? ಆದ್ರೆ ಅವರು ಪ್ರಕೃತಿಯೊಡನೆ ಬೆರೆತೋದ್ರು. ಪ್ರಕೃತಿಯೇನೆ ಬೇರೆ, ನಾವೇ ಬೇರೆ ಅಂತ ಅನ್ಕೊಳ್ಳೇ ಇಲ್ಲ. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಪ್ರಕೃತಿಯನ್ನ ಕಾಣ್ತಾ ಪೂಜೆ ಮಾಡ್ತಾ ಆಗಿನವರು ಈಗ್ಲೂ ಕೂಡ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದಾರಲ್ವಾ? ಖಂಡಿತವಾಗ್ಲೂ ಅಂತವ್ರೆಲ್ಲರಿಗೂ ಕೂಡ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ್ತಾ ಕೇಳುಗರೆ, ಈ ವಿಷಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಕೃತಿ ಸಂರಕ್ಷಣಾ ದಿನ, ಇನ್ನು ವಿಶ್ವ ಮಟ್ಟದಲ್ಲಿ ಆಚರಿಸುವಂತಹ ವಿಶ್ವ ಪರಿಸರ ಅಥವಾ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಬಗ್ಗೆ ಮಾತನಾಡ್ತಾ ಇದ್ದೆ. ಪ್ರಕೃತಿ ಸಂರಕ್ಷಣಾ ದಿನ ಪ್ರಕೃತಿಯನ್ನು ರಕ್ಷಿಸೋಕೆ ಹಾಗೆ ಸಂರಕ್ಷಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೀಸಲಾಗಿರುವಂತಹ ವಾರ್ಷಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜುಲೈ 28ರಂದು ಪ್ರಪಂಚಾದ್ಯಂತ ಆಚರಿಸುವಂತಹ ಈ ದಿನ ಭೂಮಿಯ ಮೇಲಿನ ಜೀವನವನ್ನ ಉಳಿಸಿಕೊಳ್ಳುವಲ್ಲಿ ಪರಿಸರ ವ್ಯವಸ್ಥೆಗಳು ಹಾಗೆ ಜೀವ ವೈವಿಧ್ಯತೆಯು ವಹಿಸುವ ನಿರ್ಣಾಯಕ ಪಾತ್ರವನ್ನ ನೆನಪು ಮಾಡುತ್ತೆ. ಈ ದಿನ ಸುಸ್ಥಿರ ಅಭ್ಯಾಸಗಳು ಹಾಗೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ. ಕೇಳುಗರೆ, ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ವ್ಯಕ್ತಿಗಳು, ಸಂಸ್ಥೆಗಳು ಹಾಗೆ ಸಮುದಾಯಗಳನ್ನ ಸಂರಕ್ಷಣಾ ಉಪಕ್ರಮಗಳಾಗಿ, ಮರು ಅರಣ್ಯೀಕರಣ ಪ್ರಯತ್ನಗಳಾಗಿರ್ಬೋದು ಅಥವಾ ವನ್ಯಜೀವಿ ರಕ್ಷಣೆ ಅಥವಾ ಸುಸ್ಥಿರ ನೀತಿಗಳಿಗಾಗಿ ಪ್ರತಿಪಾದಿಸುವ ಮೂಲಕ ಕ್ರಮ ಕೈಗೊಳ್ಳೋಕೆ ಪ್ರೋತ್ಸಾಹಿಸುತ್ತೆ. ಹಾಗಿದ್ರೆ ಈ ಒಂದು ದಿನ ಆಚರಿಸುವಂತ ಇತಿಹಾಸ ಆದರೂ ಏನು ಅರ್ಪಿತ? ಯಾವ ಕಾರಣಕ್ಕೆ ಈ ದಿನವನ್ನ ಆಚರಣೆ ಮಾಡ್ತಾರೆ, ಯಾವಾಗಿಂದ ಆಚರಣೆ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ, 1997ರಲ್ಲಿ ಅಂತಾರಾಷ್ಟ್ರೀಯ ಪ್ರಸಿದ್ಧ ಸಂರಕ್ಷಣಾ ಒಕ್ಕೂಟ ಅಂದ್ರೆ IUCN ಜುಲೈ 28ನ್ನು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂತ ಹೇಳಿ ಘೋಷಣೆ ಮಾಡಿತು. ಗ್ರಹದ ಯೋಗಕ್ಷೇಮಕ್ಕಾಗಿ ಪ್ರಕೃತಿ ಸಂರಕ್ಷಣೆ ಹಾಗೆ ಸುಸ್ಥಿರ ಅಭ್ಯಾಸಗಳ ಮಹತ್ವವನ್ನ ಒತ್ತಿ ಹೇಳೋದು ಈ ದಿನದ ವಿಶೇಷವಾಗಿದೆ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಜುಲೈ 28ನ್ನ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವಾಗಿ ಆಚರಣೆ ಮಾಡ್ತಾರೆ. ಇನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗುವವರೆಗೆ ಕೂಡ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ಅನ್ನೋದು ತುಂಬಾ ಮುಖ್ಯವಾಗಿ ಇರ್ಬೇಕಾಗತ್ತೆ ಅಲ್ವಾ ಕೇಳುಗರೆ? ಯಾಕಪ್ಪ ಅಂದ್ರೆ ಈ ಒಂದು ಪರಿಸರ ಅಥವಾ ಪ್ರಕೃತಿ ಅನ್ನೋದು ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೇರಿರುವಂತಹ ಆಸ್ತಿಯಲ್ಲ. ಪ್ರಕೃತಿ ಅಂದ್ರೆ ಎಲ್ಲಾ ವರ್ಗಕ್ಕೂ ಕೂಡ ಸೇರಿರುವಂತಹ ಒಂದು ಬೃಹದಾಕಾರವಾದ ಆಸ್ತಿಯಾಗಿದೆ. ಕೇಳುಗರೆ, ಕಾಡುಗಳು ಭೂಮಿಯ ಶ್ವಾಸಕೋಶಗಳು. ಇವು ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ನಮಗೆ ಆಮ್ಲಜನಕವನ್ನ ನೀಡುತ್ತೆ. ಆದ್ರೆ ಅರಣ್ಯ ನಾಶ ಆದ್ರೆ ಹವಾಮಾನ ಬದಲಾವಣೆ ವೇಗವಾಗುತ್ತೆ. ಜೀವನ ವೈವಿಧ್ಯ ಸಮತೋಲನ ಅಂದ್ರೆ ಪ್ರತಿಯೊಂದು ಜೀವಿಗೂ ಪರಿಸರ ವ್ಯವಸ್ಥೆಯಲ್ಲಿ ತನ್ನದೇ ಆದ ಪಾತ್ರವಿದೆ. ಒಂದು ಸಣ್ಣ ಕೀಟದಿಂದ ಹಿಡಿದು ದೊಡ್ಡ ಪ್ರಾಣಿಯವರಿಗೆ ಎಲ್ಲವೂ ಪರಸ್ಪರ ಅವಲಂಬಿತವಾಗಿರುತ್ತೆ. ನಾವು ಒಂದು ಪ್ರಭೇದವನ್ನ ಕಳೆದುಕೊಂಡ್ರೆ ಇಡೀ ಆಹಾರ ಸರಪಳಿಯೇ ಅಸ್ತವ್ಯಸ್ತವಾಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಲ್ವಾ, ಈ ಫುಡ್ ಸಿಸ್ಟಮ್ ಅನ್ನೋದೇ ಹೀಗೆ. ಇನ್ನು ಭೂಮಿಯ ಮೇಲೆ 70% ನೀರಿದ್ರು ಕುಡಿಯೋಕೆ ಯೋಗ್ಯವಾದ ನೀರು ಸಿಗೋದು ಬಹಳ ಕಡಿಮೆ ಅಲ್ವಾ? ಹಾಗಾಗಿ ಸಿಗೋ ನೀರನ್ನ ವ್ಯರ್ಥ ಮಾಡದಲೆ ಕುಡಿಯೋದಕ್ಕೆ ಬಳಸ್ಕೋಬೇಕಾಗಿದೆ. ಅರಣ್ಯಗಳು ಮಳೆ ನೀರನ್ನ ಹಿಡಿದಿಟ್ಟು ಭೂಮಿಯೊಳಗೆ ಇಂಗುವಂತೆ ಮಾಡುತ್ತೆ. ಮರಗಳಿಲ್ಲದಿದ್ರೆ ಮಳೆ ನೀರು ಹರಿದು ವ್ಯರ್ಥವಾಗುತ್ತೆ, ಹಾಗೆ ಭೂಗರ್ಭದ ಜಲಮಟ್ಟ ಕುಸಿಯುತ್ತಲ್ವಾ ಕೇಳಿದರೆ? ಖಂಡಿತವಾಗ್ಲು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, 3R ನಿಯಮವನ್ನ ಯಾವಾಗ್ಲೂ ನೆನಪು ಮಾಡ್ಕೊಳ್ಳಿ ಅಂತ. ಅದರಲ್ಲಿ ರೆಡ್ಯೂಸ್, ರೀಯೂಸ್ ಹಾಗೇನೆ ರೀಸೈಕಲ್, ಈ ಮೂರನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಅಂದ್ರೆ ರೆಡ್ಯೂಸ್ ಅಂದ್ರೆ ಬೇಡದೇ ಇರೋ ವಸ್ತುಗಳನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡಬೇಕು, ಜೊತೆಗೆ ರೀಯೂಸ್ ಅಂದ್ರೆ ಮರುಬಳಕೆ ಮಾಡಬಹುದಾದಂತಹ ವಸ್ತುಗಳನ್ನ ಮತ್ತೆ ಮತ್ತೆ ಮರುಬಳಕೆಯನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಹಾಗೆ ಮಣ್ಣಿನ ಸವಕಳಿ, ಅತಿಯಾದಂತಹ ರಾಸಾಯನಿಕಗಳ ಬಳಕೆ, ಇನ್ನು ಮರ ಕಡಿಯುವಿಕೆ ಏನಿದೆ, ಅತಿಯಾದ ರಾಸಾಯನಿಕಗಳ ಬಳಕೆ ಹಾಗೆ ಮರ ಕಡಿಯುವಿಕೆಯಿಂದ ಮಣ್ಣಿನ ಸುರಕ್ಷತೆ, ಫಲವತ್ತತೆ ನಾಶವಾಗ್ತಾ ಇದೆ. ಸ್ನೇಹಿತರೆ, ನಿಮಗೊತ್ತಾ, ಒಂದು ಮರ ಒಂದು ವರ್ಷಕ್ಕೆ ಸರಾಸರಿ 22 kg ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ. ಅಂದ್ರೆ ನೀವು ನೆಡುವ ಒಂದೇ ಒಂದು ಸಸಿ ಮುಂದಿನ ಪೀಳಿಗೆಗೆ ನಮ್ಮ ಮತ್ತು ನಮ್ಮ ಮಕ್ಕಳಿಗೆ ಉಚಿತ ಆಮ್ಲಜನಕ ನೀಡುವ ಕಾರ್ಖಾನೆಯಾಗಿ ಕೆಲಸ ಮಾಡುತ್ತೆ. ಇವತ್ತೇ ಮರಗಳನ್ನ ಜೋಪಾನವಾಗಿ ನೋಡ್ಕೊಳ್ಳೋಣ, ಆದಷ್ಟು ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡೋಣ ಕೇಳಿದ್ರೆ ಏನಂತೀರಾ? ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609692 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಿದ್ದೆ ಆಗ್ಬೇಕು ಪುನಃ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ಲರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆ ಅಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಬಳಿ ಇರುವಂತಹ ಮೆಟ್ಕಲ್ ಗುಡ್ಡಕ್ಕೆ. ಹೌದು, ಪಶ್ಚಿಮ ಘಟ್ಟಗಳ ಸುಂದರ ಬೆಟ್ಟಗಳ ಸಾಲಿನಲ್ಲಿರುವಂತಹ ಪ್ರಸಿದ್ಧ ಗಿರಿಧಾಮ ಮತ್ತೆ ಪ್ರವಾಸಿ ತಾಣ ಇದಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1200 ಅಡಿ ಎತ್ತರದಲ್ಲಿರುವಂತಹ ಈ ತಾಣ ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಗುಡ್ಡದ ತುದಿಯಲ್ಲಿ ಪುರಾತನ ಗಣಪತಿ ದೇವಾಲಯ ಕೂಡ ಇದೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ದೈವಿಕ ಸ್ಥಳ ಇದು ಅಂತ ಹೇಳಿ ನಂಬಲಾಗಿದೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವಂತಹ ಮೆಟ್ಕಲ್ ಗುಡ್ಡದ ಬಗ್ಗೆ, ಅಲ್ಲಿ ಇರುವಂತಹ ದೇವಾಲಯದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಹಾಗೆ ಈ ಸ್ಥಳ ಪುರಾಣ ಇತಿಹಾಸದ ಬಗ್ಗೆ ಕೂಡ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಬಳಿ ಇರುವಂತಹ ಮೆಟ್ಕಲ್ ಗುಡ್ಡದ ಬಗ್ಗೆ. ಹಾಗಿದ್ರೆ ಮೆಟ್ಕಲ್ ಗುಡ್ಡ ಹೇಗಿದೆ, ಇಲ್ಲಿನ ವಿಶೇಷತೆ, ಇಲ್ಲಿನ ಇತಿಹಾಸ, ಅದೆಲ್ಲದರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಟ್ಕಲ್ ಗುಡ್ಡದ ಬಗ್ಗೆ ಹೇಳ್ತಾ ಇದೆ. ಹಾಗಿದ್ರೆ ಮೆಟ್ಕಲ್ ಗುಡ್ಡ ಹೇಗಿದೆ, ಇಲ್ಲಿನ ವಿಶೇಷತೆ ಏನು, ಮೆಟ್ಕಲ್ ಗುಡ್ಡಕ್ಕೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇನ್ನು ನಾನಾಗಲೇ ಹೇಳ್ತಾ ಇದ್ದೆ, ಮೆಟ್ಕಲ್ ಗುಡ್ಡದಲ್ಲಿ ತುಂಬಾ ಪ್ರಸಿದ್ಧವಾಗಿರುವುದು ಗಣಪತಿ ದೇವಾಲಯ. ಹಾಗೆಯೇ ಗಣಪತಿಯು ಇಲ್ಲಿ ಉದ್ಭವ ರೂಪದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ ಹೇಳಲಾಗುತ್ತೆ. ಪ್ರಕೃತಿ ನಿರ್ಮಿತ ಕಲ್ಲುಗಳೇ ಇಲ್ಲಿ ಮೆಟ್ಟಿಲಾಗಿರೋದ್ರಿಂದ ಈ ಸ್ಥಳಕ್ಕೆ ಮೆಟ್ಕಲ್ ಗುಡ್ಡ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಗಣಪತಿಯ ಜೊತೆಗೆ ನಾಗದೇವತೆ ಸಾನ್ನಿಧ್ಯವೂ ಇದ್ದು ಇಲ್ಲಿಗೆ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಮನಸ್ಸಿನಲ್ಲಿ ಇರುವುದೆಲ್ಲವೂ ಈಡೇರುತ್ತೆ. ಕರಾವಳಿ ಐತಿಹಾಸಿಕ ದೇವಾಲಯಗಳ ತಾಣ ಎಂದ್ರೆ ತಪ್ಪಾಗಲಾರದು. ಹಾಗೆ ಈ ದೇವಾಲಯವು ಬಹಳಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದುಕೊಂಡಿದೆ. ಭೂಮಟ್ಟದಿಂದ ಸುಮಾರು 2,000 ಅಡಿ ಎತ್ತರ ಇರುವ ಮೆಟ್ಕಲ್ ಗುಡ್ಡೆಯ ಮೇಲಿರುವ ಈ ಪುರಾತನ ದೇವಾಲಯದಲ್ಲಿ ಗಣಪತಿಯು ಉದ್ಭವ ರೂಪದಲ್ಲಿ ಇದ್ದಾನೆ. ಪ್ರಕೃತಿ ನಿರ್ಮಿತ ಕಲ್ಲುಗಳೇ ಇಲ್ಲಿ ಮೆಟ್ಟಿಲಾಗಿರುವುದರಿಂದ ಈ ಸ್ಥಳಕ್ಕೆ ಮೆಟ್ಕಲ್ ಗುಡ್ಡ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಇಲ್ಲಿ ಪುಟ್ಟದಾದ ನೀರಿನ ಹೊಂಡ ಇದ್ದು ಇದು ಯಾವ ಸಮಯದಲ್ಲೂ ಕೂಡ ಬತ್ತೋದೇ ಇಲ್ಲ. ಹಾಗಾಗಿ ಇಲ್ಲಿ ದೇವಾಲಯದ ಗಂಟೆಗಳು ಗಾಳಿಯ ಅಬ್ಬರಕ್ಕೆ ತನ್ನಷ್ಟಕ್ಕೆ ಅಲುಗಾಡಿ ಶಬ್ದವಾಗುವುದು ಈ ದೇವಾಲಯದ ವಿಶೇಷತೆಯಾಗಿದೆ. ಬೆಟ್ಟದ ಮೇಲೆ ನಿಂತರೆ ನಮಗೆ ಒಂದು ಬದಿಯಲ್ಲಿ ಹಾಲಾಡಿ ನದಿ, ಇನ್ನೊಂದು ಬದಿಯಲ್ಲಿ ಹೊಸಂಗಡಿ ಪಟ್ಟಣ ಮತ್ತು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯನ್ನು ಕಾಣಬಹುದಾಗಿದೆ. ಒಂದು ಸುಂದರವಾಗಿರುವ ದೃಶ್ಯ ನಮಗಿಲ್ಲಿ ಕಾಣುತ್ತೆ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿನ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ, ಇಲ್ಲಿನ ಇತಿಹಾಸ ಏನು, ಈ ಸ್ಥಳದ ವಿಶೇಷತೆ ಏನು ಅಂತ ಹೇಳಿ ನೋಡೋದಾದರೆ, ಹೊನ್ನಯ್ಯ ಕಂಬಳಿ ಅರಸರು ಆಳಿದ ನಾಡು ಇದಾಗಿತ್ತು. ಕೆಳದಿ ಶಿವಪ್ಪ ನಾಯಕ ಆಳ್ವಿಕೆಯಲ್ಲಿ ಚಿನ್ನದ ಮೆಟ್ಟಿಲುಗಳನ್ನು ಸ್ಥಾಪಿಸಿ ಮೆಟ್ಕಲ್ ಗುಡ್ಡ ಪ್ರದೇಶವನ್ನು ತಲುಪಿ ದೇವಸ್ಥಾನ ಸ್ಥಾಪಿತವಾದ ಬಗ್ಗೆ ಕೂಡ ಪ್ರತೀತಿ ಇದೆ. ಅಲ್ಲದೆ ಈ ಸ್ಥಳವನ್ನು ಶಿವಪ್ಪ ನಾಯಕನ ಸಂಸ್ಥಾನದ ಪಶ್ಚಿಮ ದಿಕ್ಕಿನ ಕಾವಲು ಕೋಟೆ ಅಂತಲೂ ಕೂಡ ಕರೆಯಲಾಗ್ತಾ ಇತ್ತು. ಹಿಂದೆ ಈ ಸ್ಥಳದಲ್ಲಿ ನಿಂತು ಅರಬ್ಬಿ ಸಮುದ್ರವನ್ನ ವೀಕ್ಷಿಸುತ್ತಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಹಾಗಿದ್ರೆ ಈ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಇಲ್ಲಿಗೆ ತಲುಪೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾಗಿರುವಂತಹ ಸ್ಥಳದ ಬಗ್ಗೆ ತಿಳಿಸ್ತಾ ಇದ್ದೆ. ಆ ಸ್ಥಳವೇ ಮೆಟ್ಕಲ್ ಗುಡ್ಡ. ಹೌದು, ಮೆಟ್ಕಲ್ ಗುಡ್ಡದ ಮೇಲೆ ಗಣಪತಿ ದೇವಾಲಯ ಇದೆ. ಹಾಗೆ ಇದು ತುಂಬ ಹಳೆಯ ದೇವಾಲಯವಾಗಿದೆ. ಹಾಗೆಯೇ ಉದ್ಭವ ಗಣಪತಿಯು ಕೂಡ ಇಲ್ಲಿ ಇರೋದ್ರಿಂದ ಇದು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಹಾಗೆ ದೇವಾಲಯದಲ್ಲಿ ಬಂದು ಯಾರೇ ಏನನ್ನು ಬೇಡ್ಕೊಳ್ತಾರೋ ಮನಸ್ಸಿನಲ್ಲಿ ಇರೋದೆಲ್ಲ ಈಡೇರುತ್ತೆ ಅನ್ನುವಂತಹ ಪ್ರಬಲವಾದ ನಂಬಿಕೆ ಇಲ್ಲಿಯ ಭಕ್ತರಿಗೆ ಇದೆ. ಹಾಗೆಯೇ ಈ ಬೆಟ್ಟದ ಸೌಂದರ್ಯದ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗೆ ಇಲ್ಲಿನ ಇತಿಹಾಸದ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಹಾಗಿದ್ರೆ ಮೆಟ್ಕಲ್ ಗುಡ್ಡಕ್ಕೆ ನೀವು ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಎಲ್ಲಿಂದ ಹೋಗಬೇಕು ಈ ಬೆಟ್ಟಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ನೀವು ಮೆಟ್ಕಲ್ ಗುಡ್ಡಕ್ಕೆ ಹೋಗಬೇಕು ಅಂದರೆ ಸಿದ್ದಾಪುರ ಪೇಟೆಯಿಂದ ಹೊಸಂಗಡಿ ಮೂಲಕ ಹೋಗಿ ವರಾಹಿ ಜಲವಿದ್ಯುತ್ ಕೇಂದ್ರಕ್ಕೆ ತೆರಳುವ ದಾರಿಯಲ್ಲಿ ಬಂದರೆ ಎತ್ತರದ ಗುಡ್ಡದ ಮೇಲೆ ಈ ಮೆಟ್ಕಲ್ ಗುಡ್ಡೆ ಗಣಪತಿ ದೇವಸ್ಥಾನ ಕಾಣಿಸುತ್ತೆ. ಅಥವಾ ನೀವು ಕುಂದಾಪುರ ಶಿವಮೊಗ್ಗ ನಡುವೆ ಸಂಚರಿಸುವ ಬಸ್ ಮೂಲಕ ಹೊಸಂಗಡಿಗೆ ಹೋದರೆ ಅಲ್ಲಿಂದ 4 kilometers ಆಗಿದ್ರೆ ಮೆಟ್ಕಲ್ ಗುಡ್ಡ ತಲುಪಬಹುದು. ಚಾರಣ ಮಾಡಲು ಇಚ್ಛಿಸುವವರು ಚಾರಣ ಮಾಡ್ತೀರಾ ಅಂತ ಹೇಳಿದ್ರೆ ಕುಂದಾಪುರದ ಕೆರ್ಸಿಕಲ್ಲು ಎನ್ನುವಂತಹ ಗ್ರಾಮದಿಂದ ಗುಡ್ಡವನ್ನು ಏರ್ಕೊಂಡು ಕೂಡ ಹೋಗಬಹುದಾಗಿದೆ. ಇಲ್ಲಾಂದರೆ ಹೊಸಂಗಡಿ ತಲುಪಲು ಹಲವು ಬಸ್ ವ್ಯವಸ್ಥೆಗಳು ಇದೆ. ಹೊಸಂಗಡಿಯು ಉಡುಪಿಯಿಂದ 63 kilometers, ಹಾಗೆ ಕುಂದಾಪುರದಿಂದ 38 kilometers ದೂರದಲ್ಲಿದೆ. ಇಲ್ಲಿ ನೀವು ಪ್ರತಿ ಮಂಗಳವಾರ ಮತ್ತು ಸಂಕಷ್ಟಿ ಚತುರ್ಥಿ ದಿನದಲ್ಲಿ ಹೋಗಬಹುದು. ಯಾಕಂದರೆ ಆ ದಿನದಲ್ಲಿ ಹೆಚ್ಚಿನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ. ಸುತ್ತಮುತ್ತ ಅರಣ್ಯ ಪ್ರದೇಶವಾಗಿದ್ದರಿಂದ ಇಲ್ಲಿಯ ಸೊಬಗು, ತಂಪಾದ ಗಾಳಿ, 2 kilometers ಎತ್ತರದ ಪಾದಯಾತ್ರೆಯನ್ನು ಮಾಡಿಕೊಂಡು ಹೋಗಿರ್ತೀರಾ, ನಂತರ ನಿಮಗೊಂದೊಳ್ಳೆ ಅನುಭವ ಅಲ್ಲಿ ಸಿಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಗಣಪತಿಗೆ ಯಾವುದೇ ಗರ್ಭಗುಡಿಯಾಗಲಿ ಅಥವಾ ಮೇಲ್ಛಾವಣಿಯಾಗಲಿ ಇಲ್ಲ, ತೆರೆದ ಆಕಾಶದ ಕೆಳಗೆ ಗಣಪತಿ ನೆಲೆಸಿದ್ದಾನೆ. ಹಾಗೆ ಗುಡ್ಡದ ತುದಿಯಿಂದ ಸುತ್ತಮುತ್ತಲಿನ ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳು, ಸುಂದರ ಕಣಿವೆ ಮತ್ತು ನಿಸರ್ಗದ ಅದ್ಭುತ ನೋಟವನ್ನು ಕಣ್ತುಂಬಿಕೊಳ್ಬಹುದು. ಹಾಗೆ ಪ್ರಕೃತಿ ಪ್ರೇಮಿಗಳು ಮತ್ತು ಚಾರಣಿಗರಿಗೆ ಇದು ಹೇಳಿ ಮಾಡಿಸಿದ ಜಾಗ. ಕಾಡಿನ ನಡುವೆ ಸಾಗುವ ಸಣ್ಣ ದಾರಿಯಲ್ಲಿ ಟ್ರಕ್ಕಿಂಗ್ ಅನುಭವ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮಗೆ ಸಿಟಿ ಲೈಫ್ ಸಾಕಾಗಿದೆಯಪ್ಪ, ಒಂದೊಳ್ಳೆ ಪ್ಲೇಸ್ಗೆ ಹೋಗಬೇಕು, ಒಂದೊಳ್ಳೆ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಇಲ್ಲಿಗೆ ನೀವು ಹೋದರೆ ಧಾರ್ಮಿಕ ಕ್ಷೇತ್ರವನ್ನು ಕೂಡ ನೋಡಬಹುದಾಗಿದೆ. ಜೊತೆಗೆ ಒಂದೊಳ್ಳೆ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಸವಿಯಬಹುದಾಗಿದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಒಂದೊಳ್ಳೆ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಮಿಸ್ ಮಾಡದೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಬಳಿ ಇರುವಂತಹ ಮೆಟ್ಕಲ್ ಗುಡ್ಡಕ್ಕೆ ಭೇಟಿ ನೀಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಹೋದ್ರೆ ಒಂದೊಳ್ಳೆ ಟ್ರಕ್ ಜೊತೆಗೆ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9 6 0 9 6 8 6 0 9 6 2 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವು ಕೂಡ ಟ್ರಾವೆಲ್ ಮಾಡ್ತಾ ಇದ್ರೆ ನಿಮಗೆ ಇಷ್ಟವಾಗಿರೋ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ, ನೀವು ಓಡಾಡಿರೋ ಟ್ರಾವೆಲಿಂಗ್, ನೀವು ಹೋಗಿರೋ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವಂತಹ ಪ್ಲೇಸ್ ಬಗ್ಗೆ, ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ನ ಕೊಡಬಹುದಾಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಹಾಗೆ ನೀವೇನಾದರೂ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚಿಕೊಳ್ತೀರಾ ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಮ್ಮ ಸಂಖ್ಯೆ 9 6 8 6 0 9 6 2 7 7 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ತಿಳಿಸಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಆದಷ್ಟು ಟ್ರಾವೆಲ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ, ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
3: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
3: ಜುಲೈ 26 ಆಗಸ್ಟ್ 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18-60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
3: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ನಮಗೆ ಆಗಾಗ ಬುದ್ಧಿಮಾತನ್ನು ಹೇಳ್ತಾ ಇರ್ತಾರೆ. ಪ್ರಾಮಾಣಿಕವಾಗಿರು, ಶಿಸ್ತಿನಿಂದ ಇರು, ಶಿಸ್ತಿನ ಜೀವನ ಅಳವಡಿಸ್ಕೋ. ಮೊದಲು ಶಿಸ್ತನ್ನು ಅಳವಡಿಸ್ಕೊಂಡ್ರೆ ನೀನು ಮಾಡುವಂಥ ಕೆಲಸದಲ್ಲಿ ಕೂಡ ನಿನಗೆ ಗೆಲುವು ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ಈ ಶಿಸ್ತನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದಾದರೆ, ಈ ಶಿಸ್ತು ಅನ್ನುವಂಥದ್ದು ಕಷ್ಟವಲ್ಲ ಸ್ನೇಹಿತರೆ. ಅದು ನಮ್ಮ ಭವಿಷ್ಯವನ್ನು ಬದಲಾಯಿಸುವ ಅತ್ಯುತ್ತಮ ಅಭ್ಯಾಸ ಅಂದರೆ ತಪ್ಪಾಗಲಾರ್ದು. ಒಂದು ದಿನದ ಶಿಸ್ತು ಪಾಲಿಸಿದರೆ ನಮ್ಮ ಅಭ್ಯಾಸಗಳು ಬದಲಾಗುತ್ತೆ. ಒಂದು ವಾರ ಶಿಸ್ತು ಪಾಲಿಸಿದರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಒಂದು ತಿಂಗಳು ಶಿಸ್ತು ಪಾಲಿಸಿದರೆ ಇತರರಿಗೆ ನಮ್ಮ ಬದಲಾವಣೆ ಕಾಣಲು ಶುರುವಾಗುತ್ತೆ. 6 ಶಿಸ್ತು ಪಾಲಿಸಿದರೆ ನಮ್ಮ ಕನಸುಗಳು ನಿಜವಾಗುವ ದಾರಿಯಲ್ಲಿ ಸಾಗುತ್ತವೆ. 1 ಶಿಸ್ತು ಪಾಲಿಸಿದರೆ ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದವರು ನಿಮ್ಮ ಯಶಸ್ಸನ್ನು ಮೆಚ್ಚುತ್ತಾರೆ. ಇನ್ನು ಜೀವನ ಪೂರ್ತಿ ಶಿಸ್ತು ಪಾಲಿಸಿದರೆ ಏನಾಗುತ್ತೆ ಗೊತ್ತಾ? ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ.

ಗುರುತಿರಲಿ, ಶಿಸ್ತು ಅನ್ನುವಂಥದ್ದು ನಮ್ಮ ಭವಿಷ್ಯವನ್ನು ಬದಲಾಯಿಸುವ ಅತ್ಯುತ್ತಮ ಅಭ್ಯಾಸ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗಿ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸರಸ್ವತಿ ಟಿ ಎನ್ ಮೇಡಮ್ ಅವರು ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಸುನೋ AI ಮೂಲಕ ಜನರೇಟ್ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ದಿನ ಹಾಸ್ಯ ಭರಿತ ಗೀತೆಗಳನ್ನು ಕೇಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ಎಲ್ಲ ಗೀತೆಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕೇಳೋಣ.

ಖಂಡಿತವಾಗ್ಲೂ ಸೈಕಲ್ ಬಲು ಒಳ್ಳೇದಣ್ಣ, ಯಾಕಂತೀರಾ? ಪ್ರತಿದಿನ 30 ನಿಮಿಷ ಸೈಕಲ್ ಓಡಿಸಿದ್ರೆ ಹೃದಯ ಬಲವಾಗುತ್ತೆ, ಅಂದರೆ ಹೃದಯಕ್ಕೆ ಒಳ್ಳೆಯದು. ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ. ಸೊ ಜೊತೆಗೆ ತೂಕ ಕಡಿಮೆ ಆಗುತ್ತೆ, ಮೂಳೆ ಬಲಗೊಳ್ಳುತ್ತೆ, ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಹಾಗೆ ಮುಖ್ಯವಾಗಿ ಒಂದಿಷ್ಟು ದುಡ್ಡು ಉಳಿತಾಯವನ್ನು ಮಾಡ್ಬೋದು, ಪೆಟ್ರೋಲ್ ಖರ್ಚಿಲ್ಲ, ಜೊತೆಗೆ ನಮ್ಮ ಪರಿಸರಕ್ಕೂ ಕೂಡ ತುಂಬಾ ಒಳ್ಳೆಯದು. ಏನಂತೀರಿ? ಎಸ್, ಸೈಕಲಿಂದ ಏನೆಲ್ಲ ಉಪಯೋಗ ಆಗತ್ತೆ, ಯಾರಿಗಿಷ್ಟ ಆಗತ್ತೆ, ಯಾರಿಗೆ ಕಷ್ಟ ಆಗತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ TN ಸರಸ್ವತಿ ಮೇಡಮ್ ಅವರು ಬರೆದಿದ್ದಾರೆ. ಹಾಗೆ ಸುನೋ AI ಮೂಲಕ ಜನರೇಟ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಕೇಳಿಸಿದ್ರು ಕೂಡ ಆ ಗೀತೆಯನ್ನು. ಸೊ ಈ ರೀತಿಯಲ್ಲಿ ಮತ್ತಷ್ಟು ಹಾಸ್ಯಭರಿತ ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ವಿನೋಬನಗರದ ಸಾಹಿತಿಗಳು ಮತ್ತು ಹವ್ಯಾಸಿ ಬರಹಗಾರರಾದ ಟಿಎನ್ ಸರಸ್ವತಿ ಮೇಡಮ್ ಅವರಿದ್ದಾರೆ. ಈ ದಿನ ಟಿಎನ್ ಸರಸ್ವತಿ ಮೇಡಮ್ ಅವರು ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿಬಂದಂತಹ ಹಾಸ್ಯಭರಿತ ಗೀತೆಗಳನ್ನು ಸುನೋ ಎಐ ಮೂಲಕ ಜನರೇಟ್ ಮಾಡಿ ನಮ್ಮೆಲ್ರಿಗೂ ಕೂಡ ಕೇಳಿಸ್ತಾ ಇದ್ದಾರೆ. ಸ್ನೇಹಿತರೆ, ತುಂಬ ವಿಶೇಷವಾಗಿರುವಂತಹ ಸಾಹಿತ್ಯ ರಚನೆಯ ಗೀತೆಗಳಿವಾಗಿವೆ. ಸೈಕಲಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದನ್ನು ಗೀತೆಯ ಮೂಲಕ ತಿಳ್ಕೊಂಡ್ವಿ ಅಲ್ವಾ? ಅದೇ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ಜನರೇಟ್ ಮಾಡಿದ್ದಾರೆ ಎಐ ಮೂಲಕ. ಆ ಎಲ್ಲ ಗೀತೆಗಳನ್ನು ಕೇಳೋಣ.

ಓಕೆ, ಹೆಂಡತಿ ತನ್ನ ಪ್ರೀತಿಯ ಗಂಡನನ್ನ ಹೇಗೆಲ್ಲ ವರ್ಣನೆ ಮಾಡಿದ್ಲು ಅಂತ ಕೇಳಿದ್ರಲ್ವಾ ಸ್ನೇಹಿತರೆ, ಆ ಪ್ರೀತಿಯ ಸಂಬಂಧಕ್ಕೆ ಬೆಲೆನೆ ಕಟ್ಟಲಿಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿರತ್ತೆ. ಒಂದಿಷ್ಟು ಮುನಿಸು, ಒಂದಿಷ್ಟು ಕೋಪ, ಒಂದಿಷ್ಟು ಪ್ರೀತಿ, ಒಂದಿಷ್ಟು ಕಾಳಜಿ, ಒಂದಿಷ್ಟು ಅಳು, ಒಂದಿಷ್ಟು ಕರುಣೆ, ಎಲ್ಲದೂ ಕೂಡ ಇರತ್ತೆ ಆ ಸಂಬಂಧಗಳಲ್ಲಿ. ಮೂರು ನಂಟಿನ ಆ ಸಂಬಂಧ ಯಾವಾಗಲೂ ಖುಷಿ ಖುಷಿಯಾಗಿದ್ರೆ ಮನೆಯಲ್ಲಿ ಕೂಡ ನೆಮ್ಮದಿಯ ವಾತಾವರಣ ನೆಲೆಸಿರುತ್ತೆ ಅಂತ ಹೇಳ್ತಾ ಟಿ ಎನ್ ಸರಸ್ವತಿ ಮೇಡಮ್ ಅವರ ಸಾಹಿತ್ಯ ರೂಪದಿಂದ ಮೂಡಿ ಬಂದಂತಹ ಗೀತೆಗಳನ್ನ ಮತ್ತಷ್ಟು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ವಿನೋಬನಗರದ ಸಾಹಿತಿಗಳಾದ ಟಿ ಎನ್ ಸರಸ್ವತಿ ಮೇಡಮ್ ಅವರಿದ್ದಾರೆ. ಈ ದಿನ ಸರಸ್ವತಿ ಮೇಡಮ್ ಅವರು ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಸುನೋ AI ಮೂಲಕ ಜನರೇಟ್ ಮಾಡಿ ನಮ್ಮೆಲ್ಲರಿಗೂ ಕೂಡ ಕೇಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಒಂದಕ್ಕಿಂತ ಒಂದು ಹಾಡುಗಳು ತುಂಬಾ ಅದ್ಭುತವಾಗಿದ್ದಾವೆ, ಕೇಳಲಿಕ್ಕೂ ಕೂಡ ಖುಷಿಯಾಗತ್ತೆ. ಸೊ ಇದೇ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ಕೇಳೋಣ.

ಕರೆಯದೇ ಇದ್ರೂ ಬರುವಂತಹ ಶತ್ರುಗಳು ನಮ್ಮಲ್ಲೇ ಇದ್ದಾರೆ ಸ್ನೇಹಿತರೆ, ಬೇರೆಲ್ಲೂ ಹುಡ್ಕೋದು ಬೇಡ, ನಮ್ಮೊಳಗೆ ಇದಾವೆ ಅವು. ಅದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ ಶತ್ರುಗಳು. ಈ ಆಸೆ, ಕೋಪ, ದುರಾಸೆ, ವ್ಯಾಮೋಹ, ಅಹಂಕಾರ, ಅಸೂಯೆಯನ್ನು ಇವೆಲ್ಲವುಗಳನ್ನು ಬಿಟ್ಟಾಗ ಜೀವನದಲ್ಲಿ ಗೆದ್ದ ಹಾಗೆ. ಸೊ ಇವೆಲ್ಲವೂ ಕೂಡ ಕೆಲವೊಮ್ಮೆ ನಾವು ಕರಿದೇ ಇದ್ದರೂ ನಮ್ಮೊಟ್ಟಿಗೆ ಬರ್ತಾನೆ ಇರುತ್ತೆ ಅಲ್ವಾ. ಗೀತೆ ತುಂಬ ಚೆನ್ನಾಗಿತ್ತು, ಮತ್ತೊಂದು ಗೀತೆಯನ್ನು ಕೇಳೋಣ.

0: ಸರಸ್ವತಿ ಮೇಡಮ್, ನಿಮ್ಮ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ AI ಮೂಲಕ ಜನರೇಟ್ ಮಾಡಿದ ಗೀತೆಗಳನ್ನು ಕೇಳಲಿಕ್ಕೂ ಕೂಡ ಖುಷಿ ಆಗ್ತಾ ಇದೆ. ನಿಮಗೆ ವಿಶೇಷವಾದ ಧನ್ಯವಾದಗಳು ಮೇಡಮ್. ಇದೇ ರೀತಿಯಲ್ಲಿ ಮತ್ತಷ್ಟು ಗೀತೆಗಳ ರಚನೆ ನಿಮ್ಮಿಂದ ಮೂಡ್ ಬರಲಿ, ಮತ್ತಷ್ಟು ಮೊಗದಷ್ಟು ನಿಮ್ಮ ಬರವಣಿಗೆಯ ಮೂಲಕ ಸಾಹಿತ್ಯ ಪ್ರಪಂಚಕ್ಕೆ ಹೆಚ್ಚಾಗ್ತಾ ಹೋಗ್ಲಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ TN ಸರಸ್ವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ RJ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ ಮಿಕ್ಸಡ್ ಸಾಂಗ್ಸ್ ಟಾಪಿಕ್ ಇರುತ್ತೆ ಸ್ನೇಹಿತರೆ. ಓ, ಮಿಕ್ಸಡ್ ಸಾಂಗ್ಸ್ ಅಂದರೆ ಹೇಗಪ್ಪ ಆಡೋದು ಅಂತ ಕೆಲವರಿಗೆ ಕನ್ಫ್ಯೂಸ್ ಇದ್ದೇ ಇರುತ್ತೆ. ಎಸ್, ಒಂದು ಎಕ್ಸಾಂಪಲ್ ನಾನು ಹಾಡು ತೋರಿಸ್ತೀನಿ, ಅದೇ ರೀತಿ ನೀವು ಹಾಡಿದ್ರೆ ಓಕೆ. ಅಂದರೆ ಪಲ್ಲವಿಯನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ, ಯಾಕಂದರೆ ಚರಣವನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಮಿಕ್ಸಡ್ ಸಾಂಗ್ ಆಗೋದಿಲ್ಲ, ಒಂದೇ ಸಾಂಗ್ ಆಗಿಬಿಡತ್ತೆ. ಸೊ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಪರಿಸರ ಅಧ್ಯಯನ ಕೇಂದ್ರದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಯಾವಾಗಲೂ ಖುಷಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಎಸ್ ನಮ್ಮ ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. 9686029629. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಎಸ್ ಒಂದು ಎಕ್ಸಾಂಪಲ್ ಹಾಡು ತೋರಿಸ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ, ಹಾಡ್ತೀನಿ ಕೇಳಿ. ಓಕೆ. ಆಕಾಶದಿಂದ ದರೆಗಿಳಿದ ರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಶಿಲೆಗಳು

0: ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ರಾಗಕ್ಕೆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ ನಿಮ್ಮ ಕಣ್ಣಾಗಿ. ಈ ರೀತಿಯಲ್ಲಿ ಮಿಕ್ಸ್ಡ್ ಸಾಂಗ್ ಹಾಡ್ಬೋದು ಸ್ನೇಹಿತರೆ. ಎಸ್, ಗೀತೆಗಳ ಆಯ್ಕೆ ನಿಮ್ಮದಾಗಿರಲಿ, ಆದರೆ ಎಸ್ ಒಂದು ಲೈನ್ ಅಥವಾ ಎರಡು ಲೈನ್ ಆಯ್ಕೆ ಮಾಡಿಕೊಂಡು ನೀಟಾಗಿ ಚೊಕ್ಕವಾಗಿ ಎರಡರಿಂದ ಮೂರು ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ, ಯಾವ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹೇಗಾಡ್ತಾರೆ ಅಂತ ಕೇಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ಯಾವ ಗೀತೆಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ನಾನೊಂದು ಮೂರು ಒಂದು ಎರಡೆರಡು ಲೈನ್ ಮೂರು ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀನಿ.
0: ಸೂಪರ್. ಓಕೆ ಹಾಡಿ.

0: ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ.
1: ವಾ ವಾ ವಾ, ಸೂಪರ್. ನೀವು ಆಯ್ಕೆ ಮಾಡ್ಕೊಂಡಂತ ಮೂರು ಗೀತೆಗಳು ತುಂಬಾ ಚಂದ ಚಂದ ಇದ್ವು ಮೇಡಮ್. ಹಾಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಚಂದ ಹಾಡಿದ್ರಿ ಮಾತ್ರ.
2: ಧನ್ಯವಾದ.
1: ಎಸ್ ಮೇಡಮ್, ಈ ಕಾನ್ಸೆಪ್ಟ್ ಇಂದ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಒಂದು ರಾಗ ಬದಲಾವಣೆ ಆಗತ್ತೆ, ಹಾಗೆ ನಮ್ಮ ಒಂದು ಯೋಚನೆ ಕೂಡ ಬದಲಾವಣೆ ಆಗತ್ತೆ.
2: ಖುಷಿ ಆಯ್ತು ಮೇಡಮ್ ಈ ತರ ಬದಲಾವಣೆ ಹಾಡೋದು.
1: ಓಕೆ, ಎಸ್, ಥ್ಯಾಂಕ್ ಯು.
2: ಧನ್ಯವಾದ ಮೇಡಮ್.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಎಸ್, ಈ ತತ್ಕ್ಷಣದ ಬದಲಾವಣೆಗಳನ್ನ ಮಾಡಿಕೊಂಡು ಹಾಡೋದಿದೆ ಅಲ್ಲ ಸ್ನೇಹಿತರೆ, ಒಂದಿಷ್ಟು ಖುಷಿಯನ್ನು ಕೊಡುತ್ತೆ, ಹಾಗೆ ಆ ರಾಗಗಳನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಒಂದು ಏನು ಒಳ್ಳೆಯ ಒಂದು ಅಭಿವ್ಯಕ್ತಿ ಅಂತಾನೆ ಹೇಳ್ಬೋದಲ್ವಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಸರ್, ಹೇಗಿದ್ದೀರಿ?
3: ನಾವು ಸೂಪರ್ ಆಗಿದ್ದೀವಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್?
1: ಎಸ್ ಸರ್. ಹೇಗಿದೆ ಬೆಂಗಳೂರು?
3: ಬೆಂಗಳೂರು ಸ್ವಲ್ಪ ತಣ್ಣಗಿರುತ್ತೆ, ಇದು ತುಂತುರು ಮಳೆ ತರ ಆಗುತ್ತೆ. ಈ ವಾರ ಏನು ಆಗಿಲ್ಲ, ಹೋದ ವಾರದಲ್ಲಿ ಆಚೆ ವಾರದೆಲ್ಲ ಆಗಿದೆ, ಒಂದ್ ಸ್ವಲ್ಪ ತಣ್ಣಗಿದೆ, ಆದ್ರೂ ಸೆಕೆನೆ ಮೇಡಮ್, ಎನಿ ಟೈಮ್ ಫ್ಯಾನ್ ಇರ್ಲೇಬೇಕು.
1: ಓಕೆ ಸರ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಮೇಡಮ್, ಆಯ್ತು ಮೇಡಮ್, ಮಾಡ್ತೀನಿ ಮೇಡಮ್. ಈಗ ಮೂರ್ ಗೀತೆ ಆಡ್ಬೇಕಲ್ವಾ ಮೇಡಮ್? ರಂಬೆ ಈ ವಯ್ಯಾರದ ರಂಬೆ, ಗೊಂಬೆ ನಾ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗೊಂಬೆ, ಅಲ್ಲಿಂದಳೆ ಬಂದ ದಾಳಿಂಬೆ, ಕಾರ್ ಕಾರ್ ಕಾರ್ ಎಲ್ಲೋಡಿ ಕಾರ್, ಸೊಟ್ಟ ಪೇಟು ಕಟ್ಟಿಕೊಂಡು ಫ್ರೀವೇನಲ್ಲಿ ಆರಿಕೊಂಡು ಎಕ್ಸಿಟ್ ಅಲ್ಲಿ ಜಾರಿಕೊಳ್ತಾರು. ನಮ್ಮೂರಲ್ಲಿ ಹಂಗೇನಿಲ್ಲ, ಟ್ರಕ್ ಲಾರಿ ಎತ್ತಿನ ಗಾಡಿ ಏನೇ ಬರ್ಲಿ ಹತ್ಕೊಂಡು ಹೋಯ್ತಾರೆ. ಮನಸ್ಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ.
1: ಓಕೆ ಸುಬ್ರಹ್ಮಣ್ಯ ಸರ್.
3: ಹಾ ಮೇಡಮ್.
1: ಬಿಂದಾಸ್ ಇಂದ ಮೆಲೋಡಿಗ್ ಬಂದ್ಬಿಟ್ರಿ.
3: ಓ ಮೇಡಮ್.
1: ಎಸ್, ಅದು ಟಪ್ಪಂಗುಚ್ಚಿ, ಇದು ಫುಲ್ ಮೆಲೋಡಿ ಸಾಂಗ್ ಇದು.
3: ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು, ಸುಮ್ನೆ ತಮಾಷೆಗೆ ಜಾಸ್ತಿ ಕಲ್ಪಿಸ್ಕೋ. ಈ ಗೀತೆ ಎಸ್ ಪಿ ಅವ್ರ ಕಂಠದಲ್ಲಿ ಕೇಳ್ಬೇಕು ಮೇಡಮ್, ತುಂಬಾ ಅದ್ಭುತವಾಗಿ,
1: ತುಂಬಾನೇ ಚೆನ್ನಾಗಿದೆ. ಮತ್ತೆ ಮತ್ತೆ ಕೇಳ್ಬೇಕು ಅನ್ನುವ ಗೀತೆಗಳಲ್ಲಿ ಇದು ಕೂಡ ಒಂದು.
3: ಹೌದು ಮೇಡಮ್.
1: ಎಸ್ ಸರ್, ಎಸ್ ಸರ್, ಮೂರು ಗೀತೆಗಳು ಅದ್ಭುತವಾಗಿದ್ವು ಸರ್. ಥ್ಯಾಂಕ್ ಯು.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್ ಸರ್, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
4: ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮೇಡಮ್.
4: ಹ್ಞೂನಮ್ಮ, ಆರಾಮ.
1: ಎಸ್ ಮೇಡಮ್. ನೀವು?
4: ಹ್ಞೂನಪ್ಪ, ಆರಾಮ.
1: ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ರಾಜ್ಕುಮಾರ್ ಇಂದ ತಗೊಂಡಿದ್ದೀನಿ. ರಾಜ್ಕುಮಾರ್ ನಮಗ್ ತುಂಬಾ ಇಷ್ಟ.
1: ಓಹೋ,
4: ಫ್ಯಾನ್, ದೊಡ್ಡ ಫ್ಯಾನ್ ನಾವು.
1: ಓಕೆ ಮಹಾಡಿಮ್ಮ.
4: ಹಂಗಾಗಿ ಸ್ವಲ್ಪ ಸಾಹಿತ್ಯ ಬದಲಾದ್ರೆ ಸ್ವಲ್ಪ ಕ್ಷಮೆ ಇರ್ಲಿ ಮೊದ್ಲೇ ಹೇಳ್ತಿದ್ದೀನಿ.

0: ಶಿವಮೊಗ್ಗ ರೇಡಿಯೋಗೆ.
1: ವಾ ಸೂಪರ್ ರಾಜ್ಕುಮಾರ್ ಗೀತೆಗಳ ಬಿಡಿ, ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದಾವೆ.
0: ಹೌದಮ್ಮ, ಸಾಹಿತ್ಯನು ಅಷ್ಟೇ ಚೆನ್ನಾಗಿರತ್ತಮ್ಮ.
1: ನಿಜ. ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಚಂದ್ರಶೇಖರ್ ಸರ್.
2: ತಿಂಡಿ ಆಯ್ತಾ ಮೇಡಮ್?
1: ಎಸ್ ಸರ್, ನಿಮ್ಮ ಪರಿಚಯ ಮಾಡ್ಕೋಬಿಡಿ.
2: ಮೇಡಮ್, ನನ್ನ ಹೆಸರು ಸಿಟಿ ಚಂದ್ರಶೇಖರ್. ಹತ್ತಿ ಚೌಡೇನಹಳ್ಳಿ, ಉಳೇಸಪುರ ತಾಲೂಕು, ಹಾಸನ ಜಿಲ್ಲೆ. 573-211 ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ನಿಮಗೂ. ಸರ್, ಗೀತೆಗಳನ್ನ ಹಾಡ್ಬೇಕು, ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಅದು ನಾನು ಒಂದ್ ಎರಡು ಹಾಡು ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮ ಅಂತ ಒಂದು ಫಿಲಮ್ ಇದೆ, ಅದ್ರ ಹೇಳ್ತೀನಿ.
1: ಆಯ್ತಾ ಸರ್, ಹಾಡಿ.
2: ಹೇಳೋಣ?
1: ಏ ಖಂಡಿತ ಸರ್, ಕೇಳಕ್ ರೆಡಿ ಇದ್ದೀನಿ.
2: ಇದೇ ಹೊಸ ಹಾಡು ಹೃದಯ ಸಾಕ್ಷಿಯಾಡು, ಹೃದಯ ಸೆ ಭಾಷೆ ಯಾಡು, ಹೃದಯ ಸೆ ಭಾಷೆ ಯಾಡು, ಚಂದ್ರಕಾಂತಿ ಚಿಮ್ಮಿದಾಡು, ಮೈ ಮರಸಿ ನಗೆಯೋ ಹಾಡು, ಮುಂಬಾಳ್ವೆಯ ಮುನ್ನಡೆ ಹಾಡು, ತಾಯಿ ದೇವಿ ಅರಸಿದಾಡು, ಜನ್ಮ ಜನ್ಮದ ಜ್ಞಾನದಾಡು, ಕನ್ನಡ ಅಂಬೆಗೆ ಕಲಿಸಿದಾಡು, ಇದೇ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು, ಹೃದಯ ಸೆ ಭಾಷೆ ಹೃದಯ ಸೆ ಭಾಷೆ ಹಾಡು. ಒಂದು ಮೇಡಮ್, ಇದು ಇನ್ನೊಂದು ಹೇಳ್ತೀನಿ. ಅದು ಅದೇ, ಅದು ಸ್ವಲ್ಪ ಬರ್ತಷ್ಟೇ.
1: ಆಯ್ತು, ಒಂದೇನಲ್ಲ ಆಡಿ.
2: ನಂಜನ ಗೂಡಿಂದ ನಂಜುಂಡ ಬರುತ್ತಾನೆ, ನೋಡೇ ಅಮ್ಮಯ್ಯ ನೋಡೇ ಅಮ್ಮಯ್ಯ, ನಂಜನ ಗೂಡಿಂದ ನಂಜುಂಡ ಬರ್ತಾನೆ, ನೋಡೇ ಅಮ್ಮಯ್ಯ ನೋಡೇ ಅಮ್ಮಯ್ಯ, ಬಿಡದಿ ಎಣ್ಣೆಂದು ಬಿಡದೆ ಬರುತ್ತಾನೆ, ನೋಡೇ ಅಮ್ಮಯ್ಯ ನೋಡೇ ಅಮ್ಮಯ್ಯ. ಇದು ನಂದ ಗೋಕುಲದ ಪಿಕ್ಚರ್ ಹೆಸರು ಮೇಡಮ್.
1: ಓಕೆ ಸರ್, ಓಕೆ, ಕೇಳಿದ್ದೀನಿ.
2: ಪಿ ಪಿ ಶ್ರೀನಿವಾಸ್ ಎಲ್ಲ ಆಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಹೇಳಕ್ ಬರೋಲ್ಲ.
1: ಹೌದು ಸರ್, ಹೌದು. ಓಕೆ ಸರ್, ಥ್ಯಾಂಕ್ ಯು ಚಂದ್ರಶೇಖರ್ ಸರ್.
2: ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಬೀನಾ ಮೇಡಮ್. ಬೀನಾ ಮೇಡಮ್, ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಭಕ್ತಿ ಪ್ರಧಾನ ಚಿತ್ರ ಗೀತೆಗಳನ್ನ ಆಯ್ಕೆ ಮಾಡಿದ್ದೀನಿ.
1: ಓಕೆ.

ಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಎರಡನೇದು ಇದು ರಂಗನಾಯ್ಕಿದು ಶ್ರೀ

0: ನಿನ್ನಂದ ಎಂಥ ಆನಂದ ವೀರ ಸಾಮ್ರಾಜ್ಯ ರಾಜೇಶ್ವರಿ. ಮೂರನೇದು ಇದಪ್ಪ ಅಯ್ಯೋ ರಾಜೇಶ್ವರಿ ಯೋಗೇಶ್ವರಿ ಶುಭಕರಿ ಓಂಕಾರಿ ಗತಿ ನೀನೆ ಹೇ ಜಗನ್ಮಾತೆ ಚಾಮುಂಡೇಶ್ವರಿ. ನೊಂದು ಬೆಂದೆನು ನಂಬಿ ಬಂದೆನು ಆದಿಶಕ್ತಿಯೇ ಕಾಪಾಡು ಒರೆಸಿ ಕಣ್ಣೀರು ದಾರಿ ತೋರು ಮನಕ್ಕೆ ಶಾಂತಿ ನೀಡು ಆದಿಶಕ್ತಿ. ಆಯ್ತಪ್ಪ
1: ಆಯ್ತ ಮೇಡಮ್.
0: ರಾಜೇಶ್ವರಿ ಯೋಗೇಶ್ವರಿ ಶುಭಕರಿ ಓಂಕಾರಿ ಗತಿ ನೀನೆ ಹೇ ಜಗನ್ಮಾತೆ ಚಾಮುಂಡೇಶ್ವರಿ.
1: ಓಕೆ ಸೂಪರ್, ಒಂದಕ್ಕಿಂತ ಒಂದು ಗೀತೆ ಹೇಳಿ ಚಂದ ಆಯ್ಕೆ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು.
1: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ ವಿಶ್ವಾಸ್ ಸರ್. ಹಾ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ ಸರ್? ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹಾ ಸರ್, ಹಾಡಿ.
2: ತುಮ್ ಪಾಸಾಯೇ ಯೋ ಮುಸ್ಕುರಾಯೇ ತುಮ್ನೇ ನ ಜಾನೇ ಕ್ಯಾ ಸಪ್ನೇ ದಿಖಾಯೇ ಅಬ್ ತೋ ಮೇರಾ ದಿಲ್ ತುಝೇ ದೇಖಾ ತೋ ಯೇ ಜಾನಾ ಸನಮ್ ಪ್ಯಾರ್ ಹೋ

0: ಸಾರಿ ಲಾಸ್ಟ್ ಒನ್ ಮೇಡಮ್.
1: ಹಾ ಹಾಡಿ.
0: ಓ ಮೇರಾ ದೇಖಾ ಕೇಲಾ ತೂನೆ ಕೇಲ ಐಸಾ ಕಿಯಾ ಮೇರಾ ಆಜ ಸೇ ಯಾರ್ ಆಜಿಗರ್ ಬಾಜಿಗರ್ ಓ ಬಾಜಿಗರ್ ದಿಲ್ ವಾಲೋಂ ಕಾ ಮೈ ದಿಲ್ ಭರ್ ಓ ದಿಲ್ ದೇಖೇ ದಿಲಿಯಾ ಹೈ ಸೌದಾ ಪ್ಯಾರ ಕಾ ಕಿಯಾ ಹೈ ತೂ ಬಾಜಿ ಕೀ ತಾ ದಿಲ್ ಹಾರ ಕರ್ ಮಹಾಲಕ್ಷ್ಮಿಗೆ ವಂದನೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಸರ್ ತುಂಬಾ ಚೆನ್ನಾಗಿ ಹಾಡಿದ್ದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ಸರ್.
0: ಅವಕಾಶ ಕೊಟ್ಟಿದ್ದಕ್ಕೆ ಹಿಂದಿ ಕೊಟ್ಟಿದ್ದು ಖುಷಿ ಆಯ್ತು.
1: ಎಸ್ ಸರ್ ಎಸ್ ಸರ್ ಎಸ್ ಸರ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ
1: ನಮಸ್ತೆ.
2: ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್.
1: ಎಸ್ ಸರ್ ರಾಘವೇಂದ್ರ ಸರ್ ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೂರು ಗೀತೆ ಇರ್ಬೇಕು ಮೇಡಮ್.
1: ಜೋರಾಗಿ ಹಾಡಿ.
2: ಸೌಂಡ್ ಕೇಳಿಸಲ್ಲ ಮೇಡಮ್.
0: ಕಾಣದ ಕಡಲಿಗೆ ಅಂಬನಿಸಿದೆ ಮನ ಕಾಣಬಲ್ಲೇನು ಒಂದು ದಿನ ಬಹಳ ಒಳ್ಳೆವನು ನನ್ನ ಗಂಡ ಆದರೂ ಗುಣದಲ್ಲಿ ತುಸು ಮುಂಡ

0: ಧನ್ಯವಾದ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ ಮೇಡಮ್ ಅವರೇ. ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ ಅವರೇ,
2: ಹೇಗಿದ್ದೀರಾ?
1: ಆರಾಮ್ ಸರ್, ನೀವ್ ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಮೇಡಮ್ ಅವರೇ?
1: ಎಸ್ ಸರ್, ಎಸ್ ಸರ್, ಆಯ್ತು ಸರ್. ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಹೇಳ್ಬಿಡ್ತಾನೆ ಮೇಡಮ್ ಅವ್ರೆ, ಆಯ್ಕೆ ಮಾಡೋದೇನ್ ಮತ್ತೊಂದ್ಸಲ ಹೇಳ್ಬಿಡ್ತೀನಿ.
1: ಓ, ಹಾಡಿ ಹಾಡಿ ಹಾಡಿ ಹಾಡಿ. ಯಾಕೆ ನಗು?
2: ಮೂರ್ ಹಾಡುಗಳು ಅಷ್ಟೇ ಅಲ್ಲ ಮೇಡಮ್ ಅವ್ರೆ?
1: ಅಷ್ಟೇ ಅಷ್ಟೇ ಅಷ್ಟೇ.
2: ಆಯ್ತು ಮೇಡಮ್ ಅವ್ರೆ, ಹೇಳ್ತೀನಿ. ಪೂಜಿಸಲೆಂದ

0: ರಾಮ ತೆರೆಯೋ ಬಾಗಿಲನು. ಈ ಮತ್ತೆ ಮೆಸ್ಟ್ ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಮೆಸ್ಟ್ ಮೇಡಮ್ ರ ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ಲಾಲಿ ಹಾಡೋ ಹೆತ್ತ ತಾಯಿಗೆ. ಹೊರುವಳು ಭೂಮಿ ಬಾರ, ಹೆರುವಳು ತಾಯಿ ನೋವ. ತ್ಯಾಗಮಯಿ ತಾಯಿ ತಾಯಿ ತಾಯಿ.
1: ಸರ್ ಫಸ್ಟ್ ಪ್ರೀತಿ ಮಾಡ್ಬೇಕು ಅಂತ ಹೇಳಿ ಆಮೇಲೆ ತ್ಯಾಗ ಮಾಡ್ಬೇಕು ಅಂತ ಹೇಳ್ಬಿಟ್ರಿ.
0: ಲಾಸ್ಟಿಗೆ ತಾಯಿ ಮೇನ್, ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿನೇ ಮುಖ್ಯ.
1: ಕರೆಕ್ಟ್ ಸರ್, ಕರೆಕ್ಟ್. ಓಕೆ, ಚಂದ ಆಯ್ಕೆ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು,
0: ಧನ್ಯವಾದಗಳು ಮೇಡಮ್ ಅವರೇ, ಅವಕಾಶಕ್ಕಾಗಿ.
1: ಸರ್ ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಮ್ಮ, ನೀವೆಲ್ಲ ಚೆನ್ನಾಗಿದ್ದೀರಾ?
1: ಎಸ್ ಸರ್, ಎಸ್ ಸರ್. ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನೊಂದ್ ಎರಡು ಹೇಳ್ಬಿಡೋಣ ಅಂತ ಯೋಚನೆ ಮಾಡಿನ.
1: ಖಂಡಿತ ಖಂಡಿತ ಹಾಡಿ ಸರ್.
2: ಒಂದ್ ಎರಡು ಸಾಲ ಹೇಳ್ಬಿಡ್ತೀನಿ.
1: ಎಸ್ ಸರ್.

0: ತಾನೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮುಂಗೋಳಿ ಕೂಗ್ಯಾವ ಮೋಡಾಣ ಬೆಳಗಿ, ತಂಗಾಳಿ ಬೀಷ ಉತ್ತವರಿ ಹೂವರಳಿ, ಹೂ ಹೂವಿನೊಳಗೊಂದು ಕೈಲಾಸ ವರಳ್ಯಾವ ಕೈಲಾಸ, ಕೈ ಮುಗಿದು ಭೂಲೋಕ ಕಿಳಿದಾವೋ, ಸಾವಿರದ ಶರಣವ ಕರಿಮಾಯಿ ತಾಯಿ, ತಾಯೇ ತಾಯೇ. ಥ್ಯಾಂಕ್ ಯು ಅಮ್ಮ.
1: ಓಕೆ ಸರ್, ಸೂಪರ್, ಒಳ್ಳೆ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಚಂದ ಹಾಡಿದ್ರಿ ಸರ್, ಥ್ಯಾಂಕ್ ಯು.
0: ಅವಕಾಶಕ್ಕಾಗಿ ವಂದನೆಗಳು. ನಿನ್ನೇನು ಅದು ಕಾಫಿ ವಿತ್ ಕಾರ್ಯಕ್ರಮದಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮ, ಅದು ಕಾಲ್ ಸಿಕ್ಕಿಲ್ಲ.
1: ಹೌದಾ ಸರ್?
0: ಅಂತ ಕಾರ್ಯಕ್ರಮಗಳು ಬರ್ಬೇಕನ್ರಿ, ಅದು ರಾಜ್ಯ ವ್ಯಾಪಿ ಚರ್ಚೆ ಆಗ್ಬೇಕು. ಅಂತ ಕಾರ್ಯಕ್ರಮಗಳು ಪದೇ ಪದೇ ಆಗಿ ಮಾಡ್ತಾರ್ರಿ, ಅದು ತುಂಬಾ ಮಾತಾಡೋದಿತ್ತು, ಅದು ನನಗೆ ಕಾಲೇ ಸಿಕ್ಕಿಲ್ಲ.
1: ಹೌದಾ ಸರ್? ಹೌದಾ.
0: ಓಕೆ ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಅಭಿನಂದನೆಗಳು, ಅಭಿನಂದನೆಗಳು.
1: ಸ್ನೇಹಿತರ ಪುಟ್ಟದೊಂದು ವಿರಾಮದ ನಂತರ ಅಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮುಂದುವರಿಯುತ್ತೆ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ, 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮಿಕ್ಸಡ್ ಸಾಂಗ್ಸ್ ಟಾಪಿಕ್ ಇರೋದೆ. ಸೊ ನೀವು ಕೂಡ ಕರೆ ಮಾಡಿ ಮಿಕ್ಸಡ್ ಸಾಂಗ್ಸನ್ನು ಹಾಡ್ಬೋದು. 9686609962 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ
8: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
8: ಆರಾಮಿದ್ದೀರಿ ಮೇಡಮ್.
1: ಸರ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
8: ನಾನು ಆಯ್ಕೆ ಮಾಡಿದ್ದೀನಿ ಕನ್ನಡದ ಮೇರು ನಟರು 3 ಜನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್, ನಿಮ್ಗೆ ಗೊತ್ತಾಗುತ್ತೆ ಹಾಡುಗಳು ಕೇಳಿದಾಗ.
1: ಎಸ್ ಸರ್, ಎಸ್ ಸರ್.
8: ಗೆಳತಿ ಬಾರದು ಇಂಥ

0: ಓಕೆ ಸರ್, ಆಕ್ಚುಲಿ ಈ ಗೀತೆ ಕೇಳಿರ್ಲಿಲ್ಲ, ಕೇಳಿ ಖುಷಿ ಆಯ್ತು.
1: ನಿಜ ಮೇಡಮ್, ಇದು ಎರಡು ನಕ್ಷತ್ರಗಳು ಮತ್ತೆ ವಲವಿನಾಸರೆ, ಹಾಗೆ ಟೋನಿ ಚಿತ್ರದ ರಾಜ್ಕುಮಾರ್ ವಿಷ್ಣು ಅವ್ರದ್ದು ಅಂಬರೀಶ್ ಅವ್ರ ಪಾಡಿದೆ.
0: ಓ ಸೂಪರ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಚಂದ ಇದು ಗೀತೆಗಳು.
1: ಧನ್ಯವಾದಗಳು.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಮಹೇಶ್ ಸರ್.
2: ಹಾ ಹೇಳಿ ಮೇಡಮ್.
0: ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಘದವೇ ಹೇಳ್ಬೇಕು ಮೇಡಮ್, ಯಾಕಂದ್ರೆ ಮಳೆ ಸ್ವಲ್ಪ ಸ್ಟಾರ್ಟ್ ಆಗಿದೆಯಲ್ಲ.
0: ಓಹೋ.
2: ಮೇಘವು ಹರಸಿದೆ, ಮುತ್ತನು ಸುರಿಸಿದೆ, ಗಗನವು ಭೂಮಿಗೆ ತಂದು ತಿಂದು ಚುಂಬನ ಒಡಲಲ್ಲಿ ಮೂಡಿತು, ಹೊಸದೊಂದು ಕಂಪನ, ಇದುವೇ ಸುಖದ ಕವನ. ಇದೊಂದು ಸಾಂಗ್ ಮೇಡಮ್.
0: ಓಕೆ.
2: ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಹೊಲೆಯ ಅವಳಿಗೆ ನೀಡಿ ಬಾ, ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಇಲ್ಲಿದೆ. ಇದೊಂದು.
0: ಓಕೆ.
2: ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲಾರ ಮೇಘ. ಇದು ಸಾಂಗ್ ಮೇಡಮ್.
0: ಓಕೆ ಸರ್. ಮೇಘ ಪಂಚಭೂತಗಳಲ್ಲಿ ಒಂದಾದ ಆಕಾಶನ, ನಿಮ್ ಮೇಘನ? ನಿಮ್ ಮೇಘನ? ಓಹೋ, ಅದಕ್ಕೆ ಮೂರು ಗೀತೆಗಳಲ್ಲೂ ಮೇಘ ಇತ್ತು.
2: ಹೌದೌದು ಮೇಡಮ್.
0: ಓಕೆ ಸರ್, ಸೂಪರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್, ಥ್ಯಾಂಕ್ ಯು.
0: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯ್ತು. ಎಸ್ ಸ್ನೇಹಿತರೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಕಲ್ಪನಾ ಮೇಡಮ್.
3: ಹಾ ಮೇಡಮ್, ಬೆಳಗಿನ ಶುಭೋದಯ
0: ನಿಮಗೂ ಕೂಡ. ಅಡಿಗೆ ಮನೆಯಿಂದ ಈಗ ಹೊರಗಡೆ ಬಂದ್ರ ಏನ್ ಕಥೆ?
3: ಕಾಲ್ ಮಾಡೋದು ಸಿಗದೆ ಇದ್ದ, ಮತ್ ಕೆಲ್ಸ ಮಾಡೋದು, ಮತ್ ಕಾಲ್ ಮಾಡೋದು, ಕೆಲ್ಸನೂ ಬಿಡಂಗಿಲ್ಲ, ಇದ್ದಂಗೆ ಕಾಲು ಬಿಡಂಗಿಲ್ಲ. ಅದು ಮಾಡದೇ ಇದ್ರೆ ಅವತ್ತಿನ

ಎದೆ ತಾಳ ತಪ್ಪೋಯ್ತು, ಮೈಯೆಲ್ಲ ಜುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ

0: ಸಾಗದು.
1: ಓಕೆ ಸೂಪರ್. ಏನ್ ತಿಂಡಿ ಮಾಡಿದ್ರಿ?
0: ಬಿಸಿಬೇಳೆಬಾತ್.
1: ಬಿಸಿಬೇಳೆಬಾತ್ ಆರಾಮ ಖುಷಿಯಾಗಿ ತಿನ್ನಿ. ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಚಂದ ಇದ್ವು ಗೀತೆಗಳು. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ.
2: ನಮಸ್ಕಾರ ಬಿಂದಾಸ್. ಮಾರ್ನಿಂಗ್ ಎಲ್ಲರಿಗೂ.
1: ಓಕೆ, ನಿಮಗೂ ಕೂಡ.
2: ಕೇಳಿಗೋ ಮಿತ್ರ ಮತ್ತೆ ಎಫ್ಎಂ ಬಾನಲಿ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಮೇಡಮ್. ಈಗ ಟ್ರ್ಯಾಕಿಗೆ ಬಂದ್ರ
2: ನೀವು
1: ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಕಾಲ್ ಸಿಗತ್ತೆ.
2: ಎನರ್ಜೆಟಿಕ್ ಆಗಿದ್ರೆ ಏನ್ ಟಿಫನ್ ಮಾಡ್ಕೊಂಬಂದಿರಾ ಅಂತ ಗೊತ್ತಾಗಿಲ್ಲ.
1: ನಾನಾ? ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಏನ್, ನಂದು ಕಾಮನ್ ಚಿತ್ರಾನ್ನ.
2: ಚಿತ್ರಾನ್ನ. ಓಕೆ ಓಕೆ.
1: ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಮ್ಮ?

0: Váyase ya.
1: ದೋಸೆ ಮಾಡ್ತಾ ಹೋಯ್ತಾ ಕರುಣೆ ತೋರೆ ಅಂತ ಸರ್ ಬಂದ್ರ ಏನ್ ಕತೆ ಅಲ್ಲಿ? ಓಕೆ ಥ್ಯಾಂಕ್ ಯು. ಎಸ್ ಮೇಡಮ್. ಓಕೆ ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ ಹಲೋ ಹಲೋ ಹಲೋ. ಓಕೆ ಎಲ್ಲೋ ಬಿಟ್ರಪ್ಪ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್. ಶುಭೋದಯ.
1: ನಮಸ್ತೆ ಬಸವರಾಜ್ ಕವಿಗಳಿಗೆ. ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಓಲ್ಡ್. ನೀವು ಯಾವ್ದಾದ್ರೂ ಹೇಳ್ಬೋದು ಸರ್, ನಿಮ್ಮ ಆಯ್ಕೆ. ಬ್ಯಾಕ್ ಟು ಬ್ಯಾಕ್ 3 ಸಾಂಗ್.
2: ಸರಿ ಮೇಡಮ್.
1: ಎಸ್ ಸರ್.

0: ಓಕೆ ಸೂಪರ್ ಎಸ್ ಸರ್, ತುಂಬಾ ಚಂದ ಇದೆ ಸರ್, ಮೂರು ಗೀತೆಗಳು ಸಖತ್ತಾಗಿ ಹಾಡಿದ್ರಿ.
1: ಧನ್ಯವಾದಗಳು ಮೇಡಮ್.
0: ಎಸ್ ಸರ್, ಎಸ್ ಸರ್, ಓಕೆ ವೆರಿ ನೈಸ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.

0: ಹೇ, ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ ಅವರೇ.
1: ಗುಡ್ ಮಾರ್ನಿಂಗ್ ಗೀತಾ ಮೇಡಮ್, ಹೇಗಿದ್ದೀರಿ?
0: ಮತ್ತೆ ಟಿಫನ್ ಆಯ್ತಾ?
1: ಆಯ್ತು ಆಯ್ತು. ನಿಮ್ದಾಯ್ತಮ್ಮ?
0: ಹಾ ಆಯ್ತು.
1: ಓಕೆ, ಹಾಡಿ
0: ಮೇಡಮ್ ಹೇಳಿ, ಏನ್ ಟಾಪಿಕ್ ಇವತ್ತು?
1: ನಾನೇ ಹೇಳಲಾ? ಹಾ ಸರಿ. ಬ್ಯಾಕ್ ಟು ಬ್ಯಾಕ್ ನಿಮಗೆ ಇಷ್ಟವಾದಂತಹ ಮೂರ್ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡ್ಬೇಕು. ಪಲ್ಲವಿ ಮಾತ್ರ ಒಂದೊಂದ್ ಲೈನ್ ಅಲ್ಲಿ.
0: ಒಂದೊಂದ್ ಲೈನ್ ಅಲ್ಲಿ ನಾ ಸ್ವಲ್ಪ ನಿಮಗೆ ಇಷ್ಟ ಕೊಡೋಣ ಅಂತ ಜಾಸ್ತಿ ತಗೊಂಡಿದ್ನಲ್ಲ.
1: ಓಕೆ, ಹಾಡಿ ಕೇಳುವ. ಯಾವ ರೀತಿ
0: ಮೇಡಮ್? ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡಿನ್ನುತ್ತಾ ನಲ್ಲೇ.

0: నగువు ఎంత చెన్న, నయన ఎంత చెన్న, ఇంత అంద ఇంత చెంద ఎల్లు కాణెనా. ನನ್ನಂತ ಚೆಲುವನು ನಿನಗೆಲ್ಲೇ ಸಿಗುವನು, ಮನಸ್ಸು ಮಾಡು ಮದುವೆಯಾಗುವೆ. ಮನೆಯಲ್ಲಿ ಕಿಲಕಿಲ ನಗುವಂತ ಮಗುವನು ವರ್ಷದೊಳಗೆ ನಿನಗೆ ನೀಡುವೆ. ನೀ ನನ್ನ ಮಡದಿಯು ಆದಾಗ ಅನುದಿನ ಭೂಮಿಯಲ್ಲಿ ಸ್ವರ್ಗ ಕಾಣುವೆ. ಹತ್ತಾರು ಮಕ್ಕಳ ಮಡಿಲಲ್ಲಿ ಹಾಕುತ್ತ ನಿನ್ನ ಮಹಾತಾಯಿ ಮಾಡುವೆ. ಎರಡು ಮಕ್ಕಳ ನಡುವೆ ಇರಲಿ ಅಂತರ, ಮಿತಿಯು ನಮಗಿರೇ ಹಾಯ್ ಬದುಕು ಸುಂದರ. ಎಷ್ಟು ಮಕ್ಕಳ ಹೆತ್ರು ನೀನು ಸಾಕಿ ಸಲಹೋ ಧೈರ್ಯ ನನ್ನದೇ. ಹೇಳಿ ಯಾವ ಹಾಡು ಅಂತ.
1: ಓಕೆ, ಎಸ್, ಥ್ಯಾಂಕ್ ಯು. ಚಂದ ಇದೆ ಗೀತೆ
0: ಮೇಡಮ್.
1: ಗೊತ್ತಾಗ್ಲಿಲ್ಲ ನಾನು, ಇದೆ ತುಂಬಾ ಸಮಯದ ನಂತರ ಕೇಳಿದ್ದು. ಓಕೆ ಓಕೆ ಓಕೆ, ಹಾ ಗೊತ್ತಾಯ್ತು ಗೊತ್ತಾಯ್ತು. ನಾನೇ ನಾನೇ ನಾನೇ. ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್.
2: ಮೇಡಮ್,
1: ಎಸ್ ಸರ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ದೇವತಾ ಮನಸ್ಸಿಂದ
1: ಹೇಳಿ
2: ಮೇಡಮ್.
1: ಹಾಡಿ
2: ಅದು ಮತ್ತೆ ರಂಗನಾಯಕಿ ಒಂದು ಹೇಳ್ತೀನಿ.
1: ಎಸ್ ಸರ್, ಎಸ್ ಸರ್.

0: ತಲ ತಲ ಕವನವ ಕೇಳಿ ಹೊಸ ಬಯಕೆ ಹೂವರಳಿ ಜೊತೆಯಲ್ಲಿ ಪ್ರೇಮಗೀತ್ಯಾಡುವ ಸೀಗ ಸಂಗಣಾಕಿ ಮೇಡಮ್.
1: ಹಾ ಸರ್.
0: ಕನ್ನಡ ನಾಡಿನ ರಸಿಕರ ಮನವ ಪೂರಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿ
2: ಮೇಡಮ್. ಇನ್ನೊಂದು
1: ಎಸ್ ಸರ್.
2: ಭಕ್ತಿ ಚಾಮುಂಡೇಶ್ವರ
1: ಹಾಡಿ ಸರ್ ಹಾಡಿ ಹಾಡಿ.
0: ನೋಡು ನೋಡು ಕಣ್ಣಾರ ನಿಂತಿ ಹಳು

0: ಕೈ ಬೀಸಿ ಬಳಿಗೆ ನಮ್ಮ ಕರೆದಿಯಳು, ನೋಡು ನೋಡು ಕಣ್ಣಾರ ನಿಂತಿಯಳು, ನಗು ನಗುತ್ತಾ ಚಾಮುಂಡಿ ನಿಂತಿಯಳು.
1: ಓಕೆ, ಎಸ್ ಸರ್, ಸೂಪರ್, ಥ್ಯಾಂಕ್ ಯು,
2: ಥ್ಯಾಂಕ್ ಯು ಮೇಡಮ್.
1: ಮೂರು ಗೀತೆಗಳು ಚಂದ ಇದ್ವು. ಎಸ್ ಸರ್.
2: ಓಕೆ ಮೇಡಮ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
3: ಹಾಯ್ ಮಹಾಲಕ್ಷ್ಮಿ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ಎಸ್ ಮೇಡಮ್, ಸೂಪರ್, ಚೆನ್ನಾಗಿದ್ದೀನಿ.
3: ಒಳ್ಳೆ ಟಾಪಿಕ್ ತಂದಿದ್ದೀರಾ.
1: ಹೌದಾ, ಇಷ್ಟ ಆಯ್ತಾ ಮೇಡಮ್?
3: ಇಷ್ಟ ಆಯ್ತಾ, ಖಂಡಿತ.
1: ಓಕೆ, ಹಾಡಿ ಮೇಡಮ್, ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಓಕೆ, ಹಾಡ್ತೀನಿ.
1: ಹಾ,

0: ಸುಮನೆ ಹೆಂಗಿರಲಿ ಕಣ್ಣು ಹೊಡಿಯಾಕ.
1: ಓಕೆ ನೆಕ್ಸ್ಟ್
0: ನೆಕ್ಸ್ಟ್
1: ಹಾ.

0: ಇರಲಿ ಪ್ರೀತಿ ಸೊಗಡು ಸೊಗಡು.
1: ಓಕೆ ಸೂಪರ್ ಬೋ. ಇವತ್ತು ನಮ್ಮ ಕುಸುಮಾ ಮೇಡಮ್ ಅವರು ಕಾಲೇಜ್ ಡೇಸ್ ಗಳನ್ನೆಲ್ಲ ನೆನ್ಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ.
2: ಇಲ್ಲ ಅದಕ್ಕೆ ನಗು ಬಂತು ನನ್ಗೇನೆ.
1: ಎಸ್, ನಿಮ್ಮ ಗೀತೆಗಳನ್ನ ಕೇಳ್ತಾ ಇದ್ರೆ ನಿಮ್ ಬಗ್ಗೆ ಒಂದು ಖುಷಿ ಆಗತ್ತೆ. ಏಜ್ ಈಸ್ ಎ ಜಸ್ಟ್ ಎ ನಂಬರ್ ಅಂತ, ನಂಬರ್ ಅಷ್ಟೇ. ಆ ಒಂದು ಎಂಥೂಸಿಯಾಸಮ್, ಉತ್ಸಾಹ, ಪ್ರೋತ್ಸಾಹ ಕೊಡೋದು, ಆ ಖುಷಿ
2: ಇದ್ರೆ ತಾನೇ ಲೈಫ್ ಬಿಂದಾಸ್.
1: ನಿಜ ನಿಜ ನಿಜ,
2: ಹಾಗೆ ಇರ್ಬೇಕು. ಏನಾಗ್ಬೇಕಾಗಿದೆ ಹೇಳಿ, ಏನಿದ್ದು ಏನಿಲ್ಲ ಅಂದ್ರು
1: ಖಂಡಿತ
2: ಏನು ಇರೋ ಆಗ್ಬೇಕಾಗಿಲ್ಲ ಅಲ್ವಾ?
1: ಖಂಡಿತ. ಅದಕ್ಕೆ ನಾನು ಆಗಾಗ ಹೇಳ್ತಾ ಇರ್ತೀನಿ, ನಮ್ಮ ಪ್ರೀತಿಯ ಕೇಳುಗರೆ ನಮ್ಗೆಲ್ಲ ಒಂದು ಸ್ಫೂರ್ತಿ ಅಂತ.
2: ಖಂಡಿತ.
1: ಎಸ್ ಮೇಡಮ್, ಥ್ಯಾಂಕ್ ಯು.
2: ಓಕೆ ಥ್ಯಾಂಕ್ ಯು ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ, ನಮ್ ಎನರ್ಜೆಟಿಕ್ ನವಾಜ್ ಸರ್ ಅವರಿಗೆ
3: ನಮಸ್ತೆ. ನಮಸ್ತೆ ಮೇಡಮ್, ಆರಾಮದಿರಿ ಮೇಡಮ್?
1: ಎಸ್ ಸರ್, ಎಸ್ ಸರ್.
3: ನಾಷ್ಟ ಏನ್ ಮಾಡ್ಬಂದಿರಿ ಇವತ್ತ?
1: ನಾನು ಚಿತ್ರಾನ್ನ ತಿನ್ಕೊಂಡ್ ಬಂದೆ. ನೀವು?
3: ಮೇಡಮ್ ನಮ್ದು ಜೋಳದ ರೊಟ್ಟಿ ರೀ, ಅದು ದೊಣ್ಣೆಗಾಯಿ ಮೆಣಸಿನ್ಕಾಯಿ ಪಲ್ಯ ರೀ.
1: ಓಕೆ ಸೂಪರ್. ನೀವು ಬಿಜಾಪುರದಲ್ಲಿ ನಮಸ್ತೆ ಮಾಡಿದ್ರೆ ಶಿವಮೊಗ್ಗದಲ್ಲಿ ಎಲ್ಲ ಮಾಡಿರುತ್ತೆ ನೋಡಿ
3: ಸರ್.
1: ಮೂರ್ ಹಾಡ್ ಆಡೋದು ಸರ್, ಪಲ್ಲವಿ ಬೇರೆ ಬೇರೆ ಗೀತೆ ಬ್ಯಾಕ್ ಟು ಬ್ಯಾಕ್ ಹಾಡಿ
3: ಹಾಡ್ತೀನಿ ನೋಡ್ರಿ ಮೇಡಮ್. ನಾವೊಂದು
1: ಎಸ್ ಸರ್ ಕೇಳೋಣ.
3: ರಾಜಾ ಮುದ್ದು ರಾಜಾ, ನೂಕುವಂತ ಕೋಪ ನನ್ನಲ್ಲೇಕೆ, ಸರ್ತದ ವೇಳೆ ದೂರ ನಿಲ್ಲಬೇಕೆ, ಕೋಪ ಏಕೆ? ಆಯ್ತು ನೋಡಿ, ಏನೊಂದು ಹಾಡ್ತೀನಿ ನೋಡ್ರಿ. ಈ ಮೌನವ ತಾಳೆನು ಮಾತಾಡೆ ದಾರಿಯ ಕಾಣೆನು, ಓ ರಾಜಾ ನೀ ಹೇಳದೆ ಪಲ್ಲೆನು, ನಿನ್ನಾಸೆ ಕಣ್ಣಲ್ಲಿ ಕಂಡೆನು. ಏನೋ ಅಂದ್ರಿ ಮೇಡಮ್. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಪಿಂಕವ ಚೆಲುವೆ, ನಿನ್ನ ಬಲ್ಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ? ಚಿನ್ನದ ಮಲ್ಲಿಗೆ ಹೂವೆ. ಧನ್ಯವಾದ ಮೇಡಮ್.
1: ಸರ್, ನಿಮ್ ಬೇಗಮ್ಮ ಅವ್ರಿಗೆ ಆಡಿದ್ರ ಈ ಗೀತನ ಯಾವಾಗಾದ್ರು?
3: ಯಾವಾಗ ಏನೇ ಆಡಂಗಿಲ್ಲ, ಅವ್ರ ಗೀತನೇ ಕೇಳಂಗಿಲ್ಲ ಮೇಡಮ್. ತುಂಬಾ ಗುಣಗುಣಿಸ್ತಾರಂಗೆ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು.
3: ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ.
1: ಎಸ್ ಸರ್, ಎಸ್ ಸರ್. ಸ್ನೇಹಿತರೆ, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755.

0: ಇದು. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮಿಕ್ಸಡ್ ಸಾಂಗ್ಸ್ ಹಾಡುವಂತಹ ವಿಷಯವನ್ನು ತಂದಿದ್ದೀನಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದ್ದಾರೆ. ನೀವು ಕೂಡ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
2: ನಮಸ್ತೆ
1: ನವೀನ್ ಸರ್.
2: ಮೇಡಮ್ ನಮಸ್ತೆ.
1: ನಮಸ್ತೆ. ಎಸ್ ಸರ್, ಆರಾಮಾಗಿದ್ದೀನಿ. ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ನವೀನ್ ಸರ್?
2: ಮೇಡಮ್ ಲಿಸ್ಟ್ ಮಾಡ್ಕೊಂಡಿದ್ದೆ, ತುಂಬಾ ಹೊತ್ತು ಟ್ರೈ ಮಾಡಿದೆ, ಅಂತೂ ಕೊನೆಗೆ ಈಗ ಸಿಕ್ಬಿಡ್ತು.
1: ಎಸ್ ಸರ್, ಹಾಡಿ ಸರ್, ಕೇಳೋಣ.
3: ನೀನು ಕನ್ನಡನಾಡಿನ ವೀರರ ಮಡಿಯಾದ ತುವಿ ತುವಿ ತುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಚೆಲುವೆಯ ಅಂಗದ ಮೊಗಕ್ಕೆ ಕಣ್ಣೆ ಮಲ್ಲೆ ಎಲ್ಲಿರು ಮನವ ಕಾಡುವ ರೂಪಿಯೇ
1: ಬಯಕೆ
3: ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ ನನ್ನ ತಮ್ಮ
1: ಮಂಕುತಿಮ್ಮ.
2: ಸಾಕು ಮೇಡಮ್, ಥ್ಯಾಂಕ್ಸ್.
1: ಎಸ್ ಸರ್, ಸೂಪರ್, ಥ್ಯಾಂಕ್ ಯು.
2: ಓಕೆ
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ.
1: ಹಲೋ ಶೋಭಾ ಮೇಡಮ್, ಹೇಗಿದ್ದೀರಿ?
4: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೇಡಮ್,
4: ಹೇಗಿದ್ದೀರಿ?
1: ಆರಾಮ್ ಮೇಡಮ್. ಶೋಭಾ ಮೇಡಮ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ
4: ಹೇಳ್ತೀರಿ? ಫಸ್ಟ್ ಎಸ್ ಜಾನಕಿಗೋಸ್ಕರ ಒಂದು

ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಕುಣಿಯೋಣ ನಲಿಯೋಣ ಮತ್ತೇರಿ ಓ ಸುತ್ತಮುತ್ತ.

0: ಓಕೆ
1: ಓಕೆ ಥ್ಯಾಂಕ್ ಯು,
0: ಎಲ್ಲರನ್ನು ತೇಲಾಡ್ಸ್ ಬಿಟ್ರಿ, ಥ್ಯಾಂಕ್ ಯು. ಎಸ್ ಮೇಡಮ್, ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಾಂ ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
0: ನಮಸ್ತೆ ಸರೋಜ ಮೇಡಮ್, ಭದ್ರಾವತಿಯಿಂದ.
2: ಹಾಂ ಮೇಡಮ್.
0: ಓಕೆ ಮೇಡಮ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಈಗ ಒಂದು ಚೂಚೂರು ಹೇಳ್ತೀನಿ ಮೇಡಮ್, ಬೇರೆಯವ್ರಿಗೆ ಅವಕಾಶ ಸಿಗಲಿ. ಈಗ ಬಿಡುಗಡೆ ಚಿತ್ರದ್ದು.
0: ಓಕೆ.

ಈಗ ಶುಭಮಂಗಳ ಚಿತ್ರದ್ದು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗನಾನಮ್ಮ, ಪಯಣಿಗನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದು.

0: ಅವಕಾಶಕ್ಕೆ ಧನ್ಯವಾದಗಳು.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಎಸ್ ಸರ್. ಸತೀಶ್ ಸರ್, ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಹಾಡ್ತೀನಿ ಮೇಡಮ್, ಒಂದು ರಾಜ್ಕುಮಾರ್ ದೊಂದು, ವಿಷ್ಣುವರ್ಧನ್ ಪ್ರಭಾಕರ್ ಮತ್ತೆ ಇನ್ನೊಂದು ಬೇರೆ ಒಂದಿದೆ ಕೇಳ್ತೀನಿ.
1: ಹಾಡಿ ಹಾಡಿ.
2: ಬಾಳು ಬೆಳು ಬಾಳು ಬೆಳು.

0: ಹೂವಲಿ ಕಂದ ಸೇರಿದ ಹಾಗೆ, ಹೂವಲಿ ಕಂದ ಸೇರಿದ ಹಾಗೆ.
1: ಸಾಕ್ ಮೇಡಮ್ ಅಷ್ಟರು. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರ ಕಾಲೇಜು ನೀನಿನ್ನು ಟೀನೇಜು, ಹುಷಾರಾಗಿರಬೇಕು ಚೆನ್ನಾಗಿ ಓದ್ಬೇಕು. ನಾನ್ ತುಂಬಾ ಕಟ್ನಿಟ್ಟು ತಲೆ ಕೆಟ್ಟರೆ ಗೆಟ್ ಔಟ್. ನೆಲ ನೋಡ್ಕೊಂತ ಹೋಗ್ಬೇಕು, ನೆಲ ನೋಡ್ಕೊಂತ ಬರಬೇಕು. ಅಂಡರ್ಸ್ಟ್ಯಾಂಡ್?
2: ಯೆಸ್ ಸರ್,
1: ಯೆಸ್ ಸರ್. ಇನ್ನೊಂದು ಮೇಡಮ್.
0: ತಂದೆ ಉಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಒಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆಯುವವರೆಗೆ, ಮಣ್ಣಿನ ಮಮತೆ ಮರೆಯುವವರೆಗೆ.
2: ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಓಕೆ, ಎಸ್. ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ತುಂಬ ಚೆಂದ ಹಾಡ್ತಾ ಇದ್ದೀರಾ, ಕೇಳೋಕೆ ಖುಷಿ ಆಗುತ್ತೆ. ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ.
2: ನಮಸ್ಕಾರ ಶೆಟ್ರೆ.
3: ಹೇಳಿ,
2: ಯಾವ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಹೇಳ್ತೀನಲ್ಲ ಅವಾಗ ಕೇಳಿ
2: ಅಲ್ವಾ? ಮತ್ತೆ ಅದಪ್ಪ ವಿಷಯ ಅಂದ್ರೆ, ಮೊದ್ಲೇ ಹೇಳಿದ್ರೆ ಅದ್ರಲ್ಲಿ
3: ಸ್ವಾರಸ್ಯ ಇಲ್ಲ.
2: ಸ್ವಾರಸ್ಯ ಇರೋದಿಲ್ಲ. ಕರೆಕ್ಟ್ ಶೆಟ್ರೆ.
3: ಮತ್ತೆ ಹೇಗಿದ್ದೀರಾ?
2: ಹಾಡಿ ಹಾಡಿ ಕೇಳೋಣ.
3: ಅಲ್ಲ, ನೀವ್ ಹೇಗಿದ್ದೀರಿ?
2: ನಾ ಆರಾಮಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಿ?
3: ನಾನು ಹೇಗಿದ್ದೀನಮ್ಮ.
2: ನೀವ್ ಯಾವಾಗ್ಲಿದೆ ತರ ಖುಷಿಯಾಗಿರಿ. ಹಾಡಿ ಹಾಡಿಮ್ಮ.

0: ಬೇಕು ಬೇಗ. ಧನ್ಯವಾದ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ಶೆಟ್ರು ಒಂದು ಮೂರು ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡಿದರು. ಓಕೆ, ಎಸ್ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸಾಗಿ ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು ಉಡುಪಿ ಸತೀಶ್ ಸರ್ ಅವರಿಗೆ.
2: ಹೇಗಿದ್ದೀರಿ ಮಹಾಲಕ್ಷ್ಮಿ?
1: ಆರಾಮಾಗಿದ್ದೀನಿ. ನೀವೇ ಯಾಕೋ ಸ್ವಲ್ಪ ಡಲ್ ಆಗಿದ್ದೀರಿ ಸರ್ ಇವತ್ತು.
2: ಡಲ್ಲೇನಿಲ್ಲ, ಈಗ ಇನ್ನೊಂದು ಇದು ಲಾಸ್ಟ್ ಸಲ ಮಾಡಿ ಇನ್ ಕ್ಲೋಸ್ ಮಾಡೋದಂತ ಮಾಡಿದ್ನ.
1: ಓಹೋ, ಕೋಪ.
2: ನಾವು ನಿಮ್ಗಾಗಿ ಟೈಮ್ ನಮಗೂ ಇಲ್ಲಿ ಬೇರೆ ಕೆಲಸ ಬಿಟ್ಟು ಒಂದು ಇದೆಲ್ಲ ಏನ್ ಗೊತ್ತಾ, ಚಾನೆಲ್ ಮೇಲೆ ನಮ್ಮ ಆರ್ ಜೆ ಅಭಿಮಾನದಲ್ಲಿ ಕರೆ ಮಾಡೋದು ಬಿಟ್ರೆ ಏನಾದ್ರು ಇದರಲ್ಲಿ ಬುಧವಾರ ಲಾಟ್ರಿ ತರ ಕೋಟಿ ಬೆಳ್ಳಿ ಗಟ್ಟಿ ಚಿನ್ನದ ಗಟ್ಟಿ
1: ಹೌದಲ್ವಾ?
2: ಒಂದು ಅಭಿಮಾನ ಮಾತ್ರ ನಮ್ಗೂ ನಿಮ್ಗೂ.
1: ಹೌದು
2: ಅಷ್ಟೇ. ಆಯ್ತು,
1: ಹಾಡಿ ಸರ್.
2: ಒಂದು ಒಳ್ಳೆ ಟಾಪಿಕ್ ತಂದಿದ್ದೀರಾ. ಇದರಲ್ಲಿ ಹಿಟ್ ಸೂಪರ್ ಹಿಟ್ ಹಾಡುಗಳು ತೆರೆಗೆ ಬರುವಂತ ಒಂದು ಅಂಶ.
1: ಹಾಡಿ ಸರ್.
2: ಹಲೋ,
1: ಹಾಡಿ ಸರ್.
2: ಮೂರ್ ಸಾಂಗ್?
1: ಎಸ್ ಸರ್, ಬ್ಯಾಕ್ ಟು ಬ್ಯಾಕ್ ಮೂರ್ ಸಾಂಗ್.
2: ಕಡಲು ಕಡಲು ಮುಗಿಲು ಮುಗಿಲು ಮನ

0: బదుస నుడి ముద్ద సురిసేట ప్రేమ పత్ర రవాణి సేట నిన్న ముద్దిన నగువే సాకు ఆ నగువల ఒప్పిగె హాకు అరె సాకు అరె సాకు ఆ నగువ బిసాకు కడల కడల కణ కడల ముగిల ముగిల మన ముగిల ಇದು ಯಾರು ಬರೆದ ಕವನ ಏನೋ ಕಂಪನ ಇದು ಯಾರು ಬರೆದ ಕವನ ಏನೋ ಕಂಪನ ಯಾಕಿಂತ ಭಾವ ಸ್ಫೂರ್ತಿ ಮನ ತುಂಬ ಸೂರ್ಯಕಾಂತಿ ಸುಡು ಬಿಸಿಲಿನಲ್ಲೂ ಕಡು ಇರುಳಿನಲ್ಲೂ ಪ್ರತಿ ಜಾವದಲ್ಲೂ ಕಿರು ನಿಮಿಷದಲ್ಲೂ ಆವೇಗದುಸಿರ ಚಲನ ಇದು ಯಾರು ಬರೆದ ಕವನ ಏನೋ ಕಂಪನ ಕೇಳರು ಯಾರು ಇಲ್ಲ ಹೇಳರು ಇಲ್ವ ಇಲ್ಲ ಕೇಳರು ಯಾರು ಇಲ್ಲ ಕೇಳರು ಇಲ್ವ ಇಲ್ಲ ಜೀವನದ ಪ್ರತಿ ನಿಮಿಷ ಅನುಭವಿಸು ಹೊಸ ಹರುಷ ಆಡಿ ಹಾಡಿ ಕುಣಿಯುವ ಕೇಳರು ಯಾರು ಇಲ್ಲ ಹೇಳರು ಇಲ್ವ ಇಲ್ಲ
1: ಯಾಕಂದ್ರೆ ಇದು ವಿಶೇಷ ಏನಂದ್ರೆ ಎಲ್ಲ ಗಾಯಕರನ್ನು ಒಮ್ಮೆ ತೆರೆಗೆ ತಂದದ್ದು. ಇದರಲ್ಲಿ ನಮ್ಮ ದಕ್ಷಿಣ ಭಾರತದ ಟಾಪ್ ಸಿಂಗರ್ ಹರಿಹರನ್, ರಾಜ್ಕುಮಾರ್ ಭಾರತಿ, ಸುರ ಸಾಮ್ರಾಟ್ ಎಸ್ ಟಿ ಬಾಲಸುಬ್ರಹ್ಮಣ್ಯಂ, ರೇಣುಕಾ ಮತ್ತೆ ಚಿತ್ರಮ್ಮ.
2: ಓಕೆ ಸೂಪರ್, ವೆರಿ ನೈಸ್ ಸರ್.
1: ಥ್ಯಾಂಕ್ ಯು. ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಮಾಡಿ ಬರ್ತಾ ಇದ್ದಾರೆ.
2: ಎಸ್ ಸರ್, ಥ್ಯಾಂಕ್ ಯು ಸರ್.
1: ಈಗ ಇರಲಿ ನಮ್ಮ ನಿಮ್ಮ ಬಾಂಧವ್ಯ.
2: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದ. ಒಂದರಿ.
2: ಓಕೆ ಸರ್. ಎಸ್ ಸರ್. ಓಕೆ. ಎಸ್ ಸ್ನೇಹಿತರೆ, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದ ಹಾಡಿದ್ರು. ಎಲ್ಲರೂ ಗೀತೆಗಳು ಈ ದಿನ ತುಂಬಾ ಅದ್ಭುತವಾಗಿದ್ವು, ತುಂಬಾ ಚಂದ ಹಾಡಿದ್ರಿ, ಕೇಳೋಕೆ ಖುಷಿ ಆಗ್ತಾ ಇತ್ತು. ಎಸ್ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ದಯವಿಟ್ಟು ಯಾರಿಗೆಲ್ಲ ಕರೆಸಿಕ್ಕಿಲ್ವೋ ಬೇಸರ ಆಗಬೇಡಿ. ಸೊ ನಮಗೂ ಕೂಡ ಗೊತ್ತಾಗತ್ತೆ ನೀವು ನಮ್ಮೊಟ್ಟಿಗೆ ಪ್ರೀತಿಯಿಂದ ಮಾತಾಡಲಿಕ್ಕೆ ಕರೆ ಮಾಡಿರ್ತೀರಾ. ಸಮಟೈಮ್ಸ್ ಏನಾಗ್ಬಿಡತ್ತೆ ಅಂದರೆ ಕರೆಯನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಬರ್ತಾ ಇರ್ತೀವಿ, ಅಷ್ಟರಲ್ಲೇ ಕರೆಗಳು ಕೂಡ ಕಟ್ ಆಗ್ತಾ ಇರುತ್ತೆ, ಹಾಗೆ ಮತ್ತೊಂದು ಕರೆಯನ್ನು ಕನೆಕ್ಟ್ ಮಾಡ್ಕೊಳ್ಲೇಬೇಕಾಗತ್ತೆ. ಸೊ ನಾವು ಏನು ಬೇಕಂತ ನಿಮ್ಮನ್ನು ಅವಾಯ್ಡ್ ಮಾಡೋದಿಲ್ಲ, ನೀವು ಕರೆ ಮಾಡಿದ್ರೇ ನಮಗೆ ತುಂಬ ಇಷ್ಟ ಆಗತ್ತೆ. ಅದೇ ಒಂದು ಪ್ರೀತಿ ವಿಶ್ವಾಸ, ಇದೇ ರೀತಿ ನಮ್ಮ ನಿಮ್ಮ ಮಧ್ಯೆ ಬೆಳೀತಾ ಹೋಗಲಿ. ನಮ್ಮ ರೇಡಿಯೋ ಶಿವಮೊಗ್ಗದ ಮೇಲೆ ನಿಮ್ಮ ಒಂದು ಆಶೀರ್ವಾದ, ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಕೊನೆದಾಗಿ ರೆಡ್ ಲೈನ್ ಹಾಡನ್ನು ಹಾಡುವುದರ ಮುಖಾಂತರ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವ. ಓಕೆ. ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೇನು, ನನ್ನಾಣೆ ನಾನು ಡೊಂಕಿನಲ್ಲೂ ಅಂದ ಕಂಡೇನು, ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೇನು, ನನ್ನಾಣೆ

0: ಕೆಸರ ಬಂದನು ಮೇಲೆ ನೋಡಿ, ಮಣ್ಣಿನ ನೀರಲ್ಲಿ ಮುದ್ದು ಮೇರೆಯ ತಳೆದ ಒಂದು ಗೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ ಹೊರಟಿರುವಂತಹ ಕಥೆ ದ ಆಕ್ಸಿಡೆಂಟ್ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ. ದ ಆಕ್ಸಿಡೆಂಟ್. ರಾತ್ರಿ 12 ಗಂಟೆ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಹೊರಗೆ ತರುವಾಗ ಅತ್ತು ಅತ್ತು ಸುಸ್ತಾಗಿ ಹೋಗಿದ್ಲು ಜಾನ್ಹವಿ ತಾಯಿ. ಒಬ್ಳೇ ಮಗಳು, ಇಂದು ಅವಳ ದೇಹ ನೋಡಿ ಬದುಕಲು ಇಚ್ಛೆ ಇಲ್ಲ, ಸಾಯಲು ಯಾರೂ ಬಿಡುತ್ತಿಲ್ಲ. ಜೀವನ ಎಷ್ಟು ಕಠೋರವಾಗಿರುತ್ತೆ ಇಂದೇ ಗೊತ್ತಾಗಿತ್ತು. ಯಾಕಂದ್ರೆ ಅಷ್ಟು ಸುಖಿ ಸಂಸಾರ ಅವರದ್ದು. ಅಜ್ಜ ಅಜ್ಜಿ ಮುದ್ದಿನ ಮೊಮ್ಮಗಳು, ಅಪ್ಪ ಅಮ್ಮನ ಮುದ್ದಿನ ಮಗಳು ಜಾನ್ಹವಿ. ರಾಶಿ ರಾಶಿ ಕನಸುಗಳನ್ನು ಹೊತ್ತುಕೊಂಡು ಆಶಾಜೀವಿ ಜಾನ್ಹವಿ ಇಡೀ ಕುಟುಂಬಕ್ಕೆ ಒಬ್ಬಳೇ ಹೆಣ್ಣು ಮಗಳು. ಅದಕ್ಕೆ ಅತಿಯಾದ ಪ್ರೀತಿ ಅವಳ ಮೇಲೆ. ಆ ಪ್ರೀತಿ ಎಂದು ಅಹಂಗೆ ತಿರುಗಿಲ್ಲ. ಅವಳನ್ನು ನೋಡಲು ಸಾವಿರಾರು ಜನರು ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ದರು. ಹಾಗೆಂದು ಅವಳು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಮನೆ ಮುಂದೆ ಬರುವ ತರಕಾರಿ ಮಾರುವವರಿಂದ ಹಿಡಿದು ಬೆಳಗ್ಗೆ ರೋಡ್ನಲ್ಲಿ ಕಸ ಗುಡಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಜಾನ್ಹವಿಯ ಪರಿಚಯ ಇದೆ. ಅಷ್ಟು ಮುಗ್ಧ ಮನಸ್ಸಿನ ಮುದ್ದು ಮುಖದ ಚೆಲುವೆ ಜಾನ್ಹವಿ. 3ನೇ ವರ್ಷದ MBBS ವಿದ್ಯಾರ್ಥಿನಿ, ಪ್ರತಿಭಾವಂತೆ. ನೋಡು ಅಜ್ಜ, ಕನಸಿನ ಆಸ್ಪತ್ರೆ ನಮ್ಮ ಹಳ್ಳಿಲಿ ಕಟ್ಟೇ ಕಟ್ತೀನಿ. ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಟ್ಟೇ ಕೊಡ್ತೀನಿ. ನೀನೇ ಮೊದಲು ಪೇಷಂಟ್ ನಿನ್ನ ಕಾಲು ನೋವಿಗೆ. ಹಾ ಹಾ, ರಂಗಜ್ಜನಿಗೆ ಮೊಮ್ಮಗಳ ಮಾತು ಆ ನಗು ನೆನಪಾದ ಕ್ಷಣವೇ ಕುಸಿದು ಕೂತಿದ್ದರು. ಅವಳ ರಾಶಿ ರಾಶಿ ಕನಸಿಗೆ ನೀರೆರೆದು ಪೋಷಿಸಿದವರು ಅವರೇ ಅಲ್ವೇ? ಆಶಾ, ನೀ ನೋಡ್ತಾ ಇರು, ಸಂಜೀವಿನಿ ಹಾಸ್ಪಿಟಲ್ ಮಾರಕ ಕಾಯಿಲೆ ಬಂದ ತಕ್ಷಣ ಹೆದರುವ ಕಡು ಬಡವರಿಗೂ ಕೂಡ ಅದೇನೋ ದೊಡ್ಡ ಕಾಯಿಲೆ ಅಲ್ಲ ಅನ್ನಿಸ್ಬೇಕು. ಹಾಗೆ ಟ್ರೀಟ್ಮೆಂಟ್ ಕೊಡ್ತೀನಿ, 1 ರೂಪಾಯಿನೂ ತಗೊಳ್ಳಲ್ಲ. ಒಂದಿಷ್ಟು ಟ್ರಸ್ಟ್ ಜೊತೆ ಒಪ್ಪಂದ ಮಾಡಿಕೊಂಡು ಅಷ್ಟು ಪೇಷಂಟ್ಗೂ ಫ್ರೀ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡಬೇಕು. ಮೈ ಡ್ರೀಮ್ ಸಂಜೀವಿನಿ ಹಾಸ್ಪಿಟಲ್, ಅರಳುವ ಕಣ್ಣಿನಿಂದ ತನ್ನ ಸ್ನೇಹಿತೆ ಹತ್ರ ಹೇಳುವಾಗ ಅವಳ ಕನಸುಗಳು ಕೇಳಿ ಮನದಲ್ಲಿ ಹೆಮ್ಮೆ ಪಟ್ಟಿದ್ದಳು. ಇಂದು ಅವಳ ಪರಿಸ್ಥಿತಿ ನೋಡಿ ಆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಕಂಬನಿ ಸುರಿಸುತ್ತಿದ್ರು. ಅವಳನ್ನು ನೋಡಿ ಹೊಟ್ಟೆಗಿಚ್ಚು ಪಟ್ಟ ವಿದ್ಯಾರ್ಥಿಗಳು ಕೂಡ, ಜಾನು ಅಮ್ಮ ಈ ಥರ ಬಿಳಿ ಡ್ರೆಸ್ ಹಾಕೊಂಬರ್ಬೇಡ, ನಮ್ಮ ದೃಷ್ಟಿನೇ ಬೀಳುತ್ತೆ. ಅಂಬುಜ ಅಜ್ಜಿ ಸ್ವಲ್ಪ ದೂರದಲ್ಲಿರುವ ಸ್ಲಮ್ ಒಂದರಲ್ಲಿ ವಾಸಿಸುವ ಅಜ್ಜಿಗೆ ನಾನು ಆ ಥರ ಹೇಳಿದ್ದೆ, ಎಲ್ಲೋ ವಾಮೆ ಆಯ್ತಾ ಎಂದು ಜೋರಾಗಿ ಅಳಲು ಶುರು ಮಾಡಿದ್ರು. ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಸ್ಲಮ್ ಮಕ್ಕಳಿಗೆ ಪ್ರತಿ ಭಾನುವಾರ ಪಾಠ ಹೇಳ್ಕೊಡ್ತಾಳೆ. ಅಂದು ಕೂಡ ಹಾಗೆ ಹೋಗಿದ್ದು. ಪಾಠ ಮುಗಿಸಿ ಮನೆಗೆ ಬರುವಾಗ ಸ್ನೇಹಿತೆಯ ಕರೆ ಬಂದಿತ್ತು. ನಿಮ್ಮನೆ ಹತ್ತಿರವೇ ಇದ್ದೀನಿ ಕಂಬೈನ್ ಸ್ಟಡಿ ಮಾಡಲು, ಇವತ್ತು ಬರ್ತೀಯೇನೆ? ಕಾಯುತ್ತಾ ನಿಂತಿದ್ಲು. ಅಲ್ಲೇ ಸೈಡ್ನಲ್ಲಿ ಎಲ್ಲಿತ್ತು ಯಮನಂತಹ ಕಾರು ಅವಳ ಜೀವ ತೆಗೆದು ಹೋಗಿತ್ತು. ನಶೆಯ ಮೋಜು ಮಸ್ತಿಗೆ ಬಲಿಯಾಗಿದ್ದು ಹಲವು ಕನಸುಗಳು ಹೊತ್ತಂತಹ ಜಾನ್ಹವಿ ಹಾಗೆ ಆಕ್ಸಿಡೆಂಟ್ ಮಾಡಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಹೋಗಿದ್ರು. ಪ್ರಾಣ ಪಕ್ಷಿ ಅಲ್ಲೇ ಹಾರಿ ಹೋಗಿತ್ತು ಜಾನ್ಹವಿಯದ್ದು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్ వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం సముదాయ బానులి. భరవసెగాగి భవిష్యక్కాగి నమ్మ బానులి. నాను నిమ ఆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದ ಕತೆ ದ ಆಕ್ಸಿಡೆಂಟ್ ಎನ್ನುವಂತಹ ಕತೆ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ ಒಂದು ವಾರದ ನಂತರ. ನೋಡಿ ವಿನೋದ್, ನಮ್ಮ ಮಕ್ಕಳಿಂದ ತಪ್ಪಾಗಿದೆ, ಅದಕ್ಕೆ ಕ್ಷಮೆಯನ್ನ ಕೇಳ್ತೀವಿ. ಏನೋ ಹುಡುಕಾಟಕ್ಕೆ ವಯಸ್ಸು ಇನ್ನೂ 19, ಮುಂದಿನ ಭವಿಷ್ಯ ತುಂಬಾ ದೊಡ್ಡದು ಅವ್ರದ್ದು. ಕಂಪ್ಲೇಂಟ್ ವಾಪಸ್ ತಗೊಂಬಿಡಿ, ನೀವು ಏನು ಕೇಳಿದ್ರೂ ಕೊಡ್ತೀವಿ, ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀವಿ, ಹೀಗೆ ಹೇಳಿಕೊಂಡು ಬಂದು ನಿಂತಿದ್ರು. ಜಾನ್ಹವಿಯ ಮನೆಯ ಮುಂದೆ ಆ 5 ಪೋಷಕರು, 3 ಜನ ಹುಡುಗರ, 2 ಹುಡುಗಿಯರು. ಎಕ್ಸಾಮ್ನಲ್ಲಿ ತೆಗೆದ 45%ಗೆ ಅಂದು ಪಾರ್ಟಿ ಕೊಡಿಸಿದ್ದು, ಅವರಲ್ಲಿ ಒಬ್ಬ ವಿಪರೀತ ಕುಡಿದಿದ್ದು, ಹೈಸ್ಪೀಡಾಗಿ ಗಾಡಿ ಓಡಿಸಿದ್ದು, ಹೋಗಿದ್ದು ಒಂದು ಪ್ರಾಣ. ಎಲ್ಲರೂ ದೊಡ್ಡ ವ್ಯಕ್ತಿಗಳ ಮಕ್ಕಳೇ, ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟರು. ಸಿಸಿ ಕ್ಯಾಮರಾ ಸತ್ಯ ಹೇಳಿತು. ಸ್ಥಳೀಯರು ರೊಚ್ಚಿಗೆದ್ರು. ಅವರ ಆಟ ಯಾವುದೂ ನಡೆಯಲಿಲ್ಲ. ಈಗ ಜಾನ್ಹವಿ ತಂದೆ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಹೌದಾ, ಏನ್ ಬೇಕಾದ್ರೂ ತಂದ್ಕೊಡ್ತೀರಾ? ಹಾಗಾದ್ರೆ ನನ್ನ ಮಗಳನ್ನ ವಾಪಸ್ ತಂದ್ಕೊಡಿ. ನನ್ನ ಮಗಳೇ ಈ ತಪ್ಪು ಮಾಡಿದ್ರೆ, ಈ ಜಾಗದಲ್ಲಿ ನಿಮ್ಮ ಮಕ್ಕಳು ಇದ್ದಿದ್ರೆ ಒಪ್ತಿದ್ರಾ ಕೇಸ್ ವಾಪಸ್ ತಗೊಳ್ಳೋಕೆ? ನಿಮ್ಮ ಮಕ್ಕಳು ತಗೊಂಡಿದ್ದು ಒಂದು ಜೀವ ಅಲ್ಲ, 2 ಜೀವ. ಜಾನ್ಹವಿ ಹೋದ ದುಃಖದ ತಡೆಯಲಾಗದೆ ನನ್ನ ಅಪ್ಪ ಹೋದ್ರು. ಇನ್ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು. ಕುಡಿದು ಗಾಡಿ ಓಡಿಸುವಾಗ, ಸ್ಪೀಡ್ ಡ್ರೈವ್ ಮಾಡುವಾಗ ಇವರಿಗೆ ಕೊಟ್ಟ ಶಿಕ್ಷೆ ನೆನಪಾಗಬೇಕು. ನೀವೇನೇ ಮಾಡಿದ್ರು, ಏನೇ ಹೇಳಿದ್ರು, ನಾನು ಕೇಸ್ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಗೇಟ್ ಬಾಗಿಲು ತೆಗೆದಿದೆ, ಹೋಗ್ತಾ ಇರಿ ಅಂದವರೇ ಅದೆಷ್ಟು ಜೋರಾಗಿ ಮನೆಯ ಬಾಗಿಲು ಹಾಕಿದ್ರು ಅಂದರೆ ಅವರ ಮನ ನಡುಗಿತು. ಆ ಏರಿಯಾದಲ್ಲಿ ಆರೋಪಿಗಳನ್ನು ಹೊರಗೆ ಬಿಡಿ, ನಾವೇ ಶಿಕ್ಷೆ ಕೊಡ್ತೇವೆಂದು ಪ್ರತಿಭಟನೆಯೂ ನಡೆಯುತ್ತಲೇ ಇತ್ತು. ಕಾರ್ನಲ್ಲಿ ಕೂತಾಗ ಅದರಲ್ಲಿ ಒಬ್ಬ ಪೋಷಕರಾದ ಶೇಖರ್ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಹೆತ್ತವರಿಗೆ ನಾವು ಮಕ್ಕಳು ಬೆಳೆಸಿದ ತಪ್ಪಿನ ರೀತಿ ಮಗನ ಮೇಲೆ ಅತಿಯಾದ ವ್ಯಾಮೋಹ. 45% ಅಂಕಕ್ಕೆ ಕೊಡಿಸಿದ 50 ಲಕ್ಷದ ಕಾರ್, ರಾತ್ರಿ ಪಾರ್ಟಿ, ಒಬ್ಬನೇ ಮಗ, ಅತಿಯಾದ ಮುದ್ದು ಈಗ ತಂದು ಇಲ್ಲಿಗೆ ನಿಲ್ಲಿಸಿದೆ. ಯೋಚನೆ ಬರಲು ಪಶ್ಚಾತ್ತಾಪ ಬಿಟ್ಟರೆ ಇನ್ನೇನು ಉಳಿದಿರಲಿಲ್ಲ. ಒಂದು ಜೀವದ ಹಿಂದೆ ಸಾವಿರಾರು ಕಣ್ಣುಗಳು, ಕನಸುಗಳು ಇರುತ್ತೆ. ಒಂದು ತಪ್ಪು ಸರಿ ಮಾಡಲಾಗದಂಥದ್ದು. ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ವ್ಯಾಮೋಹವಲ್ಲ. ಹೇಳಿದ್ದು ಮಾಡಿದ್ದು ಎಲ್ಲವೂ ಸರಿ ಎನ್ನುವ ಭಾವ ಒಂದು ಜೀವವೇ ಹೋಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯಿತು. ಹಾಗೆ ಒಂದೊಳ್ಳೆ ಮೆಸೇಜ್ ಇರುವಂತಹ ಕಥೆ ಇದಾಗಿತ್ತು. ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686972799869862 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

ದುಡ್ಡು ಅಂತಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಬಹುದು. ಈಗ ಅದೇ ದುಡ್ಡಿಂದ ನಿನ್ನ ಪ್ರೀತಿ ನಾನು ಕೊಂಡ್ಕೊಂತೀನಿ. 10,000 ಬಿಸಾಕಿ 10 ನಿಮಿಷ ನಿನ್ ಪ್ರೀತಿನ ತಗೊಂತೀನಿ. 20,000 ಬಿಸಾಕಿ 20 ನಿಮಿಷ ನಿನ್ ಪ್ರೀತಿನ ತಗೊಂತೀನಿ. 100,000 ಬಿಸಾಕಿದ್ರೆ ದಿನವಿಡೀ ನೀನ್ ಲವ್ ಮಾಡ್ತಾನೆ ಇರ್ಬೇಕು. ದುಡ್ಡಿಂದ ನಿನ್ನೆ ನಾನು ಕೊಂಡ್ಕೊಂತೀನಿ. ಆಗ

0: ಗೆಳೆಯರೇ,
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ? ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
3: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
4: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
3: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಯ್ತು, ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ. ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು, ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಎಲ್ಲರಿಗೂ ನಮಸ್ಕಾರ. ನಾನು ಬಾಬುರಾಯ ದೊರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುರುಮಿಟ್ಕಲ್, ಯಾದಗಿರಿ ಜಿಲ್ಲೆ. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಮೂರನೆಯ ಸಂಪುಟದ ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು ಎನ್ನುವ ಲೇಖನವನ್ನು ಓದ್ತಾ ಇದ್ದೇನೆ. ಬ್ರಾಹ್ಮಣರು ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುವಂತೆ ಏಕೆ ಮಾಡಿದರು. ಹಿಂದೂಗಳು ವಿಗ್ರಹ ಆರಾಧಕರು ಎಂದು ದೂಷಿಸಲಾಗಿದೆ. ಆದರೆ ವಿಗ್ರಹ ಆರಾಧನೆಯಲ್ಲಿ ಏನೂ ದೋಷವಿಲ್ಲ. ವಿಗ್ರಹವನ್ನು ಮಾಡುವುದು ಒಂದು ಛಾಯಾಚಿತ್ರವನ್ನು ಮಾಡುವುದಕ್ಕಿಂತ ಹೆಚ್ಚೇನೂ ಅಲ್ಲ, ಮತ್ತು ಛಾಯಾಚಿತ್ರವನ್ನು ಇಟ್ಟುಕೊಳ್ಳುವುದರಲ್ಲೇನೂ ತಪ್ಪಿಲ್ಲ ಎಂದಾದರೆ ವಿಗ್ರಹವನ್ನಿಟ್ಟುಕೊಳ್ಳುವುದರಲ್ಲೇನೂ ತಪ್ಪಿಲ್ಲ. ಹಿಂದೂ ವಿಗ್ರಹ ಆರಾಧನೆಯ ವಿರುದ್ಧ ಎತ್ತುವ ನಿಜವಾದ

0: ಆಕ್ಷೇಪಣೆಯೆಂದರೆ ಅದು ಕೇವಲ ಚಿತ್ರವಲ್ಲ, ಕೇವಲ ಬಿಂಬವನ್ನು ಮಾಡುವುದಲ್ಲ, ಅದು ಅದಕ್ಕೂ ಹೆಚ್ಚಿನದು. ಹಿಂದೂಗಳ ವಿಗ್ರಹವು ಒಂದು ಜೀವಂತ ವಸ್ತು ಮತ್ತು ಅದಕ್ಕೆ ಮಾನವರ ಎಲ್ಲ ಕಾರ್ಯಗಳನ್ನು ಆರೋಪಿಸಲಾಗುತ್ತದೆ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನ ಎಂಬ ಕರ್ಮದ ಮೂಲಕ ಪ್ರಾಣವನ್ನು ಕೊಡಲಾಗುತ್ತದೆ. ಬೌದ್ಧರು ವಿಗ್ರಹವನ್ನು ಪೂಜಿಸುವುದರಿಂದ ಅವರು ವಿಗ್ರಹ ಆರಾಧಕರೇ. ಆದರೆ ಅವರು ಆರಾಧಿಸುವ ಬುದ್ಧನ ವಿಗ್ರಹ ಕೇವಲ ಒಂದು ಚಿತ್ರ ಅಥವಾ ಪ್ರತಿಮೆ, ಅದಕ್ಕೆ ಆತ್ಮವಿಲ್ಲ. ಬ್ರಾಹ್ಮಣರು ಹಿಂದೂ ದೈವಗಳಿಗೆ ಆತ್ಮವನ್ನಾರೋಪಿಸಿ ಅವರನ್ನು ಸಜೀವ ವ್ಯಕ್ತಿಗಳನ್ನಾಗಿ ಮಾಡಿದರೇಕೆ ಎಂಬುದು ಒಂದು ಬೋಧಪ್ರದ ಸಂಶೋಧನೆಗೆ ಎಡೆಮಾಡಿಕೊಡುತ್ತದೆ. ಆದರೆ ಅಂಥ ಸಂಶೋಧನೆ ಈ ಅಧ್ಯಾಯದ ಪರಿಧಿಯ ಹೊರಗಿದೆ. ಹಿಂದೂಗಳ ವಿರುದ್ಧ ಮಾಡಲಾಗಿರುವ ಎರಡನೆಯ ಆರೋಪವೆಂದರೆ ಅವರು ಬಹುದೇವತಾ ಆರಾಧಕರು, ಅಂದರೆ ಅನೇಕ ದೈವಗಳನ್ನು ಪೂಜಿಸುವವರು ಎಂಬುದು. ಆದರೆ ಬಹುದೇವತಾ ಆರಾಧನೆಯನ್ನು ರೂಢಿಯಲ್ಲಿಟ್ಟುಕೊಂಡಿರುವವರು ಬರೀ ಹಿಂದೂಗಳಷ್ಟೇ ಅಲ್ಲ, ಬೇರೆ ಧರ್ಮಗಳು ಬಹುದೇವತಾ ಆರಾಧನೆಯನ್ನು ಆಚರಿಸುವುದಕ್ಕೆ ಹೆಸರಾಗಿವೆ. ಅವುಗಳಲ್ಲಿ ಇಲ್ಲಿ ಎರಡನ್ನು ಹೆಸರಿಸಬಹುದು. ರೋಮನ್ನರು ಗ್ರೀಕರು ಮೂಲತಃ ಬಹು ದೇವತಾ ಆರಾಧಕರೇ. ಅವರು ಅನೇಕ ದೈವಗಳನ್ನು ಪೂಜಿಸಿದರು, ಆದುದರಿಂದ ಮೇಲಿನ ಆರೋಪದಲ್ಲಿ ಹುರುಳಿಲ್ಲ. ಆದರೆ ಹಿಂದೂಗಳ ವಿರುದ್ಧ ಮಾಡಬಹುದಾದ ಒಂದು ನಿಜವಾದ ಆಕ್ಷೇಪ ಬಹಳ ಜನರ ಗಮನಕ್ಕೆ ಬಂದಿಲ್ಲ. ಹಿಂದೂಗಳು ಆ ದೈವಗಳಿಗೆ ತೋರಿಸಿದ ಭಕ್ತಿಯಲ್ಲಿ ಎಂದೂ ಅಚಲರಾಗಿರಲಿಲ್ಲ ಎಂಬುದೇ ಆಕ್ಷೇಪ. ಒಂದೇ ದೈವಕ್ಕೆ ನಿಷ್ಠೆ ಅಥವಾ ಶ್ರದ್ಧೆ ಅಥವಾ ವಿಶ್ವಾಸವನ್ನು ತೋರಿಸಬೇಕು ಎಂಬುದೇ ಅವರಿಗೆ ಗೊತ್ತಿರಲಿಲ್ಲ. ಹಿಂದೂ ದೈವಗಳ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಕಾಣುವ ಅಂಶವೆಂದರೆ ಕೆಲವು ದೈವಗಳನ್ನು ಸ್ವಲ್ಪ ಕಾಲದವರೆಗೆ ಪೂಜಿಸಿ ಅನಂತರ ಅವುಗಳ ಪೂಜೆಯನ್ನು ಬಿಟ್ಟು ಕೊನೆಗೆ ಆ ದೈವಗಳನ್ನೇ ತಿಪ್ಪೆಗೆಸೆದು ಬಿಸಿಡುವುದು, ಅನಂತರ ಹೊಚ್ಚ ಹೊಸ ದೈವಗಳಿಗೆ ಅಂಟಿಕೊಳ್ಳುವುದು, ಅವುಗಳ ಪೂಜೆಯನ್ನು ಅತ್ಯಂತ ಗಾಢಭಕ್ತಿಯಿಂದ ಮಾಡುವುದು, ಅನಂತರ ಈ ಹೊಸ ದೈವಗಳನ್ನು ಕೈಬಿಡುವುದು, ಬೇರೆ ಹೊಸ ದೈವಗಳಿಗೆ ಅಂಟಿಕೊಳ್ಳುವುದು. ಈ ಚಕ್ರ ಹೀಗೆ ಉರುಳುತ್ತದೆ. ಹೀಗೆ ಹಿಂದೂ ದೈವಗಳು ಏಳು ಬೀಳುಗಳನ್ನು ಅನುಭವಿಸುತ್ತಲೇ ಇರುತ್ತಾರೆ. ಪ್ರಪಂಚದ ಇತರ ಯಾವುದೇ ಕೂಮಿನಲ್ಲಿ ಕಾಣಸಿಗದ ಘಟನೆ ಇದು. ಹಿಂದೂಗಳು ತಮ್ಮ ದೇವರುಗಳನ್ನು ಬಹಳ ಗೌರವದಿಂದ ಕಾಣುತ್ತಾರೆ ಎಂಬ ಹೇಳಿಕೆಯನ್ನು ಆಕ್ಷೇಪಣೆ ಇಲ್ಲದೆ ಒಪ್ಪಿಕೊಳ್ಳಲಾಗದು. ಆದುದರಿಂದ ಈ ವಿಚಾರದಲ್ಲಿ ಕೆಲವು ಆಧಾರಗಳ ಅವಶ್ಯಕತೆ ಇದೆ. ಅದೃಷ್ಟವಶಾತ್ ಆಧಾರಗಳು ಹೇರಳವಾಗಿವೆ. ಸದ್ಯಕ್ಕೆ ಹಿಂದೂಗಳು ನಾಲ್ಕು ದೇವರನ್ನು ಪೂಜಿಸುತ್ತಾರೆ: ಶಿವ, ವಿಷ್ಣು, ರಾಮ ಮತ್ತು ಕೃಷ್ಣ. ಇಲ್ಲಿ ನಾವು ಪರಿಶೀಲಿಸಬೇಕಾದ ಪ್ರಶ್ನೆ ಹೀಗಿದೆ: ಹಿಂದೂಗಳು ಮೊದಲಿನಿಂದಲೂ ಪೂಜಿಸುತ್ತಾ ಬಂದಿರುವುದು ಈ ನಾಲ್ಕು ದೇವರನ್ನು ಮಾತ್ರವೇ? ಹಿಂದೂ ದೇವಗಣದಲ್ಲಿ ದೇವರ ಸಂಖ್ಯೆ ಅತ್ಯಂತ ದೊಡ್ಡದು. ಸಂಖ್ಯೆಯಲ್ಲಿ ಮತ್ತಾವುದೇ ಧರ್ಮದ ದೇವಗಣ ಸ್ಪರ್ಧಿಸಲಾರದು. ಋಗ್ವೇದದ ಕಾಲದಲ್ಲಿ ದೇವರ ಸಂಖ್ಯೆ ಬಹಳವಾಗಿತ್ತು. ಋಗ್ವೇದದ ಎರಡು ಕಡೆಗಳಲ್ಲಿ ದೇವರ ಸಂಖ್ಯೆ 3309 ಎಂದು ಹೇಳಿದೆ. ನಮಗೆ ಈಗ ತಿಳಿಯಲು ಅಸಾಧ್ಯವಾದ ಯಾವುದೋ ಕಾರಣಕ್ಕಾಗಿ ಆ ಸಂಖ್ಯೆಯನ್ನು 33ಕ್ಕೆ ಇಳಿಸಲಾಯಿತು. ಇದು ನಿಜವಾಗಿಯೂ ಒಂದು ಭಾರೀ ಕಡಿತವೇ ಸರಿ. ಹಿಂದೂ ದೇವಗಣದಲ್ಲಿ 33 ದೇವರಿದ್ದರೂ ಅದು ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ. ಶತಪಥ ಬ್ರಾಹ್ಮಣದಲ್ಲಿ ದೇವಗಣದಲ್ಲಿರುವ 33 ದೇವರು ಯಾರ್ಯಾರು ಎಂಬುದರ ವಿವರಣೆ ಇದೆ. 8 ವಸುಗಳು, 11 ರುದ್ರರು, 12 ಆದಿತ್ಯರು, ದ್ಯಾಸ್ ಮತ್ತು ಪೃಥ್ವಿ ಅಥವಾ ಸ್ವರ್ಗ ಮತ್ತು ಭೂಮಿ. ಈ ಸಂಖ್ಯೆಯ ಪ್ರಶ್ನೆಗಿಂತ ಹೆಚ್ಚು ಮುಖ್ಯವಾದ ಅವರ ಹೆಚ್ಚು ಮುಖ್ಯವಾದ ಪ್ರಶ್ನೆ ಅವರ ಸ್ಥಾನಮಾನಕ್ಕೆ ಸಂಬಂಧಿಸಿದುದು. ಈ 33 ದೇವರಲ್ಲಿ ಸ್ಥಾನಮಾನಗಳಲ್ಲೇನಾದರೂ ತಾರತಮ್ಯವಿತ್ತೆ ಎಂಬುದು. ಋಗ್ವೇದದಲ್ಲಿರುವ ಒಂದು ಶ್ಲೋಕವು ಈ 33 ದೇವತೆಗಳನ್ನು ಪೂಜೆ, ಪುನಸ್ಕಾರ ಮತ್ತು ಆದ್ಯತೆ ಸಲ್ಲಿಸುವ ದೃಷ್ಟಿಯಿಂದ ಎರಡು ವರ್ಗ ಮಾಡಲಾಗಿದೆ ಎಂದು, ಒಂದರಲ್ಲಿ ದೊಡ್ಡವರು ಮತ್ತು ಸಣ್ಣವರು, ಮತ್ತೊಂದರಲ್ಲಿ ಹಿರಿಯರು ಮತ್ತು ಕಿರಿಯರು ಇರುತ್ತಿದ್ದರೆಂದು ಸೂಚಿಸುತ್ತದೆ. ಈ ವರ್ಗೀಕರಣವು ಋಗ್ವೇದದಲ್ಲೇ ಇರುವ ಒಂದು ಹಿಂದಿನ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ಹಿಂದಿನ ನಿಯಮವೊಂದು ಹೀಗಿದೆ: ಎಲೈ ದೇವತೆಗಳೇ, ನಿಮ್ಮಲ್ಲಿ ಹಿರಿಯರು ಕಿರಿಯರು ಯಾರೂ ಇಲ್ಲ, ಇರುವವರೆಲ್ಲರೂ ಸಮಾನರು. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರರ ತೀರ್ಮಾನವು ಸಹ ಇದೇ ಆಗಿದೆ. ದೇವರುಗಳನ್ನು ಪ್ರಾರ್ಥಿಸುವಾಗ ಪದವಿಯಲ್ಲಿ ಅವರು ಮೇಲು ಅಥವಾ ಕೀಳು ಎಂದು ಭಾವಿಸಲಾಗುವುದಿಲ್ಲ. ಪ್ರಾರ್ಥಿಸುವ ಮನಸ್ಸಿಗೆ ಒಬ್ಬ ದೇವ ಮತ್ತೊಬ್ಬ ದೇವರಷ್ಟೇ ಒಳ್ಳೆಯವನು. ಬಹು ದೇವತಾ ಆರಾಧಕನ ದೇವನಿಗೆ ಇರಲೇಬೇಕಾದ ಎಲ್ಲ ಪರಿಮಿತಿಗಳು ಆ ದೇವನಿಗೆ ಇರುತ್ತವೆ ಎಂದು ನಮ್ಮ ಬುದ್ಧಿಗೆ ಅನ್ನಿಸಿದರೂ ಪ್ರಾರ್ಥಿಸುವಾತನಿಗೆ ಆ ದೇವನೇ ಆ ಸಮಯದಲ್ಲಿ ನಿಜವಾದ ದೇವನಾಗಿ ಅತ್ಯುತ್ಕೃಷ್ಟ ಮತ್ತು ಸ್ವತಂತ್ರನಾಗಿ ಕಾಣಿಸುತ್ತಾನೆ. ಆ ಸಮಯದಲ್ಲಿ ಪ್ರಾರ್ಥಿಸುವ ಕವಿಯ ಕಣ್ಣಿಗೆ ಮತ್ತೇನೂ ಕಾಣುವುದಿಲ್ಲ. ಭಕ್ತನ ಕಣ್ತುಂಬ ತನ್ನ ಇಷ್ಟಗಳನ್ನು ಪೂರೈಸುವ ದೇವನಷ್ಟೇ ಕಾಣಿಸುತ್ತಾನೆ. ದೇವನೊಬ್ಬ ಉಳಿದವರ ಸೇವಕನಾಗಿ ಪ್ರತಿನಿಧಿಸಲ್ಪಟ್ಟಿರುವುದು ಮತ್ತೆಲ್ಲಿಯೂ ಕಾಣುವುದಿಲ್ಲ. ಇದೊಂದು ತಾತ್ಕಾಲಿಕ ಸತ್ಯ ಅಷ್ಟೆ. ಮುಂದೆ ದೇವರುಗಳನ್ನು ನೋಡುವ ದೃಷ್ಟಿಕೋನದಲ್ಲಿ ಬದಲಾವಣೆ ಆದಂತೆ ತೋರುತ್ತದೆ. ಏಕೆಂದರೆ ಕೇವಲ ಕೆಲವೇ ದೇವತೆಗಳನ್ನು ಸರ್ವೋತ್ಕೃಷ್ಟ ಮತ್ತು ಸರ್ವ ಸ್ವತಂತ್ರವೆಂದು ಹೊಗಳುವ ಅನೇಕ ಗೀತೆಗಳು ವೇದಗಳಲ್ಲಿ ಸಿಕ್ಕುತ್ತವೆ. ಎರಡನೇ ಮಂಡಲದ ಮೊದಲನೇ ಗೀತೆಯಲ್ಲಿ ಅಗ್ನಿಯನ್ನು ಜಗನ್ನಿಯಾಮಕ, ಎಲ್ಲ ಮನುಷ್ಯರ ಪ್ರಭು, ವಿವೇಕಿಯಾದ ರಾಜ, ತಂದೆ, ಸಹೋದರ, ಮಗ, ಎಲ್ಲ ಮಾನವರ ಸೌಖ್ಯ ಎಂದು ಕರೆಯಲಾಗಿದೆ. ಉಳಿದವರೆಲ್ಲರ ಹೆಸರು ಮತ್ತು ಶಕ್ತಿಗಳನ್ನು ಅಗ್ನಿಗೆ ಸ್ಪಷ್ಟವಾಗಿ ಆರೋಪಿಸಲಾಗಿದೆ. ಮತ್ತೊಬ್ಬ ದೇವ ಅಗ್ನಿಗಿಂತ ಮೇಲೇರಿಸಲ್ಪಟ್ಟವನು, ಅವನೇ ಇಂದ್ರ. ಸಂಹಿತೆಗಳಲ್ಲಿಯೂ ಬ್ರಾಹ್ಮಣಗಳಲ್ಲಿಯೂ ಇಂದ್ರನನ್ನು ಸರ್ವಶಕ್ತ ದೇವನೆಂದು ಕೊಂಡಾಡಲಾಗಿದೆ. 10ನೇ ಮಂಡಲದ ಒಂದು ಗೀತೆಯು ವಿಶ್ವಸ್ಮಾದ್ ಇಂದ್ರ ಉತ್ತರಃ, ಅಂದರೆ ಇಂದ್ರನು ಉಳಿದವರಿಗಿಂತ ಶ್ರೇಷ್ಠ ಎನ್ನುತ್ತದೆ. 3ನೆಯ ದೇವನೊಬ್ಬನನ್ನು ಅತ್ಯಂತ ಎತ್ತರಕ್ಕೆ ಏರಿಸಲಾಗಿದೆ, ಅವನೇ ಸೋಮ. ಸೋಮನು ಹುಟ್ಟಿನಿಂದಲೇ ಶ್ರೇಷ್ಠ ಮತ್ತು ಅವನು ಎಲ್ಲರನ್ನೂ ಗೆಲ್ಲುತ್ತಾ ಹೋಗುತ್ತಾನೆ ಎಂದು ಹೇಳಲಾಗಿದೆ. ಅವನು ಭೂಮಿಯ ಚಕ್ರವರ್ತಿ ಎಂದೂ, ಅವನಿಗೆ ಮನುಷ್ಯರ ಆಯುಷ್ಯನ್ನು ಹೆಚ್ಚಿಸುವ ಶಕ್ತಿ ಇದೆಯೆಂದು ವರ್ಣಿಸಲಾಗಿದೆ. ಮತ್ತೊಂದು ಗೀತೆಯಲ್ಲಿ ಅವನೇ ಸ್ವರ್ಗ ಮತ್ತು ಭೂಮಿಗಳನ್ನು, ಅಗ್ನಿ ಮತ್ತು ಸೂರ್ಯರನ್ನು, ಇಂದ್ರ ಮತ್ತು ವಿಷ್ಣು ಇವರುಗಳನ್ನು ಸೃಷ್ಟಿಸಿದನೆಂದು ಹೇಳಲಾಗಿದೆ. ಆಮೇಲೆ ಸೋಮನನ್ನೂ ನಿರ್ಲಕ್ಷಿಸಲಾಯಿತು ಮತ್ತು 4ನೆಯ ದೇವನೊಬ್ಬನನ್ನು ಮೇಲೇರಿಸಲಾಯಿತು, ಅವನೇ ವರುಣ. ವರುಣನನ್ನು ಎಲ್ಲ ದೇವರಿಗಿಂತ ಶ್ರೇಷ್ಠನೆಂದು ಪರಿಗಣಿಸಲಾಯಿತು. ನೀನು ಎಲ್ಲ ಮನುಷ್ಯರ ಸ್ವರ್ಗದ ಮತ್ತು ಭೂಮಿಯ ಪ್ರಭು, ಅಥವಾ ಮತ್ತೊಂದು ಗೀತೆಯಲ್ಲಿ ಹೇಳುವಂತೆ ನೀನು ಎಲ್ಲರ ದೇವತೆಗಳ ಮತ್ತು ಮನುಷ್ಯರ ರಾಜ ಎಂದು ವರುಣನ ಬಗ್ಗೆ ವೈದಿಕ ಕವಿ ಹೇಳಿರುವುದನ್ನು ನೋಡಿದರೆ ದಿವ್ಯ ಮತ್ತು ಪರಮಾಧಿಕಾರವುಳ್ಳವನ ಬಗೆಗೆ ಮಾನುಷ ಭಾಷೆ ಇದಕ್ಕಿಂತ ಹೆಚ್ಚಿನದೇನು ಹೇಳಲಾರದು ಎನಿಸುತ್ತದೆ. ಈ ಆಧಾರದಿಂದ 33 ದೇವತೆಗಳ ಪೈಕಿ ಅಗ್ನಿ, ಇಂದ್ರ, ಸೋಮ, ವರುಣ ಎಂಬ 4 ದೇವತೆಗಳು ಪ್ರಮುಖ ಸ್ಥಾನಕ್ಕೇರಿದರು ಎಂದು ಸ್ಪಷ್ಟವಾಗಿ ಹೇಳಬಹುದು. ಉಳಿದ ದೇವತೆಗಳು ದೇವತೆಗಳಾಗಿ ಉಳಿಯಲಿಲ್ಲ ಎಂಬುದು ಇದರರ್ಥವಲ್ಲ. ಅವರು ಈ ಉಳಿದ ದೇವತೆಗಳಿಗಿಂತ ಮೇಲೇರಿದರು ಎಂದಷ್ಟೇ ಇದರ ಅರ್ಥ. ಆದರೆ ಆಮೇಲೆ, ಅಂದರೆ ಶತಪಥ ಬ್ರಾಹ್ಮಣ ಕಾಲದಲ್ಲಿ ಬೇರೆ ಬೇರೆ ದೇವತೆಗಳ ಸ್ಥಾನಮಾನಗಳಲ್ಲಿ ಏರುಪೇರಾಗಿರುವಂತೆ ಕಾಣುತ್ತದೆ. ಸೋಮ ಮತ್ತು ವರುಣ ಪ್ರಮುಖ ದೇವತೆಗಳ ಸ್ಥಾನವನ್ನು ಕಳೆದುಕೊಂಡಿದ್ದರು, ಆದರೆ ಅಗ್ನಿ ಮತ್ತು ಇಂದ್ರ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದರು. ಆಗ ಮತ್ತೊಬ್ಬ ಹೊಸ ದೇವ ಉದ್ಭವಿಸಿದ, ಅವನೇ ಸೂರ್ಯ. ಇದರ ಪರಿಣಾಮವಾಗಿ ಇಂದ್ರ, ಅಗ್ನಿ, ಸೋಮ ಮತ್ತು ವರುಣ ಪ್ರಮುಖ ದೇವತೆಗಳಾಗಿರುವುದರ ಬದಲು ಅಗ್ನಿ, ಇಂದ್ರ ಮತ್ತು ಸೂರ್ಯ ಪ್ರಮುಖ ದೇವತೆಗಳಾದರು. ಈ ವಿಷಯ ಈ ಕೆಳಗಿನ ಶತಪಥ ಬ್ರಾಹ್ಮಣದ ಹೇಳಿಕೆಗಳಿಂದ ಸ್ಪಷ್ಟವಾಗುತ್ತದೆ. ಮೊದಲು ಎಲ್ಲ ದೇವತೆಗಳು ಒಂದೇ ತೆರನಾಗಿ ಶುದ್ಧವಾಗಿ ಇದ್ದರು. ಹೀಗೆ ಒಂದೇ ತೆರನಾಗಿ ಶುದ್ಧರಾಗಿದ್ದವರ ಪೈಕಿ ಮೂವರು ಅಗ್ನಿ, ಇಂದ್ರ ಮತ್ತು ಸೂರ್ಯ ನಾವು ಶ್ರೇಷ್ಠರಾಗೋಣ ಎಂದು ಇಚ್ಛಿಸಿದರು. ಈಗ ಅಗ್ನಿಯಲ್ಲಿರುವ ಜ್ಯೋತಿ ಮೊದಲು ಅವನಲ್ಲಿರಲಿಲ್ಲ. ಈ ಪ್ರಕಾಶ ನನ್ನಲ್ಲಿರಲಿ ಎಂದು ಅವನು ಇಚ್ಛಿಸಿದನು. ಅವನು ಈ ಹುಲ್ಲನ್ನು ನೋಡಿದನು ಮತ್ತು ತೆಗೆದುಕೊಂಡನು. ಅಂದಿನಿಂದ ಅವನಲ್ಲಿ ಈ ಜ್ವಾಲೆ ಉಂಟಾಯಿತು. ಈಗ ಇಂದ್ರನಲ್ಲಿರುವ ಶಕ್ತಿಯು ಮೊದಲು ಅವನಲ್ಲಿರಲಿಲ್ಲ ಇತ್ಯಾದಿ. ಈಗ ಸೂರ್ಯನಲ್ಲಿರುವ ಪ್ರಭೆ ಮೊದಲು ಅವನಲ್ಲಿ ಇರಲಿಲ್ಲ ಇತ್ಯಾದಿ. ಈ ಮೂವರು ದೇವತೆಗಳು ತಮ್ಮ ಸ್ಥಾನದ ಶ್ರೇಷ್ಠತೆಯನ್ನು ಎಷ್ಟು ಕಾಲದವರೆಗೆ ಕಾಯ್ದುಕೊಂಡಿದ್ದರೆಂಬುದನ್ನು ಹೇಳುವುದು ಕಷ್ಟ. ಆದರೆ ಈ ದೃಶ್ಯದಲ್ಲಿ ಅನಂತರ ಬದಲಾವಣೆಯಾಗಿದ್ದಂತೂ ಸಂಶಯಾತೀತ. ಚುಲ್ಲ ನಿರ್ದೇಶವನ್ನು ಪ್ರಸ್ತಾಪಿಸಿರುವುದು ಇದನ್ನು ದೃಢಪಡಿಸುತ್ತದೆ. ಚುಲ್ಲ ನಿರ್ದೇಶವು ಬೌದ್ಧ ಸಾಹಿತ್ಯಕ್ಕೆ ಸೇರಿದ ಗ್ರಂಥವಾಗಿದೆ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈ ರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷ

0: ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಮಧ್ಯಾಹ್ನ 1 ಗಂಟೆ ಆಯಿತು, ಊಟದ ಸಮಯ ಕೂಡ. ಎಸ್, ಸಮಯ ಕೂಡ ಯಾರಿಗೂ ನಿಲ್ಲೋದಿಲ್ಲ, ಹಾಗೆ ಹಸಿವು ಕೂಡ ನಮ್ಮನ್ನು ಆಗಾಗ ಎಚ್ಚರ ಮಾಡ್ತಾ ಇರತ್ತೆ. ಬೆಳಗ್ಗೆ ಸರಿಯಾಗಿ ಟಿಫನ್ ಮಾಡದೇ ಇದ್ದರೆ 1 ಗಂಟೆ ಯಾವಾಗತ್ತೆ, ಯಾವಾಗ ಊಟ ಮಾಡ್ತೀವೋ ಅಂತ ಕಾಯ್ತಾ ಇರ್ತೀವಿ. ಆ ಮಧ್ಯಾಹ್ನ ಸಮಯದಲ್ಲಿ ನಾವು ಮಾಡುವಂತಹ ಊಟವು ಕೂಡ ಅಷ್ಟೇ ಚೆನ್ನಾಗಿದ್ದರೆ ಮತ್ತಷ್ಟು ಖುಷಿ ಕೊಡತ್ತೆ. ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಕೂಡ. ಖಂಡಿತವಾಗ್ಲೂ ಈ ದೇಹ ಮತ್ತು ಮನಸ್ಸು ಚೆನ್ನಾಗಿದ್ದರೆ ಬದುಕು ಕೂಡ ಅಷ್ಟೇ ಸುಂದರವಾಗಿರುತ್ತಲ್ವ ಸ್ನೇಹಿತರೆ? ಆರೋಗ್ಯಯುತವಾದ ಊಟ ಹೊಟ್ಟೆ ತುಂಬಿಸೋದಲ್ಲದೆ ಮನಸ್ಸಿಗೂ ಕೂಡ ಖುಷಿ ಕೊಡತ್ತೆ. ಈ ದಿನ ಸ್ನೇಹಿತರೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತರಕಾರಿಯ ಸಿಪ್ಪೆಯಿಂದ ಮಾಡಬಹುದಾದಂತಹ ತಂಬುಳಿಯ ಬಗ್ಗೆ ತಿಳಿಸ್ತೇನೆ ಸ್ನೇಹಿತರೆ. ಈ ತರಕಾರಿಗಳಿಂದ ಅಡುಗೆಗಳನ್ನು ಮಾಡ್ಬೋದು, ಜೊತೆಗೆ ಈ ತರಕಾರಿ ಸಿಪ್ಪೆಗಳಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಅಂತಹ ತರಕಾರಿಗಳಲ್ಲಿ ಹೀರೆಕಾಯಿ ಕೂಡ ಒಂದು ಸ್ನೇಹಿತರೆ. ಹೀರೆಕಾಯಿಯಿಂದ ಪಲ್ಯ ಮಾಡ್ಬೋದು, ಜೊತೆಗೆ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡ್ಬೋದು, ಹಾಗೆ ಹೀರೆಕಾಯಿ ಸಾಂಬಾರು ಗೊಜ್ಜು ಅಂತ ಕೂಡ ಮಾಡ್ಕೊಳ್ಬೋದು. ಈ ದಿನ ಹೀರೆಕಾಯಿ ಸಿಪ್ಪೆಯಿಂದ ಸಾಂಪ್ರದಾಯಿಕವಾಗಿ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಆರೋಗ್ಯಯುತವಾದ ತಂಬುಳಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಹೀರೆಕಾಯಿಯಿಂದ ಆಗುವಂತಹ ಆರೋಗ್ಯದ ಉಪಯೋಗಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ. ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದಂತಹ ತರಕಾರಿ ಅಂದರೆ ಅದು ಹೀರೆಕಾಯಿ. ವಾರಕ್ಕೆ ಒಮ್ಮೆ ಆದರೂ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಆದರೆ ಸ್ನೇಹಿತರೆ, ಅಡುಗೆ ಮಾಡಲಿಕ್ಕೆ ಬಳಸುವಾಗ ಒಂದು ಪೀಸ್ ತಿನ್ ನೋಡಿ ಬಳಸಬೇಕು. ಯಾಕಪ್ಪ ಅಂತೀರಾ? ಕೆಲವೊಂದು ಹೀರೆಕಾಯಿಗಳು ತುಂಬಾ ಕಹಿ ಇರುತ್ತೆ, ಅಂದರೆ ವಿಷ ವಿಷ ಆಗುತ್ತೆ, ಈ ಹಾಗಲಕಾಯಿ ತಿಂದಂಗೆ ಆಗುತ್ತೆ. ಇನ್ನು ಕೆಲವು ಹೀರೆಕಾಯಿಗಳು ತುಂಬಾ ಚೆನ್ನಾಗಿರುತ್ತೆ, ಸಪ್ಪೆ ಸಪ್ಪೆ, ಸ್ವೀಟ್ ಸ್ವೀಟ್ ಆಗಿರುತ್ತೆ. ಸೊ ಇನ್ನು ಇದರ ಉಪಯೋಗದ ವಿಷಯಕ್ಕೆ ಅಂತ ಬಂದರೆ, ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರುತ್ತೆ. ವಿಟಮಿನ್ ಸಿ, ಜಿಂಕ್, ಕಬ್ಬಿಣ, ರೈಬೋಫ್ಲಾವಿನ್ ಮತ್ತು ಮೆಗ್ನೇಷಿಯಂ ಸಮೃದ್ಧವಾಗಿರುತ್ತೆ. ಇದು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನಾರಿನಾಂಶ ಹೊಂದಿರೋದ್ರಿಂದ ತೂಕ ನಿರ್ವಹಣೆಗೆ ಸಹಕಾರಿಯಾಗುತ್ತೆ. ಇನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಇನ್ಸುಲಿನ್ ತರಹದ ಪಪ್ಪೈಡ್ಗಳನ್ನು ಇದು ಹೊಂದಿದೆಯಂತೆ. ಅಷ್ಟೇ ಅಲ್ಲದೆ ಇದರಲ್ಲಿನ ನಾರಿನಾಂಶವು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಜೊತೆಗೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ, ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿರೋದ್ರಿಂದ ಇದು ಕಣ್ಣಿನ ದೃಷ್ಟಿಯನ್ನು ಸುಧಾರಣೆ ಮಾಡಲಿಕ್ಕೆ, ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದ ಯಕೃತ್ತಿನ ಆರೋಗ್ಯ, ಅಂದರೆ ಲಿವರ್ನ ಆರೋಗ್ಯ ಸುಧಾರಿಸುತ್ತೆ ಮತ್ತು ರಕ್ತವನ್ನು ಶುದ್ಧೀಕರಿಸಲಿಕ್ಕೆ ಸಹಾಯ ಮಾಡುತ್ತೆ. ಚರ್ಮ ಮತ್ತು ಕೂದಲಿನ ಆರೈಕೆಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ರಕ್ತ ಶುದ್ಧೀಕರಣದಿಂದ ಚರ್ಮದ ಆರೋಗ್ಯ ಹೆಚ್ಚು ಮಾಡುತ್ತೆ, ಹಾಗೆ ಇದರಲ್ಲಿನ ಪೋಷಕಾಂಶಗಳು ಕೂದಲಿನ ಬೂದು ಬಣ್ಣವನ್ನು ತಡಿಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಹೀರೆಕಾಯಿ ಕಹಿಯಾಗಿದ್ದರೆ ಇದನ್ನು ಅಡುಗೆಗೆ ಬಳಸಬಾರ್ದು. ಈ ಅಡುಗೆ ಮಾಡುವಾಗ ಒಂದು ಪೀಸ್ ತಿನ್ ನೋಡಿ ಅಡುಗೆ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಇಷ್ಟೆಲ್ಲ ಉಪಯೋಗ ಇದೆ ಹೀರೆಕಾಯಿಯಿಂದ. ಹಾಗಾದರೆ ಈ ಹೀರೆಕಾಯಿ ಸಿಪ್ಪೆಯಿಂದ ಯಾವ ರೀತಿ ಸಾಂಪ್ರದಾಯಿಕ ಆರೋಗ್ಯಯುತ ತಂಬುಳಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ?

0: ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರೋಗ್ಯಯುತವಾದ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಸಾಂಪ್ರದಾಯಿಕ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಕಳೆದ ಬಾರಿ ಈ ಹೀರೆಕಾಯನ್ನು ಬಳಸಿ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಈ ದಿನ ಈ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಚಟ್ನಿ ಬಗ್ಗೆ, ಜೊತೆಗೆ ತಂಬುಳಿ ಬಗ್ಗೆ ತಿಳಿಸ್ತೀನಿ. ಈ ಹೀರೆಕಾಯನ್ನು ಅಡುಗೆಗೆ ಬಳಸಿ ಸಿಪ್ಪೆಯನ್ನು ಬಿಸಾಡದೆ ಇದರಿಂದ ತಂಬುಳಿಯನ್ನು ಕೂಡ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಹೀರೆಕಾಯಿ ಪೌಷ್ಟಿಕಾಂಶದ ಆಗರ ಅಂತ ನಾನು ಆಗಲೇ ಹೇಳಿದೆ. ಹೀರೆಕಾಯಿ ಬಳಸುವಾಗ ಮೇಲಿನ ಸಿಪ್ಪೆಯನ್ನು ಸಾಮಾನ್ಯವಾಗಿ ತೆಗೆದೇ ತೆಗಿತೀವಿ. ಇದನ್ನು ಬಳಸಿ ತಂಬುಳಿಯನ್ನು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ ಪೌಷ್ಟಿಕಾಂಶ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾದರೆ ತಡ ಮಾಡೋದು ಬೇಡ. ಈ ತಂಬುಳಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೀರೆಕಾಯಿ ಸಿಪ್ಪೆ ಬೇಕಾಗತ್ತೆ, ಜೊತೆಗೆ 4-5 ಚಮಚ ಹಾಲು, ಕಾಯಿ ತುರಿ, ಜೀರಿಗೆ, ಕಾಳುಮೆಣಸು, ಉಪ್ಪು, ಬೆಲ್ಲ, ಮಜ್ಜಿಗೆ, ಒಗ್ಗರಣೆಗೆ ತುಪ್ಪ, ಇಷ್ಟು ಸಾಮಗ್ರಿಗಳು ಬೇಕು. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಬಂದರೆ ತುಂಬಾ ಈಸಿ ಸ್ನೇಹಿತರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೀರೆಕಾಯಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಇದಕ್ಕೆ 1-4 ಚಮಚ ಹಾಲಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು, ಸ್ಮೂತಾಗಿ ಬೇಯಿಸ್ಕೊಳ್ಬೇಕು ಹೀರೆಕಾಯಿ ಸಿಪ್ಪೆಯನ್ನು ಹಾಲಲ್ಲಿ. ಬೇಯಿಸಿಕೊಂಡಂತಹ ಹೀರೆಕಾಯಿ ಸಿಪ್ಪೆಗೆ ಕಾಯಿ ತುರಿ, ಜೀರಿಗೆ, ಕಾಳುಮೆಣಸು ಹಾಕಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಮಿಶ್ರಣಕ್ಕೆ ಉಪ್ಪು ಮತ್ತು ಮಜ್ಜಿಗೆ ನೀರು ಜೊತೆಗೆ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡ ನಂತರ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಆರೋಗ್ಯಯುತವಾದ ಹೀರೆಕಾಯಿ ಸಿಪ್ಪೆಯ ತಂಬುಳಿ ರೆಡಿ ಆಗುತ್ತೆ. ನೋಡಿ, ಹೀರೆಕಾಯಿ ಪಲ್ಯವನ್ನು ಮಾಡ್ಕೊಳ್ಬೋದು. ಪಲ್ಯದ ಜೊತೆಗೆ ಒಂದು ತಂಬುಳಿ ಇದ್ದರೆ ಪಲ್ಯನೂ ರೆಡಿ ಆಗುತ್ತೆ, ಹಾಗೆ ತಂಬುಳಿ ಕೂಡ ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ತುಂಬ ಸೊಗಸಾಗಿರುತ್ತೆ, ಆರೋಗ್ಯಯುತವಾಗಿರುತ್ತೆ, ಜೊತೆಗೆ ಹೊಸ ರುಚಿ ಟೇಸ್ಟ್ ಮಾಡಿದಾಗೂ ಆಗುತ್ತೆ. ಸಿಪ್ಪೆಯನ್ನು ಬಿಸಾಡದೆ ಈ ರೀತಿ ಆರೋಗ್ಯಯುತವಾದ ತಂಬುಳಿಯನ್ನು ಮಾಡ್ಕೊಳ್ಳಿ. ತುಂಬಾ ಸುಲಭ, ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ಬೋದು. ಹೊಸದಾಗಿ ಏನು ತರಬೇಕಾಗಿಲ್ಲ. ಕಾಯಿ ತುರಿ ಇದ್ದೇ ಇರುತ್ತೆ, ಜೀರಿಗೆ, ಕಾಳುಮೆಣಸು ಮನೆಯಲ್ಲೇ ಇದ್ದೇ ಇರುತ್ತೆ, ಉಪ್ಪು, ಬೆಲ್ಲ, ಮಜ್ಜಿಗೆ ಕೂಡ ಇರುತ್ತೆ. ಸೊ ಆರೋಗ್ಯಯುತವಾದಂತಹ ಹೀರೆಕಾಯಿ ಸಿಪ್ಪೆ ತಂಬುಳಿಯನ್ನು ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹೀರೆಕಾಯಿ ಸಿಪ್ಪೆಯನ್ನು ಬಳಸಿ ಯಾವ ರೀತಿ ಚಟ್ನಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಸಾಂಪ್ರದಾಯಿಕ ಆರೋಗ್ಯಯುತವಾದ ತಂಬುಳಿಯ ಬಗ್ಗೆ ತಿಳಿಸಿದೆ. ನೀವು ಕೂಡ ಈ ರೀತಿಯಲ್ಲಿ ತಂಬುಳಿಯನ್ನು ಮಾಡಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಹೀರೆಕಾಯಿ ಸಿಪ್ಪೆಯಿಂದ ಮಾಡಬಹುದಾದಂತಹ ಚಟ್ನಿ. ಎಸ್, ಆಗಲೇ ನಾನು ಹೇಳ್ದಾಗೆ ಸ್ನೇಹಿತರೆ, ಇದರಲ್ಲಿ ಪೋಷಕಾಂಶಗಳು ಜಾಸ್ತಿನೇ ಇರುತ್ತೆ. ಫೈಬರ್, ಕಬ್ಬಿಣ, ಕ್ಯಾಲ್ಶಿಯಂ ಎಲ್ಲದೂ ಕೂಡ ಇದೆ. ಊಟಕ್ಕೂ ರುಚಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ಹೀರೆಕಾಯಿ ಸಿಪ್ಪೆಯಿಂದ ಮಾಡ್ಕೊಳ್ಬಹುದಾದಂತಹ ಚಟ್ನಿಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೀರೆಕಾಯಿ ಸಿಪ್ಪೆ ಬೇಕು. ಕಾಯಿ ತುರಿ, ಹುರಿಗಡಲೆ, ಹಸಿಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಒಗ್ಗರಣೆಗೆ ಒಂದು ಚಮಚ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಇಂಗು ಬೇಕು. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹೀರೆಕಾಯಿ ಸಿಪ್ಪೆಯ ಚಟ್ನಿಗೆ. ಇನ್ನು ಮಾಡ್ಕೊಳ್ಬಹುದಾದ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದರ ಒಂದು ಮೇಲಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಮೇಲಿನ ಸಿಪ್ಪೆ ತೆಗೆದುಕೊಂಡ ನಂತರ ಹೀರೆಕಾಯಿ ಸಿಪ್ಪೆಯನ್ನು ಸ್ನೇಹಿತರೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದರೊಟ್ಟಿಗೆ ಹಸಿಮೆಣಸು, ಬೆಳ್ಳುಳ್ಳಿ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಾಂದರೆ ಸೀದೋಗ್ಬಿಡತ್ತೆ, ಹಾಗೆ ರುಚಿ ಕೂಡ ಬರೋದಿಲ್ಲ, ರುಚಿ ಕೂಡ ಕೆಡತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹೀರೆಕಾಯಿ ಸಿಪ್ಪೆ, ಮೆಣಸು, ಬೆಳ್ಳುಳ್ಳಿ ಜೊತೆಗೆ ಹುರುಗಡಲೆಯನ್ನು, ನಂತರ ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಂತಹ ಮಿಶ್ರಣ, ಹಾಗೆ ಹುಣಸೆಹಣ್ಣು, ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ತುಂಬ ತೆಳುವಾಗಿ ಇರಬಾರ್ದು, ತುಂಬ ಗಟ್ಟಿಯಾಗಿ ರುಬ್ಕೊಳ್ಬಾರ್ದು ಸ್ನೇಹಿತರೆ. ರುಬ್ಕೊಂಡಂತಹ ಮಿಶ್ರಣಕ್ಕೆ ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವು ಒಗ್ಗರಣೆ ಕೊಟ್ಟರೆ ಹೀರೆಕಾಯಿ ಸಿಪ್ಪೆಯ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಾಗತ್ತೆ. ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಈ ಹೀರೆಕಾಯಿ ಸಿಪ್ಪೆಯ ಚಟ್ನಿ. ಈ ಪೋಷಕಾಂಶಗಳ ಆಗರವಾಗಿರುವಂತಹ ಹೀರೆಕಾಯಿ ಸಿಪ್ಪೆಯ ಚಟ್ನಿಯನ್ನು ನೀವು ಕೂಡ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಹಾಗಾದರೆ ಮತ್ತೆ ಆಗ್ತಡ 9686279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಒಂದು ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಗರದ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಶಿವ ಸಂಕಲ್ಪದಿಂದ ನಾದದೇವತೆಯ ಸನ್ನಿಧಿ ಎಂಬ ವಿಶೇಷ ಸಂಗೀತ ಸಂಜೆ ಹಾಗೂ ಗಾಯನ ಕಾರ್ಯಕ್ರಮವನ್ನು ಜುಲೈ 31 ಸಂಜೆ 5 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆ ಕೋಶಾಧ್ಯಕ್ಷ ಕೆಇ ಕಾಂತೇಶ್ ಹೇಳಿದರು. ಶ್ರೀಗಂಧ ಸಂಸ್ಥೆಯು ಈ ಬಾರಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು 15 ಭಾಷೆಗಳಲ್ಲಿ ಹಾಡಿರುವ ಮಧುರ ಗೀತೆಗಳಿಗೆ ಮರುಸೃಷ್ಟಿ ನೀಡುವ ಸಂಗೀತ ಸಂಜೆ ಹಮ್ಮಿಕೊಂಡಿದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಿಕನಹಳ್ಳಿ ಮಠದ ಶ್ರೀ ಜಯಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಶ್ರೀಗಂಧ ಸಂಸ್ಥೆ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಶಿವಸಂಕಲ್ಪ ಮಹಾಪೋಷಕ ಎಸ್ಎನ್ ಮಹಾಲಿಂಗಯ್ಯ ಶಾಸ್ತ್ರಿ, ಗೌರವಾಧ್ಯಕ್ಷ ಎನ್ಎಂ ಸೋಮಶೇಖರಪ್ಪ, ಅಧ್ಯಕ್ಷ ಇ ವಿಶ್ವಾಸ್, ಶ್ರೀಗಂಧ ಸಂಸ್ಥೆ ಸಂಚಾಲಕ ಉಮೇಶ್ ಆರಾಧ್ಯ ಉಪಸ್ಥಿತರಿರುವರು ಎಂದರು. ಕಾರ್ಯಕ್ರಮಕ್ಕೆ ಎಸ್ ಜಾನಕಿ ಅವರ ಸಲಹಿದ ಮಗ ನವೀನ್ ಆಗಮಿಸುವರು. ಇದೇ ವೇಳೆ ಕಲಾವಿದರಾದ ಮಂಗಳಾ ರವಿ, ಸುರೇಖಾ ಹೆಗಡೆ, ಸಂಜನಾ ಕುಮಾರ್, ಪೃಥ್ವಿಗೌಡ, ಸಾಕೇತ್ ಶಾಸ್ತ್ರಿ ಅವರ ಗಾಯನವಿದೆ. ವಿನಯ್ ಶಿವಮೊಗ್ಗ ಅವರ ಪರಿಕಲ್ಪನೆ ಇರಲಿದೆ. ಮೆಲ್ವಿನ್ ಲೀಮಾ ಮತ್ತು ಬಸವರಾಜ್ ಕೀಬೋರ್ಡ್, ರಮೇಶ್ ಭದ್ರಾವತಿ ತಬಲಾ, ಧ್ರುವರಾಜ್ ರಿದಮ್ ಪ್ಯಾಡ್ ಮತ್ತು ರೋಷನ್ ಗಿಟಾರ್ ಸಾಥ್ ನೀಡುವರು ಎಂದರು. ಶಿವಸಂಕಲ್ಪ ಅಧ್ಯಕ್ಷ ಇ ವಿಶ್ವಾಸ್ ಮಾತನಾಡಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಎಂಆರ್ ಸಂಗಮೇಶ್ವರ ಗವಾಯಿಗಳು ಹಿಂದೂಸ್ತಾನಿ ಗಾಯಕ ಹುಮಾಯೂನ್ ಹರ್ಲಾಪುರ್, ಗಾಯಕ ವಿನಯ್ ಶಿವಮೊಗ್ಗ, ಭಾರತೀಯ ಕುಟುಂಬ ಯೋಜನಾ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷೆ ಭಾರತಿ ಚಂದ್ರಶೇಖರ್, ಎಸ್ಎಂ ವಿಶ್ವೇಶ್ವರಯ್ಯ, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷೆ ಶೋಭಾ ರಾಘವೇಂದ್ರ, ಶಿಕ್ಷಕಿ ನಾಗರತ್ನ ಚಂದ್ರಶೇಖರಯ್ಯ ಮತ್ತು ಸಂಗೀತ ಶಿಕ್ಷಕಿ ಸುಮಾ ರವೀಂದ್ರ ಹೆಗಡೆ ಅವರನ್ನು ಸನ್ಮಾನಿಸಲಾಗುವುದು ಎಂದರು. ಶ್ರೀಗಂಧ ಸಂಸ್ಥೆ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ, ಸಂಚಾಲಕ ಉಮೇಶ್ ಆರಾಧ್ಯ, ಶಿವಸಂಕಲ್ಪ ಮಹಾಪೋಷಕ ಎಸ್ಎನ್ ಮಹಾಲಿಂಗಯ್ಯ ಶಾಸ್ತ್ರಿ, ಎಚ್ಎಂ ಸತ್ಯನಾರಾಯಣ, ವೀರೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಜೀವನದಲ್ಲಿ ಎದುರಾಗುವ ಕಷ್ಟದ ಪರಿಸ್ಥಿತಿಗಳನ್ನು ಸವಾಲಾಗಿ ಸ್ವೀಕರಿಸಬೇಕು. ನಿರಂತರ ಪರಿಶ್ರಮದಿಂದ ಮುನ್ನಡೆದಾಗ ಸಾಧನೆ ಸಾಧ್ಯ ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಅಭಿಪ್ರಾಯಪಟ್ಟರು. ನಗರದ ಕುವೆಂಪು ರಂಗಮಂದಿರದಲ್ಲಿ ಡಿವಿಎಸ್ ಕಾಲೇಜಿನಿಂದ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾನು ಡಿವಿಎಸ್ ಕಾಲೇಜಿನಲ್ಲೇ ವ್ಯಾಸಂಗ ಮಾಡಿದ್ದು, ಇಂದು ಅದೇ ಕಾಲೇಜಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಖುಷಿ ನೀಡಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಮೊಬೈಲ್ಗಳನ್ನು ದೂರವಿಟ್ಟು ವಾಸ್ತವಗಳನ್ನು ಅರ್ಥ ಮಾಡಿಕೊಂಡು ಸಾಧನೆಗೆ ಹೊಸ ವೇದಿಕೆ ಸೃಷ್ಟಿಸಬೇಕು. ಬಹಳ ಮುಖ್ಯವಾಗಿ ಜಾಗತಿಕ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ಒಳಿತು ಮತ್ತು ಕೆಡುಕನ್ನು ಪ್ರತ್ಯೇಕಿಸಿ ಅರ್ಥೈಸಿಕೊಳ್ಳುವುದು ಸುಲಭದ ಮಾತಲ್ಲ. ಆದ್ದರಿಂದ ಅಂತರ್ಜಾಲ ಮತ್ತು ಸಾಮಾಜಿಕ ಮಾಧ್ಯಮಗಳ ಗೀಳಿಗೆ ಒಳಗಾಗಬಾರದು ಎಂದರು. ಕಾಲೇಜಿನ ಹಿರಿಯ

ವಿದ್ಯಾರ್ಥಿ ಎಸ್ಪಿ ರಾಜೇಂದ್ರ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಇಂದಿನ ಪರಿಸ್ಥಿತಿಯಲ್ಲಿ ಹೇಗೆ ತಮ್ಮ ವರ್ತನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಮಾದಕ ವಸ್ತುಗಳಿಗೆ ಬಲಿಯಾಗದೆ ಹೇಗೆ ಸಾಧನೆ ಹಾದಿಯಲ್ಲಿ ಸಾಗಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದರು. ಡಿವಿಎಸ್ ಅಧ್ಯಕ್ಷ ಕೆ ಬಸಪ್ಪಗೌಡ, ಕಾರ್ಯದರ್ಶಿ ಎಸ್ಪಿ ದಿನೇಶ್, ಉಪಾಧ್ಯಕ್ಷ ಜಿ ಮಧುಸೂದನ್, ಸಹ ಕಾರ್ಯದರ್ಶಿ ಡಾಕ್ಟರ್ ಎ ಸತೀಶ್ ಕುಮಾರ್ ಶೆಟ್ಟಿ, ನಿರ್ದೇಶಕ ಕೆಎನ್ ರುದ್ರಪ್ಪ ಕೊಳಲೆ, ಪ್ರಾಚಾರ್ಯ ಡಾಕ್ಟರ್ ಎಂ ವೆಂಕಟೇಶ್, ಐಕ್ಯುಎಸಿ ಸಂಯೋಜಕ ಪ್ರೊಫೆಸರ್ ಎನ್ ಕುಮಾರಸ್ವಾಮಿ, ಅಶೋಕ್ ಪಾಟೀಲ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಕ್ತಿ ಯೋಜನೆ ಸದ್ಬಳಕೆ ಆಗಬೇಕಾದರೆ ಸರ್ಕಾರಿ ಬಸ್ಗಳ ಸಂಚಾರವನ್ನು ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ಪಟ್ಟಣದಲ್ಲಿ ಸೋಮವಾರ ನಗರ ಹೋಬಳಿಯ ರ್ಯಾವೆಯಿಂದ ತೀರ್ಥಹಳ್ಳಿ ಮಾರ್ಗವಾಗಿ ಶಿವಮೊಗ್ಗಕ್ಕೆ ತೆರಳುವ ಕೆಎಸ್ಆರ್ಟಿಸಿ ಬಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಭಾಗದಲ್ಲಿ ಸರ್ಕಾರಿ ಬಸ್ಗಳ ಸಂಚಾರ ಕಡಿಮೆ, ಇದರಿಂದ ಮಹಿಳೆಯರು ಶಕ್ತಿ ಯೋಜನೆ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಎಂದರು. ವಿದ್ಯಾರ್ಥಿಗಳ ಕೊರತೆಯಿಂದ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವುದು ಕಷ್ಟ. ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಪಟ್ಟಣದಲ್ಲಿರುವ ಎರಡೂ ಸರ್ಕಾರಿ ಪ್ರೌಢಶಾಲೆಗಳಿಗೆ ನಗರ ಹೋಬಳಿಯ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಈಗ ಆರಂಭವಾಗಿರುವ ಬಸ್ ಸಂಚಾರದಿಂದ ಅನುಕೂಲವಾಗಲಿದೆ ಎಂದು ಹೇಳಿದರು. ಮಲೆನಾಡು ಕರಾವಳಿ ಸಂಪರ್ಕದ ಹುಲಿಕಲ್ ಘಾಟ್ ಸರ್ವಋತು ಹೆದ್ದಾರಿ ಇತ್ತೀಚೆಗೆ ರಸ್ತೆ ಕುಸಿತದಿಂದಾಗಿ ಅಸ್ತವ್ಯಸ್ತಗೊಂಡಿದ್ದ ಸಂಚಾರ ವ್ಯವಸ್ಥೆಯಿಂದ ವ್ಯಾಪಾರ ವ್ಯವಹಾರಗಳಿಗೆ ಹಿನ್ನಡೆಯಾಗಿತ್ತು. 5.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದ್ದು ಇನ್ನೂ 1 ಕೋಟಿ ರೂಪಾಯಿ ವೆಚ್ಚದ ಕೆಲಸ ಆಗಬೇಕು. ಘಾಟ್ ಮಾರ್ಗ ಅಭಿವೃದ್ಧಿ ಕಾಮಗಾರಿ ಮಂಜೂರಾಗಿದ್ದರೂ 3 ತಿಂಗಳು ಕಾಮಗಾರಿಕೆ ಆರಂಭಿಸಿದಂತೆ ಅಡ್ಡಿಪಡಿಸಿದ ಪರಿಣಾಮ ಘಾಟ್ನಲ್ಲಿ ದೊಡ್ಡ ಅನಾಹುತ ನಡೆಯುವಂತಾಯಿತು. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸುವ ಬೆದರಿಕೆ ಹಾಕಿದ್ದೇ ದುರಂತಕ್ಕೆ ಕಾರಣ ಎಂದು ನುಡಿದರು. ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಸಚೀಂದ್ರ ಹೆಗಡೆ, ಪಪಂ ಸದಸ್ಯರಾದ ಶಬನಂ, ಮಂಜುಳಾ ನಾಗೇಂದ್ರ, ಪ್ರಭಾಕರ್, ಮಿತ್ರ ಇತರರಿದ್ದರು. ಮುಂದಿನ ವಿವರ. ನಗರದ ಬಿಎಚ್ ರಸ್ತೆಯ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಜುಲೈ 29ರಂದು ಸಂಜೆ 5:30ಕ್ಕೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮತ್ತು ಹಸೂಡಿ ವೆಂಕಟಶಾಸ್ತ್ರಿ ಕುಟುಂಬದ ಸಹಯೋಗದಲ್ಲಿ ಹಸೂಡಿ ವೆಂಕಟಶಾಸ್ತ್ರಿ ದತ್ತಿ ನಿಧಿ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಕೆಸಿ ನಟರಾಜ್ ಭಾಗವತ್ ಹೇಳಿದರು. ದತ್ತಿ ನಿಧಿ ಸ್ಥಾಪಿಸಿ ಪ್ರತಿ ವರ್ಷ ಒಬ್ಬ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಆ ಮೂಲಕ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ, ಕರ್ನಾಟಕ ಸಂಘ, ಹಸೂಡಿಯ ಶ್ರೀ ವೀರಭದ್ರಸ್ವಾಮಿ ದೇವಾಲಯದ ನಿರ್ಮಾತೃ, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸ್ಥಾಪಕ ಸದಸ್ಯ ಹಾಗೂ ಉಪಾಧ್ಯಕ್ಷ ಹಸೂಡಿ ವೆಂಕಟಶಾಸ್ತ್ರಿಗಳ ತ್ಯಾಗ, ಕಾರ್ಯ ಸಾಧನೆಗಳನ್ನು ಮುಂದಿನ ಪೀಳಿಗೆಯವರಿಗೂ ಪರಿಚಯಿಸುವ ಉದ್ದೇಶವಿದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುತ್ತಿದ್ದವರಿಗೆ ಪ್ರೋತ್ಸಾಹ, ಬೆಂಬಲ, ಅನೇಕ ದೇವಾಲಯ, ಉತ್ಸವ ಸಮಾರಂಭಗಳಿಗೆ ಕೊಡುಗೆ ನೀಡಿದ್ದವರು ವೆಂಕಟಶಾಸ್ತ್ರಿಗಳು. ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಿಸಬೇಕೆಂಬ ಹಾಗೂ ಕನ್ನಡ ನುಡಿ ಸೇವೆ ನಿರಂತರವಾಗಿರಲಿ ಎಂಬ ಉದ್ದೇಶದಿಂದ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ ಹಾಗೂ ಕರ್ನಾಟಕ ಸಂಘಕ್ಕೆ ದುಡಿದಿದ್ದರು ಎಂದರು. ಹಾಲಾಡಿಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಆಸ್ಥಾನ ಪಂಚಾಂಗಕರ್ತ ವೇ ತಟ್ಟುವಟ್ಟು ವಾಸುದೇವ ಜೋಯಿಸರು ಸಮಾರಂಭ ಉದ್ಘಾಟಿಸುವರು. ಬೆಂಗಳೂರಿನ ಬಹುಶ್ರುತ ವಿದ್ವಾಂಸ ಪದ್ಮಭೂಷಣ ಶತವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಕರ್ನಾಟಕ ಸಂಘದ ಅಧ್ಯಕ್ಷ ಹಸೂಡಿ ವೆಂಕಟಶಾಸ್ತ್ರಿ ಕುಟುಂಬ ವರ್ಗದ ಪ್ರೊಫೆಸರ್ ಹೆಚ್ಆರ್ ಶಂಕರನಾರಾಯಣ ಶಾಸ್ತ್ರಿ ಉಪಸ್ಥಿತರಿರುವರು ಎಂದರು. ಪ್ರಮುಖರಾದ ಬಿಕೆ ವೆಂಕಟೇಶ ಮೂರ್ತಿ, ಹೆಚ್ಡಿ ಉದಯಶಂಕರ ಶಾಸ್ತ್ರಿ, ಸುನೀಲ್ ಶಾಸ್ತ್ರಿ, ಕೇಶವಮೂರ್ತಿ, ನಾಗಮಣಿ, ರಾಮಗೋಪಾಲ ಸುದ್ದಿಗೋಷ್ಠಿಯಲ್ಲಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಯುವಜನರು ಮೊಬೈಲ್ ಬಿಟ್ಟು ಸಾಹಿತ್ಯ ಪುಸ್ತಕಗಳನ್ನು ಹೆಚ್ಚು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಆಧುನಿಕ ಸಂಗೀತದ ಬದಲಾಗಿ ಜನಪದ ಗೀತೆಗಳನ್ನು ಆಲಿಸಬೇಕು ಎಂದು ತಹಶೀಲ್ದಾರ್ ಡಾಕ್ಟರ್ ಆರ್ ಪ್ರತಿಭಾ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಕರ್ನಾಟಕ ಜಾನಪದ ಪರಿಷತ್ನಿಂದ ಆಯೋಜಿಸಿದ್ದ ಮುಂಗಾರು ಜಾನಪದ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಜಾನಪದವನ್ನು ರಕ್ಷಿಸುವ ಅಗತ್ಯವಿದೆ. ಜಾನಪದ ಕಲೆಗಳನ್ನು ಆಶಾದಾಯಕ ದೃಷ್ಟಿಯಿಂದ ನೋಡಬೇಕು ಎಂದು ತಿಳಿಸಿದರು. ಪ್ರಾಚಾರ್ಯ ಡಾಕ್ಟರ್ ಜಿ ಸಣ್ಣ ಹನುಮಪ್ಪ ಮಾತನಾಡಿ, ಸಾಹಿತ್ಯದ ಮೂಲಬೇರು ಜಾನಪದವಾಗಿದೆ. ಎಲ್ಲ ಸಾಹಿತ್ಯಗಳಿಗೂ ತಾಯಿ ಬೇರಾದ ಜಾನಪದವನ್ನು ನಿರ್ಲಕ್ಷಿಸುವುದು ಸರಿಯಲ್ಲ. ಜಾನಪದವನ್ನು ಜೀವನ ಪದವಾಗಿ ಉಳಿಸಿಕೊಂಡು ಬಂದವರು ನಮ್ಮ ಜನಪದೀಯರು. ಪ್ರತಿಯೊಂದು ಜಾನಪದ ಗೀತೆಯಲ್ಲೂ ಬದುಕಿನ ಸತ್ಯ ಅಡಗಿದೆ ಎಂದರು. ಪರಿಷತ್ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಖಂಡಿಕ ಮಾತನಾಡಿ, ಜನಪದೀಯರದು ಆದರ್ಶಮಯ ಬದುಕು. ನುಡಿದಂತೆ ನಡೆಯುವ ಜೊತೆಗೆ ಬದುಕಿನ ಸತ್ಯಗಳು, ಪರಿಸರ ಆಚರಣೆ ಇನ್ನಿತರ ಗೀತೆಗಳ ಮೂಲಕ ಸಮೂಹ ಜಾಗೃತಿಗೆ ಪ್ರಯತ್ನ ನಡೆಸಿದವರು ಎಂದು ತಿಳಿಸಿದರು. ಡಾಕ್ಟರ್ ಆರ್ ಪ್ರತಿಭಾ, ಡಾಕ್ಟರ್ ಜಿ ಸಣ್ಣ ಹನುಮಪ್ಪ, ಸುರೇಶ್ ಸಹಾನೆ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಅನ್ನಪೂರ್ಣ, ದಿನೇಶ್ ಬರದವಳ್ಳಿ, ನಾರಾಯಣಪ್ಪ, ಭಾಗೀರಥಿ, ಪ್ರಭಾವತಿ ವೆಂಕಟೇಶ್, ನಾರಾಯಣಮೂರ್ತಿ ಕಾನುಗೋಡು, ರಾಜು ಜನ್ನೆಹಕ್ಲು, ಕೆಎಲ್ ರೂಪ, ನಾರಾಯಣಪ್ಪ ಕುಗ್ವೆ, ಎಸ್ ಬಸವರಾಜ್, ನಾಗರಾಜ್ ಇತರರಿದ್ದರು. ಮುಂದಿನ ವಿವರ. ವರ್ತಮಾನದ ತಲ್ಲಣ, ಆತಂಕ ಮತ್ತು ಸವಾಲುಗಳಿಗೆ ಕಾವ್ಯದ ಮೂಲಕ ಸ್ಪಂದಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಕವಿಯ ಮೇಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಸಮಿತಿ ಸಹಯೋಗದಲ್ಲಿ ಭಾನುವಾರ ಸಾಹಿತ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಮುಂಗಾರು ಕಾವ್ಯ ಸಂಗ್ರಮ ಹಾಗೂ ಮುಂಗಾರು ಜಾನಪದ ಗಾನ ನೃತ್ಯ ವೈಭವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕವಿಗಳು ತಮ್ಮ ಕಾಲದ ಬದುಕು, ಸಮಾಜದ ಆಗುಹೋಗುಗಳು ಹಾಗೂ ಜನರ ಭಾವನೆಗಳಿಗೆ ಧ್ವನಿಯಾಗಬೇಕು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಮುಂಗಾರು, ಶ್ರಾವಣ, ದಸರಾ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಕಾವ್ಯ ಸಂಭ್ರಮ ಆಯೋಜಿಸುವ ಮೂಲಕ ಹೊಸ ಪ್ರತಿಭೆಗಳಿಗೆ ತಮ್ಮ ಕಾವ್ಯಶಕ್ತಿ ಅನಾವರಣಗೊಳಿಸಲು ವೇದಿಕೆ ಕಲ್ಪಿಸಲಾಗಿದೆ. ಕವಿಗಳು ಸಮಾಜದಲ್ಲಿ ನಡೆಯುವ ಘಟನೆಗಳಿಗೆ ಸಂವೇದನಾಶೀಲರಾಗಿ ಪ್ರತಿಕ್ರಿಯಿಸಬೇಕು. ಸಮಾಜದ ಸಂಕಷ್ಟ, ಆತಂಕ ಮತ್ತು ಬದಲಾವಣೆಗಳನ್ನು ಧೈರ್ಯದಿಂದ ಕಾವ್ಯ ರೂಪಕ್ಕೆ ತಂದು ಸಾಹಿತ್ಯದ ಮೂಲಕ ಸಮಾಜದೊಂದಿಗೆ ಸಂವಾದ ನಡೆಸಬೇಕು ಎಂದು ಅವರು ಕರೆ ನೀಡಿದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
8: ಕೇಳು ಕೇಳು ಕೇಳು ಜಾಣ

ಈ ವಾರದ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಗಾಯ ಮಾಯುವ ಗುಟ್ಟು, ಪ್ಲಾಸ್ಟಿಕ್ ಪುರಾಣ ಸಂಚಿಕೆ 8, ಸಂದಿಗ್ಧದ ಸಾಮಗ್ರಿ, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಕಾರ್ಲ್ ಫ್ರಿಡ್ರಿಕ್ ಗಾಸ್. ಗಾಯ ಮಾಯುವ ಗುಟ್ಟು. ಹುಟ್ಟಿದ ಮೇಲೆ ಗಾಯ ಆಗಿರಲೇಬೇಕಲ್ಲ. ಚಿಕ್ಕಂದಿನಲ್ಲಿ ಓಡಾಡುವಾಗ, ಸೈಕಲ್ಲು ಕಲಿಯುವಾಗ ಅಥವಾ ಅಡಿಗೆ ಮನೆಯಲ್ಲಿ ಚಾಕು ಕೈತಪ್ಪಿ ತಾಕಿ ಗಾಯ ಆಗಿರಲೇಬೇಕು. ರಕ್ತ ಸುರಿದಿರುತ್ತದೆ, ಸ್ವಲ್ಪ ದಿನವಾದ ಮೇಲೆ ಆ ಗಾಯ ಮಾಗುತ್ತದೆ, ಆದರೆ ಅದರ ಕಲೆ ಮಾತ್ರ ಜೀವನ ಪರ್ಯಂತ ಉಳಿದಿರಬಹುದು. ವೈದ್ಯರು ಪೊಲೀಸರು ಕೂಡ ಈಗಲೂ ಇಂತಹ ಕಲೆಗಳನ್ನು ನಿಮ್ಮ ನಮ್ಮ ಗುರುತು ಪತ್ತೆ ಹಚ್ಚಲು ಬಳಸುತ್ತಾರೆ. ವಿಶೇಷ ಎಂದರೆ ಈ ಗಾಯಗಳು ಮಾಗಿದಾಗ ಚರ್ಮ ಮೊದಲಿನಂತೆಯೇ ನುಣುಪಾಗಿ ಕಲೆಯಿಲ್ಲದಂತೆ ಆಗುವುದಿಲ್ಲವಲ್ಲ. ಅದಕ್ಕೆ ಹಾಗೆ ದೊಡ್ಡ ಗಾಯವೇ ಆಗಬೇಕೆಂದಿಲ್ಲ, ಸಣ್ಣ ಮೊಡವೆಯೂ ಆಗಿರಬಹುದು ಅಥವಾ ಶೇವ್ ಮಾಡುವಾಗ ಬ್ಲೇಡ್ ತಗುಲಿದ ಗಾಯವೂ ಆಗಿರಬಹುದು.

0: ಅವು ಕೂಡ ಕಲೆಯನ್ನು ಉಳಿಸಿ ಬಿಡುತ್ತವಲ್ಲ, ಏಕೆ ಎಂದು ನೀವು ಕನ್ನಡಿಯ ಮುಂದೆ ನಿಂತು ಆಲೋಚಿಸಿರಬೇಕು ಅಲ್ವೇ. ಇದು ಅದಕ್ಕೆ ನಮ್ಮ ನಿಮ್ಮ ದೇಹದಲ್ಲಿರುವ ಒಂದು ಜೀನ್ನ ಚಟುವಟಿಕೆ ಕಾರಣವಿರಬಹುದಂತೆ. ಈ ಸ್ವಾರಸ್ಯವನ್ನ ಅಮೆರಿಕ ಕೆಂಟುಕಿ ವಿಶ್ವವಿದ್ಯಾನಿಲಯದ ಆಶ್ಲಿ ಸೈಫರ್ಟ್ ಮತ್ತು ಜರ್ಮನಿಯ ಓಸ್ನಾಬ್ರುಕ್ ವಿಶ್ವವಿದ್ಯಾನಿಲಯದ ಕೆರ್ಸ್ಟಿನ್ ಬಾರ್ಷರರ್ ಮತ್ತು ಸಂಗಡಿಗರು ಇತ್ತೀಚಿನ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಮನುಷ್ಯರಂತಹ ಸ್ತನಿಗಳಲ್ಲಿ ಹೀಗೆ ಗಾಯ ಮಾಗಿದ ಮೇಲೆ ಕಲೆಯ ಗುರುತು ಉಳಿಯುವುದು ಸಾಮಾನ್ಯ. ತೀರಾ ಆಳವಲ್ಲದ ಗಾಯವಾದರೆ ಮುಸುಕಾದೊಂದು ಗುರುತು ಉಳಿಯುತ್ತದೆ, ಮೊಡವೆಗಳಿದ್ದ ಜಾಗದಲ್ಲಿ ಒಂದು ಚುಕ್ಕಿ ಉಳಿದ ಹಾಗೆ. ಆದರೆ ಆಳವಾಗಿ ಗಾಯವಾದ ಕಡೆಯಲ್ಲಿ ಸ್ವಲ್ಪ ಒರಟಾದ ಕಪ್ಪಗೆ ಇರುವ ನೋಡಲು ಕೆಟ್ಟದೆನಿಸುವ ದಪ್ಪ ಚರ್ಮದ ಕಲೆ ಉಳಿಯುತ್ತದೆ. ಆದರೆ ಒಂದು ಭಾಗ್ಯವಂತ ಇಲಿ ಇದೆ. ವಿಜ್ಞಾನಿಗಳು ಅಕೋಮಿಸ್ ಎಂದು ಕರೆಯುವ ಈ ಕುಲದ ಇಲಿಗಳು ಮೂಗಿಲಿಗಳು. ಮೂಗು ಚೂಪು ಆದರೆ ಬಾಲದಲ್ಲಿ ಹುರುಪಿಗಳಂತೆ ಇದ್ದು ಒರಟಾಗಿರುತ್ತದೆ. ಈ ಇಲಿಯ ಗಾಯ ಹೀಗೆ ಕಲೆಯನ್ನುಳಿಸಿ ಮಾಗುವುದಿಲ್ಲವಂತೆ. ಬದಲಿಗೆ ಆ ಜಾಗದಲ್ಲಿ ಹೊಸ ಚರ್ಮ ಗಾಯವಾಗುವ ಮೊದಲು ಹೇಗಿತ್ತೋ ಹಾಗೆಯೇ ಬೆಳೆಯುತ್ತದೆಯಂತೆ. ಚರ್ಮ ಪುನರ್ಜನಿಸುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು. ಗಾಯ ಮಾಯುವುದು ಒಂದು ರೀತಿಯಲ್ಲಿ ಹರಿದ ಸೋಫಾವನ್ನು ದುರಸ್ತಿ ಮಾಡಿದ ಹಾಗೆ ಎನ್ನಬಹುದು. ಚರ್ಮ ಎನ್ನುವುದು ಹಲವು ಪದರಗಳ ಹೊದಿಕೆ. ಜೊತೆಗೆ ಅಡಿಯಲ್ಲಿ ಸೋಫಾದಲ್ಲಿ ಸ್ಪಂಜೋ ತೆಂಗಿನ ನಾರೋ ಇರುವಂತೆ ಸ್ನಾಯುವೂ ಇರುತ್ತದೆ. ಇದಲ್ಲದೆ ರಕ್ತನಾಳಗಳು ರೋಮ ಇತ್ಯಾದಿಗಳೂ ಇರುತ್ತವೆ. ಆಳವಾದ ಗಾಯವಾದಾಗ ಸೋಫಾದ ಮೇಲಿನ ಹೊದಿಕೆಯನ್ನಷ್ಟೇ ಬದಲಿಸಿದರೆ ಹೇಗೋ ಹಾಗೆ ಗಾಯ ಸಾಮಾನ್ಯವಾಗಿ ಮಾಯುತ್ತದೆ. ಸಾಮಾನ್ಯ ಎಲೆಯಲ್ಲಿ ಇದು ಹರಿದ ಹೊದಿಕೆಯ ಜಾಗದಲ್ಲಿ ಅದೇ ಬಣ್ಣದ ಬಟ್ಟೆಯಿಂದ ತೇಪೆ ಹಾಕಿದಂತೆ ಎಂದುಕೊಂಡರೆ, ಅಕೋನಿಸಿನಲ್ಲಿ ಆ ಭಾಗದಲ್ಲಿ ಹೊಸದಾಗಿ ತಳದಲ್ಲಿನ ಸ್ಪಂಜು ಸ್ಪ್ರಿಂಗು ಮೇಲಿನ ಹೊದಿಕೆ ದಾರ ಎಲ್ಲವೂ ಮೊದಲಿನಂತೆ ಹೊಸತಾಗಿ ಬೆಳೆಯುತ್ತವೆ. ಹೊದಿಕೆ ಹರಿದಿತ್ತು ಎನ್ನುವುದು ಒಂದಿಷ್ಟು ಗೊತ್ತೇ ಆಗುವುದಿಲ್ಲ. ಇದು ಏಕೆ ಎನ್ನುವುದನ್ನು ತಿಳಿಯಲು ಸಾಮಾನ್ಯ ಇಲಿ ಹಾಗೂ ಅಕೋನಿಸ್ ಮೂಗಿಲಿಗಳಿಗೆ ಗಾಯವನ್ನು ಮಾಡಿ ಆ ಗಾಯಗಳು ಮಾಗುವಾಗ ಆ ಭಾಗದಲ್ಲಿನ ಜೀವಕೋಶಗಳ ಚಟುವಟಿಕೆಯನ್ನು ಸೈಫರ್ಟ್ ಮತ್ತು ಬಾಷಿರರ್ ತಂಡ ಅಧ್ಯಯನ ಮಾಡಿತು. ಸಾಮಾನ್ಯವಾಗಿ ಗಾಯವಾದ ಕಡೆಯಲ್ಲಿ ಮೊದಲು ಗಾಯ ಮುಚ್ಚಿಕೊಳ್ಳುವಂತೆ ರಕ್ತ ಹೆಪ್ಪುಗುಟ್ಟುತ್ತದೆ. ಅದರೊಟ್ಟಿಗೆ ಆ ಜಾಗದಲ್ಲಿ ಹಲವಾರು ಜೀವಕೋಶಗಳು ಬಂದು ನೆಲೆಸುತ್ತವೆ. ಈ ಜೀವಕೋಶಗಳು ಅನಂತರ ರೂಪಾಂತರಗೊಂಡು ಚರ್ಮವಾಗುತ್ತವೆ. ಈ ರೂಪಾಂತರ ಕ್ರಿಯೆಗೆ ಜೀವಕೋಶಗಳನ್ನು ದೂಡುವ ಪ್ರೋಟೀನ್ ಹೊಂದಿದೆ. ಅದನ್ನು ಎಕ್ಸ್ಟ್ರಾ ಸೆಲ್ಯುಲಾರ್ ಸಿಗ್ನಲ್ ಮೀಡಿಯೇಟೆಡ್ ಕೈನೇಸ್ ಅಥವಾ ERK ಎಂದು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಗಾಯವಾದಾಗವಷ್ಟೇ ಚುರುಕಾಗುವ ಇದು ಗಾಯವಾದ ಕಡೆಯಲ್ಲಿ ಇರುವಂತಹ ಚರ್ಮದ ಕೋಶಗಳು ರೂಪಾಂತರಗೊಳ್ಳುವಂತೆ ಪ್ರಚೋದಿಸುತ್ತದೆ. ವಿಶೇಷ ಅಂದರೆ ಈ ERK ಪ್ರೋಟೀನಿನ ರಚನೆ ಬಹುತೇಕ ಎಲ್ಲ ಸ್ತನಿ ಪ್ರಾಣಿಗಳಲ್ಲಿಯೂ ಕೂಡ ಒಂದೇ ತೆರನಾಗಿರುತ್ತದೆಯಂತೆ. ಇದು ಅತ್ಯಗತ್ಯ ಪ್ರೋಟೀನ್ ಆಗಿದ್ದರಿಂದಲೇ ಎಲ್ಲ ಪ್ರಾಣಿಗಳಲ್ಲಿಯೂ ಬದಲಾವಣೆ ಇಲ್ಲದೆ ಇದ್ದಂತೆಯೇ ಉಳಿದುಕೊಂಡಿದೆ ಎನ್ನುವುದು ವಿಜ್ಞಾನಿಗಳ ತರ್ಕ. ಅಕೋನಿಸ್ ಮತ್ತು ಸಾಮಾನ್ಯ ಇಲಿಗಳ ಕಿವಿಗಳನ್ನು ಒಂದಿಷ್ಟು ಹರಿದು ಆ ಹರಕು ಹೇಗೆ ಮುಚ್ಚಿಕೊಳ್ಳುತ್ತದೆ ಎಂದು ಸೈಫರ್ಟ್ ಮತ್ತು ಬಾಷಿರರ್ ತಂಡ ಗಮನಿಸಿತು. ಗಾಯ ಮಾಡಿದ ಕೂಡಲೇ ಆ ಜಾಗದಲ್ಲಿರುವ ವಿವಿಧ ಅಂಗಾಂಶಗಳು ಅಂದರೆ ಹೊರಚರ್ಮ ರೋಮಚೀಲಗಳು ರಕ್ತನಾಳಗಳು ಸ್ನಾಯು ಇತ್ಯಾದಿಗಳಲ್ಲಿ ಈ ERK ಪ್ರೋಟೀನ್ನ ಚಟುವಟಿಕೆ ಹೇಗಿದೆ ಎಂದು ಗಮನಿಸಿತು. ಗಾಯ ಮಾಡಿದ 10 ನಿಮಿಷಗಳಲ್ಲಿ ಆ ಜಾಗದಲ್ಲಿರುವ ಚರ್ಮ ಕೋಶಗಳಲ್ಲಿ ERK ಪ್ರಮಾಣ ಹೆಚ್ಚಿತ್ತಂತೆ. ಇದು ಎರಡು ಇಲಿಗಳಲ್ಲಿಯೂ ಕಾಣುವ ಸಂಗತಿ. ಆದರೆ ಅನಂತರ ನಡೆದಿದ್ದೇ ಬೇರೆ. ಸಾಮಾನ್ಯ ಇಲಿಗಳ ಚರ್ಮದಲ್ಲಿ ಇದು ಹೆಚ್ಚಾಗಿದ್ದರೂ ರೋಮ ಸ್ನಾಯು ಮೊದಲಾದವುಗಳಲ್ಲಿ ಅಷ್ಟೊಂದು ಹೆಚ್ಚು ಆಗುವುದಿಲ್ಲ. ಆದರೆ ಅಕೋನಿಸ್ ಇಲಿಯ ಗಾಯದಲ್ಲಿ ಎಲ್ಲ ಕಡೆಯಲ್ಲಿಯೂ ಇದು ಸುಮಾರು 1 ಗಂಟೆಗಳಷ್ಟು ದೀರ್ಘಕಾಲ ಅತ್ಯಧಿಕವಾಗಿ ಇತ್ತಂತೆ. ಚರ್ಮವಷ್ಟೇ ಅಲ್ಲ, ಗಾಯದ ಆಚೀಚೆ ಬದಿಯಲ್ಲಿರುವ ಸ್ನಾಯು ರೋಮಚೀಲಗಳಲ್ಲಿಯೂ ಇದು ಅಧಿಕವಾಗಿತ್ತು. ಹಾಗಿದ್ದರೆ ERK ಪ್ರಮಾಣ ಅಧಿಕವಾಗಿರುವುದರಿಂದಲೇ ಅಕೋನಿಸಿನ ಗಾಯದ ಚರ್ಮ ಪುನರ್ಜನಿಸುತ್ತದೆಯೋ? ಇದನ್ನು ಪರಿಶೀಲಿಸಲು ಇವರು ಕೆಲವು ಅಕೋನಿಸ್ ಇಲಿಗಳಿಗೆ ಮಿರ್ಡಾಮೆಟಿನಿಬ್ ಎನ್ನುವ ಔಷಧವನ್ನು ಚುಚ್ಚಿದ್ದಾರೆ. ಗಾಯದಲ್ಲಿನ ಚರ್ಮದ ಕೋಶಗಳು ಸಂಖ್ಯೆಯಲ್ಲಿ ಹೆಚ್ಚಾಗುವುದಕ್ಕೂ ಮುನ್ನವೇ ಈ ಔಷಧಿಯನ್ನು ಚುಚ್ಚಿದ್ದಾರೆ. ಮಿರ್ಡಾಟಿನಿಬ್ ಸಣ್ಣ ಗಾತ್ರದ ಪ್ರೋಟೀನುಗಳ ಚಟುವಟಿಕೆಯನ್ನು ತಡೆಯುವಂತಹ ವಸ್ತು. ERK ಪ್ರೋಟೀನು ತಯಾರಿಕೆಯನ್ನು ಪ್ರಚೋದಿಸುವ ಘಟಕಗಳ ಚಟುವಟಿಕೆಯನ್ನು ಕೂಡ ಇವು ತಡೆಯಬಹುದು. ಅದರಿಂದಾಗಿ ಅಕೋನಿಸಿನಲ್ಲಿ ಗಾಯ ಮಾಗುವ ಕ್ರಿಯೆಗೆ ಬಾಧೆ ಉಂಟಾಗಬಹುದು ಎನ್ನುವ ನಿರೀಕ್ಷೆ ವಿಜ್ಞಾನಿಗಳಿಗಿತ್ತು. ಈ ನಿರೀಕ್ಷೆ ತಪ್ಪಾಗಲಿಲ್ಲ. ಔಷಧಿ ಚುಚ್ಚಿದ ಅಕೋನಿಸ್ ಇಲಿಗಳ ಗಾಯ ಮಾಯಲು ಹೆಚ್ಚು ಸಮಯ ತೆಗೆದುಕೊಂಡಿತ್ತಷ್ಟೇ ಅಲ್ಲ, ಆ ಸಾಮಾನ್ಯ ಎಲೆಗಳಲ್ಲಿ ಆಗುವಂತೆ ಕಲೆಯನ್ನೂ ಕೂಡ ಅದು ಉಳಿಸಿತ್ತಂತೆ. ಇದಕ್ಕೆ ERK ಚಟುವಟಿಕೆಯ ಕಾರಣವಿರಬಹುದೇನೋ ಎನ್ನುವುದನ್ನು ಪರೀಕ್ಷಿಸಲಾಗಿದೆ. ಮಾಯುತ್ತಿರುವ ಗಾಯದಲ್ಲಿನ ವಿವಿಧ ಅಂಗಾಂಶಗಳನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದ್ದಾರೆ. ಹಾಗೆಯೇ ಅಲ್ಲಿನ ಜೀವಕೋಶಗಳಲ್ಲಿನ ಪ್ರೋಟೀನ್ ತಯಾರಿಕೆಯ ಚಟುವಟಿಕೆಗಳನ್ನು ಅಳೆದಿದ್ದಾರೆ. ಕೋಶಗಳಲ್ಲಿ ವಿವಿಧ RNA ಪ್ರಮಾಣಗಳನ್ನು ಅಳೆದು ಇವನ್ನು ಗಣಿಸಬಹುದು. ಹೀಗೆ ಮಾಡಿದಾಗ ಔಷಧಿ ನೀಡಿದ ಇಲಿಗಳಲ್ಲಿ ಜೀವಕೋಶಗಳ ವಿಭಜನೆ ಅರ್ಥಾತ್ ಅವುಗಳ ಸಂತಾನಾಭಿವೃದ್ಧಿ ನಿಧಾನವಾಗಿದ್ದು ಕಂಡಿತು. ಜೊತೆಗೆ ಅವುಗಳಲ್ಲಿ ಕೆರಾಟಿನ್ ಎನ್ನುವ ಪ್ರೋಟೀನಿನ ತಯಾರಿಕೆಯು ಕೂಡ ಹೆಚ್ಚಾಗಿತ್ತು. ಈ ಪ್ರೋಟೀನ್ ಅಂದರೆ ಕೆರಾಟಿನ್ ಚರ್ಮ ಒರಟಾಗುವಂತೆ ಹಾಗೂ ನಾರುಗಟ್ಟುವಂತೆ ಮಾಡುತ್ತದೆ. ಜೊತೆಗೆ ಕಲೆ ಉಳಿಯುವುದಕ್ಕೂ ಇದುವೇ ಕಾರಣ. ಇದು ಹೆಚ್ಚಾದರೆ ಗಾಯ ಮಾದರೂ ಕೂಡ ಆ ಜಾಗದಲ್ಲಿ ಕಲೆ ಉಳಿಯುತ್ತದೆ. ಅಂದರೆ ಇಷ್ಟೇ, ERK ಪ್ರೋಟೀನಿನ ಚಟುವಟಿಕೆ ಹೆಚ್ಚಿರುವುದರಿಂದಲೇ ಅಕೋನಿಸ್ ಇಲಿಯ ಚರ್ಮದಲ್ಲಿ ಗಾಯವಾದಾಗ ಜೀವಕೋಶಗಳ ಸಂಖ್ಯೆ ಹೆಚ್ಚುವುದಲ್ಲದೆ ಕೆರಾಟಿನ್ನ ಪ್ರಮಾಣವೂ ಕಡಿಮೆಯಾಗುತ್ತದೆ. ಇದರ ಫಲವಾಗಿ ಇಲ್ಲಿ ಕಲೆ ಉಳಿಯದೆ ಹೊಸ ಚರ್ಮ ಉದಿಸುತ್ತದೆ. ERK ಚಟುವಟಿಕೆಯನ್ನು ಕೃತಕವಾಗಿ ಹೆಚ್ಚಿಸಿದರೂ ಕೂಡ ಈ ಬಗೆಯಲ್ಲಿಯೇ ಜೀವಕೋಶಗಳು ಸ್ಪಂದಿಸುತ್ತವೆ ಎಂದು ಕೂಡ ಇವರು ಪತ್ತೆ ಮಾಡಿದ್ದಾರೆ. ಇಲಿಗಳಲ್ಲಿ ಇದು ನಿಜ ಅನ್ನುವುದಾದರೆ ಮನುಷ್ಯರಲ್ಲಿಯೂ ಹೀಗೆ ಇರಬಹುದು ಗೊತ್ತಿಲ್ಲ. ಆದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ERK ಚಟುವಟಿಕೆ ಗಾಯವಾಗುತ್ತದೆಯೋ ಚರ್ಮ ಪುನರ್ಜನಿಸುತ್ತದೆಯೋ ಎನ್ನುವುದನ್ನು ನಿರ್ಧರಿಸುತ್ತಾ ಇರಬಹುದು. ಈ ಚಟುವಟಿಕೆಯನ್ನು ಬಾಧಿಸುವ ಘಟಕಗಳು ಯಾವುವು, ಅದರಲ್ಲಿಯೂ ERK ಪ್ರೋಟೀನಿನ ತಯಾರಿಕೆಯನ್ನು ನಿಯಂತ್ರಿಸುವ ವಸ್ತುಗಳು ಯಾವುವು ಎಂಬುದನ್ನು ಪತ್ತೆ ಮಾಡಿದಲ್ಲಿ ಅವನ್ನು ಅಡ್ಡಗಟ್ಟಿ ಗಾಯ ಪೂರ್ತಿಯಾಗಿ ಮಾಯುವಂತೆ ಮಾಡಬಹುದು. ಏನಿಲ್ಲದಿದ್ದರೂ ಚರ್ಮ ಹೊಸದಾಗಿ ಬೆಳೆಯುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುತ್ತಾರೆ ಸೈಫರ್ಟ್ ಮತ್ತು ಬಾಷೆರರ್. ನಿಮಗೆ ಗೊತ್ತೇ, ಡೈನೋಸಾರುಗಳಿಗೂ ಹೇನುಗಳ ಕಾಟ ಇತ್ತಂತೆ. ಹೇನು ಹಾಗೂ ಕಜ್ಜಿ ಚರ್ಮವನ್ನು ತಿಂದು ಬದುಕುವ ಸೂಕ್ಷ್ಮ ಕೀಟಗಳು. ಅದರಲ್ಲಿಯೂ ಹೇನು ಪ್ರಾಣಿಗಳ ಮೈಮೇಲಿರುವ ಸತ್ತ ಚರ್ಮದ ಕೋಶಗಳನ್ನು ತಿಂದು ರಕ್ತವನ್ನು ಹೀರಿ ಬದುಕುತ್ತದೆ. ಇಂತಹ ಹೇನು ಸುಮಾರು 4 ಕೋಟಿ ವರ್ಷಗಳ ಹಿಂದಿನ ಸ್ತನಿಗಳಲ್ಲಿ ಇತ್ತು ಎನ್ನುವುದು ಗೊತ್ತಿತ್ತು. ಆದರೆ ಈಗ ಅದಕ್ಕೂ ಹಿಂದೆ ಅಂದರೆ ಸುಮಾರು 6 ಕೋಟಿ ವರ್ಷಗಳಿಗೂ ಹಿಂದೆ ಬದುಕಿದ್ದ ಡೈನೋಸಾರ್ಗಳಿಗೂ ಇವುಗಳು ಕಾಟ ಕೊಟ್ಟಿದ್ದಿರಬೇಕು ಎನ್ನುತ್ತಾರೆ ವಿಜ್ಞಾನಿಗಳು. ಡೈನೋಸಾರುಗಳ ಕಾಲಕ್ಕೆ ಸೇರಿದ ಮೇಣವೊಂದರಲ್ಲಿ ಪಕ್ಷಿಗಳ ಗರಿಗಳ ಜೊತೆಗೆ ಹಲವು ಹೇನುಗಳ ಮರಿಗಳ ಪೊರೆಗಳು ಕಂಡಿವೆಯಂತೆ. ಈ ಪೊರೆಗಳು ವಿವಿಧ ವಯಸ್ಸಿನ ಹೇನಿನ ಮರಿಗಳದ್ದು ಆಗಿದ್ದರಿಂದ ಇವು ಅಂದಿನ ಅಂದರೆ 6 ಕೋಟಿ ವರ್ಷಗಳಷ್ಟು ಹಿಂದೆ ವಾಸವಿದ್ದ ಹಕ್ಕಿಗಳ ಗರಿಗಳನ್ನು ತಿಂದು ಬದುಕಿದ್ದ ಹೇನುಗಳದ್ದು ಇರಬೇಕು ಎಂದು ವಿಜ್ಞಾನಿಗಳು ತರ್ಕಿಸಿದ್ದಾರೆ.
1: ಪ್ಲಾಸ್ಟಿಕ್ ಪುರಾಣ 8 ಸಂದಿಗ್ಧದ ಸಾಮಗ್ರಿ. ಯಾರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ದಾರುಣಿಯೋ ಬಲು ಘನದ ಸಿರಿಯೋ ಎಂದು ಪುರಂದರದಾಸರು ಪ್ರಶ್ನಿಸಿದ್ರಂತೆ. ಈ ಭೂಮಿಯೋ ಮಡದಿಯೋ ಅಥವಾ ಸಂಪತ್ತೋ ಎಂದು ಈ ಪ್ರಶ್ನೆ. ಕಾಲ ಬದಲಾಗಿದೆ, ಈಗ ಇದೇ ಪ್ರಶ್ನೆಯನ್ನ ಪ್ಲಾಸ್ಟಿಕ್ನ ಬಗ್ಗೆ ಕೇಳಬೇಕಿದೆ. ಪ್ಲಾಸ್ಟಿಕ್ ಅನ್ನ ಬಿಸಾಡಬೇಕೋ, ಮರುಬಳಸಬೇಕೋ ಅಥವಾ ಮರುರೂಪಿಸಬೇಕೋ ಎನ್ನುವುದೇ ಪ್ರಶ್ನೆ. ಬಳಸಿದ ಪ್ಲಾಸ್ಟಿಕ್ ಅನ್ನ ನಿರ್ವಹಿಸಲು ಇರುವುದು ಈ 3 ವಿಧಾನ. ಇಂಗ್ಲಿಷ್ನಲ್ಲಿ ಇವನ್ನ ರೆಡ್ಯೂಸ್, ರಿಯೂಸ್ ಮತ್ತು ರೀಸೈಕಲ್ ಎಂತಾರೆ. 3R ಮಂತ್ರ ಎಂತಾರೆ. ರೆಡ್ಯೂಸ್ ಅಂದರೆ ಬಳಕೆಯನ್ನ ಕಡಿಮೆ ಮಾಡುವುದು, ರಿಯೂಸ್ ಸಾಮಗ್ರಿಯನ್ನ ಮತ್ತೆ ಮತ್ತೆ ಬಳಸುವುದು, ಮತ್ತು ರೀಸೈಕಲ್ ಸಾಮಗ್ರಿಯಲ್ಲಿರುವ ವಸ್ತುವನ್ನ ಪ್ರತ್ಯೇಕಿಸಿ ಇನ್ನೊಂದು ಸಾಮಗ್ರಿಯನ್ನು ತಯಾರಿಸುವುದು. ನಮ್ಮ ಕೈಯಲ್ಲಿರುವ ಪ್ಲಾಸ್ಟಿಕ್ಗೆ ಈ 3 ಯಾವ ಗತಿ ಒಳ್ಳೆಯದು? ಇದುವೇ ಸಂದಿಗ್ಧದ ಪ್ರಶ್ನೆ. ಇದಕ್ಕೆ ಉತ್ತರ ಗೊತ್ತಿಲ್ಲದಾಗ ನಾವು 4 ಸುಲಭ ವಿಧಾನದಲ್ಲಿ ಮೊರೆ ಹೋಗ್ತೇವೆ, ಅಂದ್ರೆ ರೆಫ್ಯೂಸ್ ಕಸವೆಂದು ಪ್ಲಾಸ್ಟಿಕ್ ಅನ್ನ ಬಿಸಾಡಿ ಬಿಡ್ತೇವೆ. ಪ್ಲಾಸ್ಟಿಕ್ನ ಈ ಸಂದಿಗ್ಧಕ್ಕೆ ಕಾರಣ ಇಷ್ಟೇ. ಪ್ಲಾಸ್ಟಿಕ್ ಕೊಳೆಯದ ವಸ್ತು, ಆದರೆ ಬಹು ಉಪಯೋಗಿ, ಹಾಗೆ ಬಹುರೂಪಿ ಕೂಡ. ಒಂದೇ ರಾಸಾಯನಿಕ ಹಲವು ರೂಪಗಳಲ್ಲಿ ದೊರೆತದೆ. ನಿಮ್ಮ ಕೈಯಲ್ಲಿರುವ ಪ್ಲಾಸ್ಟಿಕ್ ಚೀಲ ಪಾಲಿವಿನೈಲ್ ಕ್ಲೋರೈಡಿನದ್ದಿರಬಹುದು ಅಥವಾ ಪಾಲಿಇಥಿಲಿನದ್ದೂ ಇರಬಹುದು. ಅದನ್ನ ಮರುಬಳಸಬೇಕೆಂದ್ರೂ ಮರುರೂಪಿಸಬೇಕೆಂದ್ರೂ ಚೀಲವನ್ನ ಮಾಡಿದ ವಸ್ತು ಯಾವುದೆಂದು ತಿಳಿಯುವುದು ಅವಶ್ಯಕ. ಇನ್ನೂ ಒಂದು ಸಮಸ್ಯೆ ಇದೆ. ಬಾಟಲಿಯಂತಹ ಒಂದೇ ಸಾಮಗ್ರಿಯಲ್ಲಿ ಹಲವು ಬಗೆಯ ಪ್ಲಾಸ್ಟಿಕ್ಗಳು ಸೇರಿರಬಹುದು. ತಾಮ್ರದ ಬಾಟಲಿಯಲ್ಲಿ ಕೇವಲ ತಾಮ್ರವಷ್ಟೇ ಇರ್ತದೆ, ಆದರೆ ಪ್ಲಾಸ್ಟಿಕ್ ನೀರಿನ ಬಾಟಲಿಯಲ್ಲಿ ಪಾಲಿಇಥಿಲೀನು, ಟೆರಾಪ್ತಾಲೇಟು, ಪಾಲಿಪ್ರೋಪಿಲಿನ್ ಮುಂತಾಗಿ ವಿಧ ವಿಧದ ವಸ್ತುಗಳಿರುತ್ತವೆ. ನೋಡಲು ಬಾಟಲಿ ಒಂದೇ ಆದರೂ ಅಡಕ ಹಲವಾರು. ಮೂರು ಮಂತ್ರಗಳಲ್ಲಿ ಯಾವುದು ಈ ಎಲ್ಲವಕ್ಕೂ ಒಗ್ಗದೇ ಇರಬಹುದು. ಆಗ ಪ್ಲಾಸ್ಟಿಕ್ ಬಾಟಲಿಯನ್ನ ನಾವು ಬಿಸಾಡಬೇಕಾಗ್ತದೆ. ಅದು ಕಷ್ಟವಾಗಿ ಹಾಗೆ ಉಳಿತದೆ. ಹಾಗಿದ್ರೆ ನಮ್ಮ ಕೈಯಲ್ಲಿರುವ ಬಾಟಲಿಯಲ್ಲಿ ಇರುವುದು ಯಾವ ವಸ್ತು ಎಂದು ತಿಳಿಯುವುದು ಹೇಗೆ? ಅದರಲ್ಲಿರುವ ವಸ್ತುವನ್ನ ನಾವು ಮರುರೂಪಿಸಲು ಅರ್ಥಾತ್ ರೀಸೈಕಲ್ ಮಾಡಲು ಸಾಧ್ಯವೇ? ಮರುಬಳಸೋದ್ರಿಂದ ಹಾಗೂ ಮರುರೂಪಿಸೋದ್ರಿಂದ ನಾವು ಬಳಸುವ ಪ್ಲಾಸ್ಟಿಕ್ನ ಪ್ರಮಾಣವನ್ನ ಹಾಗೆಯೇ ಬಿಸಾಡುವ ಕಸದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹೀಗಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಇವೆರಡು ಮುಖ್ಯವಾಗ್ತವೆ. ಆದರೆ ಪ್ಲಾಸ್ಟಿಕ್ ಅನ್ನ ವಿಲೇವಾರಿ ಮಾಡಲು ಈ ಎರಡರಲ್ಲಿ ಯಾವ ಉಪಾಯ ಸರಿ ಎಂದು ತಿಳಿಬೇಕಾದ್ರೆ ಆ ಪ್ಲಾಸ್ಟಿಕ್ನಲ್ಲಿರುವ ವಸ್ತು ಯಾವುದೆಂದು ತಿಳಿಯಬೇಕಷ್ಟೆ. ನಮ್ಮ ನಿಮ್ಮಂತವರ ಮಾತು ಬಿಡಿ, ಪರಿಣತ ರಸಾಯನ ವಿಜ್ಞಾನಿಗಳು ಕೂಡ ನೋಡಿದ ತಕ್ಷಣ ಇದು ಇಂಥದ್ದೇ ಪ್ಲಾಸ್ಟಿಕ್ ಎಂದು ಹೇಳಲಾರರು. ಹೀಗಾಗಿ ಸಂದಿಗ್ಧ ಇದಕ್ಕೊಂದು ಮಾರ್ಗವನ್ನು ಹುಡುಕಿದ್ದಾರೆ. ಪ್ಲಾಸ್ಟಿಕ್ನ ವಸ್ತು ತಯಾರಾಗುವಾಗಲೇ ಅದರ ವಿಲೇವಾರಿ ಮಾಡೋದು ಹೇಗೆ ಎಂದು ನಿರ್ಧರಿಸಿ ಬಿಡೋದು, ಅಂದ್ರೆ ಅದನ್ನ ಮರುರೂಪಿಸುವುದು. ಅರ್ಥಾತ್ ರೀಸೈಕಲ್ ಮಾಡಬಹುದೋ ಇಲ್ಲವೋ, ಮಾಡಬಹುದಾದ್ರೆ ಎಷ್ಟು ಸುಲಭ ಎಂದು ಆ ಸಾಮಗ್ರಿಯ ಮೇಲೆ ಬರೆದು ಬಿಟ್ರೆ ಬಳಕೆದಾರರು ಅವನ್ನ ಹೇಗೆ ಬಿಸಾಡಬೇಕೆಂದು ತೀರ್ಮಾನಿಸುವುದು ಸುಲಭ. ಉದಾಹರಣೆಗೆ ನಮ್ಮ ಬಳಿ ಇರುವ ಬಾಟಲಿ ಸಂಪೂರ್ಣ ರೀಸೈಕಲ್ ಆಗಬಹುದು ಎಂದಾದ್ರೆ ಅದನ್ನ ಸಂಗ್ರಹಿಸಿಟ್ಟು ರದ್ದಿಯವನಿಗೆ ಪ್ರತ್ಯೇಕವಾಗಿ ನೀಡಬಹುದು. ಉದಾಹರಣೆಗೆ ನೀವು ನೀರಿನ ಬಾಟಲಿಯನ್ನೇ ತೆಗೆದುಕೊಳ್ಳಿ. ಅದರ ತಳದಲ್ಲಿ ಒಂದು ಮುದ್ರೆ ಇರ್ತದೆ. ಮೂರು ಬಾಗಿದ ಬಾಣಗಳ ಗುರುತುಗಳು ತ್ರಿಕೋನಾಕಾರದಲ್ಲಿ ಇರುವುದನ್ನು ಗಮನಿಸಬಹುದು. ಈ ಬಾಣಗಳ ತ್ರಿಕೋನ ಆ ಸಾಮಗ್ರಿಯಲ್ಲಿರುವ ವಸ್ತುವನ್ನ ರೀಸೈಕಲ್ ಮಾಡಬಹುದು, ಅರ್ಥಾತ್ ಅದನ್ನ ಮರುರೂಪಿಸಿ ಬಳಸಬಹುದು ಎಂದು ಸೂಚಿಸುತ್ತದೆ. ಅಲ್ಲದೆ ಹಾಗೆ ಮಾಡುವುದು ಎಷ್ಟು ಸುಲಭ ಎಂದು ಅದರಲ್ಲಿ ನಮೂದಿಸಿರ್ತಾರೆ. ನಿಮ್ಮ ಕೈಯಲ್ಲಿ ಇರುವುದು ಪಾಲಿಇಥಿಲೀನ್ ಟೆರಪ್ತಾಲೇಟ್ ಅರ್ಥಾತ್ ಪಿಇಟಿ ಬಾಟಲಿಯಾದ್ರೆ ಅದರಲ್ಲಿ ತ್ರಿಕೋನದ ಮಧ್ಯದಲ್ಲಿ ಒಂದು ಎನ್ನುವ ಅಂಕಿಯನ್ನು ಮುದ್ರಿಸಿರ್ತಾರೆ, ಜೊತೆಗೆ ಪಿಇಟಿ ಎಂದು ಮುದ್ರಿಸಿರ್ತಾರೆ. ಅಂದ್ರೆ ಆ ಬಾಟಲಿಯನ್ನ ಮತ್ತೆ ಇಥಿಲೀನ್ ಟೆರಪ್ತಾಲೇಟ್ ಅನ್ನಾಗಿ ಪರಿವರ್ತಿಸಿ ಇನ್ನೊಂದು ಸಾಮಗ್ರಿಯ ತಯಾರಿಕೆಗೆ ಬಳಸಬಹುದು ಅಥವಾ ಹೊಸತೊಂದು ಬಾಟಲಿಯನ್ನ ತಯಾರಿಸಬಹುದು ಎಂದರ್ಥ. ಪ್ಲಾಸ್ಟಿಕ್ ಅನ್ನ ಮರುಬಳಸಬೇಕೆನ್ನುವ ಸದುದ್ದೇಶದಿಂದ ಈ ಸಂಕೇತವನ್ನ ಅಲ್ಲಿ ಮುದ್ರಿಸಲಾಗಿಲ್ಲ ಎನ್ನುವುದು ವಿಚಿತ್ರವಾದ್ರೂ ಸತ್ಯ. ಬಾಟಲಿಯಲ್ಲಿ ಬಳಸಿರುವ ವಸ್ತು ಯಾವುದು ಎಂದು ಸುಲಭವಾಗಿ ತಿಳಿಯಲಿ ಎಂದು ಪ್ಲಾಸ್ಟಿಕ್ ತಯಾರಕ ಸಂಘವು ಹೀಗೊಂದು ಸಂಕೇತವನ್ನ ನೀಡಲು ಆರಂಭಿಸಿತು. ಇದು ಸತ್ಯ. ಆದರೆ ಪ್ಲಾಸ್ಟಿಕ್ ಕಸದ ಸಮಸ್ಯೆ ಅತಿಯಾದಾಗ ಈ ಸಂಕೇತಗಳೇ ಅವನ್ನ ನಿರ್ವಹಿಸುವುದಕ್ಕೂ ಒದಗಿ ಬಂದುವು ಎನ್ನುವುದು ವಿಚಿತ್ರ. ಉದಾಹರಣೆಗೆ ನೀರಿನ ಬಾಟಲಿಯಲ್ಲಿರುವ ವಸ್ತು ಪಿಇಟಿ, ಇದನ್ನ ಒಂದು ಎನ್ನುವ ಅಂಕೆಯಿಂದ ಗುರುತಿಸಲಾಗಿದೆ. ಇದರ ಅರ್ಥ ಇಷ್ಟೇ, ಈ ಪ್ಲಾಸ್ಟಿಕ್ ಅನ್ನ ಮರುರೂಪಿಸಬಹುದು. ಸಾಮಾನ್ಯವಾಗಿ ಚಾಪೆ, ಗೋಣಿಚೀಲ, ರಸ್ತೆ ಬದಿಯಲ್ಲಿ ಮಾರುವ ಅಗ್ಗದ ಕುರ್ಚಿ, ಸ್ಟೂಲ್ಗಳು ಇತ್ಯಾದಿಗಳನ್ನ ಬಿಸಾಡಿದ ಬಾಟಲಿಯಿಂದ ತಯಾರಿಸುತ್ತಾರೆ. ಅಂದಹಾಗೆ ಪಿಇಟಿಯ ಮೇಲೆ ತೇವ ಕುಳಿತು ಬ್ಯಾಕ್ಟೀರಿಯಾ, ಬೂಸ್ ಮೊದಲಾದವುಗಳು ಬೆಳೆಯಬಹುದು. ಆದ್ರಿಂದ ಈ ಬಾಟಲಿಗಳನ್ನು ಹಾಗೆಯೇ ಮರುಬಳಸದೆ ಇರುವುದು ಉಚಿತ. ಇನ್ನು ಹಾಲಿನ ಪ್ಯಾಕೆಟ್ನ ಪ್ಲಾಸ್ಟಿಕ್ ಅನ್ನ ಗಮನಿಸಿ, ಅದರ ಮೇಲೂ ಒಂದು ಸಂಕೇತವಿದೆ. ಆದರೆ ಇದರಲ್ಲಿ ಪಿಇಟಿಯ ಬದಲಿಗೆ ಎಲ್ಡಿಪಿಇ ಎಂದು ಬರೆದಿದೆ. ಹಾಗೆಂದ್ರೆ ಲಘು ಸಾಂದ್ರತೆಯ ಪಾಲಿಇಥಿಲೀನ್ ಎಂದರ್ಥ. ಇದನ್ನ ಪಾಲಿಇಥಿಲೀನ್ ಎನ್ನುವ ವಸ್ತುವಿನಿಂದ ತಯಾರಿಸುತ್ತಾರೆ. ಇದರ ಸೂಚ್ಯಂಕ 4 ಎಂದಿದೆ ಅಷ್ಟೇ. ಅಂದ್ರೆ ಇದು ರೀಸೈಕಲ್ ಮಾಡಲು ತುಸು ಕಷ್ಟ ಎಂದು ಅರ್ಥ. ಹಾಗಂತ ಇದನ್ನ ಬಿಸಾಡಲೇಬೇಕು ಎಂದಿಲ್ಲ. ಎಲ್ಡಿಪಿಇಯನ್ನ ಮರುಬಳಸಿ ರಸ್ತೆಗೆ ಬಳಸುವ ಟಾರು, ಪ್ಲಾಸ್ಟಿಕ್ ಹೆಂಚು, ಕಸದ ತೊಟ್ಟಿಯೊಳಗೆ ಹೊಂದಿಸುವ ಪ್ಲಾಸ್ಟಿಕ್ ಚೀಲಗಳನ್ನು ತಯಾರಿಸುತ್ತಾರೆ. ಅವುಗಳ ವಿಲೇವಾರಿಗೆ ತಕ್ಕಂತೆ ಒಟ್ಟು 7 ವರ್ಗದ ಪ್ಲಾಸ್ಟಿಕ್ಗಳನ್ನು ಗುರುತಿಸಲಾಗಿದೆ. ಮೊದಲನೆಯದು ಪಿಇಟಿ, ಎರಡನೆಯದು ಪಾಲಿಇಥಿಲೀನ್ನದ್ದೇ ಇನ್ನೊಂದು ರೂಪವಾದ ಎಚ್ಡಿಪಿಇ ಅರ್ಥಾತ್ ಹೆವಿ ಡೆನ್ಸಿಟಿ ಪಾಲಿಇಥಿಲೀನ್. ಇದು ಎಲ್ಡಿಪಿಇಗಿಂತಲೂ ತುಸು ಭಾರವಿರುವ ಮೇಣ ಎಣ್ಣೆ. ನೀವು ಬಳಸುವ ಪಾರದರ್ಶಕವಲ್ಲದ ಶ್ಯಾಂಪೂ, ಪಿನಾಲ್ ಬಾಟಲಿಗಳು ಇದಕ್ಕೆ ಉದಾಹರಣೆ. ಐಸ್ ಕ್ರೀಂ ಕೊಡುವ ಆ ಪುಟ್ಟ ಬಟ್ಟಲು, ಮದುವೆಗಳಲ್ಲಿ ಪಾಯಸ, ಚಿರೋಟಿ, ಹಾಲು ಕುಡಿಯಲು ಕೊಡುವ ತೆಳ್ಳನೆಯ ಪ್ಲಾಸ್ಟಿಕ್ ಕೂಡ ಇದಕ್ಕೆ ಉದಾಹರಣೆ. ಇವೆಲ್ಲವನ್ನು ರೀಸೈಕಲ್ ಮಾಡಬಹುದು. ಪೆನ್ನು, ಪ್ಲಾಸ್ಟಿಕ್ ಹಣ್ಣಿನ ಕ್ರೇಟುಗಳು ಮೊದಲಾದವನ್ನ ಮರುರೂಪಿಸಿ ಪ್ಲಾಸ್ಟಿಕ್ ನಿಂದ ತಯಾರಿಸುತ್ತಾರೆ. ಮೂರನೆಯ ಬಗೆಯ ಪ್ಲಾಸ್ಟಿಕ್ ಪಿವಿಸಿ ಅರ್ಥಾತ್ ಪಾಲಿವಿನೈಲ್ ಕ್ಲೋರೈಡ್ ಎನ್ನುವುದರಿಂದ ಮಾಡಿದ್ದು. ಅಡುಗೆ ಎಣ್ಣೆಯ ಬಾಟಲಿಗಳು, ಮಾಲ್ಗಳಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡುವ ದವಸ ಧಾನ್ಯಗಳ ಪ್ಯಾಕೆಟ್ಗಳಲ್ಲಿ ಇವನ್ನ ಬಳಸುತ್ತಾರೆ. ಇವನ್ನು ಬಹಳ ಬಾರಿ ಮರುಬಳಸಲಾಗದು. ಹಾಗೆ ನೋಡಿದ್ರೆ ಈಗ ಚುನಾವಣಾ ಪ್ರಚಾರದಲ್ಲಿ ಬಳಸುವ ಫ್ಲೆಕ್ಸ್ ಕೂಡ ಇದರದ್ದೆ. ಐದನೆಯ ಬಗೆಯ ಪ್ಲಾಸ್ಟಿಕ್ ಪಾಲಿಪ್ರೋಪಿಲ್ನದ್ದು. ಪಾಲಿಪ್ರೋಪಿಲಿನ್ ಸ್ವಲ್ಪ ಗಟ್ಟಿಯಾದ ಮೇಣ, ಹೀಗಾಗಿ ಇದನ್ನ ತುಸು ಗಟ್ಟಿಯಾದ ಬಾಟಲಿಯ ಮುಚ್ಚಳಗಳು, ಸಿರಪ್ ಬಾಟಲಿಗಳು, ಸ್ಟ್ರಾಗಳಲ್ಲಿ ಬಳಸುತ್ತಾರೆ. ಮರುರೂಪಿಸಿದ ಮೇಲೆ ಅಂದ್ರೆ ಇದನ್ನ ರೀಸೈಕಲ್ ಮಾಡಿದ ಮೇಲೆ ನಮ್ಮ ಮನೆಯ ಕಸ ಗುಡಿಸುವ ಪ್ಲಾಸ್ಟಿಕ್ ಪೊರಕ್ಕೆ ಅಥವಾ ಕಸ ಬರಲಿನಲ್ಲಿ ಇಲ್ಲವೇ ಬ್ಯಾಟರಿಗಳಲ್ಲಿ ಬಳಸುವ ಕೇಬಲ್ಗಳ ಹೊದಿಕೆಯಾಗಿ ಬಳಸುತ್ತಾರೆ. ಆರನೆಯದ್ದು ಪಾಲಿಸ್ಟೈರೀನ್. ಸ್ಟೈರೀನ್ ಎನ್ನುವ ರಾಸಾಯನಿಕದ ಪಾಲಿಮಾರ್, ಥರ್ಮೋಕೋಲ್ ಎಂದು ನಮಗೆ ಪರಿಚಿತವಾದ ಸಾಮಗ್ರಿಯ ಮೂಲ. ಬಟ್ಟಲುಗಳು, ಥರ್ಮೋಕೋಲ್ ಹಲಗೆಗಳು, ಪ್ಯಾಕೇಜ್ ವಸ್ತುಗಳು ಮೊದಲಾದವನ್ನ ತಯಾರಿಸಲು ಬಳಸುತ್ತಾರೆ. ಸ್ಟೈರೀನ್ ಕ್ಯಾನ್ಸರ್ ಉಂಟು ಮಾಡಬಹುದು ಎನ್ನುವ ಅನುಮಾನ ಇರೋದ್ರಿಂದ ಇದನ್ನ ಆಹಾರದ ವಸ್ತುಗಳಲ್ಲಿ, ಅದರಲ್ಲಿಯೂ ತಿನ್ನುವ ವಸ್ತುಗಳ ಜೊತೆಗೆ ದೀರ್ಘಕಾಲ ಸಂಪರ್ಕ ಇರುವ ಸಾಮಗ್ರಿಗಳಲ್ಲಿ ಬಳಸೋದಿಲ್ಲ. ಈಗ ಮನೆಯಲ್ಲಿ ಸ್ವಿಚ್ಗಳನ್ನು ಹುದುಗಿಸುವ ಪ್ಲೇಟುಗಳು, ಫೋಮ್ ಹಾಸಿಗೆ, ಫೋಮ್ ಕುರ್ಚಿಯ ಮೆತ್ತೆಗಳಲ್ಲಿ ಇವನ್ನ ಬಹುರೂಪಿಯಾಗಿ ಬಳಸುತ್ತಾರೆ. ಏಳನೆಯದು ಈ ಯಾವ ಆರು ವರ್ಗಕ್ಕೂ ಸೇರಿದ ಪ್ಲಾಸ್ಟಿಕ್ಗಳು, ಉಳಿದೆಲ್ಲ ಬಳಕೆಗೂ ಇವನ್ನ ರೂಪಿಸುತ್ತಾರೆ. ಉದಾಹರಣೆಗೆ ನಿಮ್ಮ ಕೈಯಲ್ಲಿರುವಂತಹ ಕೃತಕ ಚರ್ಮದ ಚೀಲ, ಕೀಚೈನು, ಕುರ್ಚಿ ಸೋಫಾಗಳಲ್ಲಿ ಬಳಸುವ ಕೃತಕ ಮರ, ಅಕ್ರಿಲಿಕ್ ಎಂದು ಕರೆಯುವ ಪ್ಲಾಸ್ಟಿಕ್ನ ಗಾಜು ಮೊದಲಾದವುಗಳು ಇದರಲ್ಲಿ ಸೇರಿವೆ. ಇವನ್ನು ಮರುಬಳಸುವುದು, ಮರುರೂಪಿಸುವುದು ಕಷ್ಟವೇ. ಒಮ್ಮೆ ರೂಪುಗೊಂಡ ಇವು ಕೊನೆಗೆ ಕಸವಾಗುವುದಂತೂ ಖಂಡಿತ. ಈ ಸಂಕೇತಗಳಲ್ಲಿ ಇನ್ನೂ ಹಲವು ವಿಷಯಗಳು ಅಡಗಿವೆ. ಪ್ಲಾಸ್ಟಿಕ್ ಅನ್ನ ಎಷ್ಟು ಬಾರಿ ಮರುಬಳಸಬಹುದು ಎನ್ನುವುದನ್ನ ಇದು ಸೂಚಿಸುತ್ತದೆ. ಒಂದನೆಯ ವರ್ಗದನ್ನ ಹೆಚ್ಚು ಕಾಲ ಮರುರೂಪಿಸಬಹುದು, ಆದರೆ ಏಳನೆಯದನ್ನ ಹಾಗೆ ಮಾಡುವುದು ಕಷ್ಟ. ರದ್ದಿಯವರು ಹಾಲಿನ ಪ್ಯಾಕೆಟ್ನ ಚೀಲವನ್ನ ಕೊಳ್ಳುವಷ್ಟು ಖುಷಿಯಿಂದ ಹಳೆಯ ಫೋಮ್ ಹಾಸಿಗೆ ಅಥವಾ ದಿಂಬಿನಲ್ಲಿರುವ ನಾರನ್ನು ಕೊಳ್ಳೋದಿಲ್ಲ. ಅದಕ್ಕೆ ಕಾರಣ ಇದೆ, ಇವುಗಳನ್ನ ಮತ್ತೆ ಬಳಸುವುದು ಕಷ್ಟ. ಮರುಬಳಕೆಯೂ ಕಷ್ಟ, ಮರುರೂಪಣೆಯೂ ಕಷ್ಟ, ಬಳಸದೇ ಇರುವುದು ಕಷ್ಟ ಎಂಬ ಸ್ಥಿತಿಯನ್ನ ಕೆಲವು ಪ್ಲಾಸ್ಟಿಕ್ಗಳು ತಂದೊಡ್ಡಿವೆ. ನಾವು ಬಳಸುತ್ತಿರುವ ಸಾಮಗ್ರಿ ಎಂಥದ್ದು ಎಂದು ಅರಿತು ಅಂತಹ ವರ್ಗದವನ್ನಷ್ಟೇ ಒಟ್ಟು ಮಾಡಿ ಸಂಗ್ರಹಿಸಿ ರದ್ದಿಗೆ ಹಾಕಿದ್ರೆ ಅವರ ಕೆಲಸವೂ ಸುಲಭ. ಏನಂತೀರಿ?
2: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 176, ಫೆಬ್ರವರಿ 7. ಬೀಗಲ್ ಹಡಗು ಟಾಸ್ಮೇನಿಯಾದಿಂದ ಹೊರಟು ಆಸ್ಟ್ರೇಲಿಯಾದ ನೈಋತ್ಯ ಮೂಲೆಯಲ್ಲಿರುವ ಕಿಂಗ್ ಜಾರ್ಜ್ ಸೌಂಡ್ ಬಂದರನ್ನು ತಲುಪಿದೆವು. ಸೌಂಡ್ ಎಂದರೆ ಆಳವಾದ ನೀರಿನ ತೊಟ್ಟಿ. ಇಲ್ಲಿ ನಾವು 8 ದಿನಗಳ ಕಾಲ ತಂಗಿದ್ದೆವು. ಈ ಸಾಗರಯಾನದ ವೇಳೆ ಕಳೆದಷ್ಟು ನೀರಸ ಕ್ಷಣಗಳಷ್ಟು ಬೇರೆ ಪಯಣಗಳಲ್ಲಿ ಇರಲಿಲ್ಲ. ಎತ್ತರದಿಂದ ನೋಡಿದಾಗ ಇಲ್ಲಿನ ಪ್ರದೇಶವೆಲ್ಲವೂ ಕುರುಚಲು ಕಾಡಿನ ಪ್ರದೇಶವಾಗಿ ತೋರುತ್ತದೆ. ನಡು ನಡುವೆ ಗ್ರಾನೈಟ್ ಬೆಟ್ಟಗಳ ಬೆತ್ತಲೆ ಶಿಖರಗಳು ತೂರಿಕೊಂಡು ಬಂದಂತೆ ಕಾಣುತ್ತವೆ. ಒಂದು ದಿನ ನಾನು ಕಾಂಗರುಗಳ ಹುಡುಕಾಟಕ್ಕೆಂದು ಒಂದು ತಂಡದ ಜೊತೆಗೆ ಹೊರಹೋದವ ಬಹಳಷ್ಟು ದೂರ ನಡೆದಿದ್ದೆ. ಎಲ್ಲ ಕಡೆಯೂ ನೆಲ ಮರಳಿನಿಂದ ತುಂಬಿತ್ತು. ಅದರಲ್ಲಿ ಒಂದಿಷ್ಟು ಕುರುಚಲು ಪೊದೆಗಳೋ, ತುಂಡು ಹುಲ್ಲೋ ಅಥವಾ ಪುಟ್ಟ ಮರಗಳ ಕಾಡೋ ಇತ್ತಷ್ಟೇ. ಬ್ಲೂ ಪರ್ವತಗಳಲ್ಲಿ ನಾವು ಕಂಡಿದ್ದ ಸುಣ್ಣದ ಮಂಚದಂತೆಯೇ ಇಲ್ಲಿಯ ನೋಟವೂ ಕಂಡಿತು. ಸ್ಕಾಟ್ಲೆಂಡ್ನಲ್ಲಿರುವ ಫರ್ ಮರಗಳನ್ನು ಸ್ವಲ್ಪ ಮಟ್ಟಿಗೆ ಹೋಲುವ ಕ್ಯಾಸುವರೈನ ಮರಗಳ ಸಂಖ್ಯೆ ಇಲ್ಲಿ ಹೆಚ್ಚಿತ್ತು. ನೀಲಗಿರಿ ಮರಗಳು ಕಡಿಮೆ ಇದ್ದುವು. ತೆರೆದ ಬಯಲಿನಲ್ಲಿ ಕೆಲವು ಗ್ರಾಸ್ ಟ್ರೀ ಮರಗಳಿದ್ದುವು. ಇವು ನೋಡಲು ಅಡಿಕೆ ತೆಂಗಿನಂತೆಯೇ ಇದ್ದವು. ಆದರೆ ಮುಡಿಯಲ್ಲಿ ಗರಿಗಳ ಕಿರೀಟದ ಬದಲಿಗೆ ಹುಲ್ಲಿನ ಜುಟ್ಟಿನಂತೆ ಕಾಣುವ ಎಲೆಗಳನ್ನು ಧರಿಸಿದ್ದುವು. ದೂರದಿಂದ ನೋಡಿದಾಗ ಈ ಕುರುಚಲು ಮರ ಹಾಗೂ ಇತರೆ ಗಿಡಗಳ ಹಚ್ಚ ಹಸಿರು ಬಣ್ಣ ಈ ನೆಲ ಬಲು ಫಲವತ್ತಾಗಿರಬೇಕೆಂಬ ಆಸೆ ಹುಟ್ಟಿಸುತ್ತವೆ. ಆದರೆ ಒಂದು ನಡೆ ಹೋದರೆ ಸಾಕು, ಈ ಭ್ರಮೆ ನಿವಾರಣೆಯಾಗಿ ಬಿಡುತ್ತದೆ. ನನ್ನಂತಹವರಂತೂ ಈ ನೀರಸ ಪ್ರದೇಶದಲ್ಲಿ ಮತ್ತೊಮ್ಮೆ ನಡೆಯಲು ಇಚ್ಛಿಸಲಾರ. ಮರಗಳು ನಿಂತ ಜಾಗದಲ್ಲಿಯೇ ಶಿಲೆಯಾಗಿವೆ ಎಂದು ಹವಳದ ಜೀವಿಗಳು ಇವೆ ಎಂದು ಬಹಳಷ್ಟು ನಾವಿಕರು ಹೇಳಿದ್ದ ಸ್ಥಳವನ್ನು ನೋಡಲು ಒಂದು ದಿನ ನಾನು ಮತ್ತು ಕ್ಯಾಪ್ಟನ್ ಫಿಜರಾಯ್ ಹೋದೆವು. ಅಲ್ಲಿನ ನೆಲವೆಲ್ಲವೂ ಅತಿ ನುಣುಪಾದ ದುಂಡಗಿನ ಕಪ್ಪೆಚಿಪ್ಪು ಹಾಗೂ ಹವಳದ ಶಿಲೆಗಳಿಂದ ಕೂಡಿದ ಕಣಗಳಿರುವ ಮರಳಿನಲ್ಲಿ ಮುಳುಗಿ ಹೋಗಿತ್ತು. ಹೀಗೆ ಮರಳಿನಲ್ಲಿ ಮುಳುಗುವಾಗ ಅಲ್ಲಿದ್ದ ಮರಗಳ ಬೇರುಗಳು ಮತ್ತು ನೆಲದಲ್ಲಿನ ಕಪ್ಪೆಚಿಪ್ಪುಗಳು ಕೂಡ ಮುಳುಗಿದ್ದುವು. ಇವೆಲ್ಲದರ ಸುತ್ತಲೂ ಸುಣ್ಣದ ವಸ್ತು ಗಟ್ಟಿಯಾಗಿತ್ತು. ಸುಣ್ಣದ ಈ ಶಿಲೆಯೊಳಗಿದ್ದ ಮರಗಳು ಕೊಳೆತು ಬಿಟ್ಟ ಕೊಳವೆಯಂತಹ ರಂಧ್ರಗಳಲ್ಲಿ ಕೂಡ ಛಾವಣಿಯಿಂದ ತೂಗುಬಿದ್ದ ಸುಣ್ಣದ ಶಿಲೆ, ಸ್ಟಾಲಾಕ್ಟೈಟುಗಳಂತೆ ಕಾಣುವ ಸ್ಯೂಡೋ ಸ್ಟಾಲಾಕ್ಟೈಟ್ ಶಿಲೆಗಳು ಭರ್ತಿ ಮಾಡಿಬಿಟ್ಟಿದ್ದುವು. ಹವೆಯಿಂದಾಗಿ ಇದೀಗ ಮೃದು ಭಾಗಗಳು ಕೂಡ ನಶಿಸಲಾರಂಭಿಸಿದ್ದುವು. ಪರಿಣಾಮವಾಗಿ ಗಟ್ಟಿ ಶಿಲೆಗಳಂತಾದ ಮರಗಳ ಬೇರುಗಳು ಹಾಗೂ ರೆಂಬೆಗಳು ಮಾತ್ರ ನೆಲದ ಮೇಲೆ ಎದ್ದು ತೋರುತ್ತಿದ್ದು ಒಣಗಿದ ಕಾಡಿನಂತೆ ಕಾಣುತ್ತಿದ್ದವು. ನಾವು ಅಲ್ಲಿದ್ದಾಗ ಬಿಳಿ ಕಾಕಟು ಎಂಬ ಹೆಸರಿನ ಸ್ಥಳೀಯರು ಕೂಡ ಬಂದರು. ಇವರು ಮತ್ತು ಕಿಂಗ್ ಜಾರ್ಜ್ ಸೌಂಡ್ಗೆ ಸೇರಿದ ಹಲವು ಮೂಲ ನಿವಾಸಿಗಳಿಗೆ ಸಕ್ಕರೆ ಮತ್ತು ಅನ್ನದ ಆಸೆ ತೋರಿಸಿ ನೃತ್ಯಕೂಟವನ್ನು ಏರ್ಪಡಿಸಿದೆವು. ಸಂಜೆ ಕತ್ತಲಾಗುತ್ತಿದ್ದಂತೆಯೇ ಅಲ್ಲಲ್ಲಿ ಅಗ್ಗಿಷ್ಟಿಕೆಗಳು ಬೆಳಗಿದ್ದುವು. ಈ ಪುರುಷರು ತಮ್ಮ ದೇಹ ಹಾಗೂ ಮುಖಗಳನ್ನೆಲ್ಲ ಬಿಳಿ ಗೆರೆಗಳಿಂದ ಬಳಿದುಕೊಳ್ಳಲು ಆರಂಭಿಸಿದರು. ಇದು ಮುಗಿದ ಕೂಡಲೇ ಬೆಂಕಿಯನ್ನು ದೊಡ್ಡದಾಗಿ ಹಚ್ಚಲಾಯಿತು. ಬೆಂಕಿಯ ಸುತ್ತಲೂ ವೀಕ್ಷಕರಾಗಿ ಮಹಿಳೆಯರು ಮಕ್ಕಳು ನೆರೆದಿದ್ದರು. ಕಾಕಟು ಜನರು, ಕಿಂಗ್ ಜಾರ್ಜ್ ಸೌಂಡಿನ ಜನರು ಎರಡು ತಂಡಗಳಾಗಿ ಒಬ್ಬರಿನ್ನೊಬ್ಬರಿಗೆ ಸ್ಪರ್ಧಿಸುವಂತೆ ನರ್ತಿಸಿದರು. ನೃತ್ಯವೆಂದರೆ ಇನ್ನೇನಲ್ಲ, ಸಾಲು ಸಾಲಾಗಿ ಓಡುತ್ತಾ ಬಂದು ನೆಲವನ್ನು ಜೋರಾಗಿ ಒದೆಯುತ್ತಿದ್ದರು. ಒದೆಯುವಾಗ ಗುಟ್ರು ಹಾಕುವುದರ ಜೊತೆಗೆ ಕೈಯಲ್ಲಿದ್ದ ದೊಣ್ಣೆ ಕೋಲುಗಳನ್ನು ಜೋರಾಗಿ ಪಡೆಯುತ್ತಿದ್ದರು. ಕೈಕಾಲುಗಳನ್ನು ಚಾಚಿ ದೇಹವನ್ನು ಓಲಾಡಿಸಿ ಕುಣಿಯುತ್ತಿದ್ದರು. ನಮಗೇನೋ ಅದು ಒರಟಾದ ಅನಾಗರಿಕವೆನ್ನಿಸಿತು. ಅದಕ್ಕೆ ಯಾವುದೇ ಅರ್ಥವಿದ್ದಂತೆ ತೋರಲಿಲ್ಲ. ಹಾಗಿದ್ದು ಆ ಮಹಿಳೆಯರು ಮಕ್ಕಳು ಬಹಳ ಖುಷಿಯಿಂದ ನೃತ್ಯವನ್ನು ನೋಡಿದರು. ಬಹುಶಃ ಇಂತಹ ನೃತ್ಯಗಳು ಆರಂಭದಲ್ಲಿ ಯುದ್ಧವನ್ನೋ ವಿಜಯವನ್ನೋ ಬಿಂಬಿಸುತ್ತಿದ್ದುವೇನೋ. ನೃತ್ಯದಲ್ಲಿ ಯಮು ನೃತ್ಯವೆಂದೂ ಒಂದಿತ್ತು. ಅದರಲ್ಲಿ ಪುರುಷರು ತಮ್ಮ ತೋಳುಗಳನ್ನು ಯಮು ಪಕ್ಷಿಯ ಕತ್ತಿನಂತೆ ಮುಂದೆ ಚಾಚಿ ನರ್ತಿಸಿದ್ದರು. ಇನ್ನೊಂದು ನೃತ್ಯದಲ್ಲಿ ಒಬ್ಬ ನರ್ತಕ ಕಾಂಗರೂಗಳು ಬಯಲಿನಲ್ಲಿ ಮೇಯುವ ರೀತಿಯನ್ನು ಅಣಕಿಸುತ್ತಿದ್ದಂತೆಯೇ ಮತ್ತೊಬ್ಬ ಅವನ ಬೆನ್ನ ಹಿಂದಿನಿಂದ ಭರ್ಜಿಯನ್ನು ಚುಚ್ಚುವಂತೆ ನಟಿಸುತ್ತಿದ್ದ. ಎರಡೂ ತಂಡಗಳು ಜೊತೆಗೂಡಿ ನರ್ತಿಸಿದಾಗ ಅವರ ಭಾರೀ ಕುಣಿತದಿಂದಾಗಿ ನೆಲ ನಡುಗಿತ್ತು. ಸುತ್ತಲೂ ಅವರ ಕೇಕೆಗಳು ಪ್ರತಿಧ್ವನಿಸುತ್ತಿದ್ದುವು. ಎಲ್ಲರೂ ಅತ್ಯುತ್ಸಾಹದಿಂದಿದ್ದರು. ಭರ್ಜರಿಯಾಗಿ ಉರಿಯುತ್ತಿದ್ದ ಬೆಂಕಿಯ ಬೆಳಕಿನಲ್ಲಿ ಹೀಗೆ ಒಟ್ಟಾಗಿ ನರ್ತಿಸುತ್ತಿದ್ದ ಬೆತ್ತಲೆ ದೇಹಗಳ ಗುಂಪು ನಾವು ಅತ್ಯಂತ ಅನಾಗರಿಕರೆನ್ನುವ ಜನರಲ್ಲಿ ಹಬ್ಬದ ಹುರುಪನ್ನು ತುಂಬಿಸಿತು. ದಕ್ಷಿಣ ಅಮೆರಿಕದ ಟೇರಾ ಡೆಲ್ ಫ್ಯೂಗೋದಲ್ಲಿಯೂ ನಾವು ಕಾಡು ಜನರ ಬದುಕಿನ ಹಲವು ಮಗ್ಗಲುಗಳನ್ನು ಕಂಡಿದ್ದೆವು. ಆದರೆ ಎಲ್ಲಿಯೂ ಇಷ್ಟೊಂದು ಖುಷಿಯಿಂದ ಆರಾಮವಾಗಿ ಅವರು ಇದ್ದದ್ದು ಕಂಡಿರಲಿಲ್ಲ. ಕುಣಿತವೆಲ್ಲವೂ ಮುಗಿದ ನಂತರ ಎಲ್ಲರೂ ನೆಲದ ಮೇಲೆ ವೃತ್ತಾಕಾರದಲ್ಲಿ ಕುಳಿತರು. ಖುಷಿಯಿಂದ ಅನ್ನ ಹಾಗೂ ಸಕ್ಕರೆಯನ್ನು ಹಂಚಿಕೊಂಡರು. ಮೋಡ ಕವಿದ ಹವೆಯಿಂದಾಗಿ ಹಲವಾರು ದಿನಗಳು ತಡವಾದರೂ ಮಾರ್ಚ್ 14ನೆಯ ತಾರೀಖು ನಾವು ಕಿಂಗ್ ಜಾರ್ಜ್ ಸೌಂಡಿನಿಂದ ಮುಂದೆ ಕೀಲಿಂಗ್ ದ್ವೀಪಕ್ಕೆ ಹೊರಟೆವು. ಆಸ್ಟ್ರೇಲಿಯಾಗೆ ಗುಡ್ ಬೈ ಹೇಳಿದೆವು. ಓ ಆಸ್ಟ್ರೇಲಿಯಾ, ನೀನೀಗ ಅಂಬೆಗಾಲಿಕ್ಕುವ ಮಗು, ಆದರೆ ಒಂದಲ್ಲ ಒಂದು ದಿನ ದಕ್ಷಿಣ ಗೋಲಾರ್ಧವನ್ನೇ ಆಳುವವಳಾಗುವುದು ಖಂಡಿತ. ಆಸೆ ಹುರುಪೇನೇ ಇದ್ದರೂ ಗೌರವ ಹುಟ್ಟುವಂತಹ ನಡವಳಿಕೆ ಇಲ್ಲ. ಹೀಗೆ ವಿದಾಯ ಹೇಳುವಾಗ ಯಾವುದೇ ದುಃಖವೂ ಇಲ್ಲ, ಪಶ್ಚಾತ್ತಾಪವೂ ಇಲ್ಲ ಎಂದು ವಿದಾಯ ಹೇಳಿದೆ.
0: ನಿಮಗೆ ಗೊತ್ತೇ, ಕೆನಡಾದ ಉತ್ತರ ತುದಿಯಲ್ಲಿರುವ ಹಿಮ ಕವಿದಂತಹ ಅಲಾಸ್ಕಾ ಪ್ರದೇಶದಲ್ಲಿ ಎಸ್ಕಿಮೋ ನಂತಹ ಹಲವಾರು ಬುಡಕಟ್ಟು ಜನಾಂಗಗಳಿವೆ. ಅಲ್ಲಿರುವಂತಹ ಕೆಲವು ಬುಡಕಟ್ಟು ಜನಾಂಗಗಳು ಸಾವಿರಾರು ವರ್ಷಗಳ ಹಿಂದೆಯೇ ಬಂದು ನೆಲೆಸಿದ್ದರು. ಆ ನೆಲೆಸಿದ್ದ ಜಾಗದಲ್ಲಿಯೇ ಇಂದಿಗೂ ಕೂಡ ಇವೆಯಂತೆ, ಹೀಗೆಂದು ಐ ಸೈನ್ಸ್ ಪ್ರಕಟಿಸಿದ ಸಂಶೋಧನೆಯ ವಿವರಗಳು ತಿಳಿಸಿವೆ. ಇದ್ದಲ್ಲೇ ಇಷ್ಟು ಕಾಲ ಯಾವುದೇ ಜನ ನೆಲೆಸಿದ ಉದಾಹರಣೆ ಇದೇ ಮೊದಲನೆಯದು. ವಾರದ ವಿಜ್ಞಾನಿ ಕಾರ್ಲ್ ಫ್ರೆಡ್ರಿಕ್ ಗಾಸ್, ಬಹುಶಃ ಗಣಿತ, ಫಿಸಿಕ್ಸ್, ಇಂಜಿನಿಯರಿಂಗ್ ಮತ್ತು ಇತ್ತೀಚೆಗೆ ಜೀವಿ ವಿಜ್ಞಾನದಲ್ಲಿಯೂ ವ್ಯಾಪಕವಾಗಿ ಕೇಳಿಸುವ ಕೆಲವೇ ಕೆಲವು ಹೆಸರುಗಳಲ್ಲಿ ಕಾರ್ಲ್ ಫ್ರೆಡ್ರಿಕ್ ಗಾಸ್ನ ಹೆಸರು ಕೂಡ ಮುಖ್ಯವಾದದ್ದು. ಕಾರ್ಲ್ ಫ್ರೆಡ್ರಿಕ್ ಗಾಸ್ ಈ ವಾರದ ವಿಜ್ಞಾನಿ. ಜೀವಿ ವಿಜ್ಞಾನದಲ್ಲಿ ಸಂಗ್ರಹಿಸಿದ ದತ್ತಾಂಶಗಳ ನಡುವೆ ಸಂಬಂಧಗಳು ಇವೆಯೇ ಎಂದು ಗುರುತಿಸುವ ಗ್ರಾಫ್ ರಚಿಸುವುದಕ್ಕೆ ಸಂಖ್ಯಾಶಾಸ್ತ್ರದ ಹಲವಾರು ಸೂತ್ರಗಳಿಗೆ ಕೊಡುಗೆ ನೀಡಿದ ಗಣಿತಜ್ಞ ಕಾರ್ಲ್ ಫ್ರೆಡ್ರಿಕ್ ಗಾಸ್. ಈತ 1777 ಇಸವಿಯ

0: ಎಂದು ಉತ್ತರಿಸಿದ್ದನಂತೆ. ಸಾಮಾನ್ಯವಾಗಿ ಬಾಲ್ಯದಲ್ಲಿರುವ ಪ್ರತಿಭೆ ಅನಂತರ ಗೌಣವಾಗುತ್ತದೆ, ಆದರೆ ಗಾಸ್ನ ವಿಷಯದಲ್ಲಿ ಹಾಗಾಗದಿದ್ದುದು ಬಹುಶಃ ನಮ್ಮ ಅದೃಷ್ಟವೇ ಸರಿ. ಗಾಸ್ 20ನೇ ವಯಸ್ಸಿನವನ ಆಗಿದ್ದಾಗಲೇ ಇದೀಗ ನಾವು ಗಣಿತದಲ್ಲಿ ಬಳಸುವಂತಹ ಲೀಸ್ಟ್ ಸ್ಕ್ವಯರ್ ಲಾ ಎನ್ನುವ ಸಮಸ್ಯೆಗೆ ಉತ್ತರ ಹುಡುಕಿದ್ದ. ಹಾಗೆಯೇ ಭೂಮಿಯನ್ನು ಅಳೆಯಲು ಬಳಸುವ ಸರ್ವೆಯಲ್ಲಿ ಈ ವಿಧಾನವನ್ನು ಉಪಯೋಗಿಸಿದ. ಅದಕ್ಕಾಗಿ ಹೀಲಿಯೋಟ್ರೋಪ್ ಎನ್ನುವ ಸಾಧನವನ್ನು ಕೂಡ ಅನ್ವೇಷಿಸಿದ್ದ. ಜರ್ಮನಿಯ ಹಲವಾರು ಪಟ್ಟಣಗಳನ್ನು ಅಳೆದು ನಕ್ಷೆ ತಯಾರಿಸುವ ಸರ್ವೇಯರುಗಳ ಮುಖಂಡನಾಗಿ ಕೆಲಸ ಮಾಡಿದ್ದ. ಜರ್ಮನಿಯ ಖಗೋಳ ವೀಕ್ಷಣಾಲಯದ ನಿರ್ದೇಶಕನಾಗಿಯೂ ಕೆಲಸ ಮಾಡಿದ್ದ ಈತ ಸೀರಿಸ್ ಎನ್ನುವ ಉಲ್ಕೆಯ ವ್ಯಾಸವನ್ನು ಅಳೆದಿದ್ದ. ಭೌತಿಕ ವಿಜ್ಞಾನದಲ್ಲಿ ವಿದ್ಯುಚ್ಛಕ್ತಿ ಹಾಗೂ ಕಾಂತಶಕ್ತಿಗಳ ಬಗ್ಗೆಯೂ ಸಂಶೋಧನೆ ನಡೆಸಿದ್ದ. ಕಾಂತಶಕ್ತಿಯ ಪ್ರಮಾಣವನ್ನು ಅಳೆಯುವ ಮಾನಕವೊಂದಕ್ಕೆ ಈಗಲೂ ಗಾಸ್ ಎಂಬ ಹೆಸರಿದೆ. ಗಾಸ್ ಪ್ರಮೇಯಗಳು, ಗಾಸ್ ವಿತರಣೆ, ಗಣಿತ ವಿಜ್ಞಾನದಲ್ಲಿ ಈತನ ಹೆಸರನ್ನು ಅಜರಾಮರವಾಗಿಸಿರುವ ಇತರೆ ಸಂಗತಿಗಳು. ಗಣಿತದಿಂದ ಈತ ಎಷ್ಟು ಪ್ರಭಾವಿತನಾಗಿದ್ದನೆಂದರೆ ಇವನ ಮೊದಲ ಹೆಂಡತಿ ಸಾಯುವ ಕ್ಷಣದಲ್ಲಿ ದಾದಿ ಬಂದು ಹೆಂಡತಿ ಸಾಯುತ್ತಿದ್ದಾಳೆ ಎಂದು ಹೇಳಿದಾಗಲೂ ತಾನು ಮಾಡುತ್ತಿದ್ದ ಲೆಕ್ಕವನ್ನು ಮುಗಿಸಿ ಬರುತ್ತೇನೆ ಎಂದಿದ್ದನಂತೆ. ಸರ್ವೇಯರನಾಗಿದ್ದಾಗ ಪ್ರತಿದಿನವೂ ಆ ದಿನದಲ್ಲಿ ಮಾಡಿದ ಅಳತೆಯನ್ನು ಸಂಜೆಯ ವೇಳೆಗೆ ಗಣಿಸಿ ಭೂಮಿಯ ವಿಸ್ತೀರ್ಣವನ್ನು ಲೆಕ್ಕ ಹಾಕಿದ ನಂತರವಷ್ಟೇ ಕಚೇರಿಯನ್ನು ಬಿಟ್ಟು ಮನೆಗೆ ತೆರಳುತ್ತಿದ್ದನಂತೆ. ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಮತ್ತು ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿಯ ಬಗ್ಗೆ ನಿಮ್ಮ ಸಲಹೆ, ಸಂದೇಹ, ಸೂಚನೆಗಳು ಏನಾದರೂ ಇದ್ದಲ್ಲಿ 9886640328 ಈ ನಂಬರಿಗೆ ನೇರವಾಗಿ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: ಪರಿಸರ ಕನ್ನಡ ಪದದ 3ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂದಿನ ವರ್ಡ್ ಅಥವಾ ಪದ ಅಬ್ರೇಷನ್. ಅಬ್ರೇಷನ್ ಅಂದರೆ ಉಜ್ಜುವಿಕೆ. ಉಜ್ಜುವಿಕೆಯಿಂದ ವಸ್ತುಗಳು ಸವಿಯುತ್ತವೆ. ಸೊ ಟಾರ್ ರೋಡ್ ಹಾಕಿದ ನಂತರ ಟೈರ್ ಮತ್ತು ನೆಲದ ಉಜ್ಜುವಿಕೆಯಿಂದ ರೋಡ್ಗಳು ಸವಿಯುತ್ತವೆ, ಅಥವಾ ನೆಲದ ಉಜ್ಜುವಿಕೆಯಿಂದ ಟೈರ್ಗಳು ಸಹ ಸವಿಯುತ್ತವೆ. ಅದೇ ರೀತಿ ವಾತಾವರಣದ ಗಾಳಿಯಿಂದ, ಮಳೆಯಿಂದ ಕಲ್ಲುಗಳು ಸಹ ಸವಿಯುತ್ತವೆ. ಆ ಸವೆದ ಕಲ್ಲುಗಳೇ ಈಗಿನ ಇತ್ತೀಚಿನ ಮಣ್ಣು. ಅಂದರೆ ಈ ಮಣ್ಣು ಕಲ್ಲಿನಿಂದ ಮಣ್ಣಾಗಲು 10 ಲಕ್ಷ ವರ್ಷಗಳು ಬೇಕಾಗಬಹುದು ಎಂದು ಒಂದು ಅಂದಾಜು ಮಾಡಲಾಗಿದೆ. ಈ ಅಬ್ರೇಷನ್ ಅಥವಾ ಅಪಘರ್ಷಣೆ ಎಂದು ಏನು ನಾವು ಕರೆಯುತ್ತೇವೆ, ಇದನ್ನು ಘನ, ದ್ರವ ಅಥವಾ ಅನಿಲಗಳು ಘನ ಪದಾರ್ಥವೊಂದರ ಮೇಲ್ಮೈಯನ್ನು ಘರ್ಷಿಸಿದಾಗ. ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಟೈರ್ ಮತ್ತು ರೋಡ್ಗಳ ಬಗ್ಗೆ ಹೇಳಿದ್ದೆ. ಅದೇ ಥರ ಮೇಲ್ಮೈಯನ್ನು ಘರ್ಷಿಸಿದಾಗ ಉಂಟಾಗುವ ಘನ ಪದಾರ್ಥದ ಸವೆತ. ಸೊ ಶಿಲಾವಶೇಷಗಳು, ಮರಳು, ಗಾಳಿ, ನೀರು, ರಾಸಾಯನಿಕಗಳು ಅಪಸಂಘರ್ಷಣಕಾರಕಗಳಿಗೆ ಉದಾಹರಣೆಗಳಾಗಿವೆ. ಸೊ ಮರಳು ಸಹ ಕಲ್ಲುಗಳ ಘರ್ಷಣೆಯಿಂದ ಆಗಿರುವುದು, ಮರಳಿನ ನಂತರ ಮಣ್ಣು ಸಹ ಕಲ್ಲುಗಳ ಘರ್ಷಣೆಯಿಂದ ಆಗಿರುವುದು, ಇದಕ್ಕೆ ನೀರು ಮತ್ತು ಗಾಳಿ ಹಾಗೂ ವಾತಾವರಣದ ಬಿಸಿ ಕೆಲವು ಕಾರಣವಾಗಿರಬಹುದೆಂದು ಊಹಿಸಬಹುದಾಗಿದೆ. ಮುಂದಿನ ಶಬ್ದ ಅಬ್ಸೆಷನ್. ಸೊ ಅಪಭೇದನೆ. ಸೊ ಅಬ್ಸೆಷನ್ ಅಂದರೆ ಅಪಭೇದನೆ. ಇದು ಜೀವಶಾಸ್ತ್ರದಲ್ಲಿ ಬರುತ್ತದೆ. ಸಸ್ಯಗಳ ಎಲೆ, ಹೂವು, ಹಣ್ಣುಗಳು ಉದುರುವ ಪ್ರಕ್ರಿಯೆ ನಾವು ಚಳಿಗಾಲದಲ್ಲಿ ನೋಡಿದ್ದೇವೆ. ಚಳಿಗಾಲದಲ್ಲಿ

0: ಕರ್ನಾಟಕದಲ್ಲಿ ಎಲೆಗಳು ಉದುರುತ್ತವೆ. ಸೊ ಹಣ್ಣಾದ ನಂತರ ಕೆಲವು ಹಣ್ಣುಗಳು ಸಹ ಉದುರುತ್ತವೆ. ಮಾವಿನ ಹಣ್ಣು ಹೆಚ್ಚು ಹಣ್ಣಾದ ನಂತರ ಅದು ಉದುರುತ್ತದೆ. ಸೊ ಅದನ್ನೇ ಅಬ್ಸೆಷನ್ ಎಂದು ಕರೆಯುತ್ತಾರೆ. ಅಬ್ಸಲಿಕ್ ಆಮ್ಲ ಈ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಸೊ ಅಬ್ಸಿಕ್ ಆಮ್ಲ ಅಂತ ಇದರ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಆಕ್ಸಿನ್ ಮತ್ತು ಈಥೇನ್ ಮುಂತಾದ ರಾಸಾಯನಿಕಗಳಿಂದ ಅಪಭೇದನೆಗಳು ತಡೆಯಬಹುದು, ಇದನ್ನು ತಡೆಯಬಹುದು ಅಂತ ಹೇಳ್ತಾರೆ. ಆದರೆ ನಾನು 6 ತಿಂಗಳು ಜರ್ಮನಿಯಲ್ಲಿ ಇದ್ದೆ. ಅಲ್ಲಿ ಒಂದು ಹೈಯರ್ ಎಜುಕೇಷನನ್ನು ಮಾಡೋದಕ್ಕೆ ಹೋದಾಗ ಚಳಿಗಾಲದಲ್ಲಿ ಯಾವುದೇ ಮರದಲ್ಲಿ ಅಲ್ಲಿ ಎಲೆಗಳು ಇರುವುದಿಲ್ಲ, ಎಕ್ಸೆಪ್ಟ್ ಕೋನಿಫರಸ್ ಟ್ರೀಸ್ ಅಂತ ಬರ್ತವೆ ಅಥವಾ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಬರುತ್ತೆ. ಆ ಎವರ್ ಗ್ರೀನ್ ಫಾರೆಸ್ಟಿನ ಎಲೆಗಳು ಮಾತ್ರ ಉದುರುವುದಿಲ್ಲ, ಅವು ಬಿಟ್ಟು ಬೇರೆ ಎಲ್ಲ ಮರಗಳು ಗಿಡಗಳ ಎಲೆಗಳು ಚಳಿಗಾಲದಲ್ಲಿ ಉದುರುತ್ತವೆ. ಇದನ್ನೇ ಅಬ್ಸೆಷನ್ ಎಂದು ಅಥವಾ ಅಪಭೇದನೆ ಅಪಚ್ಛೇದನೆ ಎಂದು ಕರೆಯುತ್ತಾರೆ. ಅಬ್ಸಲ್ಯೂಟ್ ಹ್ಯುಮಿಡಿಟಿ ಮುಂದಿನ ಶಬ್ದ. ಹ್ಯುಮಿಡಿಟಿ ಅಂದರೆ ನಮಗೆಲ್ಲರಿಗೂ ಪರಿಚಯವಿದೆ, ಗಾಳಿಯಲ್ಲಿ ಇರತಕ್ಕಂಥ ತೇವಾಂಶ. ಸೊ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಎಂದರೆ ನಿರಪೇಕ್ಷ ತೇವಾಂಶ, ಸೊ ಮ್ಯಾಕ್ಸಿಮಮ್ ವಾಟರ್, ಗಾಳಿಯಲ್ಲಿರುವ ನೀರಾವಿಯ ಪ್ರಮಾಣ. ಇದು ಗಾಳಿಯ ಒತ್ತಡ ಹಾಗೂ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಸೊ ನಾವು ಹೆಚ್ಚು ಮೇಲೆ ಹೋದಂತೆ ಗಾಳಿಯ ಒತ್ತಡ ಬೇರೆಯಾಗುತ್ತದೆ, ಉಷ್ಣತೆಯೂ ಬೇರೆಯಾಗುತ್ತದೆ. ಹಾಗಾಗಿ ಅಲ್ಲಿಯ ತೇವಾಂಶವೂ ಬೇರೆ ಇರುತ್ತದೆ. ನಾವು ಭೂಮಿಯಿಂದ ಮೇಲೆ ಹೋದಂತೆ ತೇವಾಂಶವು ಕಡಿಮೆಯಾಗುತ್ತಾ ಹೋಗುತ್ತದೆ, ಏಕೆಂದರೆ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಉಷ್ಣತೆಯೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಸುಮಾರು 12 ಕಿಲೋಮೀಟರ್ ಮೇಲ್ಗಡೆ ಭೂಮಿಯ ಮೇಲೆ 12 ಕಿಲೋಮೀಟರ್ ಹೋದಾಗ ಅಲ್ಲಿಯ ಉಷ್ಣತೆ ನಿಮಗೆ ಆಶ್ಚರ್ಯವಾಗುತ್ತದೆ, -50 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತದೆ. ಹಾಗೂ ಒತ್ತಡ ಅಂದರೆ ಈ ಗಾಳಿಯ ಒತ್ತಡವು ಸಹ 0 ಆಗುತ್ತದೆ. ಸೊ 0 ಒತ್ತಡ ಹಾಗೂ ಕಡಿಮೆ ಉಷ್ಣತೆಯಲ್ಲಿ ಕಡಿಮೆ ನೀರಾವಿಯು ಗಾಳಿಯಲ್ಲಿ ಇರುತ್ತದೆ. ಬಿಸಿಗಾಳಿಯು ತಂಪು ಗಾಳಿಗಿಂತ ಹೆಚ್ಚು ನೀರನ್ನು ಹಿಡಿಯಬಲ್ಲದು, ನೀರಾವಿಯನ್ನು ಹಿಡಿದಿಟ್ಟುಕೊಳ್ಳಬಹುದು. ಏಕೆಂದರೆ ಹೆಚ್ಚು ಬಿಸಿಯಾಗುವುದು ಎಂದರೆ ನೀರಿನ ಆವಿಯು ಸಹ ಹೆಚ್ಚಾಗುತ್ತದೆ. ತಂಪು ವಾತಾವರಣದಲ್ಲಿ ನೀರು ಆವಿಯಾಗುವುದಿಲ್ಲ. ಇದರ ಅನುಭವ ನಮಗೆ ಚಳಿಗಾಲದಲ್ಲಿ ಬಟ್ಟೆಗಳು ಬೇಗ ಒಣಗುವುದಿಲ್ಲ, ಬೇಸಿಗೆಯಲ್ಲಿ ಬಟ್ಟೆಗಳು ಬೇಗ ಒಣಗುತ್ತವೆ. ಇದಕ್ಕೆ ಕಾರಣ ಆ ಬಿಸಿಗಾಳಿಯು ಬೇಗನೆ ಈ ನೀರಾವಿಯನ್ನು ಹೀರಿಕೊಳ್ಳುತ್ತದೆ, ಅವು ವಾತಾವರಣವನ್ನು ಸೇರುತ್ತವೆ. ಸೊ ಚಳಿಗಾಲದಲ್ಲಿ ಬಿಸಿ ಇಲ್ಲದ ಕಾರಣ ನೀರು ಆವಿಯಾಗುವುದಿಲ್ಲ, ಹಾಗಾಗಿ ನೀರು ಮಂಜುಗೆಡ್ಡೆಯಾಗಿ ಕನ್ವರ್ಟ್ ಆಗುತ್ತದೆ. ಗಾಳಿಯಲ್ಲಿ ಗರಿಷ್ಠ ಪ್ರಮಾಣದ ನೀರಾವಿ ಇದ್ದಾಗ ಅದನ್ನು ಪರ್ಯಾಪ್ತ ವಾಯು ಅಂತ ನಾವು ಹೇಳಬಹುದು. ಸೊ ನಿರಪೇಕ್ಷ ತೇವಾಂಶವನ್ನು 1 ಕಿಲೋಗ್ರಾಂ ಗಾಳಿಯಲ್ಲಿರುವ ನೀರಿನ ಪ್ರಮಾಣವನ್ನು ಇದು ಸೂಚಿಸುತ್ತದೆ ಗ್ರಾಮ್ಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಾವು ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಉಪಯೋಗಿಸಿ ನೀರಿನ ವಾತಾವರಣದಲ್ಲಿ ಇರುವ ನೀರನ್ನು ನಾವು ಸಂಗ್ರಹ ಮಾಡುತ್ತಾ ಇದ್ದೇವೆ. ಎಲ್ಲಿ ಕುಡಿಯುವ ನೀರಿನ ಕಡಿಮೆ ಇದೆಯೋ ಅಲ್ಲಿ ಈ ಮಿಷನ್ಗಳನ್ನು ಅಳವಡಿಸಿ ನೀರಿನಲ್ಲಿ ವಾತಾವರಣದಲ್ಲಿರುವ ನೀರನ್ನು ಈ ಮಿಷನ್ಗಳು ಹೀರಿಕೊಳ್ಳುತ್ತವೆ. ಈ ವಾತಾವರಣದ ನೀರನ್ನು ಹೀರಿ ನಂತರ ಅದನ್ನು ಕುಡಿಯುವ ನೀರನ್ನಾಗಿ ಈ ಮಿಷನ್ಗಳು ಪರಿವರ್ತಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾವು ಇಂಥ ಮಿಷನ್ಗಳನ್ನು ನೋಡಿದ್ದೇವೆ. ಸೊ ಇಂಥ ಮಿಷನ್ಗಳನ್ನು ಸಾಮಾನ್ಯವಾಗಿ ಮರಳುಗಾಡು ಪ್ರದೇಶದಲ್ಲಿ ಉಪಯೋಗ ಮಾಡಲು ಯೋಗ್ಯವಾಗಿರುತ್ತವೆ ಅಥವಾ ಅತಿ ಹೆಚ್ಚು ಬಿಸಿಯಾಗಿರುವ ಜಾಗದಲ್ಲಿ, ಅಲ್ಲದೆ ನೀರಿನ ಸೆಲೆಗಳು ಇಲ್ಲದೆ ಇರುವ ಜಾಗದಲ್ಲಿ ಈ ಮಿಷನನ್ನು ಉಪಯೋಗ ಮಾಡಿ ನಾವು ನೀರನ್ನು ಸಂಗ್ರಹಿಸಬಹುದು. ಅದು ಕುಡಿಯುವ ನೀರನ್ನು ಸಂಗ್ರಹಿಸಬಹುದು. ಈ ಮಿಷನ್ಗೆ ಹೆಚ್ಚು ಬೆಲೆ ಇರುವುದರಿಂದ ನೀರಿನ ಬೆಲೆಯೂ ಹೆಚ್ಚಾಗುತ್ತದೆ. ಹಾಗಾಗಿ ಕುಡಿಯಲು ಮಾತ್ರ ನಾವು ಈ ಮಿಷನ್ ಉಪಯೋಗ ಮಾಡಿ ನೀರನ್ನು ಸಂಗ್ರಹಿಸಬಹುದಾಗಿದೆ. ಮುಂದಿನ ಶಬ್ದ ಅಬ್ಸರ್ವ್ಡ್ ವಾಟರ್, ಅಪಶೋಷಿತ ನೀರು. ನೀರನ್ನು ಅಬ್ಸರ್ವ್ ಮಾಡತಕ್ಕಂಥದ್ದು ಅಂದರೆ ಅಥವಾ ಅಪಶೋಷಿತ ಮಾಡ್ತದೆ ಅಂದರೆ ಅದು ಮಣ್ಣಿನಲ್ಲಿರುವ ನೀರನ್ನು, ಸಸ್ಯಗಳು ಹೀರಿಕೊಳ್ಳುವ ನೀರು. ಸಸ್ಯದ ಬೇರಿನಲ್ಲಾಗುವ ಉಪವಚನ ಕ್ರಿಯೆಗೆ ಫಲವಾಗಿ ನೀರು ಮತ್ತು ಪೌಷ್ಟಿಕಾಂಶಗಳು ಮಣ್ಣಿನಿಂದ ಸಸ್ಯದ ಬೇರಿನೊಳಗೆ ಚಲಿಸುತ್ತವೆ. ಗುರುತ್ವಕ್ಕೆ ವಿರುದ್ಧವಾಗಿ ನಡೆಯುವುದರಿಂದ ಈ ಸಕ್ರಿಯ ಅಪಶೋಷಣೆ, ಆಕ್ಟಿವ್ ಅಬ್ಸಾರ್ಪ್ಷನ್. ಏಕೆಂದರೆ ನಮಗೆ ಗೊತ್ತಿರುವುದು, ಸಾಮಾನ್ಯವಾಗಿ ನೀರು ಕೆಳಗೆ ಹರಿಯುತ್ತದೆ, ಆದರೆ ಇಲ್ಲಿ ಮರಗಳು ಮಣ್ಣಿನಲ್ಲಿರುವ ನೀರನ್ನು ಮೇಲೆ ಎತ್ತುತ್ತವೆ. ಇದನ್ನು ಆಕ್ಟಿವ್ ಅಬ್ಸಾರ್ಪ್ಷನ್ ಎಂದು ಕರೀತಾರೆ. ಕೆಲವೊಮ್ಮೆ ವಿಸರಣ, ಡಿಫ್ಯೂಷನ್, ವಿಸರಣ ಅಂದರೆ ಡಿಫ್ಯೂಷನ್ ಕ್ರಿಯೆಯಿಂದ ನೀರು ಮತ್ತು ಪೌಷ್ಟಿಕ ಅಂಶಗಳು ಸಸ್ಯದ ಬೇರಿನೊಳಗೆ ಸಾಗುತ್ತವೆ. ಈ ಕ್ರಿಯೆಗೆ ನಿಷ್ಕ್ರಿಯ ಅಪಶೋಷಣೆ ಅಥವಾ ಪ್ಯಾಸಿವ್ ಅಬ್ಸಾರ್ಪ್ಷನ್ ಎಂದು ಕರೆಯುತ್ತಾರೆ. ಮುಂದಿನ ಪದ ಅಬ್ಸಾರ್ಬೆಂಟ್, ಕನ್ನಡದಲ್ಲಿ ಅಪಶೋಷಕ. ಅಪಶೋಷಕ ಅಬ್ಸಾರ್ಬೆಂಟ್ ಅಂದರೆ ಇದು ಹೀರಿಕೊಳ್ಳುವ ಒಂದು ಪ್ರಕ್ರಿಯೆ. ಕೆಮಿಕಲ್ ಅಥವಾ ರಸಾಯನಶಾಸ್ತ್ರದಲ್ಲಿ ಅಥವಾ ಕೆಮಿಸ್ಟ್ರಿಯಲ್ಲಿ ದ್ರವ ಅಥವಾ ಅನಿಲಗಳನ್ನು ಹೀರಿಕೊಳ್ಳುವ ಪದಾರ್ಥ. ಇದಕ್ಕೆ ಸ್ಪಂಜ್, ಹತ್ತಿ ಅಥವಾ ಸ್ಪಂಜ್. ನೀವು ಸ್ಪಂಜನ್ನು ನೀರಿನಲ್ಲಿ ಇಟ್ಟಾಗ ನೀರು ಸ್ಪಂಜಿನಲ್ಲಿರುವ ಸಣ್ಣ ಸಣ್ಣ ರಂಧ್ರಗಳನ್ನು ಸೇರಿಕೊಳ್ಳುತ್ತದೆ. ಇದನ್ನು ಅಬ್ಸಾರ್ಬೆಂಟ್ ಎಂದು ಕರೆಯಬಹುದು. ಹತ್ತಿಯೂ ಸಹ ಒಂದು ಉದಾಹರಣೆ. ಹತ್ತಿಯನ್ನು ನೀರಿನಲ್ಲಿ ಹಾಕಿದಾಗ ನೀರು ಹತ್ತಿಯೊಳಗೆ ಅಬ್ಸಾರ್ಬ್ ಆಗುತ್ತದೆ. ಅದನ್ನು ಅಬ್ಸಾರ್ಬೆಂಟ್ ಎಂದು ಕರೆಯಬಹುದು ನಾವು. ಜೀವಶಾಸ್ತ್ರದಲ್ಲಿಯೂ ಸಹ ಇದಕ್ಕೆ ಸ್ವಲ್ಪ ವ್ಯತ್ಯಾಸವಾದ ಅರ್ಥವಿದೆ. ಜೀವಿಗಳಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಹೀರುವ ಊತಕ ಅಥವಾ ಅಂಗ, ಯಾವುದೇ ಅಂಗ ಗಿಡಗಳಲ್ಲಿ ನೀರನ್ನು ಹೀರಿದರೆ ಅದನ್ನು ಅಬ್ಸಾರ್ಬೆಂಟ್ ಎಂದು ನಾವು ಕರೆಯುತ್ತೇವೆ. ಅಬ್ಸಾರ್ಬೆಂಟ್ ಬಗ್ಗೆ ನಾವು ತಿಳಿದುಕೊಂಡೆವು. ಈಗ ಅಬ್ಸಾರ್ಪ್ಷನ್, ಅಬ್ಸಾರ್ಪ್ಷನ್ ಎಂದರೆ ಏನೆಂದು ತಿಳಿದುಕೊಳ್ಳೋಣ. ಹತ್ತಿಯು ಒಂದು ಅಬ್ಸಾರ್ಬೆಂಟ್, ಸ್ಪಂಜ್ ಸಹ ಒಂದು ಅಬ್ಸಾರ್ಬೆಂಟ್, ಅದು ನೀರನ್ನು ಹೀರಿಕೊಳ್ಳುತ್ತದೆ. ಅಬ್ಸಾರ್ಪ್ಷನ್ನಲ್ಲಿ ಇದನ್ನು ಕನ್ನಡದಲ್ಲಿ ಹೀರುವಿಕೆ ಎಂದು ನಾವು ಹೇಳಬಹುದು. ರಸಾಯನಶಾಸ್ತ್ರದ ಪ್ರಕಾರ ಒಂದು ಪದಾರ್ಥವು ಮತ್ತೊಂದು ಪದಾರ್ಥವನ್ನು ಹೀರುವುದು. ಅಂದರೆ ಘನ ಪದಾರ್ಥವು ದ್ರವ, ಕಾಗದವು ಶಾಯಿ ಅಥವಾ ಇಂಕನ್ನು ಹೀರಿಕೊಳ್ಳುತ್ತದೆ. ಮುದ್ರಣದ ಇಂಕು ಪೇಪರ್ಗಳಲ್ಲಿ ಅದು ಹೀರಿಕೊಳ್ಳುತ್ತದೆ. ಸೊ ದ್ರವವು ಅನಿಲವನ್ನು, ನೀರು ಅಮೋನಿಯವನ್ನು ಹೀರಿಕೊಳ್ಳುವುದು. ಅಮೋನಿಯಾ ಗ್ಯಾಸ್ ಅಥವಾ ಅಮೋನಿಯವನ್ನು ಇಟ್ಟಾಗ ಅಮೋನಿಯವು ನೀರನ್ನು ಹೀರಿಕೊಳ್ಳುತ್ತದೆ. ಇದು ಅಬ್ಸಾರ್ಪ್ಷನ್. ಅಥವಾ ಜೀವಶಾಸ್ತ್ರದಲ್ಲಿ ಪೋಷಕಾಂಶಗಳು ಮತ್ತು ಔಷಧಿಗಳನ್ನು ಊತಕಗಳಲ್ಲಿ ಸೇರಿಸಿಕೊಳ್ಳುವ ಕ್ರಿಯೆ. ಊತಕಗಳು ಅಂದರೆ ಅಂಗಾಂಗಗಳು. ಸೊ ಯಾವುದೇ ಅಂಗ, ಗಿಡಗಳ ಅಂಗ ನೀರನ್ನು ಅಬ್ಸಾರ್ವ್ ಮಾಡ್ಬೋದು ಅಥವಾ ಗೊಬ್ಬರವನ್ನು ಅಬ್ಸಾರ್ವ್ ಮಾಡ್ಬೋದು. ಸೊ ಅಲ್ಲಿ ಅದನ್ನು ಆ ಅರ್ಥದಲ್ಲಿ ಬಳಸುತ್ತಾರೆ. ಭೌತಶಾಸ್ತ್ರದಲ್ಲಿಯೂ ಸಹ ಇದಕ್ಕೆ ಬೇರೆ ಅರ್ಥವಿದೆ. ಒಂದು ಪದಾರ್ಥವು ಬೆಳಕಿನ ನಿರ್ದಿಷ್ಟ ತರಂಗಗಳನ್ನು ಹಿಡಿದಿಡುವುದು. ನೀಲಿ ಗಾಜೊಂದನ್ನು, ನೀಲಿ ತರಂಗಗಳನ್ನು ಹೊರತುಪಡಿಸಿ ಬೇರೆಲ್ಲ ದೃಷ್ಟಿಗೋಚರ ತರಂಗಗಳನ್ನು ಹಿಡಿಯುವುದು. ನೀಲಿ ಇರುವ ಗಾಜು ನೀಲಿ ಕಲ್ಲರನ್ನು ಬಿಟ್ಟು ಬಾಕಿ ಎಲ್ಲ ಬಣ್ಣಗಳನ್ನು ಅದು ಹಿಡಿದಿಡುತ್ತದೆ. ಸೊ ಇದಕ್ಕೆ ಒಂದು ಉದಾಹರಣೆ ಬೈಜಿಕ, ನ್ಯೂಕ್ಲಿಯರ್. ಭೌತಶಾಸ್ತ್ರದಲ್ಲಿ ಬೈಜಿಕ ಕ್ರಿಯಾಗಾರದಲ್ಲಿ ಬೈಜಿಕ ವಿಧಳನ ಉಂಟಾದ ನ್ಯೂಟ್ರಾನ್ಗಳನ್ನು ಬೋರಾನ್ ಮುಂತಾದ ಧಾತುಗಳು ಹಿಡಿದಿಟ್ಟುಕೊಳ್ಳುತ್ತವೆ. ಇದಕ್ಕೆ ಅಪಶೋಷಣೆ ಎಂದು ಹೆಸರು. ಅಟಾಮಿಕ್ ಎಕ್ಸ್ಪ್ಲೋಷನ್ ಆದಾಗ ಅಲ್ಲಿ ಉಂಟಾಗುವ ಹೆಚ್ಚಿನ ನ್ಯೂಟ್ರಾನ್ಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತದೆ. ಇಲ್ಲಾಂದರೆ ಅದು ಅಟಾಮಿಕ್ ಬಾಂಬ್ ಆಗಿ ಎಕ್ಸ್ಪ್ಲೋಡ್ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಹೆಚ್ಚಿನ ನ್ಯೂಟ್ರಾನ್ಗಳನ್ನು ಯಾವುದಾದರೂ ಒಂದು ವಸ್ತು ವಸ್ತುವನ್ನು ಉಪಯೋಗ ಮಾಡಿ ನ್ಯೂಟ್ರಾನ್, ಹೆಚ್ಚಿನ ನ್ಯೂಟ್ರಾನ್ಗಳನ್ನು ನಾವು ಅಬ್ಸರ್ವ್ ಮಾಡಿಕೊಳ್ಳಲೇಬೇಕಾಗುತ್ತದೆ. ಸೊ ಇದನ್ನು ಅಬ್ಸಾರ್ಪ್ಷನ್ ಎಂದು ಭೌತಶಾಸ್ತ್ರದಲ್ಲಿ ಕರೆಯುತ್ತೇವೆ. ಅಲ್ಲದೆ ವಿನಾಯಿತಿ ಶಾಸ್ತ್ರವು ಸಹ ಹೊಂದಿದೆ. ಅದರ ಪ್ರಕಾರ ಇದು ದ್ರಾವಣವನ್ನು, ಮಿಶ್ರ ದ್ರಾವಣವನ್ನು ದಲ್ಲಿ ಕೆಲವು ದ್ರಾವಣಗಳನ್ನು ಹೀರಿಕೊಳ್ಳುತ್ತದೆ. ಹಾಗಾಗಿ ಇದನ್ನು ಬೇರ್ಪಡಿಸಲು ಉಪಯೋಗ ಮಾಡುತ್ತಾರೆ. ಇದನ್ನು ರಿಯೇಜೆಂಟ್ಗಳೆಂದು ನಾವು ಕರೆಯುತ್ತೇವೆ. ಇಲ್ಲಿಗೆ ಮೂರನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 66ನೆಯ ಪದ್ಯ. ಆ ಪದ್ಯ ಹೀಗಿದೆ: ಗಟ್ಟಿಸಿ ಸಿಂಧುರದೋಳ್ ನೆಲ ಗಟ್ಟಿಸಿ ಚೆಂಬೊನ್ನ ನೆಲೆಯ ಚೌಪಳಿಗೆಗಳೋಳ್ ಕಟ್ಟಿಸಿ ಪಳಿಗೆಗಳ ನಳ ವಟ್ಟಿರೇಬಿಯ ಮಲ್ಲಿ ಮೊಳಗೆ ಫಲವುಂ ಪರೆಗಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಗಟ್ಟಿಸಿ ಸಿಂಧುರದೋಳ್ ನೆಲಗಟ್ಟಿಸಿ ಚೆಂಬೊನ್ನ ನೆಲೆಯ ಚೌಪಳಿಗೆಗಳೋಳ್ ಕಟ್ಟಿಸಿ ಪಳಿಗೆಗಳ ಅಳವಟ್ಟಿರೆ ಬಿಯಂ ಅಲ್ಲಿ ಮೊಳಗೆ ಫಲವುಂ ಪರೆಗಳ್. ಅದನ್ನು ಬಿಡಿಸಿ ಹೀಗೆ ಓದಬಹುದು: ಗಟ್ಟಿಸಿ ಸಿಂಧುರದೋಳ್. ಸಿಂಧೂರ ಅಂದರೆ ಚಂದ್ರ ಬಣ್ಣ ಅಥವಾ ಕಾವಿ ಬಣ್ಣ ಎಂದು ಅದಕ್ಕೆ ಅರ್ಥ. ಗಟ್ಟಿಸಿ ಸಿಂಧುರದೋಳ್ ನೆಲಗಟ್ಟಿಸಿ ಚಂಬೊನ್ನ ನೆಲೆಯ. ಆಮೇಲೆ ಇನ್ನು ನೆಲಗಟ್ಟಿಸಿ ಅಂದರೆ ನೆಲವನ್ನು ಗಟ್ಟಿ ಮಾಡಿ. ಗಟ್ಟಿಸಿ ಸಿಂಧುರದೋಳು ಅಂದರೆ ನೆಲವನ್ನು ಕಾವಿಯ ಬಣ್ಣದಲ್ಲಿ ಗಟ್ಟಿ ಮಾಡಿ, ಗಟ್ಟಿಸಿ ಅಂದರೆ ಅದು ಸಮತಟ್ಟಾಗಿ ಆಗುವ ಹಾಗೆ ಮಾಡಿ ಅಥವಾ ಧಮ್ಮಸು ಮಾಡಿ ಅಂತಲೂ ಕೂಡ ಹೇಳ್ಬೋದು. ಗಟ್ಟಿಸಿ ಅಂದರೆ ನಾವು ಯಾವುದನ್ನು ನೆಲವನ್ನು ಸಾರಿಸುವುದು ಅಂತ ಹೇಳ್ತಾರೆ ಅಥವಾ ಸಾರಣೆ ಮಾಡುವುದು ಅಂತ. ಈ ಕರಾವಳಿ ಭಾಷೆಯಲ್ಲಿ ಹೇಳುವುದಿದ್ದರೆ, ಕರಾವಳಿ ಕನ್ನಡದಲ್ಲಿ ಹೇಳುವುದಿದ್ದರೆ ಅಥವಾ ಕರಾವಳಿ ಭಾಗದ ಭಾಷೆಯಲ್ಲಿ ಹೇಳುವುದಿದ್ರೆ ಸಾರಣೆ ಮಾಡಿ ಗಟ್ಟಿಸಿ ಸಿಂಧೂರದೊಳ್ಳು ಅಂದರೆ ಅದನ್ನು ಕಾವಿ ಬಣ್ಣಕ್ಕೆ ಬರುವ ಹಾಗೆ ಮಾಡಿ ನೆಲದ ಬಣ್ಣ. ನೆಲಗಟ್ಟಿಸಿ ಚೆಂಬೊನ್ನ ನೆಲೆಯ. ಆಮೇಲೆ ನೆಲಗಟ್ಟಿಸಿ ನೆಲವನ್ನು ಗಟ್ಟಿ ಮಾಡಿ, ನೆಲಗಟ್ಟಿಸಿ ಅದನ್ನು ಗಟ್ಟಿ ಮಾಡಿ ಚೆಂಬೊನ್ನ ನೆಲೆಯ ಚೌಪಳಿಗಳು. ಚೆಂಬೊನ್ನ ಅಂದರೆ ಕೆಂಪಾದ ಚಿನ್ನದ ಬಣ್ಣ ಅಂತ ಅದಕ್ಕೆ ಅರ್ಥ. ಕೆಂಪಾದ ಚಿನ್ನದ ಬಣ್ಣದ ಆಗಿರುವ ನೆಲೆಯ ಚೌಪಳಿಗೆಗಳು, ಆ ರೀತಿಯ ನೆಲವನ್ನು ಉಳ್ಳಂಥ ಚೌಪಳಿಗೆ. ಚೌಪಳಿಗೆ ಅಂದರೆ ಮುಖಮಂಟಪ ಅಥವಾ ಮೊಗಸಾಲೆ. ಚೌಪಳಿಗೆ ಅಂದರೆ ಮೊಗಸಾಲೆ. ಮೊಗಸಾಲೆಗಳಲ್ಲಿ ಕಟ್ಟಿಸಿ ಪಳಿಗೆಗಳ, ಪಳಿಗೆ ಅಂದರೆ ಬಾವುಟ, ಆ ಮೊಗಸಾಲೆಯಲ್ಲಿ ಬಾವುಟಗಳನ್ನೆಲ್ಲ ಹಾರಿಬಿಟ್ಟು ಅಳವಟ್ಟಿರೆ ಬಿಯಂ ಅಲ್ಲಿ, ಅಳವಟ್ಟಿರೆ ಬಿಯಂ ಅವುಗಳು ಅಳವಡು ಅಂದರೆ ಸೊಗಸಾಗಿ ಕಾಣುತ್ತಾ ಇರಲು, ಮತ್ತು ಬಿಯ ಅಂದರೆ ವೆಚ್ಚ, ಆ ವೆಚ್ಚ ಬಹಳ ಸೊಗಸಾಗಿ ಕಾಣ್ತಾ ಇರಲು ಅಂದರೆ ಮಾಡಿದಂತಹ ವೆಚ್ಚಕ್ಕೆ ಸರಿಯಾಗಿ ನೆಲವೂ ಕೂಡ ಸಿಂಧೂರ ಬಣ್ಣಕ್ಕೆ ಹೊರಳಿತ್ತು. ಆಮೇಲೆ ನೆಲವನ್ನು ಗಟ್ಟಿ ಮಾಡಿದ್ರು ಮತ್ತು ಅದು ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಾ ಇತ್ತು. ಆಮೇಲೆ ಅಂತಹ ಚಿನ್ನದ ಬಣ್ಣದಿಂದ ಹೊಳೆಯುವಂತಹ ಮೊಗಸಾಲೆಗಳು ಅಲ್ಲಿದ್ದವು. ಆ ಮೊಗಸಾಲೆಗಳಲ್ಲಿ ಬಾವುಟಗಳು ಹಾರಾಡುತ್ತಿದ್ದವು. ಅದರ ಜೊತೆಗೆ ಪಳಿಗೆಗಳ ಅಳವಟ್ಟಿದೆ, ಅವುಗಳ ಜೊತೆಗೆ ಪಳಿಗೆ ಅಂದರೆ ಬಾವುಟಗಳು ಕೂಡ ಹಾರುತ್ತಿದ್ದವು. ಅಳವಟ್ಟಿದೆ ಬಿಯವಲ್ಲಿ ಮೊಳಗೆ ಫಲವಂ ಪರೆಗಳು. ಆಗ ಅದೇ ಸಂದರ್ಭದಲ್ಲಿ ಹಲವು ರೀತಿಯಲ್ಲಿ ಮೊಳಗೆ ಮೊಳಗುತ್ತಿರಲು ಫಲವಂ ಪರೆಗಳು. ಪರೆಗಳಂದರೆ ವಾದ್ಯಗಳು. ಈ ವಾದ್ಯ ಧ್ವನಿಗಳು ಕೂಡ ಕೇಳುತ್ತಿದ್ದರು. ಅದರಿಂದಾಗಿ ಬಿಯಂ ಅಲ್ಲಿ ಮೊಳಗೆ, ಅಳವಟ್ಟಿದೆ ಬಿಯಂ ಅಲ್ಲಿ ಬಹಳಷ್ಟು ವೆಚ್ಚ ಮಾಡಿದ್ರು ಎನ್ನುವುದು ಕಣ್ಣಿಗೆ ಕಾಣ್ತಿತ್ತು. ಹೀಗೆ ಈ ಪರೀಕ್ಷಾರಂಗ ಅಂದರೆ ಬಿಲ್ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಹಸ್ತಿನಾವತಿಯ ರಾಜಕುಮಾರರಿಗೆ ಪರೀಕ್ಷಾರಂಗವನ್ನು ದ್ರೋಣಾಚಾರ್ಯರ ಕೋರಿಕೆಯ ಮೇಲೆಗೆ ಅಲ್ಲಿಯ ಹಿರಿಯರು ಮಾಡಿದ್ರು ಎನ್ನುವುದು ಸಂಕ್ಷಿಪ್ತವಾಗಿ ಈ ಪದ್ಯದ ಅರ್ಥ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ಮಿಶ್ರಿತ ವಾಕ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಕೆಲವು ವಾಕ್ಯಗಳ ರಚನೆಯಲ್ಲಿ ವುಡ್, ಪ್ಲೀಸ್ ಅವು ಎರಡೂ ಪದಗಳನ್ನು ಬಳಸಿ ಹೇಗೆ ರಿಕ್ವೆಸ್ಟಿಂಗ್ ಆಗಿ ನಾವು ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಆಮೇಲೆ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಹೇಳೋದ್ರ ಬಗ್ಗೆ ಯಾವ ಪದಗಳ ಬಳಕೆ ಮಾಡಿದ್ರೆ ಅದಿನ್ನೂ ಎಫೆಕ್ಟಿವ್ ಆಗಿರುತ್ತೆ ಆ ವಾಕ್ಯಗಳು ಅನ್ನೋದನ್ನು ತಿಳ್ಕೊಂಡ್ವಿ. ಅದರ ಜೊತೆಯಲ್ಲಿ ತಿರಸ್ಕಾರ ಭಾವ ಬರುವಂತಹ ವಾಕ್ಯಗಳನ್ನು ಕೂಡ ರಚನೆ ಮಾಡಿದ್ವಿ. ಇವತ್ತು ನಂಬಿಕೆ, ವಿಶ್ವಾಸ ಇರಿಸುವಂಥ ವಾಕ್ಯಗಳನ್ನು ನೋಡೋಣ. ಆಯಿತಾ? ಇದನ್ನು ನೀವು ನಂಬಲ್ವಾ? ಡೋಂಟ್ ಯು ಬಿಲೀವ್ ಇಟ್. ಇದನ್ನು ನೀವು ನಂಬೋದಿಲ್ವಾ? ಡೋಂಟ್ ಯು ಬಿಲೀವ್ ಇಟ್. ಇದು ಕೇವಲ ಒಂದು ಗಾಳಿ ಸುದ್ದಿ ಅಷ್ಟೆ. ಇಟ್ಸ್ ಓನ್ಲಿ ಅ ರೂಮರ್. ಇಟ್ಸ್ ಓನ್ಲಿ ಅ ರೂಮರ್. ಆರ್ ಯು ಎಂ ಓ ಯು ಆರ್ ರೂಮರ್. ಇದು ಕೇವಲ ಒಂದು ವದಂತಿ. ಇಟ್ಸ್ ಓನ್ಲಿ ಅ ರೂಮರ್. ಇದು ಕೇವಲ ಅವರಿವರಿಂದ ಕೇಳಿ ಬಂದ ಮಾತು. ಅವರಿವರಿಂದ ಕೇಳಿ ಬಂದದ್ದು, ಹಿಯಸೆ. ಇಟ್ಸ್ ಓನ್ಲಿ ಅ ಹಿಯಸೆ ಅಥವಾ ಇಟ್ಸ್ ಓನ್ಲಿ ಅ ರೂಮರ್ ಅಂತ ಕೂಡ ಹೇಳ್ಬೋದು. ನಾವು ಈ ಟ್ಯಾಕ್ಸಿ ಚಾಲಕನನ್ನ ನಂಬಬಹುದಾ? ಶುಡ್ ವಿ ಟ್ರಸ್ಟ್ ದಿಸ್ ಟ್ಯಾಕ್ಸಿ ಡ್ರೈವರ್? ಕ್ಯಾನ್ ವಿ ಟ್ರಸ್ಟ್ ದಿಸ್ ಟ್ಯಾಕ್ಸಿ ಡ್ರೈವರ್? ಹೇಗಾದರೂ ಬಳಸ್ಬೋದು ನಾವು ಈ ಟ್ಯಾಕ್ಸಿ ಚಾಲಕನನ್ನು ನಂಬಬಹುದೇ ಅನ್ನೋದಕ್ಕೆ. ಕ್ಯಾನ್ ವಿ ಟ್ರಸ್ಟ್ ದಿಸ್ ಟ್ಯಾಕ್ಸಿ ಡ್ರೈವರ್? ನೀವು ಅವರಲ್ಲಿ ಪೂರ್ತಿ ನಂಬಿಕೆನ ಇಡಬಹುದು. ಯು ಕ್ಯಾನ್ ಟ್ರಸ್ಟ್ ದೆಮ್ ಫುಲ್ಲಿ. ನೀವು ಪೂರ್ತಿ ನಂಬಿಕೆನ ಅವರಲ್ಲಿ ಇಡಬಹುದು ಅನ್ನೋದಕ್ಕೆ ಯು ಕ್ಯಾನ್ ಟ್ರಸ್ಟ್ ದೆಮ್ ಫುಲ್ಲಿ. ಅವನಲ್ಲಿ ನನಗೆ ಪೂರ್ತಿ ನಂಬಿಕೆ ಇದೆ. ಐ ಹ್ಯಾವ್ ಫುಲ್ ಫೇತ್ ಇನ್ ಹಿಮ್. ಅವನಲ್ಲಿ ನನಗೆ ಪೂರ್ತಿ ನಂಬಿಕೆ ಇದೆ. ಐ ಹ್ಯಾವ್ ಫುಲ್ ಫೇತ್ ಇನ್ ಹಿಮ್. ನೋಡಿ, ನಂಬಿಕೆಗೆ ಟ್ರಸ್ಟ್ ಅಂತ ಬಳಸ್ಬೋದು, ಫೇತ್ ಅನ್ನೋ ಪದ ಕೂಡ ಬಳಸ್ಬೋದು. ಇನ್ನು ನೆಕ್ಸ್ಟು ರಿಕ್ವೆಸ್ಟಿಂಗ್ ಸೆಂಟೆನ್ಸಸ್ನ ನೋಡೋಣ. ಅಂದರೆ ಏನೋ ಬೇಡಿಕೆ, ಪ್ರಾರ್ಥನೆ ಇರುವಂತಹ ವಾಕ್ಯಗಳು. ದಯವಿಟ್ಟು ಕಾಯ್ತೀರಾ ಅಥವಾ ಕಾಯಿರಿ, ಪ್ರಶ್ನೆ ಅಲ್ಲ, ಇದು ಮಾಮೂಲಿ ಸೆಂಟೆನ್ಸ್ ವಾಕ್ಯ ಒಂದು. ದಯವಿಟ್ಟು ಕಾಯಿರಿ ಅನ್ನೋದಕ್ಕೆ ಪ್ಲೀಸ್ ವೇಟ್. ದಯವಿಟ್ಟು ವಾಪಸ್ ಬಾ. ಪ್ಲೀಸ್ ಕಮ್ ಬ್ಯಾಕ್. ಹೋಗ್ಲಿ ಬಿಡಿ. ಲೆಟ್ ಇಟ್ ಬಿ. ದಯವಿಟ್ಟು ಕಾಯಿರಿ ಅನ್ನೋದಕ್ಕೆ ಪ್ಲೀಸ್ ವೇಟ್. ದಯವಿಟ್ಟು ವಾಪಸ್ ಬಾ ಅನ್ನೋದಕ್ಕೆ ಪ್ಲೀಸ್ ಕಮ್ ಬ್ಯಾಕ್. ಹೋಗ್ಲಿ ಬಿಡಿ ಅನ್ನೋದಕ್ಕೆ ಲೆಟ್ ಇಟ್ ಬಿ. ದಯವಿಟ್ಟು ಇಲ್ಲಿಗೆ ಬಾ. ಪ್ಲೀಸ್ ಕಮ್ ಹಿಯರ್. ದಯವಿಟ್ಟು ಇಲ್ಲಿಗೆ ಬಾ. ಪ್ಲೀಸ್ ಕಮ್ ಹಿಯರ್. ದಯವಿಟ್ಟು ಉತ್ತರ ಕೊಡಿ. ಪ್ಲೀಸ್ ಆನ್ಸರ್ ಅಥವಾ ಪ್ಲೀಸ್ ರಿಪ್ಲೈ. ದಯವಿಟ್ಟು ಉತ್ತರ ಕೊಡಿ. ಪ್ಲೀಸ್ ರಿಪ್ಲೈ. ಪ್ಲೀಸ್ ಆನ್ಸರ್. ದಯವಿಟ್ಟು ಅವನನ್ನು ಎಬ್ಸು. ಪ್ಲೀಸ್ ವೇಕ್ ಹಿಮ್ ಅಪ್. ದಯವಿಟ್ಟು ಅವನನ್ನು ಎಬ್ಸು. ಪ್ಲೀಸ್ ವೇಕ್ ಹಿಮ್ ಅಪ್. ನಿನ್ನಿಂದ ಕೇಳಬಹುದು ಅಂತ ನಂಬಿದ್ದೀನಿ. ಹೋಪ್ ಟು ಹಿಯರ್ ಫ್ರಮ್ ಯು. ನಿನ್ನಿಂದ ಕೇಳಬಹುದು ಅಂತ ನಂಬಿದ್ದೀನಿ. ಹೋಪ್ ಟು ಹಿಯರ್ ಫ್ರಮ್ ಯು. ನನಗೊಂದು ಉಪಕಾರ ಮಾಡ್ತೀರಾ? ವಿಲ್ ಯು ಡೂ ಮಿ ಅ ಫೇವರ್? ನನಗೊಂದು ಉಪಕಾರ ಮಾಡ್ತೀರಾ? ವಿಲ್ ಯು ಡೂ ಮಿ ಅ ಫೇವರ್? ನನ್ನನ್ನು ಕೆಲಸ ಮಾಡೋದಕ್ಕೆ ಬಿಡಿ. ಲೆಟ್ ಮಿ ವರ್ಕ್. ನನ್ನನ್ನು ಕೆಲಸ ಮಾಡೋದಕ್ಕೆ ಬಿಡಿ. ಲೆಟ್ ಮಿ ವರ್ಕ್. ನೋಡೋಣ. ಲೆಟ್ ಮಿ ಸಿ. ನೋಡೋಣ. ಲೆಟ್ ಮಿ ಸಿ. ಅವರು ವಿಶ್ರಾಂತಿ ಪಡೀಲಿ. ಲೆಟ್ ದೆಮ್ ರಿಲ್ಯಾಕ್ಸ್. ಅವರು ವಿಶ್ರಾಂತಿ ಪಡೀಲಿ. ಲೆಟ್ ದೆಮ್ ರಿಲ್ಯಾಕ್ಸ್. ದಯವಿಟ್ಟು ನನಗೊಂದು ಪೆನ್ಸಿಲ್ ಮತ್ತು ಪೇಪರ್ ಕೊಡು. ಪ್ಲೀಸ್ ಗಿವ್ ಮಿ ಅ ಪೆನ್ಸಿಲ್ ಆ್ಯಂಡ್ ಪೇಪರ್. ದಯವಿಟ್ಟು ನನಗೊಂದು ಪೆನ್ಸಿಲ್ ಮತ್ತು ಕಾಗದನ ಕೊಡು. ಪ್ಲೀಸ್ ಗಿವ್ ಮಿ ಅ ಪೆನ್ಸಿಲ್ ಆ್ಯಂಡ್ ಪೇಪರ್. ದಯವಿಟ್ಟು ನಾಳಿದ್ದೆ ಬರೋದಕ್ಕೆ ಮರಿಬೇಡ. ಪ್ಲೀಸ್ ಡೂ ಕಮ್ ಡೇ ಆಫ್ಟರ್ ಟುಮಾರೋ. ಡೋಂಟ್ ಫೊಗೆಟ್. ದಯವಿಟ್ಟು ನಾಡಿದ್ದೆ ಬರೋದಕ್ಕೆ ಮರಿಬೇಡ ಅನ್ನೋದಕ್ಕೆ ಪ್ಲೀಸ್ ಡೂ ಕಮ್ ಡೇ ಆಫ್ಟರ್ ಟುಮಾರೋ. ಡೋಂಟ್ ಫೊಗೆಟ್ ಅಂತ ಹೇಳಬೇಕು. ದಯವಿಟ್ಟು ಮತ್ತೊಮ್ಮೆ ಹೇಳಿ. ನನ್ನನ್ನು ಕ್ಷಮಿಸಿ ಅನ್ನೋದಕ್ಕೆ ಪ್ಲೀಸ್ ರಿಪೀಟ್. ಪಾರ್ಡನ್. ಐ ಬೆಗ್ ಯು ಅ ಪಾರ್ಡನ್. ದಯವಿಟ್ಟು ಮತ್ತೊಮ್ಮೆ ಹೇಳಿ ಅಥವಾ ನನ್ನನ್ನು ಕ್ಷಮಿಸಿ, ಎರಡಕ್ಕೂ. ಪ್ಲೀಸ್ ರಿಪೀಟ್. ಪಾರ್ಡನ್. ಐ ಬೆಗ್ ಯು ಅ ಪಾರ್ಡನ್. ಈ ಥರ ಹೇಳಬೇಕು. ದಯವಿಟ್ಟು ಸ್ವಲ್ಪ ಸರೀರಿ. ಕುಡ್ ಯು ಮೂ. ಕುಡ್ ಯು ಶಿಫ್ಟ್ ಅ ಲಿಟಲ್. ಕುಡ್ ಯು ಮೂ ಅಥವಾ ಕುಡ್ ಯು ಶಿಫ್ಟ್ ಅ ಲಿಟಲ್. ಈ ಥರ ಹೇಳಬೇಕು. ನಾಡಿದ್ದು ನನ್ನ ನೋಡೋದಕ್ಕೆ ನಿಮಗೆ ಸಾಧ್ಯನಾ? ಕ್ಯಾನ್ ಯು ಸೀ ಮೀ ಡೇ ಆಫ್ಟರ್ ಟುಮಾರೋ. ನಾಡಿದ್ದು ನನ್ನನ್ನು ನೋಡೋದಕ್ಕೆ ನಿಮಗೆ ಸಾಧ್ಯನಾ? ಕ್ಯಾನ್ ಯು ಸೀ ಮೀ ಡೇ ಆಫ್ಟರ್ ಟುಮಾರೋ. ದಯವಿಟ್ಟು ನನ್ನನ್ನು ಕ್ಷಮಿಸು. ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸು. ಪ್ಲೀಸ್ ಫಾರ್ಗಿವ್ ಮೀ. ನೀವು ದಯವಿಟ್ಟು ಕಿಟಕಿ ಬಾಗಿಲನ್ನು ತೆಗಿತೀರಾ? ವಿಲ್ ಯು ಪ್ಲೀಸ್ ಓಪನ್ ದ ವಿಂಡೋ. ನೀವು ದಯವಿಟ್ಟು ಕಿಟಕಿ ಬಾಗಿಲನ್ನು ತೆಗಿತೀರಾ? ವಿಲ್ ಯು ಪ್ಲೀಸ್ ಓಪನ್ ದ ವಿಂಡೋ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿದ್ದೀವಿ. ಆಲ್ ಆರ್ ರಿಕ್ವೆಸ್ಟೆಡ್ ಟು ರೀಚ್ ಇನ್ ಟೈಮ್. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಕೋರಿದ್ದೀವಿ. ಆಲ್ ಆರ್ ರಿಕ್ವೆಸ್ಟೆಡ್ ಟು ರೀಚ್ ಇನ್ ಟೈಮ್ ಅಂತ ಹೇಳಬೇಕು. ನೋಡಿ, ಇಲ್ಲೆಲ್ಲ ನಾವು ರಿಕ್ವೆಸ್ಟಿಂಗ್ ಸೆಂಟೆನ್ಸ್ಗಳನ್ನು ನೋಡಿದ್ವಿ. ನಾವು ದಿನನಿತ್ಯದ ಕನ್ವರ್ಸೇಷನಲ್ಲಿ ಯಾವತ್ತು ಆರ್ಡ್ರಾಗಿ ಮಾತಾಡದೆ ಆದಷ್ಟು ರಿಕ್ವೆಸ್ಟಿಂಗ್ ಸೆಂಟೆನ್ಸ್ಗಳನ್ನೇ ಬಳಸೋದು ಒಳ್ಳೆಯದು. ನಮ್ಮ ಮಾತುಕತೆ ಕೂಡ ತುಂಬ ಚೆನ್ನಾಗಿರುತ್ತೆ, ಕೇಳೋರು ನಮ್ಮ ಮಾತನ್ನು ಒಪ್ಪುತ್ತಾರೆ ಅಂತ ನನಗನ್ಸೋದು. ಜೊತೆಯಲ್ಲಿ ಈ ಥರ ವಾಕ್ಯಗಳನ್ನು ಬಳಸಬೇಕಂದ್ರೆ ಒಂದಷ್ಟು ನೆನಪಿಡಬೇಕಾಗಿರೋ ಅಂಶಗಳನ್ನು ಹೇಳ್ತೀನಿ. ನೋಡಿ, ಇಂಗ್ಲೀಷ್ ಸಂಭಾಷಣೆಯಲ್ಲಿ ಪ್ಲೀಸ್ ಅನ್ನೋ ಶಬ್ದಕ್ಕೆ ಬಹಳ ಮಹತ್ವ ಇದೆ. ಈ ಪದದ ಪ್ರಯೋಗ ಆ ವ್ಯಕ್ತಿಯೊಬ್ಬನ ಶಿಸ್ತು, ಆಚಾರ, ವಿಚಾರದ ಬಗ್ಗೆ ಕೂಡ ತಿಳಿಸುತ್ತೆ. ಹಾಗಾಗಿ ಪ್ಲೀಸ್ ಅನ್ನೋ ಪದನ ಆದಷ್ಟು ಹೆಚ್ಚು ನಾವು ಬಳಸಬೇಕು. ಬರೀ ಎಸ್ ಅಂತ ಹೇಳೋದು ಒಂದು ಸ್ವಲ್ಪ ವರ್ಟ್ ಅನಿಸುತ್ತೆ, ಎಸ್ ಪ್ಲೀಸ್ ಅಂತ ಹೇಳೋದು ವಿನಮ್ರ ಉತ್ತರ ಅನ್ನಿಸ್ಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ಜೊತೆ, ಯಾರೋ ಒಂದು ವ್ಯಕ್ತಿ ಜೊತೆ ನಾವು ಮಾತಾಡಬೇಕು ಅಂದಾಗ ಪ್ಲೀಸ್ ಅನ್ನೋ ಶಬ್ದನ ಬಳಸೋದಕ್ಕೆ ಮರಿಬಾರ್ದು. ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್ ಅಂತ ಹೇಳಕ್ಕೆ ಹೋಗಬಾರ್ದು. ಅದಕ್ಕೆ ಬದಲು ಪ್ಲೀಸ್ ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್, ದಯವಿಟ್ಟು ನಂಗೊಂದು ಲೋಟ ನೀರು ಕೊಡು ಅಂತ ಹೇಳಿದ್ರೆ ಅದೆಷ್ಟು ಚೆನ್ನಾಗಿರತ್ತಲ್ಲ ಕೇಳೋದಕ್ಕೆ. ಆಮೇಲೆ ಲೆಟ್ ಅನ್ನೋ ಶಬ್ದ ಯಾವಾಗಲೂ ಫಸ್ಟ್ ಪರ್ಸನ್ ಮತ್ತು ಥರ್ಡ್ ಪರ್ಸನ್ನ ಜೊತೆ ಬಳಸಲ್ಪಡುತ್ತೆ. ಉದಾಹರಣೆಗೆ, ವಾಟ್ ಅ ಫೈನ್ ವೆದರ್, ಲೆಟ್ ಅಸ್ ಗೋ ಟು ದ ರಿವರ್ ಬ್ಯಾಂಕ್. ಹವಾ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು, ನಾವು ನದಿ ದಂಡೆಗೆ ಹೋಗೋಣವಾ. ವಾಟ್ ಅ ಫೈನ್ ವೆದರ್, ಲೆಟ್ ಅಸ್ ಗೋ ಟು ದ ರಿವರ್ ಬ್ಯಾಂಕ್. ಆದರೆ ನೋಡಿ, ಲೆಟ್ ದೆಮ್ ಪ್ಲೇ ಫುಟ್ಬಾಲ್, ಇಲ್ಲಿ ಲೆಟ್ ಫಸ್ಟ್ ಬಂತು. ಸೆಕೆಂಡ್ ಪರ್ಸನ್ ಬಂದಾಗ ಲೆಟ್ ಅನ್ನು ಬಳಸೋದಿಲ್ಲ. ಲೆಟ್ ಯು ಗೋ ಫಾರ್ ಅ ವಾಕ್ ಈ ರೀತಿನೂ ಹೇಳಬಾರ್ದು. ಇಲ್ಲಿ ಸೆಕೆಂಡ್ ಪರ್ಸನ್ ಜೊತೆ ಫಸ್ಟ್ ಪರ್ಸನ್ ಇದ್ದಾಗ ಲೆಟ್ ಅನ್ನು ಬಳಸ್ತಾರೆ. ಸೊ ಲೆಟ್ ಅಸ್ ಗೋ ಫಾರ್ ಅ ವಾಕ್ ಅನ್ನಬೇಕು. ಲೆಟ್ ಯು ಗೋ ಫಾರ್ ಅ ವಾಕ್ ಅನ್ನೋದು ಸರಿ ಅನ್ಸಲ್ಲ. ಲೆಟ್ ಅಸ್ ಗೋ ಫಾರ್ ಅ ವಾಕ್, ನೀವು ಬನ್ನಿ ಮತ್ತು ನಾವಿಬ್ರು ಹೋಗೋಣ ಅಂತ ಅಷ್ಟೇ ಹೇಳಬೇಕಾಗತ್ತೆ. ಈಗ ನಿಮ್ಗೆ ಅರ್ಥ ಆಗಿರಬೇಕು ಪ್ಲೀಸ್ ಅನ್ನೋ ಪದದ ಪ್ರಾಮುಖ್ಯತೆ, ಜೊತೆಲಿ ಲೆಟ್ ಅನ್ನೋ ಪದನ ಹೇಗೆಲ್ಲ ಬಳಸಬೇಕು ಅನ್ನೋದು. ಇನ್ನು ಊಟ ತಿಂಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಅಗತ್ಯವಾದ ವಿಷಯ ಅಲ್ವಾ? ಹಾಗಿದ್ದಾಗ ಊಟದ ಬಗ್ಗೆ ನಾವು ಪ್ರತಿ ದಿವಸ ಮಾತಾಡಿ ಆಡಿರ್ತೀವಿ, ಮನೆಯಲ್ಲೋ, ಆಫೀಸ್ಗಳಲ್ಲೋ, ಸ್ಕೂಲ್ಗಳಲ್ಲಿ. ದಿವಸಲ್ಲೂ ಊಟ ತಿಂಡಿ ಮಾಡಲೇಬೇಕು ತಾನೇ, ಏನು ಊಟ ತಂದಿದ್ದೀರಾ, ಏನು ಊಟ ಮಾಡಿದ್ರಿ ಈ ಥರ. ಹಾಗಾಗಿ ಅದರ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಾಕ್ಯಗಳ ರಚನೆ ಮಾಡಿ ನೋಡೋಣ. ಎಲ್ರಿಗೆ ಹಸಿವಾಗುತ್ತಲ್ವಾ? ನಂಗೆ ಹಸಿವಾಗ್ತಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಹಂಗ್ರಿ, ಐ ಆಮ್ ಫೀಲಿಂಗ್ ಹಂಗ್ರಿ ಅಂತ ಹೇಳಬೇಕು ನನಗೆ ಹಸಿವಾಗ್ತಿದೆ ಅನ್ನೋದಕ್ಕೆ. ನೀವು ಏನು ತಿನ್ನೋದಕ್ಕೆ ಇಷ್ಟಪಡ್ತೀರಾ, ವಾಟ್ ವಿಲ್ ಯು ಲೈಕ್ ಟು ಈಟ್. ನೀವು ಏನನ್ನು ತಿನ್ನೋದಕ್ಕೆ ಇಷ್ಟಪಡ್ತೀರಾ ಅನ್ನೋದಕ್ಕೆ ವಾಟ್ ವಿಲ್ ಯು ಲೈಕ್ ಟು ಈಟ್ ಅಂತ ಹೇಳಬೇಕು. ಇನ್ನು ನಮ್ಮ ಹಳ್ಳಿ ಮನೆ ಕಡೆ ಎಲ್ಲ ಯಾರದಾದ್ರೂ ಮನೆಗೆ ಹೋದರೆ, ಅಡುಗೆ ಮನೆಗೆ ಹೋದರೆ ಫಸ್ಟ್ ಹುಡುಕಾಡೋದೇ ಉಪ್ಪಿನಕಾಯಿ. ನೀವು ಯಾವ್ಯಾವ ಉಪ್ಪಿನಕಾಯಿ ಹಾಕಿದ್ದೀರಾ, ಆ ಮಿಡಿ ಉಪ್ಪಿನಕಾಯಿ ಹಾಕಿದ್ರಾ, ಕಟ್ಟು ಉಪ್ಪಿನಕಾಯಿ ಹಾಕಿದ್ರಾ, ಈ ಥರ ಕೇಳ್ತಾರೆ ಹಳ್ಳಿ ಕಡೆ ಹೆಚ್ಚಾಗಿ ನನಗೆ ತಿಳಿದ ಹಾಗೆ. ನಿಮ್ಮ ಹತ್ರ ಯಾವ ಉಪ್ಪಿನಕಾಯಿ ಇದ್ದಾವೆ, ವಿಚ್ ಪಿಕಲ್ಸ್ ಡೂ ಯು ಹ್ಯಾವ್, ನಿಮ್ಮ ಹತ್ತಿರ ಯಾವ ಉಪ್ಪಿನಕಾಯಿಗಳಿದೆ ಅನ್ನೋದಕ್ಕೆ ವಿಚ್ ಪಿಕಲ್ಸ್ ಡೂ ಯು ಹ್ಯಾವ್ ಅಂತ ಕೇಳಬೇಕು. ಇನ್ನು ನಿಮ್ಮ ಬೆಳಗ್ಗೆ ತಿಂಡಿ ತಿಂದ್ರಾ ಅನ್ನೋದಕ್ಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್. ನೀವು ಬೆಳಗ್ಗಿನ ತಿಂಡಿ ತಿಂದ್ರಾ ಅನ್ನೋದಕ್ಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್. ಇನ್ನೂ ಆಗಿರಲ್ಲ, ಅಗೇನ್ ಹೇಳ್ತೀರಾ ನಾಟ್ ಯೆಟ್, ಇನ್ನೂ ಆಗಿಲ್ಲ ಅನ್ನೋದಕ್ಕೆ ನಾಟ್ ಯೆಟ್. ಹಾಗಾದ್ರೆ ತಿಂಡಿನ ತಯಾರು ಮಾಡ್ಬೇಕು ತಾನೆ, ತಿಂಡಿಯನ್ನ ತಯಾರು ಮಾಡು ಅನ್ನೋದಕ್ಕೆ ಪ್ರಿಪೇರ್ ದ ಬ್ರೇಕ್ಫಾಸ್ಟ್ ಅಥವಾ ಮೇಕ್ ದ ಬ್ರೇಕ್ಫಾಸ್ಟ್ ಅಂತ ಹೇಳಬೇಕು. ನಾವು ಒಟ್ಟಿಗೆ ಬೆಳಗಿನ ತಿಂಡಿ ತಿನ್ನೋಣ ಅನ್ನೋದಕ್ಕೆ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಗೆದರ್. ನಾವು ಒಟ್ಟಿಗೆ ತಿಂಡಿ ತಿನ್ನೋಣ ಅನ್ನೋದಕ್ಕೆ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಗೆದರ್. ಒಂದು ಸ್ವಲ್ಪ ರುಚಿ ನೋಡಿ, ಜಸ್ಟ್ ಟೇಸ್ಟ್ ಇಟ್, ಸ್ವಲ್ಪ ರುಚಿ ನೋಡಿ ಅನ್ನೋದಕ್ಕೆ ಜಸ್ಟ್ ಟೇಸ್ಟ್ ಇಟ್. ಇಲ್ಲ, ನಿಮ್ಗೆಲ್ಲೋ ಬೇರೆ ಕಡೆ ಊಟಕ್ಕೆ ಹೋಗೋದಿರುತ್ತೆ. ಇಲ್ಲ, ನಾನೊಂದು ಊಟದ ಮನೆ ಹೋಗಬೇಕು ಅನ್ನೋದಕ್ಕೆ. ನೋ, ಐ ಹ್ಯಾವ್ ಟು ಅಟೆಂಡ್ ಅ ಪಾರ್ಟಿ. ನೋ, ಐ ಹ್ಯಾವ್ ಟು ಅಟೆಂಡ್ ಅ ಪಾರ್ಟಿ ಅಂತ ಹೇಳಬೇಕು. ಅಲ್ಲಿ ಹೋದ್ಮೇಲೆ ನಿಮ್ಮಲ್ಲಿ ಯಾವ್ಯಾವ ಸಿಹಿ ತಿಂಡಿ ಇದೆ ಅಂತ ಕೇಳ್ಬೇಕು ತಾನೆ. ವಾಟ್ ಸ್ವೀಟ್ ಡಿಶಸ್ ಡೂ ಯು ಹ್ಯಾವ್, ನಿಮ್ಮಲ್ಲಿ ಯಾವ್ಯಾವ ಸಿಹಿ ತಿಂಡಿಗಳಿದ್ದಾವೆ ಅಂತ ಕೇಳೋದಕ್ಕೆ ವಾಟ್ ಸ್ವೀಟ್ ಡಿಶಸ್ ಡೂ ಯು ಹ್ಯಾವ್. ಲತಾ ಊಟ ಮುಗಿಸಿದ್ಲಾ ಅನ್ನೋದಕ್ಕೆ ಹ್ಯಾಸ್ ಲತಾ ಫಿನಿಶ್ಡ್ ಹರ್ ಮೀಲ್ಸ್. ಲತಾ ಊಟ ಮುಗಿಸಿದ್ಲಾ, ಹ್ಯಾಸ್ ಲತಾ ಫಿನಿಶ್ಡ್ ಹರ್ ಮೀಲ್ಸ್. ಊಟ ಬಡಿಸಿ ಆಗಿದೆ, ಬೇಗ ಊಟಕ್ಕೆ ಬಾ. ಹರಿ ಅಪ್, ಫುಡ್ ಹ್ಯಾಸ್ ಬೀನ್ ಸರ್ವ್ಡ್. ಊಟ ಬಡಿಸಿ ಆಗಿದೆ, ಬೇಗ ಊಟಕ್ಕೆ ಬಾ ಅನ್ನೋದಕ್ಕೆ ಹರಿ ಅಪ್, ಫುಡ್ ಹ್ಯಾಸ್ ಬೀನ್ ಸರ್ವ್ಡ್. ಊಟದ ವಿಷಯ ಮಾತಾಡ್ತಾ ಎಲ್ರಿಗೂ ಹಸಿವಾಗೋದಿಕ್ಕೆ ಶುರುವಾಯ್ತಾ? ಸರಿ, ಹಾಗಾದರೆ ಇವತ್ತಿಗಿಲ್ಲಿ ನಿಲ್ಲಿಸೋಣ. ಇನ್ನೂ ಊಟದ ತಿಂಡಿ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟಿದೆ, ವಾಕ್ಯ ರಚನೆ ಮಾಡೋದಿದೆ. ಅದಕ್ಕಾಗಿ ನಾವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
4: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
4: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ

ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ. ಇಷ್ಟು ಒಳ್ಳೆ ದಿನ ಇದೆ ಅಂದರೆ ಪ್ರಕೃತಿಯನ್ನು ಸಂರಕ್ಷಣೆಯನ್ನು ಮಾಡಬೇಕು, ಪ್ರಕೃತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಜನರಲ್ಲಿ ಅನ್ನುವ ಉದ್ದೇಶದಿಂದ ಪ್ರತಿ ವರ್ಷ July 28 ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂಥೇಳಿ ಆಚರಿಸಲಾಗುತ್ತೆ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಾದಂಥ ನೀರಿರ್ಬೋದು, ಗಾಳಿ, ಮಣ್ಣು, ಕಾಡು, ವನ್ಯಜೀವಿ ಇವೆಲ್ಲವನ್ನು ಕೂಡ ರಕ್ಷಿಸೋದು, ಹಾಗೆ ನೀರು, ಮಣ್ಣು, ಕಾಡು ಇವೆಲ್ಲವನ್ನು ಕೂಡ ಹಿತಮಿತವಾಗಿ ಬಳಸಬೇಕು. ನಮ್ಮಲ್ಲಿ ತುಂಬ ನೀರಿದೆ ಅಂಥೇಳಿ ಯಥೇಚ್ಛವಾಗಿ ಬಳಸೋದಾಗಿರ್ಬೋದು, ಅಥವಾ ಮಣ್ಣಿದೆ ಅಂಥೇಳಿ ಮಣ್ಣನ್ನು ಬೇರೆ ಬೇರೆ ಔಷಧಿಗಳನ್ನು ಬಳಸಿ ಹಾಳು ಮಾಡೋದು, ಇವೆಲ್ಲವನ್ನು ತಡೆಗಟ್ಟೋದಕ್ಕೆ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂಥೇಳಿ July 28 ಕರೀತಾರೆ. ಹಾಗಾದರೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ಮೊದಲನೇ ಕರೆ ರೆಡಿ ಇದೆ. ಯಾರು, ಇಲ್ಲಿಂದ ನೋಡೋಣ.
7: ಹಲೋ
6: ಸರ್, ನಮಸ್ತೆ.
7: ನಮಸ್ತೆ
6: ಚಂದ್ರಶೇಖರ್ ಸರ್. ನಮಸ್ತೆ. ನಮಸ್ತೆ ಸರ್.
7: ಊಟ
6: ಆಯ್ತು ಸರ್? ನಿಮ್ದಾಯ್ತಾ?
7: ಆಯ್ತಾ? ಮಳೆ ಬರ್ತಾ ಇದೆ ಶಿವಮೊಗ್ಗ?
6: ಇಲ್ಲ ಸರ್, ಬಿಸಿಲು.
7: ಹೌದಾ? ಬಿಸಿಲು ಬರ್ತಿತ್ತು, ಈಗ ನಮ್ಮಲ್ಲೂ ಬಿಸಿಲು ಬರ್ತಿ, ಮೋಡ ಬಂದಿದೆ.
6: ಮೋಡ ಆಗಿದೆಯಾ?
7: ಅಯ್ಯೋ, ಮಳೆ ಒಂಥರ ಇದು ಚೆಲ್ಲಾಟ.
6: ಸರ್, ಒಂದಿನ ಬರುತ್ತೆ ಒಂದಿನ ಇಲ್ಲ,
7: ಹಾಗಾಗಿ ಮಳೆ ರೈತರು ಜೂಜಾಟ ಇದೆ.
6: ಹೌದು ಸರ್. ಸರ್, ಇವತ್ತು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಇದೆ. ಇವತ್ತು
7: ಸ್ವಲ್ಪ ಜೋರ ಮಾತಾಡಿ.
6: ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಸರ್ ಇವತ್ತು.
7: ಹೌದು, ಪ್ರಕೃತಿ. ಹೌದು, ಮಾತಾಡ್ತೀನಿ ಮೇಡಮ್.
6: ಓಕೆ ಸರ್,
7: ನನ್ನ ಪರಿಚಯ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಿ.
6: ಓಕೆ ಸರ್.
7: ನನ್ನ ಹೆಸರು CT ಚಂದ್ರಶೇಖರ್, ರತ್ತಿಜೋಡನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ, 573-211 ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿಯರಿಗೆ ಹಾಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
6: ನಮಸ್ತೆ ಸರ್.
7: ವಿಶ್ವ ಪ್ರಕೃತಿ ದಿನ ಅಂದ್ರೆ ನಾವು ಪ್ರಕೃತಿನ ನಾವು ಸರಿಯಾಗಿ ಕಾಪಾಡ ಸಂರಕ್ಷಣೆ ಮಾಡದೆ ಇರೋದ್ರಿಂದಲೇ ನಾವು ಇವತ್ತು ಈ ಮಟ್ಟಕ್ಕೆ ಹೋಗಿದ್ದೀವಿ.
6: ಹೌದು.
7: ಯಾಕೆಂದ್ರೆ ನಾವೇನ ಮರ ನಮ್ಮೂರು ಇದ್ದ ಸುತ್ತಮುತ್ತ ಇದ್ದ ಮರಗಳೆಲ್ಲ, ಬೃಹತ್ ಮರಗಳೆಲ್ಲ ಕಡಿದಾಕ್ಬಿಟ್ಟು ನಾವು ಚಿಕ್ಕ ಹುಡುಗಿದ್ದಾಗ ಬೇಕಾ ನಮ್ಮೂರು ಸುತ್ತಮುತ್ತ ಬೇಕಷ್ಟು ಆಲದ ಮರಗಳು ಇದ್ದ
6: ಮೇಡಮ್.
7: ಆಲದ ಮರ ಅವ್ ಹೆಂಗಿತ್ತು ಅಂದ್ರೆ ಒಳ್ಳೆ ದೊಡ್ಡದಾಗ ಒಂದು ಎಕರೆಗಟ್ಟಲೆ ದೊಡ್ಡ ಆಲದ ಮರ ಅಂತ ಬೆಂಗಳೂರಲ್ಲಿ ಹೇಳ್ತಾರೆ ನೋಡಿ.
6: ಹೌದು,
7: ಆ ತರ ಇದ್ದ ಚಿಕ್ಕಳು ಇದ್ದಾಗ. ಅವೆಲ್ಲ ಕಡ್ದಾಕ್ಬಿಟ್ಟು ಈಗ ಏನಾಗಿದೆ ಅಂದ್ರೆ ಈಗ ಮರಗಳು, ದೊಡ್ಡ ದೊಡ್ಡ ಮರಗಳೆಲ್ಲ ಕಡಿಮೆ ಆಗ್ಬಿಟ್ಟು
6: ಕಮ್ಮಿ ಆಗಿದೆ,
7: ಮಳೆ ಪ್ರಮಾಣ ಕಡಿಮೆ ಆದ್ರೆ ಪ್ರಕೃತಿ ನಾಶ ಮಾಡಿ ಇವತ್ತು ನಾವು ಅದರ ಫಲ ಅನುಭವಿಸ್ತಾ ಇದ್ದೀವಿ.
6: ಅನುಭವಿಸ್ತಾ ಇದ್ವಿ. ಈಗ ಎಲ್ಲ ಮಳೆ ಇಲ್ಲ, ಮಳೆ ಬರ್ತಿಲ್ಲ ಅಂತ ಹೇಳಿದ್ರೆ ನಾವು ಹಿಂದೆ
7: ಮಾಡಿದ್ರೆ ನಾಶ ಮಾಡಿದ್ದೀವಿ ಮೇಡಮ್. ಈಗ ಏನಾಗಿದೆ ಅಂದ್ರೆ ಈಗ ಈಗ ಮಳೆ ಮಾರುತಗಳಿಗೆ ಅಡತಡೆ ಏನಿಲ್ಲ, ಸೀದಾ ಮುಂದೆ ಕೊಯ್ತಾ ಇರ್ತವು.
6: ಮರಗಳು ಮಳೆಯನ್ನ ಬರ್ಸುತ್ತೆ ಅಂತ ಹೇಳಿ.
7: ಈಗ ಮಳೆ ಕಾಡಿದ್ರೆ ಮಳೆ ನಾಡಿದ್ರೆ ಆತರ ಈಗ ಕಾಡುಗಳೆಲ್ಲ ಕಮ್ಮಿ ಆದಾಗ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈಗ ನಾವು ಏನಪ್ಪ ಅಂದ್ರೆ ನಾವು ಪ್ರಕೃತಿ ಮತ್ತೆ ಇನ್ನೊಂದು ಮಾಡ್ತೀವಿ ಅಂದ್ರೆ ಇನ್ನೊಂದು ಪ್ರಕೃತಿನ ಇಲ್ಲಿ ಕೆಲವು ಉಳೆತ್ತದು ಅದು ಇದು ನಾಶ ಮಾಡ್ತೀವಿ. ರೆಸಾರ್ಟ್ ಕಟ್ಟೋದಕ್ಕೆ ನಮ್ಮ ಅನುಕೂಲಕ್ಕೋಸ್ಕರ ಪ್ರಕೃತಿನ ನಾಶ ಮಾಡ್ತೀವಿ. ಬಿಲ್ಡಿಂಗ್ ಕಟ್ಟೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಹಳ್ಳ ಕೊಳ್ಳ ಎಲ್ಲ ಮುಚ್ಚಿಬಿಡ್ತೀವಿ. ಜಲಚರನ ಸಂರಕ್ಷಣೆ ಮಾಡಲ್ಲ, ಜಲ ನೆಲ ಏನು ಸಂರಕ್ಷಣೆ ಮಾಡಲ್ಲ ನಾವು.
6: ಹೌದು ಹೌದು ಸರ್, ಎಲ್ಲ ನಮ್ಮ
7: ನಾವು ಇದ್ ಮಾಡ್ತಾ ಇದೀವಿ, ಆರ್ಭಟ ಮಾಡ್ತಾ ಇದೀವಿ ನಾವು.
6: ಹಾಗಾಗಿ ಅದು ಒಂದೊಂದು ಸಮಯದಲ್ಲಿ ತೋರಿಸ್ಕೊಳ್ಳುತ್ತೆ.
7: ಈಗ ನಮಗೆ ಅದನ್ನ ಪಾಠ ಕಲಿಸ್ತಾ ಇದೆ.
6: ಪಾಠ ಕಲಿಸ್ತಾ ಇದೆ. ಹೌದು,
7: ಅದು ನಮಗೆ ಪಾಠ ಕಲಿಸ್ತಾ ಇದೆ. ಈಗ ನಿಮ್ಮ ಆರ್ಮ ಯಾವತ್ತು ಆಳ್ ಮಾಡಿದ್ರೆ ಇವತ್ತು ಅನುಭವಿಸಿ ಅಂತ.
6: ಹೌದು, ಅಂದ್ರೆ ಪ್ರಕೃತಿ ಸಂರಕ್ಷಣೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಸಂರಕ್ಷಣೆ ಮಾಡ್ಕೊಂಡಂಗೆ ಅನ್ನೋದಿತ್ತು, ಆದ್ರೆ
7: ಬದಲಾಗಿದೆ ಮೇಡಮ್. ಅದರ ಮನೆ ತರಾನೇ ಇದೆ, ಹಸಿರು ಪ್ರಕೃತಿ ನೋಡ್ತಾ ಇದ್ರೆ ಮನ್ಸಿಗೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ, ಬೆಟ್ಟ ಗುಡ್ಡ ಅವೆಲ್ಲ ನೋಡಿದ್ರೆ ಸ್ವಲ್ಪ ಯಾವ್ದಾರ ಕೋಪದಲ್ಲಿ ಸಿಟ್ಟು ಕೊಪ್ಪಿಲಿದ್ದಾಗ ಸ್ವಲ್ಪ ಹೊರಗಡೆ ತಿರುಗಾಡ್ಕೊಂಡ್ ಬಂದ್ಬಿಟ್ರೆ, ಪ್ರಕೃತಿ ಒಳ ಗಿಲ ಕಡೆ ತಿರುಗಾಡ್ಕೊಂಡ್ ಬಂದ್ಬಿಟ್ರೆ ಮನ್ಸು ಎಷ್ಟು ಶಾಂತ ಆಗುತ್ತೆ ಮೇಡಮ್, ಶಾಂತ ಆಗುತ್ತೆ. ಹಸಿರು ಪರಿಸರ ಅವೆಲ್ಲ ನೋಡಿದ್ರೆ
6: ಈಗ ಹುಡ್ಕೊಂಡು ಹೋಗಂಗಾಗಿದೆ.
7: ಈಗ ಹಸಿರು ಪರಿಸರ ಎಲ್ಲ ಈಗೆಲ್ಲ ಸಿಟಿಲೆಲ್ಲ ಕಾಣ ಬರೀ ಬಿಲ್ಡಿಂಗೇ ಕಾಣ್ತವೆ, ಎಲ್ಲ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಾಣ್ತವೆ, ಅಪಾರ್ಟ್ಮೆಂಟ್ ಅವೆಲ್ಲ ಕಾಣ್ತವೆ.
6: ಹೌದು ಸರ್.
7: ಆಮೇಲೆ ನೆಲ ನೋಡಕ್ ಹೋದ್ರೆ ನೆಲದಲ್ಲೆಲ್ಲ ಬರೀ ಕಾಂಕ್ರೀಟ್,
6: ಕಾಂಕ್ರೀಟ್ ನೆಲ ಆಗಿದೆ.
7: ನೀರ್ ಬಿದ್ರು ಅದು ನೀರು ಎಲ್ಲ ಚರಂಡಿ ಎಲ್ಲ ಕಟ್ಕೊಂಡು ಹಳ್ಳ ಪ್ರದೇಶಗಳ ನೀರು ನುಗ್ಗಿ ಆ ಚೇವಳ ಎಲ್ಲ ಮನೆ ಒಳಗೆ ಬಂದ ಬರಂಗಾಗಿದೆ.
6: ಹೌದು,
7: ಆತರ ಇದಾಗೋಗಿದೆ
6: ಸರ್.
7: ಜಲಮಾರ್ಗಗಳಿಗೂ ಸರಿಯಾದ ಅಡಚಣೆ ಆಗ್ಬಿಟ್ಟವು. ಹಳ್ಳ ಪ್ರದೇಶಕ್ಕೆ ನೀರು ನುಗ್ಗಿ ಮನೆ ಒಳಗೆಲ್ಲ ಹಾವು ಎಲ್ಲ ಬಂದು ರಾತ್ರಿ ಇಡೀ ಜಾಗರಣೆ ಇರೋ ತರ ಆಗಿದೆ. ಬೆಂಗಳೂರೆಲ್ಲ ಕೆಲವೆಲ್ಲ
6: ಅದ್ರ ಜಾಗ ನಾವು ತಗೊಂಡಿರೋದ್ರಿಂದ ನಮ್ ಜಾಗಕ್ಕೆ ಅದು ಬರೋದು ಸಹಜ ಆಗಿದೆ.
7: ಅದೇ ನಾವು ಬೆಂಗಳೂರಲ್ಲಿ ನೋಡ್ತಾ ಇದೀವಲ್ಲ, ಸ್ವಲ್ಪ ಜೋರ್ ಮಳೆ ಬಂದ್ಬಿಟ್ರೆ ತಗ್ಗು ಪ್ರದೇಶ ನೀರು ನುಗ್ಗಿ ಹಾವು ಚೇಳು ಎಲ್ಲ ಮನೆ ಒಳಗೆ ಬರೋ ಪರಿಸ್ಥಿತಿ ಆಗ್ಬಿಟ್ಟಿದೆ.
6: ಆಗಿದೆ,
7: ಪ್ರಕೃತಿನ ಉಳಿಸ್ಬೇಕು. ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಪ್ರಕೃತಿ ಮರ ನೆಡಬೇಕು, ಆಗದೆ ಅಕಸ್ಮಾತ್ ನೆಡಕ್ ಆಗದೆ ಅದ್ರೆ ನಾಶ ಮಾಡುವ ಪ್ರಯತ್ನ
6: ಮಾಡಬಾರ್ದು. ಅಂತ
7: ನಾಶ ಮಾಡದೆ ಇದು ಉಳಿಸ್ ಇರ ಪ್ರಕೃತಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆ ಸ್ವಲ್ಪ ಹೆಂಗೋ ಇದಾಗುತ್ತೆ.
6: ಮತ್ತೆ
7: ಪ್ರಕೃತಿ ಪರಿಸರ ಬೆಳೆಸೋದಿಲ್ಲ ಮಕ್ಕಳ ಶಾಲಾ ಅಂತ ಬೆಳೆಸಬೇಕು ಮೇಡಮ್.
6: ಶಾಲಾ ಮಕ್ಕಳಲ್ಲಿ ಜಾಗೃತಿ
7: ಮಕ್ಕಳಿಗೆ ಏನಾಗಿದೆ ಪ್ರಕೃತಿ ಶಿಕ್ಷಣ ಅಂತ ಒಂದು ಇದು ಇಡಬೇಕು,
6: ಪಾಠ
7: ಒಲವು ಮೂಡೋ ತರ ಅವ್ರಿಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಶಾಲೆಗಳಲ್ಲಿ. ಅವಾಗ ಅವ್ರಿಗೆ ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗಿತ್ತೆ ಅಂದಾಗ ಆ ಗಿಡದಲ್ಲೇ ಅವ್ರನ್ನ ಇದ್ ಮಾಡಿದ್ರೆ ಅವ್ರ ಮುಂದೆ ಪ್ರಕೃತಿ ಪ್ರೇಮ ಆಗುತ್ತೆ, ಪ್ರಕೃತಿ ನಾಶ ಮಾಡಕ್ಕೆ ಕೈ ಹಾಕಲ್ಲ, ಆದ್ರೆ ಪ್ರಕೃತಿ ಬೆಳೆಸ್ತಾರೆ ಅವ್ರು.
6: ಆದ್ರೆ
7: ಇಲ್ಲ ನಾಶ ಅಂತೂ ಮಾಡಕ್ ಹೋಗಲ್ಲ, ಪ್ರಕೃತಿ ಪ್ರೇಮ ಇದ್ರೆ ನಾಶ ಮಾಡಲ್ಲ, ಬೆಳೆಸಕ್ ಆಗದಿರೋ ಪರವಾಗಿಲ್ಲ ನಾಶ ಅಂತೂ ಮಾಡಲ್ಲ,
6: ಮಾಡಲ್ಲ, ರಕ್ಷಣೆ ಮಾಡ್ತಾರೆ.
7: ಹಾಗಾಗಿ ಈಗ ಪ್ರಕೃತಿ ಪ್ರಕೃತಿ ಇರೋದ್ರಿಂದಲೇ ಅವಾಗ ತುಂಬಾ ಹಿಂದೆ ಎಲ್ಲ ಜನ ಮಳೆ ಬೆಳೆ ಆಗಿತ್ತು ಅಂದ್ರೆ ಪ್ರಕೃತಿ ಎಲ್ಲ ವರದಾನ ಮೇಡಮ್,
6: ವರದಾನ ಅಂತ.
7: ಈ ಪ್ರಕೃತಿ ಅರಣ್ಯ ಪ್ರದೇಶ ಎಷ್ಟೋ ಕಡಿಮೆ ಆಗ್ಬಿಟ್ಟಿದೆ, ಎಲ್ಲ ಬೆಟ್ಟ ಗುಡ್ಡ ಎಲ್ಲಾನು ಮಟ್ಟ ಮಾಡಿ ಹೊಲ ಮಾಡ್ಕೊಬಿಟ್ಟಿದ್ದಾರೆ, ಮನುಷ್ಯನ ದುರಾಸೆಗೆ ಎಲ್ಲ
6: ಹಾಳಾಗ್ತಾ ಇದೆ.
7: ಅನುಭವಿಸ್ತಾ ಇದೀವಿ, ಅಕಾಲಿಕ ಮಳೆ ಬರ್ತಾ ಇದೆ ಎಲ್ಲ. ಈಗ ನಾವು ಏನೇ ಮಾಡೋದು ಇಲ್ಲೇ ಅನುಭವಿಸ್ಬೇಕು ಅನ್ನೋ ತರ ರೀತಿ
6: ಆಗುತ್ತೆ. ಓಕೆ ಸರ್, ಕರೆ ಮಾಡಿ ಮಾಹಿತಿಯನ್ನು ಹೇಳಿದೀರಾ, ಧನ್ಯವಾದ ಸರ್.
7: ಸರಿ ಮೇಡಮ್, ಧನ್ಯವಾದಗಳು.
6: ಅತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರೆ ಇಂದಿನ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು, ಪರಿಸರದ ಬಗ್ಗೆ ಪ್ರೀತಿಯನ್ನ ಹುಟ್ಟಿಸ್ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
8: ಹಲೋ
6: ಹಲೋ ಸರ್, ನಮಸ್ತೆ.
8: ನಮಸ್ಕಾರ, ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ?
8: ನಾವು ಚೆನ್ನಾಗಿದ್ದೇವೆ ಮೇಡಮ್.
6: ಓಕೆ ಸರ್. ಸರ್, ಇವತ್ತು
8: ಮೇಡಮ್ ಹೇಳ್ರಿ,
6: ಪ್ರಕೃತಿ ಸಂರಕ್ಷಣಾ ದಿನ ಇತ್ತು ಇವತ್ತು.
8: ಹೌದಾ ಮೇಡಮ್, ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರಾ.
6: ಹಾ ಸರ್,
8: ನಾವು ಮೊದಲನೇದಾಗಿ ನಮ್ಮ ಮನೆಯಿಂದಾನೇ ಶುರುವಾಗ್ಬೇಕಾವಲ್ಲ
6: ಪ್ರಕೃತಿ ರಕ್ಷಣೆ.
8: ಪ್ರಕೃತಿ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಮ್ಮ ಮನೆಯಿಂದಾನೇ ಶುರು ಆದ್ರೆ ಮಾತ್ರ ಅದು ಸಾಧ್ಯ. ನಮ್ಮ ಒಂದು ಮನೆ ಹತ್ರ ಒಂದ್ ಸುತ್ತಮುತ್ತ ಸ್ವಚ್ಛತೆಯಿಂದ ಇಟ್ಕೊಳ್ಳೋದಾಗಿರ್ಲಿ, ಒಂದು ಗಿಡ ಮರಗಳನ್ನ ಬೆಳೆಸೋದಾಗಿರ್ಲಿ, ಈ ತರ ಎಲ್ಲ ಮಾಡೋದ್ರಿಂದ ನಾವು ಪರಿಸರವನ್ನ ಚೆನ್ನಾಗಿ ಇಟ್ಕೋಬಹುದು, ನಮ್ಮ ಆರೋಗ್ಯನ ಕೂಡ ಚೆನ್ನಾಗಿರುತ್ತೆ. ಈಗ ಏನಾಗಿದೆ ಅಂತಂದ್ರೆ ಪ್ರತಿ ದಿನವೂ ಕೂಡ ಒಂದು ಕಸದ ಗಾಡಿಗಳು ಬರ್ತಾ ಇರುತ್ತೆ, ಆ ಕಸ ಅವ್ರಿಗೆ ಕೊಡೋದಿಲ್ಲ. ಅದನ್ನ ಏನ್ ಮಾಡ್ತಾರೆ, ಬೆಳಗ್ಗೆ ಒಂದ್ 5 ಗಂಟೆಗೆ ವಾಕ್ ಹೋಗಕ್ಕೆ ಅಂತ ಹೇಳ್ತಾರೆ. ಅವಾಗ ಕೈ ಹಿಡ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಬಿಸಾಕ್ ಹೋಗ್ಬಿಡ್ತಾರೆ.
6: ಎಷ್ಟು ತಪ್ಪು ನಾವೇ ಮಾಡ್ತೀವಿ
8: ನೋಡ್ರಿ. ಹೌದಲ್ವಾ, ಈಗ ನಮ್ಮಿಂದ ನಾವೇ ಅದನ್ನ ಪ್ರಕೃತಿ ಏನ್ ಹಾಳು ಮಾಡ್ತಾ ಇರೋದು ನಾವೇ ತಾನೆ.
6: ಹೌದು, ಕಸದ ಗಾಡಿ ಕೂಡ ಕಸವನ್ನ ವಿಂಗಡಣೆ ಮಾಡ್ಕೊಡಿ ಅಂತ ಹೇಳ್ತಾರೆ, ಪಾಪ ಅಷ್ಟು ಚಂದ ಹಾಡ್ ಹಾಕೊಂಡ್ ಬರ್ತಾರೆ.
8: ಹೌದು ಹೌದು, ಪ್ರತಿ ದಿನವೂ ಕೂಡ ಅವ್ರ ಒಳಗಡೆ ಇದ್ರೆ ಕೇಳಿಸ್ಲಿ ಅಂತಾನೆ ಮೈಕ್ ಕೂಡ ಹಾಕೊಂಡ್ ಬಂದಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಿರೋ ಹಾಡ್ ಕೂಡ ಹಾಕ್ತಾರೆ. ಆಮೇಲೆ ಅವರು ಕೂಡ ಆ ಒಂದು ಗಾಡಿ ಒಳಗೆ ಸಪರೇಟ್ ಬಾಕ್ಸ್ ಗಳು ಕೂಡ ಮಾಡ್ಕೊಂಡ್ ಬಂದಿರ್ತಾರೆ. ಒಂದು ಒಣೆ ಕಸ ಆಗಿರ್ಬೋದು, ಹಸಿ ಕಸ ಆಗಿರ್ಬೋದು, ಒಂದು ಈ ತ್ಯಾಜ್ಯ ಆಗಿರ್ಬೋದು, ಇವನ್ನೆಲ್ಲ ಹಾಕನಕ್ಕೆ ಅವರು ಒಂದು ಬಾಕ್ಸ್ ಗಳ ತರ ಮಾಡ್ಕೊಂಡ್ ಬಂದಿರ್ತಾರೆ.
6: ಸಪರೇಟ್ ಸಪರೇಟ್ ಮಾಡಿದ್ರೆ ನಾವು ಮನೆಯವರು ಕೂಡ ಆತರ ಮಾಡ್ಕೊಟ್ರೆ ಎಷ್ಟು ಅದೇ ಪ್ರಕೃತಿಗೆ ಒಂದು ಸೇವೆ ಅಂತ ಹೇಳ್ಬೋದು.
8: ಹೌದು, ಯಾಕೆ ಅಂತಂದ್ರೆ ಈಗ ನಮ್ಮ ಮನೆ ಕಸ ನಾವೇ ಸಪರೇಟ್ ಮಾಡಕ್ ಆಗಲ್ಲ ಅಂತಂದ್ಮೇಲೆ ಅವ್ರ ಹೆಂಗ್ ಮಾಡಕ್ ಸಾಧ್ಯ?
6: ಇಡೀ ಊರಿನ ಕಸ ಹೇಗ್ ಮಾಡಕ್ ಆಗುತ್ತೆ?
8: ಅವ್ರ ಇಡೀ ಊರದ ಕಸನಲ್ಲ ಅವ್ರ ಹೆಂಗ್ ಮಾಡಕ್ ಆಗುತ್ತೆ? ನಾವು ನಮ್ಮ ಮನೆಯಲ್ಲಿ ಫಸ್ಟ್ ಒಣ ಕಸ ಹಸಿ ಕಸ ಅವನ್ನೆಲ್ಲ ಬೇರೆ ಬೇರೆ ಮಾಡ್ಕೊಟ್ರೆ ಅವ್ರಿಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಈಗ ನಮ್ಮ ಮನೆ ಕಸದಲ್ಲಿ ನಾವು ಕೈ ಇಟ್ಟಕ್ಕೆ ಅಸಹ್ಯ ಪಡ್ತೇವೆ ಅಂದಾಗ ಅವ್ರು ಬೇರೆ ಇರಲ್ಲ, ಅದ್ ಹೆಂಗೆ ಮಾಡಕ್ ಸಾಧ್ಯ? ಅವ್ರು ನಮಗೆ ಮನಸ್ಸರಲ್ಲ ಮೇಡಮ್ರೆ, ಅವ್ರದ್ದು ಜೀವನ ಇರುತ್ತೆ, ಅವ್ರಿಗೂ ಸಂಸಾರ ಇರುತ್ತೆ, ಅವ್ರ ಆರೋಗ್ಯನು ಕೂಡ ನಾವು ನೋಡ್ಬೇಕಾಗತ್ತೆ. ಬರೀ ನಮ್ಮ ಆರೋಗ್ಯ ಒಂದ್ ನೋಡ್ಕೊಂಡ್ರೆ ಸಾಲದು, ಅವರು ನಮ್ಮಂಗೆ ಮನುಷ್ಯರು ಅಂತ ತಿಳ್ಕೊಂಡು ಅವೆಲ್ಲ ಸಪ್ ಸಪರೇಟ್ ಮಾಡಿಕೊಟ್ಟಾಗ ನಮ್ಮ ಒಂದು ಪ್ರಕೃತಿ ಕೂಡ ಸೌಂದರ್ಯವಾಗಿ ನೋಡಕ್ ಕಾಣುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಪ್ರಕೃತಿಯನ್ನು ಚೆನ್ನಾಗಿ ಇಟ್ಕೋಬೇಕು. ಆದಷ್ಟು ಗಿಡ ಮರಗಳು ಮನೆ ಸುತ್ತಮುತ್ತ ಬೆಳೆಸ್ಕೊಂಡಾಗ ನಮ್ಗೆ ಒಳ್ಳೆ ಗಾಳಿ ಸಿಗಕ್ ಸಾಧ್ಯ. ಈಗ ಏನಾಗಿದೆ ಅಂದ್ರೆ ಇರಾಮ ಗಿಡ ಮರಗಳನ್ನೆಲ್ಲ ಕಡ್ದ್ಬಿಟ್ಟು ಈಗ ರೋಡ್ ಅಗಲ ಮಾಡಕ್ಕೂ ನಮಗ್ ರೋಡ್ ಚೆನ್ನಾಗಿರ್ಬೇಕು ಅಂತೇಳಿ ರೋಡ್ ಹಿಂದಿನವರೆಲ್ಲ ಹಾಕಿದ ಮರಗಳನ್ನೆಲ್ಲ ಇದನ್ನೆಲ್ಲ ಸಮ ಮಾಡಿ ರೋಡ್ ಮಾಡ್ತಾರೆ, ಮತ್ತೆ ಸಿಮೆಂಟ್ ರೋಡ್ ಮಾಡ್ತಾರೆ. ಈ ತರ ಮಾಡೋದ್ರಿಂದ ನಮಗ್ ಮಳೆನು ಕೂಡ ಬರೋದ್ ಕಷ್ಟನೇ.
6: ಈಗ ಮಳೆ ಪ್ರಮಾಣ ಕೂಡ ಕಮ್ಮಿ ಆಗಿದೆ.
8: ಮಳೆ ಪ್ರಮಾಣ ಕೂಡ ಇದು ನೋಡ್ರಿ, ನಮ್ಮ ಶಿವಮೊಗ್ಗ ಮಲೆನಾಡು ಅಂತ ಅನ್ಸ್ಕೊಂಡಿರೋದು, ಮೊದ್ಲಿಂದಾನು ಮಲೆನಾಡು ಇದು, ಮಲೆನಾಡು
6: ಹೆಬ್ಬಾಗಿಲು ಅಂತ ಹೇಳಿ
8: ಅನ್ಸ್ಕೊಂಡಿರೋದು. ಈಗ ಇಲ್ಲಿ ಕೂಡ ನೋಡ್ರಿ, ಆಲ್ರೆಡಿ ಬಿಸಿಲು ಬೀಳ್ತಾ ಇದೆ, ಮಳೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ನಾವು ಬದುಕೋದ್ ಹೆಂಗೆ ಅಂತ. ನಮ್ದೇ ಹಿಂಗಾದ್ರೆ ಇನ್ನು ಆ ರೈತರದ್ದು ಹೆಂಗೆ ನಾವು ಯೋಚನೆ ಮಾಡ್ಬೇಕು ಹೇಳ್ರಿ.
6: ರೈತರು ಮತ್ತೆ ಬಯಲ್ಸೀಮೆ ಕಡೆ ಮಳೆನೇ ಇಲ್ಲ ಅಂತ ಹೇಳ್ತೀವಿ.
8: ಉತ್ತರ ಕರ್ನಾಟಕದವ್ರ ಆಗಿರ್ಬೋದು, ಈ ಕಡೆ ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಅವರೆಲ್ಲ ಇನ್ನು ಹೆಚ್ಚು ಕಮ್ಮಿ ಬಿತ್ತೇ ಇಲ್ಲ. ಅವ್ರ ಪರಿಸ್ಥಿತಿ ಏನಾಗ್ಬೇಕು, ಅವ್ರಿಗೆ ಕಷ್ಟ ಆಯ್ತು ಅಂದ್ರೆ ಇಲ್ಲಿ ನಮ್ಗೂ ಕೂಡ ಕಷ್ಟ ಆಗುತ್ತೆ. ಆಮೇಲೆ ಬೆಳೆ ಅವ್ರು ಬೆಳೆಯಕ್ಕಾಗಲ್ಲ, ನಾವು ತಗೊಳ್ಳೇಬೇಕು, ಎಷ್ಟೇ ರೇಟ್ ಆದ್ರೂ ತಗೊಳ್ಳೇಬೇಕಾಗುತ್ತೆ. ಇಲ್ಲಿ ನಮ್ಗೂ ಕೂಡ ಒಂದು ಹೊರೇನೆ ಆಗುತ್ತೆ. ಇವೆಲ್ಲ ಮಾಡ್ಕೊಂತ ಇರೋದು ಯಾರು, ನಾವೇ ತಾನೇ ಮಾಡ್ಕೊಂತ ಇರೋದು. ಇನ್ ಮುಂದಾದ್ರೂ ನಾವು ಇದನ್ನ ಎತ್ತಬೇಕಾಗುತ್ತೆ ಮೇಡಮ್ ಅವರೇ. ಈ ಒಂದು ಪ್ರಕೃತಿಯನ್ನು ಸ್ವಚ್ಛವಾಗಿ ಇಟ್ಕೊಳೋದು ಒಂದಾಗ್ಲಿ, ಗಿಡ ಮರಗಳು ಬೆಳೆಸೋದಾಗಿರ್ಲಿ, ನಾವು ನೀರನ್ನ ಹಿಡಿದಿಟ್ಕೊಳ್ಳೋದಾಗಿರ್ಲಿ, ಯಥೇಚ್ಛವಾಗಿ ನೀರ್ ಖರ್ಚು ಮಾಡೋದನ್ನು ಕೂಡ ಕಡಿಮೆ
6: ಮಾಡಬೇಕು.
8: ಈಗ ಬಳಸಿ ಬೇರೆದ್ಕಲ್ಲ ಬಳಸಿದ ನೀರ್ಗಳನ್ನೆಲ್ಲ ನಾವು ಗಿಡ ಮರಗಳಿಗೆ ಹಾಕೋದ್ ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಮನೆ ಸೂರ್ ನೀರೆಲ್ಲ ಒಂದ್ ಕಡೆ ಡ್ರಮ್ಗೆ ಬೀಳಂಗ್ ಮಾಡ್ಕೊಂಡು ಅದರಿಂದನು ಕೂಡ ಬಳಸಕ್ಕೆ ಅನುಕೂಲ ಆಗುತ್ತೆ ನೀರ್ ತಗೊಂಡು.
6: ಈ ತರದ ಚಿಕ್ಕ ಪುಟ್ಟದನ್ನೇ ನಾವು ಜೀವನದಲ್ಲಿ ಮಾಡ್ಕೊಂಡ್ರು ಪ್ರಕೃತಿಗೆ ಒಂದು ದೊಡ್ಡ ಸೇವೆ
8: ಮಾಡ್ತಾರೆ. ನಾವೆಲ್ಲ ತಿಳ್ಕೋಬೇಕು, ಯಾಕೆಂದ್ರೆ ಇದು ಹಿಂದಿನ ಕಾಲ ಅಲ್ಲ, ಇದು ಈಗಿನ ಕಾಲ, ಕಲಿಯುಗದ ಕಾಲ. ಈಗ ಪ್ರತಿಯೊಬ್ಬರು ಬುದ್ಧಿವಂತರಾಗಿರ್ತಾರೆ. ಹಿಂದೆಲ್ಲ ಓದೋಕೆ ಆಗ್ದೇನೆ ದಡ್ಡರಾಗಿರ್ತದ್ರು ಅಂದ್ರು ಕೂಡ ಈಗ ಪ್ರತಿಯೊಬ್ಬರು ಬುದ್ಧಿವಂತರಾಗಿರ್ತಾರೆ, ಇನ್ನೊಬ್ರಿಗೆ ಹೇಳೋ ತರ ಇರ್ತಾರೆ. ಅಂತವ್ರು ಎಲ್ಲರೂ ಸ್ವಲ್ಪ ಈ ವಿಚಾರದಲ್ಲಿ ಕೈಗೊಂಡ್ರೆ ಒಳ್ಳೇದು ಅಂತ.
6: ಹೌದು ಸರ್, ಧನ್ಯವಾದ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ.
8: ಧನ್ಯವಾದಗಳು ಮೇಡಮ್ ಅವರೇ, ಅವಕಾಶಕ್ಕಾಗಿ.
6: ಧನ್ಯವಾದ,
8: ನಮಸ್ಕಾರ.
6: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರಂದ್ರೆ ಈ ಪ್ರಕೃತಿ ಸಂರಕ್ಷಣೆ ಮಾಡೋದು ಅಂತ ಹೇಳಿದ್ರೆ ನಮ್ಮ ಮನೆಯಿಂದನೇ ಪ್ರಾರಂಭ ಆಗಬೇಕು. ಮನೆಯಲ್ಲಿ ಕಸವನ್ನ ವಿಂಗಡಣೆ ಮಾಡೋದಿರ್ಬೋದು, ಅಲ್ಲಿಂದಲೇ ನಮ್ಮ ಕಾರ್ಯಗಳು ಶುರುವಾದ್ರೆ ಅದೇ ಪ್ರಕೃತಿಗೆ ಸಲ್ಲಿಸುವಂತಹ ಒಂದು ದೊಡ್ಡ ಸೇವೆ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ಹಲೋ
6: ಸರ್, ನಮಸ್ತೆ. ನಮಸ್ತೆ, ಬ್ರಹ್ಮಾನಂದ.
9: ಗುಡ್ ಆಫ್ಟರ್ನೂನ್, ನಾನು ಬ್ರಹ್ಮಾನಂದ ನಡೆ, ವಿದ್ಯಾನಗರ ಶಿವಮೊಗ್ಗ.
6: ಓಕೆ ಸರ್. ಸರ್,
9: ಇವತ್ತು
6: ಸರ್, ಇವತ್ತಿನ ಟಾಪಿಕ್ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಇವತ್ತು.
9: ಮೇಡಮ್, ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಂದಿದ್ದೀರಾ. ವಿಶ್ವ ಪ್ರಕೃತಿಯನ್ನು ನಮ್ಮ ಸುತ್ತಮುತ್ತಲು ನಾವು ಪ್ರತಿದಿನ ನಮ್ಮ ಪ್ರಕೃತಿಯನ್ನ ಸಂರಕ್ಷಣೆ ಮಾಡಲೇಬೇಕು. ಇದು ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿ ಬರಲೇಬೇಕು. ಯಾಕಂದ್ರೆ ಪರಿಸರ ಸಂರಕ್ಷಣೆಯೇ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತೀವಿ. ನಮ್ಮ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿದ್ರೆ ನಾವು ನಮ್ಮ ಆರೋಗ್ಯ, ನಮ್ಮ ಜೀವನ ಎಲ್ಲವೂ ಸ್ವಚ್ಛವಾಗಿರುತ್ತೆ. ಹಿಂದೆ ಎಲ್ಲ ಜನಸಂಖ್ಯೆ ಕಡಿಮೆ ಇತ್ತು, ಪರಿಸರ ತುಂಬಾ ಸ್ವಚ್ಛವಾಗಿತ್ತು. ಈಗ ನಗರೀಕರಣ, ಕೈಗಾರಿಕೀಕರಣ, ಜಾಗತೀಕರಣ ಇವೆಲ್ಲ ಕಾರಣದಿಂದಾಗಿ ಪರಿಸರ ಮಲಿನಗೊಳ್ತಾ ಇದೆ. ಆಮೇಲೆ ನಾವು ಇತ್ತೀಚೆಗೆಲ್ಲ ಏನಾಗಿದೆ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗಿದೆ. ಆಮೇಲೆ ಕೊಳೆಯಲಾರದಂತ ವಸ್ತುಗಳನ್ನ ತುಂಬಾ ಬಳಸ್ತೀವಿ, ನೀರಿಗೆ ಸಿಗ್ತೀವಿ, ಮಣ್ಣಿಗೆ ಸಿಗ್ತೀವಿ, ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಹಂಗಾಗಿ ಈ ಪರಿಸರ ಸಂರಕ್ಷಣೆ ಅಂತಕ್ಕಂತ ಟಾಪಿಕ್ ಹುಟ್ಕೊಂತು. ಯಾವಾಗ ಜನಸಂಖ್ಯೆ ಜಾಸ್ತಿ ಆಯ್ತು, ಪರಿಸರದ ಮೇಲೆ ಹಾನಿಗಳು ಜಾಸ್ತಿ ಆಯ್ತು, ಯಾವಾಗ ಪರಿಸರ ಮಲಿನಗೊಳ್ಳಕ್ ಶುರು ಆಯ್ತು, ಅವಾಗ್ಲೇ ಈ ಒಂದು ಪರಿಸರ ಸಂರಕ್ಷಣೆ ಅಂತಕ್ಕಂತ ಟಾಪಿಕ್ ಬಂತು ಮೇಡಮ್. ಹಾಗಾಗಿ ಈಗೇನಾಗಿದೆ, ಪ್ರತಿ ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬರು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಸರ್ಕಾರ ಆಗ್ಲಿ, ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ವಾತಾವರಣವನ್ನ ನಿರ್ಮಾಣ ಮಾಡಬೇಕು, ಮತ್ತೆ ನಮ್ಮ ಪರಿಸರವನ್ನ ಸ್ವಚ್ಛವಾಗಿರ್ಬೇಕು ಅಂತ ಪ್ರತಿಯೊಬ್ರು ಹೇಳ್ತಾ ಇದಾರೆ. ಅದು ಹೇಳ್ತಾ ಇದಾರೆ, ಅದ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಗರೀಕರಣ ಜಾಸ್ತಿ ಆಗ್ತಾ ಇದೆ, ಮತ್ತು ಮಲಿನನು ಜಾಸ್ತಿ ಆಗ್ತಾ ಇದೆ. ಇದು ಒಬ್ಬರಿಂದ ಆಗ ಕೆಲಸ ಅಲ್ಲ ಮೇಡಮ್. ನಾವು ನಮ್ಮ ಮನೆ ವಾತಾವರಣದಿಂದ ಹಿಡಿದು ಊರು, ಮತ್ತೆ ನಗರ, ಮತ್ತೆ ದೊಡ್ಡ ನಗರ, ಈಗ ಎಲ್ಲಾ ಕಡೆನು ಪ್ರತಿಯೊಬ್ಬರಲ್ಲೂ ಅವರವ್ರ ಸ್ವಂತವಾಗಿ ಜಾಗೃತಿ ಬೆಳೀತಾ ಬೇಕು. ನಾವು ನಮ್ಮ ನಿತ್ಯ ಜೀವನದಲ್ಲಿ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಆಮೇಲೆ ಈ ಕೊಳೆಯಲಾರದ ವಸ್ತುಗಳನ್ನ ಎಲ್ಲಿ ಬೇಕಲ್ಲಿ ಎಸಿಬಾರ್ದು, ಅವುಗಳನ್ನ ಸಂಗ್ರಹಿಸಿಟ್ಟು ಈ ಕಸ ಒಟ್ಟು ಮಾಡ್ಲಿಕ್ಕೆ ಬರ್ತಾರಲ್ಲ ನಗರಸಭೆ ಅವರಾಗ್ಲಿ ಪಂಚಾಯತಿ ಅವರಾಗ್ಲಿ ಅವ್ರ ಕಡೆನೆ ಕೊಡಬೇಕು. ಹೀಗೆ ಸಣ್ಣ ಸಣ್ಣ ಕೆಲಸದಿಂದಾನೇ ನಾವು ಅದನ್ನ ಜಾಗೃತಿ ಆಗಿ ಪರಿಸರವನ್ನು ಸ್ವಚ್ಛವಾಗಿಡಬಹುದು.
6: ಈ ಪ್ರಕೃತಿ ಸಂರಕ್ಷಣೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನೋದನ್ನ ಅರ್ಥಕೋಬೇಕು ಅಂತ ಹೇಳಿ ಅಂತ ನೀವ್ ಹೇಳಿ.
9: ನಿಜ ಮೇಡಮ್, ನಿಜ ಹೌದು, ಅದು ಮಾತ್ರ ನೂರಕ್ಕೆ ನೂರು ಸತ್ಯ. ಯಾಕಂದ್ರೆ ಹನಿ ಹನಿ ಗುಡಿದ್ರೆ ಅಲ್ಲ, ಪ್ರತಿಯೊಬ್ರು ಇದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಆಗೋದು. ಎಲ್ಲ ನಾಲ್ಕು ಜನ ಮಾಡೋದು, ಇನ್ನೊಂದು 10 ಜನ ಹೋಗಿ ಮತ್ತೆ ಕೊಳೆ ಮಾಡೋದು. ಈಗ ಉದಾಹರಣೆಗೆ ಯಾವುದೇ ಒಂದು ಪಾರ್ಕ್ ತಗೊಳ್ಳಿ, ಸಮುದ್ರ ತೀರ ತಗೊಳ್ಳಿ, ಒಂದು 10 ಜನ ಹೋಗಿ ಸ್ವಚ್ಛ ಮಾಡ್ತಾರೆ
6: ಹೌದು,
9: ಮತ್ತೆ ಇನ್ನೊಂದು 50 ಜನ ಹೋಗಿ ಮತ್ತೆ ಅಲ್ಲೆಲ್ಲ ಗಲೀಜ್
6: ಮಾಡ್ತಾರೆ. ಅನ್ನೋಂತ ಪ್ರಜ್ಞೆ ಬರಬೇಕು ಜನರಲ್ಲಿ,
9: ಬರಬೇಕು. ಆಮೇಲೆ ಆದಷ್ಟು ಪ್ಲಾಸ್ಟಿಕ್ ಗಳನ್ನ ಬಳಸಬಾರ್ದು, ಜಾಗೃತಿ ಬರಬೇಕು. ನಾವೇ ಅನ್ಕೊಳ್ತೀವಲ್ಲ, ಆದ್ರೆ ಅದನ್ನ ಜಾರಿಗೊಳಿಸುವಾಗ ಬಹಳ ಕಷ್ಟ ಇದೆ. ಈಗ ಉದಾಹರಣೆ ಮಾರ್ಕೆಟ್ಗೆ ಹೋದಾಗ ಪ್ಲಾಸ್ಟಿಕ್ ಇದು ಇದು ಕವರ್
6: ಅಂತೀವಿ
9: ನಾವ್ ಯಾವ್ದಾಗೆ ಅಂದ್ರೆ ಹಂಗೆ ಚೀಲನೇ ತಗೊಂಡೋಗಿರಲ್ಲ, ಮತ್ತೆ ಪ್ಲಾಸ್ಟಿಕ್ ಅಲ್ಲೇ ತುಂಬ್ಕೊಂಡ್ ಬರ್ತೀವಿ. ಆಮೇಲೆ ಈ ನೀರಿನ ಬಾಟ್ಲಿ ಬಳಸಬಾರ್ದು ಅಂತಾರೆ, ಆದ್ರೆ ಎಷ್ಟೋ ಸಲ ಏನಾಗುತ್ತೆ, ನಮ್ಗೆ ಅನಿವಾರ್ಯವಾಗಿ ನೀರಿನ ಬಾಟ್ಲಿ ತಗೊಳ್ಳೇಬೇಕು, ಕುಡಿಲೇಬೇಕು. ಕುಡಿದ್ಮೇಲೆ ಅದನ್ನ ಇಟ್ಕೊಳಕ್ ಆಗಲ್ಲ, ಅಲ್ಲಲ್ಲಿ ಎಷ್ಟು ಬಿಡ್ತೀವಿ ಹಂಗ ಅನ್ಕೊಳ್ತೀವಿ.
6: ಎಸಿಯದಾದ್ರೂ ಕೂಡ ಸರ್, ಅಲ್ಲಲ್ಲಿ ಎಸಿಯೋದ್ಗಿಂತ ಡಸ್ಟ್ ಬಿನ್ ಎಲ್ಲಿರುತ್ತೆ ಹಾಗೆ ಹಾಕೋದು, ಆ ತರದ್ದಾದ್ರು
9: ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು. ಈಗ ನಾವೆಲ್ಲಾರು ಪ್ರವಾಸ ಹೋದಾಗ ಕೆಲವೊಂದ್ ಪ್ಲಾಸ್ಟಿಕ್ ಐಟಮ್ ಎಲ್ಲ ಬಳಸಿರ್ತೀವಲ್ಲ, ಈ ಚಿಪ್ಸ್ ತಿಂದಿದ್ದು, ಆಮೇಲೆ ಸ್ನಾಕ್ಸ್ ತಿಂದಿದ್ದು, ನೀರ್ ಕುಡ್ದಿದ್ದು, ಅವನ್ನೆಲ್ಲ ಒಂದು ನಮ್ಮ ಒಂದು ಕವರ್ ಅಲ್ಲಿ ಹಾಕೊಂಬಂದು ಅದ್ ಎಲ್ಲಿ ವಿಲೇರಿ ಮಾಡ್ತಾರ ಅಲ್ಲಿ ಹಾಕ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆದಷ್ಟು ಗಲೀಜಾಗದು ತಪ್ಪುತ್ತೆ. ಮತ್ತೆ ಈ ನದಿ ತೀರ್ಗಳಲ್ಲೆಲ್ಲ ನಾವು ಕೊಳೆಯಲಾರದ ವಸ್ತುಗಳನ್ನ ಎಸಿಬಾರ್ದು. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ಈ ಪೂಜೆ ಇದಿರ್ಲಿ, ಬೇರೆ ಯಾವ್ದಾದ್ರು ವಸ್ತುಗಳಿರ್ಲಿ, ಅಥವಾ ಮನೆಯ ಒಂದು ಕೊಳೆಯಲಾರದ ವಸ್ತುಗಳಿರ್ಲಿ, ಅದೆಲ್ಲ ತಗೊಂಡಂಗ್
6: ನದಿಗೆ ಹಾಕೋದು.
9: ಅವಾಗ ನದಿ ತೀರಕ್ಕೆ ಹಾಕ್ಬೇಕಾದ್ರೆ ಕೊಳೆಯ ವಸ್ತು ಮಾತ್ರ ಹಾಕ್ಬೇಕು, ಕೊಳೆಯಲಾರದ ವಸ್ತುಗಳನ್ನ ಹಾಕ್ಬಾರ್ದು. ನೀರು ಮಲಿನಗೊಂಡ್ರೂ ಸಹ ಪರಿಸರ ಹಾಳಾಗುತ್ತೆ, ನಮ್ಮ ಆರೋಗ್ಯ ಹಾಳಾಗುತ್ತೆ. ಈಗ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಜಾಗೃತಿ ವಹಿಸ್ತಕ್ಕಂಥದ್ದು ಮುಖ್ಯ ಅಂತ ಹೇಳ್ಬೋದು ಮೇಡಮ್.
6: ಓಕೆ ಸರ್, ಪ್ರಕೃತಿ ಸಂರಕ್ಷಣೆ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿನ ಹೇಳಿದ್ರಿ, ಧನ್ಯವಾದ ಸರ್.
9: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
6: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಪ್ರಕೃತಿ ಸಂರಕ್ಷಣೆ ಮಾಡೋದು ಅಂದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
10: ಹಲೋ, ನಮಸ್ತೆ ಮೇಡಮ್. ಅರೆ
6: ನಮಸ್ತೆ, ಹೊನ್ನೂರ್ ಅಲಿ ಸರ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್, ಇವತ್ತು ಪ್ರಕೃತಿ ಸಂರಕ್ಷಣಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
10: ಹೌದೌದು ಮೇಡಮ್, ಅವರೇ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಒಳ್ಳೆ ಟಾಪಿಕ್ ಚೆನ್ನಾಗಿದೆ. ಈಗ ನಾನು ಪ್ರಕೃತಿ ಬಗ್ಗೆ ಹೇಳ್ಬೇಕಂದ್ರೆ, ಇಡೀ ನಮ್ಮ ಜೀವರಾಶಿ ಇದೆಯಲ್ಲ, ಎಲ್ಲದೂ ಪ್ರಕೃತಿ ಒಳಗೆ ಬರ್ತಾ ಇದೆ. ಹೌದು, ಸೂರ್ಯ, ಚಂದ್ರ, ಮಳೆ, ನಕ್ಷತ್ರ, ಯಾವುದೇ ಆಗಿರ್ಲಿ, ಪ್ರತಿ ಒಂದು ಪಂಚಭೂತಗಳಲ್ಲಿ ಉತ್ಪತ್ತಿ ಆಗಿರೋದು ಪ್ರಕೃತಿ. ಯಾಕಂದ್ರೆ ನಾವು ಪ್ರಕೃತಿನ ನಾವು ಕಾಪಾಡಬೇಕು ಮೇಡಮ್. ಯಾಕಂದ್ರೆ ಈಗ ನಾವು ಪ್ರಕೃತಿ ಏರುಪೇರಾದ್ರೆ ನಮ್ಮ ಬಿಸಿಲಿನ ತಾಪ ಏರಿಕೆ ಆಗುತ್ತೆ,
6: ಹವಾಮಾನ ಬದಲಾವಣೆ,
10: ಹವಾಮಾನ ಏರಿಕೆ ಆಗುತ್ತೆ, ಓಜನ್ ಪದರು ನಾವು ಕಲುಷಿತವಾದ್ರೆ ವಾತಾವರಣದಲ್ಲಿ ಓಜನ್ ಪದರು ತೆಳಗಾಗುತ್ತೆ ಮೇಡಮ್, ಅದರಿಂದ ತಾಪ ಹೆಚ್ಚಾಗಿಬಿಟ್ಟು ಮನುಷ್ಯರಿಗೆಲ್ಲ ತೊಂದರೆ ಕೊಡುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ನಾವು ಉತ್ಪತ್ತಿ ಮಾಡೋ ನಾವು ಬೇಗ ಮಾಡ್ಬೋದು, ಅದನ್ನ ನಾವು ತಡೆಗಟ್ಟೋದು ಬಹಳ ಕಷ್ಟ. ಯಾಕಂದ್ರೆ ಈಗ ನಾವು ಒಂದು ಪ್ಲಾಸ್ಟಿಕ್ ನಾವು ಉಪಯೋಗ ಮಾಡ್ತೀವಿ ಅಂದ್ರೆ, ಆ ಪ್ಲಾಸ್ಟಿಕ್ ನಿಂದ ಎಷ್ಟು ತೊಂದರೆ ಇದೆ ಅಂದ್ರೆ, ನಮ್ಮ ಭೂಮಿ ಮೇಲೆ ಅಡಿಕೊಂಡು ಆ ನೀರು ಹಿಂಗಕ್ಕೆ ಬಿಡೋದಿಲ್ಲ ಅದು ಪ್ಲಾಸ್ಟಿಕ್. ಹಾಗಾಗಿ ಈಗ ಸಣ್ಣ ಪುಟ್ಟ ದನ ಕರುಗಳು ಯಾವಾದ್ರೂ ಅವನ್ನ ತಿಂದ್ಬಿಟ್ಟು ಪ್ಲಾಸ್ಟಿಕ್ ಸತ್ತೋಗೋ ಚಾನ್ಸಸ್ ಇದೆ.
6: ಹೌದು ಸರ್.
10: ಹಾಗಾಗಿ ನಾವ್ ಏನ್ ಮಾಡಕಂದ್ರೆ, ಪ್ರತಿಯೊಂದು ನಾವು ನಮ್ಗೋಸ್ಕರ ಉತ್ಪತ್ತಿ ಮಾಡ್ಕೊಂತೀವಿ, ಅದನ್ನ ಸರಿಯಾದ ಬಳಕೆ ಮತ್ತು ಸರಿಯಾದ ವಿಲೇವಾರಿನೂ ಮಾಡ್ಬೇಕು ಮೇಡಮ್. ಯಾಕಂದ್ರೆ ನಾವು ಈಗ ಒಂದು ಮರ ಐತಂದ್ರೆ ಆ ಮರದಲ್ಲಿ ನೂರಾರು ಜನ ಪ್ರಾಣಿಗಳು ವಾಸ ಮಾಡ್ತವೆ,
6: ಪಕ್ಷಿಗಳೆಲ್ಲ ಇರುತ್ತೆ. ಹೌದು
10: ಹೌದು, ಒಂದು ಪಕ್ಷಿ ಇರ್ಬೋದು, ಒಂದು ಇರುವೆ ಇರ್ಬೋದು, ಒಂದು ನೊಣ ಇರ್ಬೋದು, ಒಂದು ಜೇನು ಇರ್ಬೋದು, ಒಂದು ಹೂವಿಗೆ ಬರುತ್ತೆ ಜೇನು,
6: ಅಷ್ಟಕ್ಕೂ ಆಶ್ರಯ ತಾಣ ಒಂದು ಮರ ಇರುತ್ತೆ.
10: ಹೌದು ಹೌದು ಮೇಡಮ್, ಒಂದು ಮರ ಒಂದು ಆಶ್ರಯ ತಾಣ ಎಲ್ಲಾ ಜೀವಿಗಳಿಗೂ.
6: ಹೌದು,
10: ನಮಗೂ ಸಹ ಅದು ಆಮ್ಲಜನಕ ಬಿಡುಗಡೆ ಮಾಡುತ್ತೆ. ಅದನ್ನ ನಾವು ಯಾವಾಗ್ಲೂ ಸ್ವಚ್ಛತೆ ಇಟ್ಕೋಬೇಕು. ಹಾಗೆ ಇನ್ನಪ್ಪ ಏನಪ್ಪಾ ಅಂದ್ರೆ, ನಾನು ಪ್ರಕೃತಿನ ಒಂದು ಗುರು ಒಂದು ಶಿಕ್ಷಕಗೆ ಹೋಲಿಸ್ತೀನಿ ಮೇಡಮ್. ಅರೆ
6: ಗುರುವಿಗೆ? ಸೂಪರ್ ಸರ್.
10: ಹೌದು, ಯಾಕಂದ್ರೆ ಅದರಿಂದ ನಾವು ಪಾಠ ಕಲಿಯಂತದ್ದು ಬಹಳ ಇದೆ ಮೇಡಮ್. ಅರೆ
6: ಪ್ರಕೃತಿಯಿಂದ ನಾವು ಕಲ್ತಿರ್ತೀವಿ. ಹೌದು
10: ಹೌದು ಹೌದು, ಯಾಕಂದ್ರೆ ಭೂಮಿ ಒಂದು ಅದು ಒಂದು ಜೀವಿನೇ. ಅದು ನಮಗೆಲ್ಲ ಅನ್ನ ನೀಡ್ತತೆ, ಬೆಳೆ ಕೊಡ್ತತೆ, ಫಸಲು ಕೊಡ್ತತೆ, ಪ್ರತಿಯೊಂದು ಕಟ್ಟಿಗೆ ಉರುವಲು ಪ್ರತಿಯೊಂದು ಕೊಡ್ತೈತೆ ನಮಗೆ. ಹೌದು, ಅದನ್ನ ನಾವು ಭೂಮಿಯ ರಕ್ಷಣೆ ಮಾಡ್ಬೇಕು ಮೇಡಮ್. ಈಗೆಲ್ಲ ನಾವೆಲ್ಲ ಕೀಟನಾಶಕ ಅವು ಇವು ಎಲ್ಲ ಬಳಸಿಬಿಟ್ಟು ಭೂಮಿಯನ್ನ ನಾವು ಯಾತಕ್ಕೂ ಮಲಿನ ಮಾಡಿಬಿಟ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಅದರಿಂದ ನಮಗೆ ಕಾಯಿಲೆಗಳು ಜಾಸ್ತಿ ಆಗಿದೆ ಮೇಡಮ್. ನಮ್ಮ ಹಿರಿಯರು ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಯಾವ್ದು ರಾಸಾಯನಿಕ ಉಪಯೋಗಿಸ್ತಿದ್ದಿಲ್ಲ, ನೈಸರ್ಗಿಕವಾಗಿ ಬೆಳೀತಿದ್ರು, ನೈಸರ್ಗಿಕವಾಗಿ ತಿಂದು ಆಹಾರನ ಒಳ್ಳೆ ಗಟ್ಟಿಮುಟ್ಟಾಗಿದ್ರು ಮೇಡಮ್.
6: ಹೌದು,
10: ಈಗ ನಮ್ಮ ಅಪ್ಪಗೆ 90 ವರ್ಷ,
6: ಈಗಲೂ
10: ಗಟ್ಟಿಮುಟ್ಟಾಗಿದ್ದಾರೆ ಮೇಡಮ್. ಅದೇ ನಾವು ಅವ್ರ ಮುಂದೆ ಯಾತಾಯಿಸೋದಲ್ಲ,
6: ಅವರು ಪ್ರಕೃತಿ ಜೊತೆ ಜೊತೆಗೆ ಬದುಕಿದವರು.
10: ಹೌದು ಮೇಡಮ್, ಯಾಕಂದ್ರೆ ನಾವು ಪ್ರಕೃತಿಯನ್ನು ಸಂತೋಷವಾಗಿ ಇಡಬೇಕು ಮೇಡಮ್. ನಾವು ಸಂತೋಷವಾಗಿ ಇಡೋದಲ್ಲ, ಪ್ರಕೃತಿನ ಒಂದು ಸಂತೋಷವಾಗಿ ಇಟ್ಕೋಬೇಕು ನಾವು. ಹೌದು ಮೇಡಮ್, ಹೌದು ಮೇಡಮ್. ಯಾಕಂದ್ರೆ ನಾವು ಯಾವುದೇ ಒಂದು ಈಗ ನಾವು ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಪ್ರತಿ ಒಂದು ಸಹ ನಮ್ಮ ಭೂಮಿಯ ಕಣಜದಲ್ಲಿದೆ. ಅದು ಜೀವ ಅದೊಂದು ತುಂಬಾ ಸಮೃದ್ಧವಾಗಿ ಇದೆ. ಅದನ್ನ ನಾವು ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ಬೇಕು ಮೇಡಮ್. ಅತಿಯಾದ ಬಳಕೆ ನಾವು ಮಾಡಿದ್ರೆ ಎಲ್ಲವೂ ಹೇಳ್ತಾರಲ್ಲ ಅತಿ ಅಮೃತ ವಿಷ ಆಗುತ್ತೆ ಅಂತಂದು.
6: ಹೌದು ಸರ್,
10: ಆ ತರ ಆಗುತ್ತೆ ಮೇಡಮ್. ನಾವು ಏನಿದ್ರು ನಾವು ಪ್ರಕೃತಿ ಕಾಪಾಡಬೇಕು ಮೇಡಮ್. ಪ್ರಕೃತಿ ಕಾಪಾಡಿ ಮುಂದಿನ ಪೀಳಿಗೆಗೂ ಸಹ ನಾವು ಉಳಿಸಿಕೊಂಡು ಹೋಗಿ ಒಳ್ಳೆ ಸಮಾಜ ನಿರ್ಮಾಣ ಮಾಡಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಮೇಡಮ್.
6: ತುಂಬಾ ಒಳ್ಳೆ ವಿಚಾರ ಬಂದ್ ತಿಳಿಸಿದ್ರೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
10: ಧನ್ಯವಾದ ಮೇಡಮ್, ಧನ್ಯವಾದ.
6: ಹೊನ್ನೂರ್ ಆಲಿ ಸರ್ ಅವರು ಕರೆ ಮಾಡಿ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
12: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
11: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
12: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
11: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
12: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
11: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
12: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
11: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
13: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
14: ಇದೇ July 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧಾ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
13: July 26 to August 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
14: 18 to 60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
13: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
14: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
6: ಮತ್ತೊಮ್ಮೆ ಕಾಫಿ ವಿತ್ ಆಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಜುಲೈ 28 ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಇತ್ತು. ಅದರಿಂದ ಪ್ರಕೃತಿಯನ್ನ ಹೇಗೆಲ್ಲ ರಕ್ಷಣೆ ಮಾಡಬೇಕು ಅಂತ ಎಲ್ಲರೂ ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಹಾಗೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಪ್ರಕೃತಿ ಮಾತೆ ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸಬಲ್ಲಳು, ಆದರೆ ಅವರ ದುರಾಸೆಯನ್ನಲ್ಲ ಅನ್ನುವಂಥ ಮಾತು ಈಗ ಪ್ರಸ್ತುತವಾಗುತ್ತೆ. ಅಂದರೆ ಪ್ರಕೃತಿಯಿಂದ ನಾವೆಲ್ಲವನ್ನ ಪಡಿತೀವಿ, ಆದರೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ವಿಚಾರ ಬಂದಾಗ ನಮ್ಮ ಕರ್ತವ್ಯ ಅಲ್ವೇನೋ ಅನ್ನೋ ಹಾಗೆ ನೆಡ್ಕೊಳ್ತೀವಿ. ಅಂದರೆ ಪ್ರಕೃತಿಯ ಮೇಲೆ ಅಷ್ಟೊಂದು ದೌರ್ಜನ್ಯವನ್ನು ಮಾಡ್ತೀವಿ, ಪ್ಲಾಸ್ಟಿಕ್ ಹಾಕೋದಿರ್ಬೋದು ಅಥವಾ ಪರಿಸರದ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂತ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಕುರಿತು ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
15: ಹಲೋ, ನಮಸ್ತೆ ಮೇಡಮ್.
6: ನಮಸ್ತೆ ಶಿವಶರಣ ಸರ್.
15: ಆರಾಮಿದ್ದೀರಿ ಮೇಡಮ್?
6: ಹ್ಞೂ ಸರ್, ಆರಾಮಿದ್ದೀವಿ.
15: ಊಟ ಆಯ್ತ್ರಿ?
6: ಊಟ ಆಯ್ತು ಸರ್. ನಿಮ್ದಾಯ್ತಾ?
15: ಹಾ, ನಮ್ದು ಆಯ್ತ್ರಿ ಮೇಡಮ್.
6: ಸರ್, ಇವತ್ತು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಇತ್ತು, ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು.
15: ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ?
6: ಹೌದು ಸರ್.
15: ಏನ್ ಮೇಡಮ್ ವಿಶ್ವ ಪರಿಸರ ದಿನ ಸಂರಕ್ಷಣಾ ದಿನ ಅಂತ ಅದು ಏನು ಸುಮ್ಮನೆ ಹೇಳೋಕಟ್ಟ ಆಗೈತೆ ಮೇಡಮ್?
6: ಪಾಲನೆ ಮಾಡಂಗಿಲ್ಲ ಅಂತ.
15: ಹಾ, ಯಾಕಂದ್ರೆ ಅದು ಪಾಲನೆ ಮಾಡಲ್ಲ ಮೇಡಮ್, ಅವರೇ ಮಾಡ್ತಾರ. ಅಲ್ಲಿ ನಾವು ಟೌನ್ಶಿಪ್ ಮಾಡ್ತೀವಿ, ಇಲ್ಲಿ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಿ ಮತ್ತ ಅದು ಆಗಾಕ ಸಾಧ್ಯ ಇಲ್ಲ ಮೇಡಮ್. ಅವ್ರು ಮಾಡ್ಕೊತ ಅದನ್ನ ಹೋಗ್ಬಿಡ್ತಾರ, ನಾವು ಹೇಳೋದು ಅಟ್ಟ ಆಗಿರುತ್ತೆ ಮೇಡಮ್ ಇದರಲ್ಲಿ. ಅದಕ್ಕೆ ಏನಾಯ್ತಿಲ್ಲ ಮೇಡಮ್, ಅದನ್ನ ನಾವು ಮಾಡ್ಬೇಕಂದ್ರೆ ಆಗುದಿಲ್ಲ ಮೇಡಮ್. ಅದಕ್ಕೆ ಕಾಲ್ ಬತ್ತಂದ್ರೆ ತನ್ನಕ್ಕೆ ತಾನೇ ಆಗುತ್ತೆ. ಪ್ರಯತ್ನ ಮಾಡೋದು ಅಷ್ಟೇ ಕೆಲಸ ನಮ್ದು,
6: ಪ್ರಯತ್ನ ಮಾಡೋದಂತ.
15: ಪ್ರಯತ್ನ ಮಾಡೋದು ಈಗ ಯಾಕಂತ ಕೇಳಿದ್ರೆ ಮೇಡಮ್, ಎಷ್ಟು ಪ್ರಯತ್ನ ಮಾಡಿದ್ರು ಅದನ್ನ ನಮಗ ತಡೆಯೋ ಶಕ್ತಿನೇ ಇಲ್ಲ ಮೇಡಮ್. ಅದ್ ತಡಿ ಶಕ್ತಿ ಇಲ್ಲ ಯಾಕಂತ ಕೇಳಿದ್ರೆ, ಎಲ್ಲರೂ ಅದಕ್ಕೆ ಕಂಡು ಬಿದ್ದಾರ. ಎಲ್ಲರೂ ದುಡ್ಡಿನ ಹಿಂದೆ ಏನ್ ಓಡಕ್ ಹತ್ತಾರಲ್ಲ ಅವರಿಗೆ, ಇದು ನಮಗ ನಾಳೆ ನಾವು ಆಕ್ಸಿಜನ್ ಕಟ್ಕೊಂಡು ತಿರುಗಾಡ್ತೀವಿ ಅನ್ನೋ ಪರಿಜ್ಞಾನೇ ಇಲ್ಲ ಅವರಿಗೆ,
6: ಇಲ್ಲ ಅಂತ.
15: ಅದ್ರ ಸಲುವಾಗಿ ನಾವೇನ್ ಹೇಳ್ತೀವಿ, ಅದನ್ನ ನಾವು ಅರಿವು ಮಾಡ್ಕೋಬೇಕು ಮೇಡಮ್ ಫಸ್ಟ್. ಯಾಕಂತ ಕೇಳಿದ್ರೆ, ರೈತರ ಯೂರಿಯಾ ಹಾಕಿ ಇವ್ರು ಹಾಳು ಮಾಡಕತ್ತಾರ, ಅವ್ರು ಬಿಲ್ಡಿಂಗ್ ಕಟ್ಕೋತಿನ ಅದನ್ನ ಮಾಡ್ತೀವಿ, ಅವ್ರು ಹಾಳು ಮಾಡಕತ್ತಾರ.
6: ನಮಗೋಸ್ಕರ ಆದ್ರೂ ನಾವು ಪ್ರಕೃತಿಯನ್ನು ಉಳಿಸಬೇಕು ಅಂತ ನೀವು ಹೇಳೋದು?
15: ನಾ ಹೌದ್ರಿ ಮೇಡಮ್, ನಮಗೋಸ್ಕರ ಉಳಿಸ್ಕೋಬೇಕು ನಾವು. ನಮ್ಮ ಹೊಲಗಳದಾಗರೆ ನಮ್ಮದೊಂದು ಸ್ವಲ್ಪ ನಾವರೇ ಒಂದ್ ಸ್ವಲ್ಪ ನಾವು ಸಾವಯವ ಕೃಷಿ ಮಾಡಿ ನಾವರೇ ಉಳ್ಕೋ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೇಕು. ನಮ್ಮ ಮಟ್ಟಕ್ಕೆ ನಾವು ಮಾಡ್ಕೋಬೇಕಾಗಿದ್ ಮೇಡಮ್. ಈಗ ಮತ್ತೊಬ್ರು ಆಸೆ ಬಿಟ್ಟು ಬಿಡುದು, ಇವಾಗ ಬಿಡಬೇಕಾಗಿದ್ ಮೇಡಮ್ ಅದ್ರ ಬಗ್ಗೆನ. ಯಾಕಂತ ಕೇಳಿದ್ರ, ಅವ್ರು ಕೇಳಕ್ ತಯಾರಿಲ್ಲ. ನಾವು ಏನ್ ಹೇಳ್ತೀವಿ ಸುಮ್ ಇಲ್ಲ, ಏನೈತಿಲ್ಲ ಮಾಧ್ಯಮದ ಮುಂದೆ ಹೇಳುದು ಅರ್ಥ ಆಗುತ್ತೆ ಮೇಡಮ್. ಅದು
6: ಜಾರಿ ಬರಲ್ಲ ಅಂತ
15: ಯಾರಿಗೆ ಬರಂಗೇ ಇಲ್ಲ ಮೇಡಮ್, ಹೇಳುದು ಅಷ್ಟೇ. ನಾ ಅದಕ್ಕೆ ಏನ್ ಹೇಳ್ತೀನಿ, ಯಾವಾಗಿದ್ರು ನೇರವಾಗಿ ಮಾತಾಡ್ಬೇಕಂತ ನಾನು ಹೇಳ್ತೀನಿ ಮೇಡಮ್. ಯಾಕಂತ ಕೇಳಿದ್ರೆ, ಇದನ್ನ ನಾವ್ ಹೇಳಿದ್ರೆ ಯಾರು ಬಿಡ್ತಾರ ಮೇಡಮ್? ಅವ್ರು ಬಿಡ್ತಾರ ಅದನ್ನ ಟೌನ್ಶಿಪ್ ಮಾಡ್ಬೇಕನ್ನೋದು ಮಾಡವ್ರ. ಇಲ್ಲಿ ನಾವು ಬಿಲ್ಡಿಂಗ್ ಕಟ್ಬೇಕು ಅನ್ನೋರು ಕಟ್ಟವ್ರೆ, ಅದನ್ನ ಏನು ನಾವು ನಿಂದಿಸಕ್ ಆಗುದಿಲ್ಲ. ಯಾಕಂತ ಕೇಳಿದ್ರೆ, ಅಧಿಕಾರ ಅವ್ರ ಕೈಯಾಗ. ನಾವು ಸುಮ್ಮನೆ ಹೇಳುದಟ್ಟೆ, ಅವ್ರಿಗೆ ಹೋಗುದು ಹೇಳುದು ನಮಸ್ಕಾರ ಅಂತ ಬಂದ್ಬಿಡುದಾಗುತ್ತೆ. ಬ್ಯಾಡ್ರಿ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ.
6: ಈಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಸಂರಕ್ಷಣೆ ಮಾಡ್ತೀವಿ ಅನ್ನೋ ಬಿಟ್ಬಿಟ್ಟು ನಾವು ವೈಯಕ್ತಿಕವಾಗಾದ್ರು ಒಂದಿಷ್ಟು ಪ್ರಕೃತಿಗೆ ಒಂದಿಷ್ಟು ಸೇವೆ
15: ಮುಂದೆ ನೀವು ನಾಲ್ಕು ತೆಂಗಿನ ಗಿಡ ತಗೋರಿ, ಯಾವ್ರೆ ನೀವು ಮಾಡ್ಕೋರಿ ಮಾವಿನ ಗಿಡ, ಪೇರು ಗಿಡ, ನಿಮ್ಮ ಉಪಜೀವನ ಆಗುತ್ತೆ, ನಮ್ಮ ಪ್ರಕೃತಿನೂ
6: ಉಳಿಯುತ್ತೆ. ಅಷ್ಟಾದ್ರೂ ಮಾಡ್ತಾ ಸಾಕಾಗತ್ತೆ ಸರ್.
15: ಹಾ, ನಮ್ಮ ಮಟ್ಟಕ್ಕೆ ನಾವು ಮಾಡ್ಕೋಬೇಕ್ರಿ. ಸದ್ಯ ಅವ ಏನೋ ಮಾಡ್ತಿರ್ತಾನಪ್ಪ, ಅವ್ನ್ ಬಿಡುದು ನಾವು. ನಾವು ಮಾಡ್ಕೋಬೋದು ನಮ್ಮ ಅಷ್ಟಕ್ಕೆ. ನಾವು
6: ಆರೋಗ್ಯವಂತರಾಗಿರೋದಕ್ಕೊಂದಷ್ಟು ಆದ್ರೂ ಮಾಡ್ಕೋಬೇಕಾಗತ್ತೆ,
15: ಮಾಡ್ಕೋಬೇಕು ಮೇಡಮ್. ಯಾಕಂತ ಕೇಳಿದ್ರೆ, ಅವರೇ ಮಾಡ್ತಾರ ಅಂದ್ರೆ ಅದು ಅಸಾಧ್ಯ. ನಾವು ಪೂರ್ತಿನೂ ನಾವು ಬದಲು ಮಾಡ್ತೀವಿ ಅನ್ನೋದು ಯಾವನಿಗೆ ಆಗಕ್ ಸಾಧ್ಯನೂ ಇಲ್ಲ ಮೇಡಮ್.
6: ಆಗಲ್ಲ ಅಂತೇಳಿ
15: ಹಾ ಸುಮ್ ಹೇಳ್ಕೊತ ಹೋಗೋದು ಅಂದ್ರೆ ಮಾಧ್ಯಮದ ಮುಂದೆ ಹೇಳೋದು ಅಷ್ಟೇ ಮೇಡಮ್, ಆದ್ರೆ ಅದನ್ನ ಜಾರಿಗೆ ತರುದಿಲ್ಲ ಅವರು.
6: ಹಾಗಾಗಿ ನಾವೇ ಒಂದಿಷ್ಟು ನಮ್ಮ ವೈಯಕ್ತಿಕವಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಜಾರಿ ಮಾಡ್ಕೊಳ್ಳೋದು
15: ನಾವೇ ಮಾಡ್ಕೋಬೇಕು. ಯಾಕಂದ್ರೆ ಒಂದ್ ಎಂಟತ್ ರೈತರು ಕೂಡ್ಕೊಂಡ ನಿಮ್ ನಿಮ್ಮ ಅಲ್ಲಿ ಒಂದ್ ಏನೊಂದ್ ಎಂಟತ್ ರೈತರು ಇಲ್ಲ ನೆರಿ ಹೊರಿ ಮಾಡ್ಕೊಂಡ್ರಪ್ಪ ಅಂದ್ರೆ ಅದೊಂದು ನಿಮ್ಮ ಆರೋಗ್ಯವಾಗಿ ನೀವು ಉಳ್ಕೋತೀರಿ.
6: ಉಳ್ಕೋತೀವಿ.
15: ಇಲ್ಲದಾಗಿದ್ರೆ ಈ 10 ವರ್ಷನಾಗ ನಮಗೆ ದಿನಕ್ಕೆ ಒಂದು ಸಿಲಿಂಡರ್ ಬೇಕಾ ಮೇಡಮ್? ಆಕ್ಸಿಜನ್
6: ಬೇಕಾಗುತ್ತೆ.
15: ಹಾ, ಕಟ್ಕೊಂಡು ತಿರುಗಾಡ್ಬೇಕಾಗುತ್ತೆ ಇಲ್ಲಿ, ಕಂದ್ರೆ ಪ್ರಕೃತಿ ಉಳಿಯಂಗಿಲ್ಲ ಮೇಡಮ್ ಇನ್ ಮೇಲೆ.
6: ಹಾಗಾಗಿ ಇರೋ ಪ್ರಕೃತಿನಾದ್ರೂ ಒಂದಿಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ.
15: ಯಾಕಂದ್ರೆ ಸಾವಯವ ಕೃಷಿ ಮಾಡ್ರಿ,
6: ಮಾಡ್ರಿ,
15: ಗಿಡ ಗಂಟಿ ಬೆಳೆಸ್ಕೊಡಿ. ಮತ್ ಇಲ್ಲೇ ಹೋದ್ರೆ ಇನ್ 10 ವರ್ಷದಾಗ ನಾವು ಯಾರು ಬದುಕಲ್ಲ ಮೇಡಮ್. ಈ ತರ ಜನರೇಷನ್ ಇದೆ ಮೇಡಮ್, ಹೆಂಗ್ ನಡೀತೈತೆ ಹೇಳ್ರಿ ನೋಡೋಣ. ಸುಮ್ ಹೇಳ್ಬಾರ್ದು ಅದನ್ನ, ಯಾಕಂದ್ರೆ ಇದ್ದಂತ ಹೇಳ್ಬಿಡ್ಬೇಕ್ರಿ.
6: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
15: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
6: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ. ಹಲೋ, ಕರೆ ಕಟ್ ಆಯ್ತು. ಹಲೋ, ಕರೆ ಮಾಡಬೇಕಾದವರು ನೆಟ್ವರ್ಕ್ ಇರುವಂತಹ ಪ್ಲೇಸಿಂದ ಕರೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಕರೆಯನ್ನ ಸ್ವೀಕರಿಸ್ತೀವಿ, ಹಾಗೆ ನೀವು ಮಾತಾಡಿದ್ದು ಕೂಡ ನಮಗೆ ಕೇಳುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
16: ನಮಸ್ಕಾರಗಳು ಮೇಡಮ್.
6: ಸರ್ ನಮಸ್ತೆ, ರವಿಕುಮಾರ್ ಸರ್.
16: ಕಾಫಿ ಆಯ್ತಾ ಮೇಡಮ್?
6: ಆಯ್ತು ಸರ್, ನಿಮ್ದು ಆಯ್ತಾ? ಸರ್ ತರೀಕೆರೆಯಿಂದ ಅಲ್ವಾ?
16: ಹೌದೌದು ಮೇಡಮ್, ಹೌದು. ಈ ಪ್ರಕೃತಿ ಅಂತ ಬಂದ್ರೆ ನಾನು ಮಾತಾಡೋಕೆ ನನಗೆ ತುಂಬಾ ಇಷ್ಟವಾಗುತ್ತೆ ಮೇಡಮ್. ನಾನು ಒಬ್ಬ ನೇಚರ್ ಪ್ರಿಯ, ಪ್ರಕೃತಿ ಪ್ರಿಯ ನಾನು, ಅದಕ್ಕೋಸ್ಕರ ಮಾತಾಡ್ಲೇಬೇಕಾಗುತ್ತೆ. ಈಗ ಏನಾಗಿದೆ, ಒಂದು ಒಂದು ಹಾಡಿದೆ ಮೇಡಮ್, ಉಪ್ಪ ತಿಂದ ಮೇಲೆ ನೀರು ಕುಡಿಯಲೇಬೇಕು ಅಂತ ಒಂದು ಹಾಡಿದೆಯಲ್ಲ, ಹಾಗೆ ನಾವೇ ಮಾಡ್ಕೊಂಡ್ಬಿಟ್ಟು ನಾವೇ ಒದ್ದಾಡ್ತಾ ಇದೀವಿ. ಈಗ ಮೂರ್ ತರ ಹಾಡು ಮಾಡ್ತೇವೆ, ಒಂದು ಜಲ ಮಾಲಿನ್ಯ, ವಾಯು ಮಾಲಿನ್ಯ ಮತ್ತೆ ಭೂ ಮಾಲಿನ್ಯ, ಇವು ಇವೆಲ್ಲ ಮೂರು ಹಾಳು ಮಾಡ್ಕೊಂಡು ನಾವೇ ಸಾಯ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಸಸ್ಯ ಸಂಕುಲಕ್ಕಿಂತ ಪ್ರಾಣಿ ಸಂಕುಲ ಬೇಗ ನಶಿಸಿ ಹೋಗುತ್ತೆ. ಮುಂದೆ ಒಂದ್ ಕಾಲದಲ್ಲಿ ಸಸ್ಯಗಳು ಉಳ್ಕೊಳುತ್ತೆ, ಆದ್ರೆ ನಾನು ಚಿಕ್ಕವನಿಂದ ನೋಡ್ತಾ ಇದ್ದೀನಿ, ಸಾಕಷ್ಟು ಬರಗಾಲಗಳು ಬಂದಿದೆ ಇಲ್ಲ ಅಂತ ಹೇಳಲ್ಲ, ಸಾಕಷ್ಟು ಮಳೆ ಕೊರತೆ ಆಗಿದೆ, ಆದ್ರೆ ಅಂತರ್ಜಲ ಅಷ್ಟು ಬರದಾಗ್ತಾ ಇರಲಿಲ್ಲ, ಇವಾಗ ಬರದು ಮಾಡ್ಬಿಟ್ಟಿದ್ದಾರೆ. ಒಂದು ಎರಡನೇದು ಅಧಿಕ ಸವಕಳಿ, ಮಣ್ಣು ಸವಕಳಿ ಆಗಿದೆ ಇತ್ತೀಚೆಗೆ. ಮೂರನೇದಾಗಿ ಇನ್ನೊಂದು ಹೇಳ್ಬೇಕು ನಿಮ್ಮಲ್ಲಿ, ಈ ನಮ್ಮ ರೈತರು ಮಾಡೋದು ತಪ್ಪು ಏನಂದ್ರೆ, ಈ ಅಡಿಕೆ ಅಡಿಕೆ ಸುಲಿತಾರೆ, ಆ ಸಿಪ್ಪೆನ ಎರಡು ರಸ್ತೆಗಳ ಪಕ್ಕದಲ್ಲಿ ಹಾಕ್ತಾರೆ, ಅದು ಒಣಗದ ನಂತರ ಅದಕ್ಕೆ ಬೆಂಕಿ ಇಡ್ತಾರೆ, ಅದು ವಾಯು ಮಾಲಿನ್ಯ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಓಡಾಡೋರಿಗೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ, ಜೊತೆಗೆ ಪರಿಸರಕ್ಕೂ ಎಷ್ಟು ಹಾನಿ ಆಗುತ್ತೆ ಅನ್ನೋದು ನನ್ನೊಂದು ಕಾಳಜಿ ಮೇಡಮ್ ಇದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
6: ಓಕೆ ಸರ್. ತರೀಕೆರೆಯಿಂದ ರವಿಕುಮಾರ್ ಸರ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
17: ಹಲೋ
6: ಸರ್, ನಿಮ್ಮ ರೇಡಿಯೋದ ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ರೆ ನಿಮ್ ವಾಯ್ಸ್ ಕೇಳುತ್ತೆ ಸರ್. ಹಲೋ ಹಲೋ
17: ಮೇಡಮ್, ಕೇಳ್ತಾ ಇದೆ ನನಗೆ?
6: ಕೇಳ್ತಿ? ಹಾ ಸರ್. ಸರ್ ನಮಸ್ತೆ, ಜನಾರ್ದನ್ ಸರ್.
17: ನನಗೆ ಕೇಳ್ತಾ ಇದೆ ಮೇಡಮ್?
6: ಕೇಳ್ತಾ ಇದೆಯಾ? ಹಾ,
17: ಆದ್ರೆ ನಿಮ್ ಲೈನ್ ಸಿಗ್ತಾ ಇಲ್ಲ, ಯಾರೋ ಮಾತಾಡ್ತಿದಾರಲ್ಲ.
6: ಈಗ ಈಗ ಮಾತಾಡ್ತಾ ಇದೀರಾ ಸರ್ ನೀವು?
17: ಹೌದು, ಅಲ್ಲಿ ಯಾರೋ ಬೇರೆಯವ್ರು ಮಾತಾಡ್ತಿದಾರಲ್ಲ ರೇಡಿಯೋದಲ್ಲಿ,
6: ಅದಕ್ಕೆ

0: ಅದು ಎಲ್ಲರೂ ಅಷ್ಟೇ, ಎಲ್ಲ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ ಈ ಭೂಮಿನೇ ಹಾಳು ಮಾಡಿದ್ದಾರೆ. ಇನ್ನು ಸರ್ಕಾರಗಳು ಅಭಿವೃದ್ಧಿ ಹೆಸರಿನಲ್ಲಿ ಮರಗಳು ಕಾಡುಗಳನ್ನೇ ನಾಶ ಮಾಡಿದ್ದಾರೆ. ನಮ್ ಜನಕ್ಕೆ ಏನ್ ಬೇಕು ಗೊತ್ತಾ? ಪುಕ್ಸಾಟ ಬೇಕು, ಬೇಗ ಬೇಕು, ಕಾಡು ಬೇಕು ಅಂತ ಯಾರೂ ಕೇಳಲ್ಲ ಮೇಡಮ್. ವೆರಿ ಅನ್ಫಾರ್ಚುನೇಟ್ಲಿ ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿ ಹೆಸರಿನಲ್ಲಿ ಕಾಡುಗಳನ್ನ ಮರಗಳನ್ನ ಕತ್ತರಿಸ ಹಾಕ್ತಾ ಇದ್ದಾರೆ. ನಿಮಗ್ ಗೊತ್ತಿರ್ಲಿ ಮೇಡಮ್, ಶಿವಮೊಗ್ಗದ ಪಾಪ್ಯುಲೇಷನ್ ಬಿಟ್ವೀನ್ 4-5 ಲಕ್ಷ ಜನಸಂಖ್ಯೆ ಇದೆ. ಪರಿಸರಕ್ಕೆ ಹೋರಾಟಕ್ಕೆ ಬರ್ರಿ ಅಂದ್ರೆ 3 ಮತ್ತೊಂದು ವಯಸ್ಸಾದವರು ನನ್ನಂತ ಧ್ವನಿಗಳು ಮಾತ್ರ ಮೇಡಮ್, ಯಾರೂ ಬರಲ್ಲ.
1: ಪ್ರತಿಯೊಬ್ರು ನನ್ನ ಪರಿಸರ ಅಂತ ಹೋರಾಡಂಗ್ ಆಗ್ಬೇಕು.
0: ಯಾರು ಬರಲ್ಲಮ್ಮ, ಈ ಹುಡುಗರಂತೂ ಬಿಡಿ ಮೊಬೈಲ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಟಮ್ ಟಮ್ ಮಾಡ್ತಾ ಇರ್ತಾರೆ. ಯಾರಿಗೂ ಬೇಡ ಮೇಡಮ್, ಪರಿಸರ ಅಂದ್ರೆ ನನ್ನ ಕನ್ಸರ್ಡೇ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಆ ಪಶ್ಚಿಮ ಘಟ್ಟ ವಯನಾಡು ಏನಾಯ್ತು ಮೇಡಮ್? ಅಭಿವೃದ್ಧಿ ಹೆಸರಲ್ಲಿ ಹೊರಟ್ರು ಇಡೀ ವಯನಾಡು 2 ಸತಿ ಗುಡ್ಡ ಕುಸಿತು, ಸಾವಿರಾರು ಜನ
1: ಸತ್ತೋದ್ರು.
0: ಇನ್ನೂ ನಮ್ ಜನಕ್ಕೆ ಎಚ್ಚರ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಶಿವಮೊಗ್ಗ, ನಮ್ಮ ಮಲೆನಾಡಿನಲ್ಲಿ ಮೇಡಮ್.
1: ಮಲೆನಾಡಿನ ಹೆಬ್ಬಾಗಿಲು ಈಗ ಅಭಿವೃದ್ಧಿ ಹೆಸರಲ್ಲಿ ಹಾಳಾಗ್ತಾ ಇದೆ ಅಂತ ಹೇಳಿ.
0: ಮರಗಳೇ ಇಲ್ಲ, ಮರಗಳೇ ಇಲ್ಲ ಮೇಡಮ್, ಮರಗಳೇ ಇಲ್ಲ. ಯಾರಿಗೂ ಚಿಂತೆ ಇಲ್ಲ ಮೇಡಮ್. ನಾನ್ ಯಾಕೆ ಸ್ವಚ್ಛ? ಮರ ಇಲ್ದೇದ್ರೇನು ಮುಂದಿನ ಪೀಳಿಗೆಗೆ ಉಸಿರಾಡ್ಲಿಕ್ಕೆ ಅವಕಾಶ ಇದೆಯಾ ಕೂಡ ಯೋಚನೆ ಮಾಡಲ್ಲ ಮೇಡಮ್. ಇನ್ನು ಉಸಿರಾಡ್ಲಿಕ್ಕೂ ಒಂದು ಬ್ಯಾಂಕ್, ಏನು ಬ್ಲಡ್ ಬ್ಯಾಂಕ್ ಇದೆ, ಪೆಟ್ರೋಲ್ ಬಂಕ್ ಇದೆ, ಹಂಗೆ ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಬ್ಯಾಂಕ್ ಬರೋ ಕಾಲ ಇದೆ. ನಮ್ಮ ಊರ್ನವರು ಮಲೆನಾಡವರು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಮೇಡಮ್. ಕಾಡು ಆ ರೀತಿ ನಿಮಗ್ ಗೊತ್ತಿರ್ಲಿ, ನೀವು ಸಾಗರ ಶಿಕಾರಿಪುರದ ಕಡೆ ಒಂದ್ ಕಡೆ ಹೋಗಿ ಮೇಲ್ ಗುಡ್ಡ ಕೂಡ ಕಡ್ದಿದ್ದಾರೆ ಮೇಡಮ್. ಎಂತ ಎಂತ ಟ್ರಾಜಿಡಿ ಗೊತ್ತಾ? ಸಾಗರ ಬರ ಆಗಿದೆ ಮೇಡಮ್. ಸಾಗರವನ್ನ ಸುಮಾರು 2-3 ವರ್ಷದ ಹಿಂದೆ ಬರ ಪೀಡಿತ, ಪಕ್ಕಾ ಮಲೆನಾಡದು,
1: ಪಕ್ಕಾ ಮಲೆನಾಡು. ಹೌದು ಸರ್.
0: ಭತ್ತ ಬೆಳೆಯುವ ಗದ್ದೆಗಳೇ ಇಲ್ಲ, ಎಲ್ಲರಲ್ಲೂ ಅಡಿಕೆ ಗೋಟು 70,000-80,000 ಇದ್ದು ಬಿದ್ದಿದ್ದಾರೆ. ಎಲ್ಲರೂ ಅಷ್ಟೇ ಮೇಡಮ್, ದುಡ್ಡಾಗ್ಬೇಕು ಜನಕ್ಕೆ. ಯಾಕೆ ನಾವು ಬದುಕ್ಬೇಕು? ಪರಿಸರದಿಂದ ಏನ್ ಲಾಭ ಇದೆ? ಮುಂದೆ ನಮ್ಮ ಪೀಳಿಗೆ ಮುಗೀತು ಮೇಡಮ್, ನಮ್ದೆಲ್ಲ ಲೈಫ್ ಮುಗೀತು. ಮುಂದಿನ ಜೀವನಕ್ಕೆ, ಮುಂದಿನ ಮಕ್ಕಳಿಗಾದ್ರೂ ಸ್ವಲ್ಪ ಕೊಡಿ ಅಂತ ಹೇಳಿದ್ರೆ ಯಾರೂ ರೆಡಿ ಇಲ್ಲ ಮೇಡಮ್. ಇಂಡಿಯಾ ದೇಶ ಒಂದ್ಸತಿ ಪ್ರಳಯ ಆಗ್ಬೇಕು ಮೇಡಮ್, ಅದೇ ನನ್ನ ಕೊನೆ ಆಸೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ ಸರ್. ಅಂದ್ರೆ ಪರಿಸರ ರಕ್ಷಣೆ ಮಾಡಬೇಕು ಅಂದ ತಕ್ಷಣ ಕೆಲವರು ಮಾತ್ರ ಭಾಗವಹಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಇಂದಿನ ಯುವ ಜನತೆ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಯಾಕೆಂದರೆ ಪರಿಸರ ಇದ್ದರೆ ಮಾತ್ರ ನಾವಿರೋದಕ್ಕೆ ಸಾಧ್ಯ ಅಂತ. ಆದ್ದರಿಂದ ಅಂತಹ ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಕೆಲವು ಜನ 10 ಜನ ಕೈ ಜೋಡಿಸಿದರೆ ಸಾಲದು ಅಂಥೇಳಿ ಸರ್ ತಮ್ಮ ಅಳಲನ್ನು ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಇವತ್ತು ಪರಿಸರ ಸಂರಕ್ಷಣಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹಾ, ಪರಿಸರ ಉಳಿಸ್ಬೇಕು ಅಂತ ಎಲ್ಲ ಹೇಳ್ತೀವಿ ಮೇಡಮ್. ಪರಿಸರ ಉಳಿಸಕ್ಕೆ ಏನ್ ಮಾಡ್ಬೇಕು? ಕಾಡೆಲ್ಲ ಕಡಿತಾರೆ, ಪರಿಸರ ಉಳಿಸಿ ಅಂತ ಹೇಳ್ತೀವಿ, ಅವ್ರದ್ದು ಯಾರು ಉಳಿಸಕ್ ಪ್ರಯತ್ನ ಪಡ್ತಿಲ್ಲ.
1: ಹಾಗೆ ಪ್ರೇಮ ಮೇಡಮ್, ನಾವು ಗೃಹಿಣಿಯರಾಗಿ ಪರಿಸರವನ್ನು ಹೇಗೆ ರಕ್ಷಣೆ ಮಾಡ್ಬೋದು ಮನೆಯಿಂದನೇ ಅಂತ?
2: ಮನೆಯಿಂದನೆ ಅಂದ್ರೆ ಮೇಡಮ್, ನಾವ್ ಈಗೊಂದು ಪ್ಲಾಸ್ಟಿಕ್ ಕವರ್ ಹಾಲು ತಗೊಂಡ್ಬರ್ತೀವಿ, ಇನ್ನೊಂದ್ ತಿಂಡಿ ತಗೊಂಡ್ಬರ್ತೀವಿ, ಅದನ್ನೆಲ್ಲ ನಾವು ಒಂದ್ ಕಡೆ ಸುಟ್ಟು ಹಾಕೋದ್ರಿಂದ ಆಗ್ಲಿ ನಾವು ಪರಿಸರನ ಉಳಿಸ್ಬೋದು ಮೇಡಮ್. ಮತ್ತೆ ನಾವು ಸಣ್ಣ ಪುಟ್ಟ ಗಿಡಗಳು, ಈಗ ನಮ್ದೇ ಒಂದು ಪುಟ್ಟ ಜಾಗ ಇರುತ್ತೆ, ಅಲ್ಲಿ ಗಿಡ ಹಸಿರನ್ನ ಬೆಳೆಸೋದಾಗ್ಲಿ, ಮತ್ತೆ ಯಾವ್ದೇ ಕವರ್ ಗಳಾಗ್ಲಿ ಅಲ್ಲಿ ಇಲ್ಲಿ ಎಸಿದ ಏರಿಯಾ ಮನೆ ಸುತ್ತಮುತ್ತ ಕ್ಲೀನ್ ಇಟ್ಕೊಳ್ಳೋದು, ನಮ್ ಏರಿಯಾ ಕ್ಲೀನ್ ಇಟ್ಕೊಳ್ಳೋದು ಮಾಡಿದ್ರೆ ನಮ್ಮ ಮನೇಲಿ ಗೃಹಿಣಿಯರಾಗಿ ಇಷ್ಟಾರು ಮಾಡಿದ್ರೆ ಅದ್ ಎಲ್ಲಾ ಮನೆಯಲ್ಲೂ ಮಾಡ್ತಾ ಇಡೀ ಊರೇ ಕ್ಲೀನ್ ಆಗುತ್ತೆ ಮೇಡಮ್.
1: ಮತ್ತೆ ಈ ರೀತಿ ಕವರ್ ಹೇಳಿದ್ರಲ್ಲ ನೀವು, ಹಾಲಿನ ಕವರ್ ಇರ್ಬೋದು, ಎಣ್ಣೆ ಕವರ್, ಇದ್ರಲ್ಲೂ ಮಣ್ಣು ಹಾಕಿ ಗಿಡಗಳನ್ನ ಬೆಳೆಸಬಹುದು.
2: ಅದ್ರಲ್ಲಿ ನಾವು ತುಂಬಾ ಗಿಡ ಬೆಳೆಸಿದೀವಿ ಮೇಡಮ್ ಆಲ್ರೆಡಿ, ಗಟ್ಟಿ ಇರುತ್ತೆ ಕವರ್, ಅದಕ್ಕೆ ಮಣ್ಣು ಗೊಬ್ಬರ ಹಾಕಿ ಮೊದ್ಲು ಅದಕ್ಕೆ ಪುಟ್ಟ ಗಿಡ ಹಾಕಿಟ್ರೆ ಆಮೇಲೆ ನಮಗೆ ದೊಡ್ಡದಾದ್ಮೇಲೆ ನಾವು ಪಾಟಿಗೆ ಹಾಕ್ಬೋದು ಮೇಡಮ್, ಆಮೇಲೆ ನಾವು ಅದನ್ನ ಸುಟ್ಟು ಹಾಕ್ಬೋದು. ಈ ತರನು ಮಾಡ್ಬೋದು, ತುಂಬಾ ನಾವು ಉಪಯೋಗ ಮಾಡೋದಿದ್ರೆ ತುಂಬಾ ಮಾಡ್ಬೋದು ಮೇಡಮ್.
1: ಅಲ್ಲ, ಈ ಕವರ್ ಅನ್ನು ಸುಟ್ಟು ಹಾಕೋದ್ಕಿಂತ ಅದನ್ನ ಹಾಗೆ ಜೋಡಿಸಿಟ್ಬಿಟ್ಟು ಪ್ಲಾಸ್ಟಿಕ್ ಅವ್ರು ತಗೊಳ್ಲಿಕ್ಕೆ ಅಂತ ಮನೆ ಬಾಗ್ಲಿಗೆ ಬರ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಅವ್ರು ರೀಸೈಕಲ್
2: ಮಾಡ್ತಾರೆ. ನಾವು ಅದನ್ನ ಗಿಡ ಬೆಳೆಸಿದಾಗ ಅದು ಮಣ್ಣಲ್ಲೆಲ್ಲ ಹಾಳಾಗೋಗಿರುತ್ತೆ ಮೇಡಮ್, ಅಂತದನ್ನ ತಗೊಳಲ್ಲ ನಾವು, ಗಿಡ ಹಾಕ್ತಾ ಇರೋದನ್ನ ಇಟ್ಬಿಟ್ಟು ಕೊಡ್ಬೋದು ಮೇಡಮ್. ನಾವ್
1: ಆತರ ಮಾಡ್ಬೋದು ಅಂತ?
2: ಆತರ ಮಾಡ್ಬೋದು ಮೇಡಮ್.
1: ಕೂಡ ಒಂದ್ ರೀತಿ ಪರಿಸರ ಮಾಲಿನ್ಯನೇ.
2: ಮಾಲಿನ್ಯನೇ ಆಗುತ್ತೆ ಅಂದ್ರೆ ನಾವು ತುಂಬಾ ಅದ್ರಲ್ಲಿ ಗಿಡ ಬೆಳೆದ್ಬಿಟ್ಟು ತುಂಬಾ ಲಾಸ್ಟಿಗೆ ಹಾಳಾಗಿರುತ್ತಲ್ಲ ಮೇಡಮ್, ಅಂತದನ್ನ ಮಾತ್ರ ಸುಟ್ಟಾಕ್ತಿವಿ. ಇನ್ನ ಉಳಿದಿದ್ದು ಹೆಚ್ಚಿಗೆ ಅಷ್ಟೇ ಉಳಿದಿದ್ದಂತನ ವಾಪಸ್ ಕೊಡೋದು ಮೇಡಮ್. ಒಳ್ಳೊಳ್ಳೆ ಕವರ್ಗಳೆಲ್ಲ ನಾವು ಮನೆ ಪರಿಸರವಾಗಿ ಮನೇಲಿ ಗೃಹಿಣಿಯರಾಗ ಅಷ್ಟನ್ನು ಮಾಡ್ಬೋದು. ಇನ್ನು ಅದಕ್ಕಿಂತ ಮಾಡ್ತಿರೋದು ನಮ್ ಜನತೆ ಮಾಡ್ತಿರೋದ್ ಏನಂತಂದ್ರೆ, ಈಗ ಪ್ರತಿ ಮನೆಗೂ ಬೋರ್ವೆಲ್ ತೆಗಿಸ್ತೀವಿ ಮೇಡಮ್, ಅದು ಪ್ರಕೃತಿ ಹಾಳ್ ಮಾಡ್ದಂಗೆ ಅಲ್ವಾ
1: ಮೇಡಮ್.
2: ಅಂತರ್ಜಲ ಮಟ್ಟ ಪ್ರತಿ ಮನೆಗೂ ಇವತ್ತು ಎಲ್ಲಾ ಬೋರ್ವೆಲ್ ತೆಗಿತೀವಿ, ಮತ್ತೆ ಪ್ರಕೃತಿ ಸೌಂದರ್ಯ ನೋಡಕ್ಕೆ ಅಂತ ಹೋಗ್ತೀವಿ, ಅಲ್ಲೇ ನಾವು ಬಾಟಲ್ ಎಷ್ಟು ಹಾಳ್

0: ಮಾಡಿ ಬರ್ತೀವಿ ಪ್ರಕೃತಿ ನೋಡುವಾಗ. ಈ ತರ ಎಲ್ಲ ನಮ್ಮಿಂದನೆ ತುಂಬಾ ತಪ್ಪುಗಳು ಆಗ್ತಿರ್ತವೆ ಮೇಡಮ್. ಅದು ಒಬ್ಬರಿಂದ ಸಣ್ಣ ತಪ್ಪು ಆಗಿ ದೊಡ್ಡ ಕುಟುಂಬ ತಪ್ಪಾಗಿ ಹೋಗುತ್ತೆ ಮೇಡಮ್. ಅದು ಹೇಗೆ ನಾವ್ ಈ ಪರವಾಗಿಲ್ಲ ಬಿಡು, ನಾನೊಂದು ಕಿಟಕಿಯಿಂದ ಒಂದು ಬಾಟ್ಲು ಎಸಿತೀನಿ ಅಂತ ನನ್ನ ಮನ್ಸಿರುತ್ತೆ. ಹೌದು ಮೇಡಮ್, ಅದೇ 100 ಜನ ಎಸ್ದಾಗ ಅದೇ ಒಂದು ರಾಶಿ ಆಗುತ್ತೆ ಈ ತರ. ಯಾಕೆಂದ್ರೆ ಯಾವ ಪ್ರಕೃತಿನೇ ಪ್ರಕೃತಿ ಮನುಷ್ಯನಿಗೆ ಹೋಲಿಸ್ತಾರೆ ಮೇಡಮ್. ಅದು ಪ್ರಕೃತಿ ಮಾತೆ ಅಂತ ತಾಯಿಗೆ. ಮನೇಲಿ ಸಣ್ಣ ಪುಟ್ಟ ಮಕ್ಳು ಕಿತ್ತು ಹರಿದಾಗ ಮನೇಲಿ ತಾಯಿಯರ್ಗೆ ಎಷ್ಟು ಕೋಪ ಬರುತ್ತೆ. ಅದೇ ಒಂದು ಪ್ರಕೃತಿಗೆ ಇಷ್ಟೆಲ್ಲ ನಾವು ಮಾಡ್ಬೇಕಾರೆ ಎಲ್ಲಿ ಬೇಕಲ್ಲಿ ಎಸಿತೀವಿ, ಗಿಡಗಳನ್ನೆಲ್ಲ ಮರ ಕಡಿತೀವಿ, ಬೋರ್ ತೆಗೆಸ್ತೀವಿ, ಅದಕ್ಕೆ ಕೋಪ ಬಂದ ಏನಾಗುತ್ತೆ ಮೇಡಮ್, ಒಂದ್ಸರಿ ಗುಡ್ಡ
1: ತೋರಿಸ್ಕೊಳ್ಳುತ್ತೆ
0: ತೋರಿಸ್ಕೊಳತ್ತೆ ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಉದುರ್ಸಿ ಹಾಕ್ಬಿಡುತ್ತೆ. ಅಂದ್ರೆ ಕೋಪ ತಡಿಯಕಾಗದೆ
1: ಮುಂಚೆ ಕ್ರಾಸ್ ಆದಾಗ
0: ಅದು ಉಕ್ಕಿ ಬಂದ್ಬಿಡುತ್ತೆ ಅದಕ್ಕೂ ಕೋಪ ಅನ್ನೋದು. ಹಾಗಾಗಿ ಈ ತರದವೆಲ್ಲ ನಡೆಯುತ್ತೆ ಮೇಡಮ್. ಅಂದ್ರೆ ನನ್ನಿಂದ ಒಂದ್ ಸಣ್ಣ ತಪ್ಪಲ್ವಾ ಬಿಡು ಅನ್ನೋ ಭಾವನೆ ನಾವು ಬಿಡ್ಬೇಕಾಗತ್ತೆ ಅಷ್ಟೇ. ನಾವು ಮುಂಚೆ ಒಂದೊಂದ್ ಸಣ್ಣ ಭಾವನೆಗಳನ್ನ ಒಂದ್ ಬಾಟ್ಲ್ ಎಸ್ಸಿದ್ರಿಂದ ಒಂದ್ ಕವರ್ ಎಸ್ಸಿದ್ರಿಂದ ಏನ್ ಮಹಾ ಆಗಲ್ಲ ಅಂತ ನಾವ್ ಅಂದ್ಕೊಂಡಿರ್ತೀವಿ. ಪ್ರತಿಯೊಬ್ಬರು ಮನ್ಸಲ್ಲೂ ಅದೇ ಬಂದಾಗ ಅದೇ ದೊಡ್ಡ ಗುಡ್ಡ ರಾಶಿ ಆಗುತ್ತೆ ಮೇಡಮ್.
1: ಈ ತರ ಭಾವನೆ ಬಿಡ್ಬೇಕು ಅಂತ ನೀವ್ ಹೇಳಿ
0: ಬಿಡ್ಬೇಕು ಮೇಡಮ್.
1: ಓಕೆ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್.
0: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಾ ಇದ್ರು ಅಂದರೆ, ನಾವೀಗ ನಮ್ಮ ಮನೆಯಿಂದ ಒಂದು ಕವರ್ ಎಸ್ತ್ರೇನು ಅಥವಾ ಒಂದು ಚಿಕ್ಕ ಬಾಟಲ್ ಎಸ್ತ್ರೇನಾಗುತ್ತೆ, ಬೇರೆಯವರೆಲ್ಲ ಚೆನ್ನಾಗಿರ್ತಾರಲ್ಲ ಅಂತ ಹೇಳಿದ್ರೆ ಜೋಪಾನ ಮಾಡ್ತಾರಲ್ಲ ಅನ್ನುವಂಥ ಭಾವನೆ ಬಂದ್ಬಿಟ್ಟು ನಾವೊಂದು ಕವರನ್ನ ಪ್ರಕೃತಿಯಲ್ಲಿ ಎಸೆದು. ಅದ್ರ ಜೊತೆಗೆ ಈಗ ಎಲ್ಲ ಕಡೆ ಜಲಪಾತಗಳಿಗೆ ನಾವು ಪ್ರವಾಸಕ್ಕೆ ಅಂತ ಹೋಗ್ತೀವಿ, ಎಲ್ಲರೂ ಕೂಡ ಹೋಗ್ತಾರೆ. ಆ ಹೋಗುವಾಗ ನಾವೊಂದಷ್ಟು ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಅಂತ ಒಂದಷ್ಟು ಕವರ್ಗಳಲ್ಲಿ ಆಹಾರವನ್ನು ತಗೊಂಡು ಹೋಗೋದು, ನೀರನ್ನು ತಗೊಂಡು ಹೋಗ್ತೀವಿ. ಅಲ್ಲೆಲ್ಲ ಪ್ರವಾಸಕ್ಕೆ ಹೋಗಿ ವಾಪಸ್ ಬರುವಾಗ ಅಲ್ಲಲ್ಲೇ ಕಾಡಲ್ಲಿ ಎಷ್ಟು ಬಂದಿರ್ತೀವಿ, ಅದರ ಬದಲು ಹೋಗುವಾಗ ಎಷ್ಟು ಸೇಫಾಗಿ ನಾವು ಆಹಾರವನ್ನು ತಗೊಂಡು ಹೋಗಿರ್ತೀವೋ ಅದೇ ರೀತಿ ಅದೆಲ್ಲ ತಿಂದಾದ್ರ ಮೇಲೆ ಆ ಕವರು ಬಾಟಲು ಅದನ್ನು ಕೂಡ ನಾವು ಹಾಗೆ ಸೇಫಾಗಿ ತೊಗೊಬಂದು ಅಲ್ಲಲ್ಲಿ ಇವಾಗಂತೂ ಎಲ್ಲ ಕಡೆ ಡಸ್ಟ್ಬಿನ್ನನ್ನು ಇಟ್ಟಿರ್ತಾರೆ. ಆ ಡಸ್ಟ್ಬಿನ್ನಿಗೆ ಹಾಕುವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಅದು ಕೂಡ ಒಂದು ಪ್ರಕೃತಿಗೆ ನಾವು ಸಲ್ಲಿಸುವಂಥ ಒಂದು ಸೇವೆ ಅಂತ ಹೇಳ್ಬೋದು. ಯಾಕೆಂದರೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಿರೋದೇ ಪ್ಲಾಸ್ಟಿಕ್ನಿಂದ. ಈ ಪ್ಲಾಸ್ಟಿಕ್ ಕರಗದೇ ಇರುವಂಥ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಬಾಟಲಿಗಳನ್ನು ಎಲ್ಲೆಂದ್ರೆ ಎಸೆಯೋದು. ಈ ಪ್ಲಾಸ್ಟಿಕ್ನ ಎಸೆದಾಗ ಕಾಡು ಪ್ರಾಣಿಗಳೆಲ್ಲ ತಿನ್ನುತ್ತೆ, ಹಾಗೆ ದನಗಳು ತಿನ್ನುತ್ತೆ. ಅದು ತಿಂದು ಜೀರ್ಣಕ್ರಿಯೆಗೆ ಎಷ್ಟು ತೊಂದರೆ ಆಗುತ್ತೆ, ಜೊತೆಗೆ ಸಾಕಷ್ಟು ಪ್ರಾಣಿಗಳು ಈ ಪ್ಲಾಸ್ಟಿಕ್ ತಿಂದು ಸಾಯ್ತಾ ಇರೋದನ್ನು ನಾವು ಕಣ್ಣಾರೆ ನೋಡ್ತೀವಿ. ಆದರೂ ಕೂಡ ಅದೇ ತಪ್ಪನ್ನು ಮಾಡ್ತೀವಿ, ಹಾಗೆ ಮಾಡೋದು ಬೇಡ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತೊಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಜುಲೈ 28, ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಇರೋದ್ರಿಂದ ಎಲ್ಲರೂ ಕೂಡ ಪ್ರಕೃತಿಯನ್ನು ಹೇಗೆ ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋ ವಿಚಾರವಾಗಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
8: ಹಲೋ,
1: ನಮಸ್ತೆ ಮೋನಿಕಾ ಅವರೇ.
8: ನಮಸ್ತೆ ಪವಿತ್ರ.
1: ಕಾಫಿ ಆಯ್ತಾ?
8: ಕಾಫಿ ಇಲ್ಲ, ಮಾಡ್ಬೇಕು. ಎಲ್ಲಾರು ಪರಿಸರ ಸಂರಕ್ಷಣೆಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡೆ. ಪರಿಸರ ಸಂರಕ್ಷಣೆ ಎಲ್ರು ಜನರಲ್ ಆಗಿ ಹೇಳಿದ್ರೆ ನನ್ನ ನನ್ನ ಪಾತ್ರ ಏನು? ಪರಿಸರ ಸಂರಕ್ಷಣೆಯಲ್ಲಿ ನನ್ನ ಕಸ ನನ್ನ ಹೊಣೆ
1: ಅಲ್ವಾ.
8: ಪ್ರತಿಯೊಬ್ರು ನಾನು ಇದು ನನ್ನ ಕಸ, ಇದು ನಾನೇ ನಿಭಾಯಿಸ್ಬೇಕು, ಜವಾಬ್ದಾರಿ ತಗೋಬೇಕು ಅಂದ್ರೆ ಖಂಡಿತ ಪರಿಸರ ಶುದ್ಧವಾಗಿ ಸ್ವಚ್ಛವಾಗಿರುತ್ತೆ.
1: ಹೌದು, ವೈಯಕ್ತಿಕವಾಗಿ ಅವರು ಆ ನಿರ್ಧಾರವನ್ನು ಮಾಡ್ಬೇಕು
8: ಮಾಡ್ಬೇಕು. ಸುಮ್ನೆ ನಾವು ಪಾಠ ಮಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತೋಗ್ಬೇಕು. ಹಾಗೆ ನಾನ್ ಮಾಡ್ತಾ ಇದೀನಿ, ಅದನ್ನ ನಾನು ಇಲ್ಲಿ ವಿಷಯ ಹಂಚ್ಕೋತೀನಿ. ನಮ್ಮ ಮನೇಲಿ ಹಸಿ ಕಸ ಒಣ ಕಸ ಎರಡು ಬೇರ್ಪಡಿಸುತ್ತೆ. ಡೈಲಿ ನಾವು ಅದನ್ನ ಬೇರ್ಪಡಿಸಿ, ಹಸಿ ಕಸ ಏನಪ್ಪ ನಾವು ತರಕಾರಿ ಅಥವಾ ಹಣ್ಣಿನ ಸಿಪ್ಪೆ ಈ ತರದ್ದೆಲ್ಲ, ನಾನು ಪಾಟ್ ಒಂದು ಕಾಂಪೋಸ್ಟ್ ಮೇಕರ್ ಇಟ್ಕೊಂಡಿದೀನಿ, ನಾವ್ ಅದ್ರಲ್ಲೇ ಮಾಡ್ತೀವಿ. ಅದನ್ನೇ ಗೊಬ್ಬರ ತಯಾರಿಸಿ ನಮ್ಮ ಗಿಡಗಳಿಗೆ ನಾವೇನ್ ಗಾರ್ಡನ್ ಮಾಡ್ಕೊಂಡಿದೀವಿ ಅದಕ್ಕೆ ಅದೇ ಗೊಬ್ಬರನೇ ಹಾಕಿ ನಾವು ತುಂಬಾ ಚೆನ್ನಾಗಿ ತರಕಾರಿ ಹಣ್ಣು ಸೊಪ್ಪು ಎಲ್ಲಾ ಬೆಳ್ಕೊಂತ ಇದೀವಿ. ಹಾಗೆ ಪ್ರತಿಯೊಬ್ರು ಮಾಡೋದಾದ್ರೆ, ಎಲ್ರ ಮನೇಲೂ ಕಾಂಪೋಸ್ಟ್ ಮೇಕರ್ ಇರಲ್ಲ, ಸಿಗುತ್ತೆ ಬಟ್ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಯಾಕೆ ತಗೋಬೇಕು ಅನ್ನೋದಾದ್ರೆ, ವೇಸ್ಟೇಜ್ ಬಕೆಟ್ ಎಲ್ಲರ ಮನೇಲಿ ಪೇಂಟ್ ಬಕೆಟ್ ಗಳಿರುತ್ತೆ ಪವಿತಾ, ಆ ಬಕೆಟ್ ಗಳಿಗೆ ಒಂದು ಮುಚ್ಚಳ ಇರಬೇಕು, ಒಂದು ಮೂರು ಹೋಲ್ ಮಾಡ್ಬೇಕು ಬಕೆಟ್ ಗೆ, ಯಾಕಂದ್ರೆ ಹೇರ್ ಪಾಸ್ ಆಗ್ಬೇಕು. ಓಕೆನಾ, ಅದು ಹೇಗೆ ಪಾಟ್ ಕಾಂಪೋಸ್ಟ್ ಹೇಗೆ ತಯಾರಿಸುದು ಅಂತ ಹೇಳ್ತಾ ಇದೀನಿ. ಸೊ ಅದನ್ನ ಏನ್ ಮಾಡ್ಬೇಕು, ಆ ಬಕೆಟ್ ಗೆ ಶುರುನಲ್ಲಿ ಒಂದಷ್ಟು ಮಣ್ಣು ನ್ಯೂಸ್ ಪೇಪರ್ ಎಲ್ಲ ಹಾಕಿ ಅದ್ರ ಮೇಲ್ಗಡೆ ಈ ತರಕಾರಿ ಹಣ್ಣಿನ ಸಿಪ್ಪೆ ಸೊಪ್ಪುಗಳು ಈ ತರದೆಲ್ಲ ಹಾಕ್ತಾ ಹೋಗ್ಬೇಕು ಆಯ್ತಾ. ಅದಕ್ಕೆ ಈ ಸಾಂಬಾರು ಅನ್ನ ಮುದ್ದೆ ಈ ತರದೆಲ್ಲ ಹಾಕ್ಬಾರ್ದು, ಮಜ್ಜಿಗೆ ಮೊಸರು ಎಕ್ಸೆಲ್ಸಿ ಈ ತರದೆಲ್ಲ ಹಾಕ್ಬೋದು. ಹಾಕಿ ಅದನ್ನ ನಾವು ದಿನ ಹಾಕ್ತಾ ಇರ್ತೀವಿ, ಸ್ವಲ್ಪ ಅದು ಒಂದ್ ಅರ್ಧ ಆದಾಗ ಅದ್ ಮುಚ್ಚಬೇಕು, ಯಾಕಂದ್ರೆ ಹೋಲ್ ಮಾಡಿರ್ತೀವಿ ಅಲ್ಲಿ ಹೇರ್ ಪಾಸ್ ಆಗ್ತಾ ಇರುತ್ತೆ. ಅದ್ ಮುಚ್ಚಿರ್ತೀವಿ, ಹಾಕ್ತಾ ಇರ್ತೀವಿ ಒಂದ್ ವಾರದ ನಂತರ ಮತ್ತಿನ್ನೊಂದಷ್ಟು ಮಣ್ಣು ಹಾಕೋದು ಅದ್ರ ಮೇಲೆ. ಹೀಗೆ ಮಾಡಿ ಅದಕ್ಕೆ ಫಿಲಪ್ ಆದ್ಮೇಲೆ ಅದನ್ನ ಆಗಾಗಿ ರೊಟೇಟ್ ಮಾಡ್ತಾ ಇರ್ಬೇಕು, ಒಂದ್ 15 ದಿನಕ್ಕೊಂದ್ಸೆ. ಅದ್ ಫಿಲಪ್ ಆದ್ಮೇಲೆ ಅದನ್ನ ಹಾಗೆ ಬಿಟ್ಬಿಡ್ಬೇಕು, ಬಿಟ್ರೆ 90 ಡೇಸ್ ಆದ್ಮೇಲೆ ಒಳ್ಳೆ ಸಾವಯವ ಗೊಬ್ಬರ ಆಗುತ್ತೆ,
1: ಕಾಂಪೋಸ್ಟ್ ಗೊಬ್ಬರ
8: ಆಯ್ತಾ. ಅದು ಗೊಬ್ಬರ ಆಗಿದೆ, ಅದೇ ತುಂಬಾ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಅದಕ್ಕೊಂದಷ್ಟು ಮಣ್ಣು ಮಿಕ್ಸ್ ಮಾಡಿ ನಮ್ಮನೆ ಪಾಟ್ ಗಳಿಗೆ ನಮ್ಮನೆಯಲ್ಲಿರುವಂತ ಗಿಡಗಳಿಗೆನೆ ನಾವು ಬಳಸಿದ್ರೆ ಎಷ್ಟು ಚಂದ ಗಿಡಗಳು ಬರುತ್ತೆ ಗೊತ್ತಾ.
1: ಒಂದು ನಾವೇ ಮಾಡಿದೀವಿ ಗೊಬ್ಬರ ಅನ್ನೋದು ಒಂದು,
8: ನನ್ ಕಸ ನಮ್ಮನೆಯಿಂದ ಆಚೆ ಹೋಗ್ಲಿಲ್ವಲ್ಲ, ಆಚೆ ನಾವು ಮೋರಿನಲ್ಲೋ ಅಥವಾ ರಸ್ತೆನಲ್ಲೋ ಬಿಸಾಕ್ ಬಂದ್ರೆ ಅದೆಷ್ಟು ಇದಾಗಿ ಕಲುಷಿತವಾಗಿ ಎಷ್ಟು ಕೆಟ್ಟ ವಾಸನೆ ಬಂದು ಅಲ್ವಾ, ಅದೆಷ್ಟು ಪರಿಸರಕ್ಕೆ ಹಾನಿ ಆಗುತ್ತೆ. ನನ್ಗೊಂದ್ ಇದು ಖುಷಿ ಸಿಗುತ್ತೆ, ನನ್ ಮನೆ ಕಸ ನಾನೇ ನಿಭಾಯಿಸ್ದೆ, ನಾನೇ ಉಪಯೋಗಿಸ್ಕೊಂಡೆ, ರೀಯೂಸ್ ಆಯ್ತಲ್ಲ ನಮ್ ಮನೆ ಕಸ ಆಯ್ತಾ. ಇದು ಒಂದ್ ಮೆಥಡ್ ಆದ್ರೆ ಇನ್ ಒಣ ಕಸ ಏನ್ ಮಾಡ್ಬೇಕಪ್ಪ, ಈಗ ತಾನೇ ಎಲ್ರು ಹೇಳೋದು ನಾವು ಚಾಕ್ಲೇಟ್ ತಿಂತೀವಿ, ಬಿಸ್ಕೆಟ್ ತಿಂತೀವಿ, ಹಾಲು ತರ್ತೀವಿ, ಮೊಸರು ತರ್ತೀವಿ, ಎಣ್ಣೆ ಕವರ್ಸ್ ಎಲ್ಲಾ ತರ ಪ್ಲಾಸ್ಟಿಕ್, ಏನೇ ಒಂದ್ ಅಂಗಡಿ ಹೋದ್ರು ಪ್ಲಾಸ್ಟಿಕ್. ನಾನಂತೂ ಶುರುವಿನಿಂದನು ಇವತ್ತಲ್ಲ, ನಾನು ಶುರುವಿಂದನು ಬ್ಯಾಗ್ ತಗೊಂಡೆ ನಾನು ಅಂಗಡಿಗೆ ಹೋಗೋದು. ಒಂದ್ ಸಣ್ಣ ಕೊತ್ತಂಬರಿ ಸೊಪ್ಪು ತರ್ಬೇಕು ನಾನ್ ದಟ್ ಕೈಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತೀನಿ, ಯಾಕೆಂದ್ರೆ ನಂಗೆ ಅಲ್ಲಿಂದ ಪ್ಲಾಸ್ಟಿಕ್ ಅವತ್ ತರಕ್ ನಂಗೆ ಇಷ್ಟನೇ ಇಲ್ಲ. ಸೊ ಪ್ರತಿಯೊಬ್ರು ಆ ರೀತಿ ಮಾಡಿದ್ರೆ 50% ಅಷ್ಟು ಪ್ಲಾಸ್ಟಿಕ್ ನಮ್ಮ ಮನೆಗೆ ಬರೋದು ಅವಾಯ್ಡ್
1: ಆಗುತ್ತೆ.
8: ಆದ್ರೆ ಈ ಹಾಲು ಮೊಸರು ತರಲೇಬೇಕಾಗತ್ತೆ, ಆ ಎಣ್ಣೆ ಈ ತರದೆಲ್ಲ ಏನು ಮಾಡಕ್ಕಾಗಲ್ಲ, ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಹೇಗಿದ್ರು ನೀರಿಂದು ನಾವು ಈಗ ಬಿಸ್ಲರಿ ಬಾಟಲ್ಗಳು ಈ ತರದೆಲ್ಲ ಇದ್ದೇ ಇರತ್ತೆ. ಸೊ ಈ ಪ್ಲಾಸ್ಟಿಕ್ ನ ಏನ್ ಮಾಡ್ಬೇಕು ಅಂದ್ರೆ, ಚಾಕ್ಲೇಟ್ ಪೇಪರ್ ಈ ತರದೆಲ್ಲ ಕೆಲವೊಂದು ರೀಸೈಕಲ್ ಆಗುತ್ತೆ, ಕೆಲವೊಂದು ರೀಸೈಕಲ್ ಆಗಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ಆ ಪ್ಲಾಸ್ಟಿಕ್ ಒಳಗಡೆ ಈ ಕವರ್ಗಳನ್ನೆಲ್ಲ ಹಾಕ್ತಾ ಹೋಗ್ಬೇಕು. ಆಮೇಲೆ ನೀವು ಪ್ರಶ್ನೆ ಮಾಡ್ಬೋದು, ಹಾಲು ಮೊಸರಿಂದ ಹೆಂಗ್ ಹಾಕೋದು ವಾಸನೆ ಬರಲ್ವಾ ಅಂತ. ಹಾಲು ಮೊಸರಿಂದ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ವಾಶ್ ಮಾಡ್ಬಿಟ್ಟು, ವಾಶ್ ಮಾಡ್ಬಿಟ್ಟು ಬೋರ್ಲ್ ಹಾಕಿದ್ರೆ ನೆಕ್ಸ್ಟ್ ಡೇ ಅದು ಡ್ರೈ
1: ಆಗುತ್ತೆ.
8: ಅದನ್ನ ಬಾಟಲ್ ಒಳಗೆ ಬಂದಿಸ್ತಾ ಹೋಗೋದು. ನಾವೇ ನಮ್ಮ ಸಮಿತಿಯಿಂದ ಈ ಒಂದ್ ಪ್ರಾಜೆಕ್ಟ್ ನ 2 ವರ್ಷ ಮಾಡ್ಕೊಂಡು ಬಂದ್ವಿ ಸತತವಾಗಿ ಶಾಲೆನಲ್ಲಿ, ಪಬ್ಲಿಕ್ ಗೆ ನಾವು ಮನೆಯಲ್ಲೂ ಕೂಡ ಮಾಡ್ತಾ ಇದೀವಿ. ಸೊ ಇದಕ್ಕೆ ನಾವೊಂದು ಒಳ್ಳೆ ಹೆಸರು ಕೂಡ ಇಟ್ವಿ, ಪ್ಲಾಸ್ಟಿಕ್ ಬಂಧನ ಪರಿಸರ ಸ್ಪಂದನ ಅಂತ. ಸೊ ಹಾಗಾಗಿ ಇದನ್ನ ಪ್ಲಾಸ್ಟಿಕ್ ನ ಬಂದ್ಸೋದು ಬಾಟಲ್ ಅಲ್ಲಿ ಬಂದ್ಸಿ, ಒಂದ್ ಏನಿಲ್ಲ ಅಂದ್ರೆ 1/2 ಲೀಟರ್ ಬಾಟಲ್ ಅಲ್ಲಿ 50-60 ಕವರ್
1: ಇಟ್ಕೊಂಡು
8: ತಗೊಂಡು ಒಂದ್ ಸ್ಟಿಕ್ ತಗೊಂಡು ಕವರ್ನ ಸೇರಿಸಿ ಒಳಗಡೆ ತೋರಿಸಿ ಅದನ್ನ ಟೈಟ್ ಆಗಿ ಹಿಂಗೆ ಚುಚ್ಚತಾ ಹೋಗ್ಬೇಕು. ತೋರಿಸ್ತಾ ತೋರಿಸ್ತಾ ಕಡ್ಡಿನ ಚುಚ್ಚಿದ್ರೆ ಒಂದ್ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ 50-60 ಕವರ್ ಇರಿಸುತ್ತೆ. ಎಲ್ಲಾ ತರ ಕವರ್ಸ್ ಹಾಕಿ ಹಾಕ್ಬಿಟ್ಟು ಅದನ್ನ ತುಂಬದ್ಮೇಲೆ ಮುಚ್ಚಳ ಹಾಕ್ಬಿಟ್ರೆ ಅದು ಎಕೋಬ್ರಿಕ್ ಆಗತ್ತೆ, ಪರಿಸರ ಸ್ನೇಹಿ ಇಟ್ಟಿಗೆ ಆಗತ್ತೆ. ಅದನ್ನ ನೀವು ಏನಾದ್ರು ಗಾರ್ಬೇಜನ್ ಬರ್ತಾನೆ ಹಳೆ ಪೇಪರ್ ಕಳಿಸುತ್ತೆ ಅವನಿಗಾದ್ರೂ ಕೊಡಬಹುದು. ಇಲ್ಲ ನಮ್ಮನೆಯಲ್ಲೇ ಗಾರ್ಡನಿಂಗ್ ಅದು ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣತ್ತೆ. ಮಾಮೂಲಿ ಇಟ್ಟಿಗೆ ತರನೇ ಅದು ಕೂಡ ಗಟ್ಟಿಮುಟ್ಟಾಗಿರುತ್ತೆ.
1: ಪ್ಲಾಸ್ಟಿಕ್ ನಿರ್ವಹಣೆ ಆಗಲ್ಲ.
8: ಹೌದು, ಹಲವಾರು ನಾವ್ ಇದನ್ನ ಶಾಲೆನಲ್ಲೆಲ್ಲ ಇದನ್ನ ಪ್ರಾಕ್ಟಿಕಲ್ ಮಾಡ್ತಿದೀವಿ. ತುಂಬಾ ಶಾಲೆಗಳಲ್ಲಿ ಮಕ್ಕಳು ಇದನ್ನ ಒಂದೆಲ್ಲ ಮಾಡಿ ಟೀಚರ್ಸ್ ಎಲ್ಲ ಅದೊಂದು ಸ್ಲಿಪರ್ ಸ್ಟ್ಯಾಂಡ್ ಮಾಡ್ತಿದ್ದಾರೆ, ಕೆಲವು ಕಡೆ ಕಾಂಪೌಂಡ್ ಕಟ್ಟಿದ್ದಾರೆ. ಮಂಗಳೂರಲ್ಲೆಲ್ಲ ಒಂದ್ ಮನೆನೇ ಆಗಿದೆ. ನಾವು ತುಂಬಾ ಇದನ್ ಶಾಲೆಗಳಲ್ಲೆಲ್ಲ ಮಾಡಿರ್ತೀವಿ. ಈಗ ನೋಡಿ, ಈ ಕಸ ಹಸಿ ಕಸನೂ ಉಪಯೋಗಕ್ಕೆ ಬಂತು, ಒಣ ಕಸನೂ ಉಪಯೋಗಕ್ಕೆ ಬಂತು, ಇನ್ನೇನಿದೆ ಅಲ್ಲಿ ಅಲ್ವಾ?
1: ಇದಿಷ್ಟು
8: ಹಾ, ರಸ್ತೆಗೆಸ್ತು, ಅಯ್ಯೋ ಪ್ಲಾಸ್ಟಿಕ್ ಕರಗಲ್ಲ, ಭೂಮಿ ಹಾಳಾಯ್ತು, ಪ್ರಾಣಿ ಪಕ್ಷಿ ತಿಂದು ಸಾಯ್ತಾ ಇದ್ವಿ, ಇದೆಲ್ಲ ಮಾಡೋದಕ್ಕೆ, ಇದೆಲ್ಲ ಮಾಡೋದಕ್ಕಿಂತ ಈ ತರ ನನ್ನ ಕಸ ನನ್ನ ಹೊಣೆ ನನ್ನ ಜವಾಬ್ದಾರಿ ಅಂತ ಈ ರೀತಿ ಮನೆಯಲ್ಲೇ ನಾವ್ ವಿಂಗಡಿಸ್ಬಿಟ್ರೆ, ಪ್ರತಿಯೊಬ್ಬರು ಈ ಕೆಲಸ ಮಾಡಿದ್ರೆ ಕಸ ಬೀದಿಗೆ ಬರೋದೇ ಇಲ್ಲ.
1: ಖಂಡಿತ, ಒಳ್ಳೆ ವಿಚಾರವನ್ನ ತಿಳಿಸಿದ್ರಿ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.
8: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
9: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್. ಸರ್, ಇವತ್ತು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಬಗ್ಗೆ ಎಲ್ರು ಕೂಡ ಪ್ರಕೃತಿಯನ್ನ ಹೇಗ್ ಸಂರಕ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು.
9: ನಿಜ ಮೇಡಮ್, ನಾವು ವಿಶ್ವ ಪರಿಸರ ದಿನ ಇರ್ಬೋದು ಮತ್ತೆ ಈ ರೀತಿಯ ಪ್ರಕೃತಿ ಸಂರಕ್ಷಣಾ ದಿನ ಇರ್ಬೋದು, ಇಂಥ ದಿನಗಳಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಮೇಡಮ್. ಆಮೇಲೆ ಜನರು ಅದನ್ನ ಮರೆತು ಬಿಡ್ತಾರೆ, ಇದೇ ವಿಪರ್ಯಾಸ ಮೇಡಮ್.
1: ಹೌದೌದು,
9: ನಿಜ. ನಾನು ಮನಸ್ ಗಂಗೋತ್ರಿಯಲ್ಲಿ ಓದ್ತಾ ಇದ್ದಾಗ ಅಲ್ಲೊಂದು ಸ್ಲೋಗನ್ ನೋಡಿದ್ದೆ ಮೇಡಮ್, ದೇರ್ ಇಸ್ ನೋ ಗಾಡ್, ನೇಚರ್ ಇಸ್ ಗಾಡ್ ಅಂತ ನೋಡಿದ್ದೆ. ಅವಾಗಿಂದ ನಾವು ಪ್ರಕೃತಿ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಂಡ್ವಿ. ಮರಗಿಡ ನಮ್ಮ ತೋಟದಲ್ಲೆಲ್ಲ ಸಾಕಷ್ಟು ಮರಗಿಡಗಳನ್ನ ಬೆಳೆಸಿದ್ವಿ
1: ಮೇಡಮ್.
9: ನಾವು ನೋಡಿ ಏನಾಗುತ್ತೆ ಅಂದ್ರೆ, ಇದು ಒಬ್ರು ಇಬ್ರು ಮಾಡಿದ್ರೆ ಏನು
1: ಆಗೋದಿಲ್ಲ ಸರ್. ಹೌದು,
9: ಅಮೂಲಾಗ್ರವಾಗಿ ಎಲ್ಲ ಸಮುದಾಯ ಕೂಡ ಕೈ ಜೋಡಿಸಿದ್ರೆ ಏನಾದ್ರು ಒಂದ್ ಸ್ವಲ್ಪ ಪ್ರಕೃತಿ ಉಳಿವಿಗೆ ಒಂದ್ ಸ್ವಲ್ಪ ನಮ್ಮ ಅಲ್ಪ ಅಳಿಲು ಸೇವೆ ಅಂತ ಹೇಳ್ಬೋದು ಮೇಡಮ್. ನಾನು ಇಲ್ಲಿ ಅಕ್ಕಪಕ್ಕ ನಮ್ಮ ಜಮೀನವ್ರಿಗೆ ಹೇಳ್ದೆ, ಈಗ ನಾನು ಒಂದ್ ಎರಡು ಕೃಷಿ ಹೊಂಡ ಮಾಡಿದಾಗ ಅಕ್ಕಪಕ್ಕ ಇದ್ದವ್ರಿಗೂ ನೀವು ದಿಬ್ಬದಲ್ಲಿ ಮಾಡಿ ಬರೋ ನೀರನ್ನ ಮಳೆ ನೀರು ಸಂಗ್ರಹಣೆ ಮಾಡಿದ್ರೆ ಕೆಳಗಡೆ ನಮ್ ತೋಟಕ್ಕೆ ಅನುಕೂಲ ಆಗುತ್ತೆ, ಎಲ್ಲಾರು ಮಾಡ್ಬೇಕು ಅಂದ್ರೆ ಅವ್ರು ಏ ಬಿಡ್ರಿ ಸ್ವಾಮಿ, ನೀವೊಂದು ಮಳೆ ಅದು ನೀರ್ ತುಂಬಕ್ ಮಳೆ ಬರ್ಬೇಕಲ್ಲ ಅಂತ ಅವ್ರು ಉಪೇಕ್ಷೆ ಮಾಡ್ತಾರೆ ಮೇಡಮ್.
1: ಈ ಮಳೆ ಬಂದಾಗಾದ್ರೂ ನೀರ್ ಸಂಗ್ರಹ ಆಗತ್ತೆ,
9: ಮಳೆ ಬಂದಾಗಾದ್ರೂ ಸುಮ್ನೆ
1: ಅವ್ರದ್ದು ವ್ಯರ್ಥ ಆಗದ್ ಬದ್ಲು.
9: ಹಂಗಾಗಿ ಜನಗಳಿಗೆ ಇನ್ನು ಕೂಡ ಅರಿವು ಬಂದಿಲ್ಲ ಮೇಡಮ್. ಹಾಗಾಗಿ ನಾವ್ ಇವತ್ತು ಇಂಥ ದುಸ್ಥಿತಿಯನ್ನ ಎದುರಿಸಬೇಕಾಗಿದೆ ಮೇಡಮ್. ಇವತ್ತು
1: ಖಂಡಿತ ಹೌದು ಸರ್, ಈ ತರದ ಕೇವಲ ನೀರ್ ಇಲ್ಲದ ಕಷ್ಟ ಇಲ್ಲ ಸರ್, ಅಂತರ್ಜಲ ಮಟ್ಟನೂ ಜಾಸ್ತಿ ಆಗುತ್ತೆ.
9: ಅದು ಈ ತರ ಎಲ್ಲ ಪ್ರತಿಯೊಬ್ರು ಕೂಡ ಅವರು ಜಮೀನಲ್ಲಿ ಮಾಡ್ಕೊಂಡ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ ಮೇಡಮ್. ಆಮೇಲೆ ಇನ್ನೊಂದೇನಾದ್ರೆ ನಾವು ನೀರನ್ನ ಸಂರಕ್ಷಣೆ ಮಾಡೋದ್ರಿಂದ ನೋಡಿ, ಈಗ ಕೆರೆಯಲ್ಲಿ ನೀರಿದೆ ಅಂದ್ರೆ ಮೇಡಮ್ ಅದು ಏನು ತೇವಾಂಶ ಎವಾಪೊರೇಟ್ ಹೋದಾಗ ಮೋಡ ಅಲ್ಲೂ ಕೂಡ ತೇವ ಇದ್ದು ನಮಗೆ ಮಳೆ ಮತ್ತೆ ಬರ್ತಿರುತ್ತೆ
1: ಬರುತ್ತೆ. ಹೌದು,
9: ಇಲ್ಲ ಇಲ್ಲ ಏನಿಲ್ಲ ಎಲ್ಲ ಅಂದ್ರೆ ನಮ್ಮ ಏನು ಸ್ವಾರ್ಥ ದುರಾಸೆಯಿಂದಲೇ ಈ ಸ್ಥಿತಿ ತಂದ್ಕೊಂಡಿದ್ವಿ ಮೇಡಮ್ ನಾವು.
1: ಖಂಡಿತ ಹೌದು,
9: ಇದಂತೂ ಎಷ್ಟು ಹೇಳಿದ್ರು ಸಾಲದು, ಬರೀ ಪ್ರತಿ ಸಾರಿ ಹಿಂಗ್ ಹೇಳ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ, ಆದ್ರೆ ಇದ್ರ ಬಗ್ಗೆ ಏನು ಇದಕ್ಕೆ ಒಂದ್ ಸ್ವಲ್ಪ ಪರಿಹಾರ ಏನು ಅದನ್ನ ಕಂಡ್ಕೊಳ್ಳಕ್ಕೆ ಯಾರು ತಯಾರಿಲ್ಲ ಮೇಡಮ್.
1: ಹೌದು, ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ.
9: ಖಂಡಿತ, ನಾವು ನಮ್ಗೆ ಆಶ್ಚರ್ಯ ಆಗುತ್ತೆ ಮೇಡಮ್, ನಾವು ಬಾಲ್ಯದಲ್ಲಿ ಎಲ್ಲಿ ಬೇಕಲ್ಲಿ ನೀರು, ನಾವು ನಮ್ದು 104 ಕಡೆ ಜಮೀನು ಇದೆ ಅಂದ್ರೆ ಎಲ್ಲ ಕಡೆ ಹೋದಾಗ ಅಲ್ಲೇ ಬಿದ್ದು ಈಜಾಡ್ ಬರ್ತಿದ್ದು ಮೇಡಮ್ ಹಳ್ಳ ಕಟ್ಟೆಗಳು. ಇವತ್ತು ನೀವು ಕೆರೆಯಲ್ಲೂ ನೀರಿಲ್ಲ, ಎಲ್ಲೂ ನೀರಿಲ್ಲ, ಮನೆ ಸ್ನಾನ ಮಾಡಕ್ಕೆ ನೀರಿಲ್ದಂಗ ಆಗುತ್ತೆ. ಮುಂದೆ
1: ಮಳೆ ಪ್ರಮಾಣನೇ ಕಮ್ಮಿ ಆಗಿರೋದ್ರಿಂದ ನೀರೇ ಇಲ್ದಂಗ ಆಗ್ಬಿಟ್ಟಿದೆ
9: ಮೇಡಮ್. ನಮ್ಗೆ 60 ವರ್ಷ
1: ಸರ್,
9: ನಮ್ಮ ಒಂದು ಜೀವಿತಾವಧಿಯಲ್ಲಿ ಈ ವರ್ಷದ ಮುಂಗಾರು ಮಳೆ ಅಷ್ಟು ಕನಿಷ್ಠ ಮಳೆ ನಾವು ಯಾವತ್ತೂ ನೋಡಿರ್ಲಿಲ್ಲ,
1: ಅಷ್ಟು ಕಮ್ಮಿ ಆಗಿದೆ ಅಂತ ಹೇಳಿ.
9: ತುಂಬಾ ಕಡಿಮೆ, ನಮ್ಗೇನು ಇದು ಮಳೆಗಾಲ ಅಂತ ಅನ್ಸಲ್ಲ ಮೇಡಮ್, ಏನ್ ಬೇಸಿಗೆಲಿ ಇದೀವೇನಪ್ಪ ಅನ್ನಿಸ್ತಾ ಇದೆ ನಮ್ಗೆ.
1: ಹೌದು ಸರ್,
9: ಒಂದು ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ದನ ಕರುಗಳಿಗಾಗ್ಲಿ ಎಲ್ಲಿ ನೀರಿನ ಆಹಾಕಾರ ಆಗುತ್ತೆ ಮೇಡಮ್ ನಮ್ಗೆ.
1: ಖಂಡಿತ ಹೌದು ಸರ್,
9: ಹೀಗಾಗಿ ಪ್ರತಿಯೊಬ್ಬರು ಕೂಡ ಏನೋ ಈಗ್ಲಿಂದಲಾರು ಹೋಗ್ಲಿ ಇಲ್ಲಿವರೆಗೂ ಆದದ್ದು ಆಯ್ತು ಅಂತ ಈಗ್ಲಿಂದಲಾರು ಒಂದ್ ಸ್ವಲ್ಪ ಎಲ್ಲಾರು ಸೇರ್ಕೊಂಡು ಸ್ವಲ್ಪ ಪ್ರಕೃತಿ ಸಂರಕ್ಷಣೆ, ಈ ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮರ ಗಿಡಗಳನ್ನ ಬೆಳೆಸೋದು ಅಥವಾ ಇರೋ ಮರಗಳನ್ನ ಕಡಿದೇ ಇರೋದು, ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಏನಾರು ಮುಂದೆ ನಾವು ಇನ್ನೊಂದ್ ಸ್ವಲ್ಪ ವರ್ಷಗಳು ಮತ್ತೆ ನಮ್ಮ ಮುಂದಿನ ಪೀಳಿಗೆ ಏನಾದ್ರು ಬದುಕಕ್ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್.
1: ಕಷ್ಟ ಆಗುತ್ತೆ. ಈಗ ಪರಿಸರ ಸಂರಕ್ಷಣೆ ಅಂತ ತಕ್ಷಣ ಬರೀ ಗಿಡ ನೆಡೋದಷ್ಟೇ ಯೋಚನೆ ಮಾಡ್ತೀವಿ ನಾವು, ಈ ರೀತಿಯ ಅದಷ್ಟೇ ಅಲ್ಲ ಅನ್ನೋದನ್ನ ತಿಳ್ಕೊಬೇಕು.
9: ಆಮೇಲೆ ಇನ್ನೊಂದು ದೊಡ್ಡ ದುರಂತ ಅಂದ್ರೆ ರಾಸಾಯನಿಕಗಳ ಬಳಕೆ, ತುಂಬಾ ರಾಸಾಯನಿಕ ಬಳಕೆ. ನಾವು ಮೇಡಮ್ ನೋಡಿ, ಬದುಗಳಲ್ಲಿ ಕೆಟ್ಟ ಗಿಡ ಹುಟ್ಟುತ್ತೆ ಅಂತ ಅವರು ರಾಸಾಯನಿಕ ಅಂದ್ರೆ ಕಳೆನಾಶಕವನ್ನ ಸಿಂಪಡಿಸ್ತಾರೆ. ಅದನ್ನ ನೋಡಿ, ಆ ಗಿಡ ಮಳೆ ಬಂದಾಗ ಸುಮ್ನೆ ಒಂದ್ ಎರಡಾಳು ಕರ್ಕೊಂಡು ಗಿಡ ಕಿತ್ತಾಕ್ಬಿಟ್ಟೆ, ಬೇರ್ ಸಮೇತ ಅದು ಗೊಬ್ಬರ ಆಗುತ್ತೆ ಮತ್ತೆ ಬದು ಕ್ಲೀನ್ ಆಗುತ್ತೆ. ಈ ರಾಸಾಯನಿಕಗಳನ್ನ ಬಳಸಿ ಅದು ಕ್ಯಾನ್ಸರ್ ಕಾರಕ, ನಮಗೂ ಮಾರಕ, ಮತ್ತೆ ಅಲ್ಲಿ
1: ಮಣ್ಣು ಎಫೆಕ್ಟ್ ಆಗುತ್ತೆ.
9: ನಿಜ ಮೇಡಮ್, ಮಣ್ಣೆಲ್ಲ ಅದು ಏನು ಇದು ಪೋಷಕಾಂಶ ಇಲ್ದಂಗೆ ಬರಡ್ ಆಗೋಗ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ಒಂದ್ ಸ್ವಲ್ಪ ಮನುಷ್ಯ ಒಂದ್ ಸ್ವಲ್ಪ ಅವೇರ್ನೆಸ್ ಮೂಡಿಸ್ಕೊಂಡು ಆಮೂಲಾಗ್ರವ ಎಲ್ಲರೂ ಕೂಡ ಮಾಡ್ಬೇಕು ಮೇಡಮ್. ಇವೆಲ್ಲ ಅವ್ರು ಒಬ್ರು ಮಾಡಿದಾರೆ ಅನ್ನೋದಲ್ಲ, ಇದು ಎರಡು ಸೇರಿ ಎರಡು ಕೈ ಸೇರಿ ಚಪ್ಪಾಳೆ ಅನ್ನೋ ರೀತಿ ಎಲ್ಲರೂ ಕೂಡ ಆಮೂಲಾಗ್ರವಾಗಿ ಮಾಡಿದ್ರೆ ಮಾತ್ರ ಮುಂದೆ ಒಳ್ಳೆ ದಿನಗಳನ್ನ ಕಾಣ್ಬೋದು, ಇಲ್ಲ ಅಂದ್ರೆ ಇದಕ್ಕಿನ್ನ ನಿಕೃಷ್ಟವಾದಂತ ದಿನಗಳಿಗೆ ನಾವು ಹೋಗ್ತಾ ಇದೀವಿ ಮೇಡಮ್.
1: ಖಂಡಿತ ಹೌದು ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
9: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಸೋಮಶೇಖರ್ ಸರ್ ಅವ್ರು ಹೇಳಿದಾಗೆ ನಾವು ಈಗ ರೈತರಿಂದ ಹಿಡಿದು ಮನೆ ಗೃಹಿಣಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಈ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಈ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಕೊಂಡ್ರೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಇರುವ ಪರಿಸರ ಸಾಕಷ್ಟು ಹಾಳಾಗಿದೆ, ಅದರಲ್ಲಿ ಇನ್ನಷ್ಟಾದರೂ ಇರುವಂಥ ಪರಿಸರವನ್ನು ಕೂಡ ಉಳಿಸ್ಕೊಳ್ಳೋಣ ಅಂಥೇಳಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು. ಹಾಗೆ ಮೋನಿಕಾ ಅವರು ಒಂದು ಮಾತು ಹೇಳಿದ್ರು, ನನ್ನ ಕಸ ನನ್ನ ಹೊಣೆ ಅನ್ನೋಂಥ ಒಂದು ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ಮನೆಯಲ್ಲಿ ತೊಗೊಂಡ್ರೆ ಈ ಕಸವನ್ನು ಎಲ್ಲಿ ಬೇಕಂದರೆ ಎಸೆಯೋ ಪರಿಸ್ಥಿತಿನೇ ಇರಲ್ಲ. ಹಾಗೆ ಪ್ಲಾಸ್ಟಿಕ್ಕಿಂದ ಕೂಡ ಬ್ರಿಕ್ಸನ್ನು ಮಾಡ್ಬೋದು, ಇಟ್ಟಿಗೆಯನ್ನು ಮಾಡ್ಬೋದು, ಅಂದರೆ ಬಾಟಲಿಗೆ ಆ ಪ್ಲಾಸ್ಟಿಕ್ನೆಲ್ಲ ಸೇರಿಸಿ ಅಂಥೇಳಿ ಕೂಡ ತಿಳಿಸಿದರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಕುರಿತು ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ ಪರಿಸರವನ್ನು ಉಳಿಸೋದಕ್ಕೆ, ಇರುವಂಥ ಪರಿಸರವನ್ನು ಉಳಿಸೋದಕ್ಕೆ ನಾವೆಲ್ಲ ಏನೆಲ್ಲ ಮಾಡ್ಬೋದು ಅನ್ನುವ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಇದು ನಾವು ಬರೀ ಬಾಯಲ್ಲಿ ಹೇಳೋದಕ್ಕಿಂತ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಈ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ. ನಾವಾಗ ಹೇಳಿದೆ, ಗಾಂಧೀಜಿಯವರು ಹೇಳಿದಂತಹ ಮಾತು, ಪ್ರಕೃತಿ ಮಾತೆ ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸಬಲ್ಲಳೆ ಹೊರತು ಅವರ ದುರಾಸೆಯನ್ನಲ್ಲ ಅಂಥೇಳಿ ಅಂತ. ಯಾಕೆಂದರೆ ನಮ್ಗೆ ಅಗತ್ಯವಾಗಿರೋದು ಏನೇನು ಬೇಕು ಅದೆಲ್ಲ ಪ್ರಕೃತಿಯನ್ನು ತಗೊಳ್ತೀವಿ. ಆದರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂಥೇಳಿ ಪ್ರಕೃತಿಯ ಮೇಲೆ ನಾವು ದೌರ್ಜನ್ಯವನ್ನು ಎಸಗ್ತಾ ಹೋದರೆ ಮುಂದೊಂದು ದಿನ ಇನ್ನಷ್ಟು ಘೋರ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ, ಇರುವಂತಹ ಭೂಮಿಯನ್ನು ಪರಿಸರವನ್ನು ಉಳಿಸೋಣ, ಉಳಿಸೋದಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಲ್ಲಿ ಸಿ ಟಿ ಚಂದ್ರಶೇಖರ್ ಸರ್ ಅವರು ಅತ್ತಿ ಚೌಡನಹಳ್ಳಿಯಿಂದ ಕರೆ ಮಾಡಿದರು, ಹಾಗೆ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಹೊನ್ನೂರ್ ಆಲಿ ಅವರು ಬಿಜಾಪುರದಿಂದ ಕರೆ ಮಾಡಿದರು, ಹಾಗೆ ಶಿವಶರಣರು ಬಿಜಾಪುರದಿಂದ ಕರೆ ಮಾಡಿದರು, ರವಿಕುಮಾರ್ ಅವರು ತರೀಕೆರೆಯಿಂದ ಕರೆ ಮಾಡಿದರು, ಜನಾರ್ದನ್ ಪೈ ಅವರು ಶಿವಮೊಗ್ಗದಿಂದ ಕರೆ ಮಾಡಿದರು, ಹಾಗೆ ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದರು, ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿದರು, ಹಾಗೆ ಸೋಮಶೇಖರ್ ಸರ್ ಅವರು ಹಾಸನದಿಂದ ಕರೆ ಮಾಡಿದರು. ಕರೆ ಮಾಡಿ ಅವರ ಅಭಿಪ್ರಾಯವನ್ನು ತಿಳಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಹಗಲಿರು ನೆನ್ನದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರದೆ ತಮ್ಮ ಮತ್ತು ತಮ್ಮ ಅವಲಂಬಿತ ಕುಟುಂಬದ ಕ್ಷೇಮಕ್ಕಾಗಿ ತಾವು ಪಡೆಯುವ ವೇತನದಲ್ಲಿ ಸ್ಯಾಲರಿ ಪ್ಯಾಕೇಜ್ ಸ್ಕೀಂ ಮತ್ತು ಜೀವ ವಿಮೆಗಾಗಿ ಸಣ್ಣ ಮೊತ್ತವನ್ನು ಇಡಬೇಕು ಮತ್ತು ಅಸುರಕ್ಷಿತ ಬದುಕಿಗೆ ಸುರಕ್ಷಿತ ಕವಚ ಸೃಷ್ಟಿಸಿಕೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿ ನಿಖಿಲ್ ಹೇಳಿದರು. ಕಳೆದ 2 ತಿಂಗಳ ಹಿಂದೆ ಶಿರಾಳಕೊಪ್ಪದ ಸಮೀಪದ ಅಪಘಾತಕ್ಕೀಡಾಗಿ ಮೃತರಾಗಿದ್ದ ಆನವಟ್ಟಿಯ ಪೊಲೀಸ್ ಠಾಣೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬಸವರಾಜು ಅವರ ಕುಟುಂಬಕ್ಕೆ ಬ್ಯಾಂಕ್ ಆಫ್ ಬರೋಡಾದಿಂದ ನೀಡಿದ ಸ್ಯಾಲರಿ ಪ್ಯಾಕೇಜ್ ಸ್ಕೀಮ್ನ ಸೌಲಭ್ಯ ಮತ್ತು ವಿಮೆಯ ಮೊತ್ತದ ಚೆಕ್ ಅನ್ನು ವಿತರಿಸಿ ಮಾತನಾಡಿದ ಅವರು, ಯಾವುದೇ ನೌಕರರ ಕುಟುಂಬದಲ್ಲೂ ಇಂತಹ ಆಕಸ್ಮಿಕ ಅಹಿತಕರ ಘಟನೆಗಳು ಘಟಿಸಬಾರದು. ಆದರೆ ಆಕಸ್ಮಿಕ ಅಪಘಾತಗಳಿಂದ ನೌಕರರ ಕುಟುಂಬಕ್ಕೆ ಆಗುವ ನಷ್ಟ ಅಂದಾಜು ಮಾಡಲು ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ಮನೆಯ ಕುಟುಂಬದ ಪೋಷಕರು ಪತ್ನಿ ಪುತ್ರರ ಬದುಕಿಗೆ ಆಸರೆ ಯಾರು ಎನ್ನುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ನೌಕರರು ಭವಿಷ್ಯದ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರಿಗಾಗಿಯೇ ಕಲ್ಪಿಸಿಕೊಡುವ ಸ್ಯಾಲರಿ ಪ್ಯಾಕೇಜ್ ಮತ್ತು ವಿಮಾ ಸೌಲಭ್ಯಗಳ ಲಾಭ ಪಡೆದುಕೊಳ್ಳಬೇಕು. ಆಗ ನೊಂದ ಕುಟುಂಬಕ್ಕೆ ಅಲ್ಪ ಮಟ್ಟಿನ ಸಮಾಧಾನ ದೊರೆಯಲಿದೆ ಮಾತ್ರವಲ್ಲ, ಮುಂದಿನ ಬದುಕಿಗೆ ಸಂಜೀವಿನಿಯಂತೆ ಆಸರೆ ದೊರೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ರಕ್ಷಣಾಧಿಕಾರಿಗಳಾದ ಕರಿಯಪ್ಪ, ಬ್ಯಾಂಕ್ ಆಫ್ ಬರೋಡಾದ ವಿಭಾಗೀಯ ವ್ಯವಸ್ಥಾಪಕರಾದ ದೀಪಕ್, ಪ್ರಧಾನ ವ್ಯವಸ್ಥಾಪಕರಾದ ಧೀರಜ್ ಚೋಪ್ರಾ, ಹಿರಿಯ ವ್ಯವಸ್ಥಾಪಕರಾದ ಚಂದ್ರಶೇಖರ್, ಶಾಖಾ ವ್ಯವಸ್ಥಾಪಕರಾದ ಬಶೀರ್ ಕುಮಾರಿ ಯಶಸ್ವಿನಿ ಸೇರಿದಂತೆ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮೋ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಜುಲೈ 31 ವಿಸ್ತರಿಸಲಾಗಿದೆ. ಸ್ನಾತಕೋತ್ತರ ಪದವಿಯ ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನ ಮರು ನಿಗದಿಪಡಿಸಲಾಗಿದೆ. ಜುಲೈ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಹಾಗೂ ಅವಧಿ ಮುಗಿದಿರುವ ಸಂಸ್ಥೆಗಳು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಎಂದು ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು ತಿಳಿಸಿದ್ದಾರೆ. ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಈಗಾಗಲೇ ನೋಂದಾವಣೆಯಾಗಿದ್ದು ಅವಧಿ ಮುಕ್ತಾಯವಾಗಿದ್ದರೆ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿ ಅದರ ಪ್ರತಿಯೊಂದಿಗೆ ಕಚೇರಿಗೆ ಮಾಹಿತಿ ನೀಡತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9538905242 ಈ ನಂಬರ್ ಅನ್ನು ಸಂಪರ್ಕಿಸಬಹುದು ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಕಚೇರಿ ಶಿವಮೊಗ್ಗ ಇವರು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಶಿವ ಸಂಕಲ್ಪ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಜುಲೈ 31 ಸಂಜೆ 6 ಕುವೆಂಪು ರಂಗಮಂದಿರದಲ್ಲಿ ಗಾನಕೋಗಿಲೆ ಎಸ್ ಜಾನಕಮ್ಮ ಅವರ ಸ್ಮರಣಾರ್ಥ ನಾದ ದೇವತೆಯ ನೆನಪಿನಲ್ಲಿ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಗಾಯನ ವಾದ್ಯ ಕಲಾವಿದರಿಂದ ಎಸ್ ಜಾನಕಿ ಹಾಡಿರುವ ಗೀತೆಗಳ ಪ್ರಸ್ತುತಿ ನಡೆಯಲಿದೆ ಎಂದು ಶ್ರೀಗಂಧ ಸಂಸ್ಥೆಯ ಪ್ರಮುಖರಾದ ಕೆ ಕಾಂತೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಎಸ್ ಜಾನಕಿ ಅವರನ್ನ ಕೊನೆಯ ತನಕ ನೋಡಿದ್ದ ನವೀನ್ ಅವರಿಗೆ ಗೌರವ ಸಮರ್ಪಣೆ ಮಾಡುವುದರ ಜೊತೆಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಪಂಡಿತ್ ಆರ್ಬಿ ಸಂಗಮೇಶ್ವರ್ ಗವಾಯಿ, ಪಂಡಿತ್ ಪುಟ್ಟರಾಜ್ ಗವಾಯಿ, ಶಿಷ್ಯರಾದ ಪಂಡಿತ್ ಹುಮಾಯೂನ್ ಹರ್ಲಾಪುರ್ ಜೊತೆಯಲ್ಲಿ ಗಾಯಕರಾದ ವಿನಯ್ ಶಿವಮೊಗ್ಗ, ಭಾರತಿ ಚಂದ್ರಶೇಖರ್, ಶುಭಾ ರಾಘವೇಂದ್ರ, ನಾಗರತ್ನಮ್ಮ ಚಂದ್ರಶೇಖರಯ್ಯ, ಸುಮಾ ರವೀಂದ್ರ ಹೆಗಡೆ ಇವರನ್ನ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಕಲಾವಿದರಾದ ಮಂಗಳಾ ರವಿ, ಸುರೇಖಾ ಹೆಗಡೆ, ಸಂಜನಾ ಕುಮಾರ್, ಪೃಥ್ವಿಗೌಡ, ಸಂಕೇತ್ ಶಾಸ್ತ್ರಿ ಮೊದಲಾದವರು ಉಪಸ್ಥಿತರಿದ್ದು, ವಿನಯ್ ಶಿವಮೊಗ್ಗ ಇವರ ಪರಿಕಲ್ಪನೆ ನಿರೂಪಣೆಯಲ್ಲಿ ಗಾಯನ ಪ್ರಸ್ತುತಪಡಿಸಲಾಗುವುದು ಎಂದರು. ಸಮಾರಂಭದ ವೇದಿಕೆಯ ಸಾನ್ನಿಧ್ಯವನ್ನ ಜಗಳೂರು ತಪೋಕ್ಷೇತ್ರ ಗವಿಮಠದ ಶ್ರೀ ಪಂಚಪೀಠದ ನಿಯೋಜಿತ ಪೀಠಾಧಿಪತಿಗಳಾದ ಡಾಕ್ಟರ್ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ಈಶ್ವರಪ್ಪ ವಹಿಸುವರು. ಶ್ರೀಗಂಧ ಕೋಶಾಧ್ಯಕ್ಷರಾದ ಕೆಇ ಕಾಂತೇಶ್, ಶಿವ ಸಂಕಲ್ಪದ ಎಸ್ಎನ್ ಮಹಾಲಿಂಗಯ್ಯ ಶಾಸ್ತ್ರಿ, ಪ್ರಮುಖರಾದ ಎಸ್ಎಂ ಸೋಮಶೇಖರಪ್ಪ, ಇ ವಿಶ್ವಾಸ್ ಹಾಗೂ ಉಮೇಶ್ ಆರಾಧ್ಯ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಮುಂದಿನ ವಿವರ. ಜಿಲ್ಲಾ ಬ್ರಾಹ್ಮಣ ಮಹಾಸಭಾ

ಹಸೋಡಿ ವೆಂಕಟಶಾಸ್ತ್ರಿ ಕುಟುಂಬ ವರ್ಗದ ಸಹಯೋಗದೊಂದಿಗೆ ಜುಲೈ 29 ಸಂಜೆ 5:30 ಶ್ರೀ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಹಸೋಡಿ ವೆಂಕಟಶಾಸ್ತ್ರಿ ದತ್ತಿನಿಧಿ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಕೆಇ ನಟರಾಜ್ ಭಾಗವತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಮುಂದಿನ ಪೀಳಿಗೆಗೂ ಶಾಸ್ತ್ರಿಗಳ ತ್ಯಾಗ ಕಾರ್ಯ ಸಾಧನೆಗಳನ್ನು ಪರಿಚಯಿಸುವ ಉದ್ದೇಶದಿಂದ ದತ್ತಿನಿಧಿ ಸ್ಥಾಪಿಸಲಾಗಿದೆ ಎಂದರು. ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ, ಕರ್ನಾಟಕ ಸಂಘ, ಹಸೋಡಿಯ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯದ ನಿರ್ಮಾತೃ ಮತ್ತು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸ್ಥಾಪಕ ಸದಸ್ಯರು ಹಾಗೂ ಉಪಾಧ್ಯಕ್ಷರಾಗಿದ್ದ ಹಸೋಡಿ ವೆಂಕಟಶಾಸ್ತ್ರಿಗಳ ಸ್ಮರಣಾರ್ಥವಾಗಿ ದತ್ತಿನಿಧಿಯನ್ನ ಸ್ಥಾಪಿಸಿ ಪ್ರತಿ ವರ್ಷವೂ ಓರ್ವ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದವರಿಗೆ ಸರ್ವ ವಿಧದ ಪ್ರೋತ್ಸಾಹ, ಆಶಯ, ಬೆಂಬಲ, ಅನೇಕ ದೇವಾಲಯಗಳಿಗೆ, ಉತ್ಸವಗಳಿಗೆ, ಸಮಾರಂಭಗಳಿಗೆ ಕೊಡುಗೆ ನೀಡಿದವರು ಹಸೋಡಿ ವೆಂಕಟಶಾಸ್ತ್ರಿಗಳು. ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಿಸಬೇಕೆಂಬ ಹಾಗೂ ಕನ್ನಡ ನುಡಿ ಸೇವೆ ನಿರಂತರವಾಗಿರಲಿ ಎಂಬ ಉದ್ದೇಶದಿಂದ ಶಾಸ್ತ್ರಿಗಳು ಶಿವಮೊಗ್ಗದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ ಹಾಗೂ ಕರ್ನಾಟಕ ಸಂಘ ಎಂಬ ಎರಡು ನಂದಾದೀಪಗಳನ್ನ ಬೆಳಗಿಸಿದವರು ಎಂದರು. ಸಮಾರಂಭವನ್ನ ಶ್ರೀ ಶೃಂಗೇರಿ ಶಾರದಾ ಪೀಠದ ಪಂಚಾಂಗ ಕರ್ತರಾದ ಹಾಲಾಡಿ ಶ್ರೀ ತಟುವಟು ವಸುದೇವ ಜೋಯಿಸರು ಉದ್ಘಾಟಿಸಲಿದ್ದಾರೆ. ಬೆಂಗಳೂರಿನ ಬಹುಶ್ರುತ ವಿದ್ವಾಂಸರಾದ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಹೆಚ್ ಆರ್ ಶಂಕರ್ ನಾರಾಯಣ ಶಾಸ್ತ್ರಿ ಉಪಸ್ಥಿತರಿರುವರು ಎಂದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ವರ್ತಮಾನದ ತಲ್ಲಣ, ಆತಂಕ ಮತ್ತು ಸವಾಲುಗಳಿಗೆ ಕಾವ್ಯದ ಮೂಲಕ ಸ್ಪಂದಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಕವಿಯ ಮೇಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಸಮಿತಿ ಸಹಯೋಗದಲ್ಲಿ ಸಾಹಿತ್ಯ ಗ್ರಾಮದಲ್ಲಿ ಆಯೋಜಿಸಿದ ಮುಂಗಾರು ಕಾವ್ಯ ಸಂಭ್ರಮ ಹಾಗೂ ಮುಂಗಾರು ಜಾನಪದ ಗಾನ ನೃತ್ಯ ವೈಭವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕವಿಗಳು ತಮ್ಮ ಕಾಲದ ಬದುಕು, ಸಮಾಜದ ಆಗುಹೋಗುಗಳು ಹಾಗೂ ಜನರ ಭಾವನೆಗಳಿಗೆ ಧ್ವನಿಯಾಗಬೇಕು ಎಂದರು. ಮುಂಗಾರು, ಶ್ರಾವಣ, ದಸರಾ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಕಾವ್ಯ ಸಂಭ್ರಮ ಆಯೋಜಿಸುವ ಮೂಲಕ ಹೊಸ ಪ್ರತಿಭೆಗಳಿಗೆ ತಮ್ಮ ಕಾವ್ಯ ಶಕ್ತಿ ಅನಾವರಣಗೊಳಿಸಲು ವೇದಿಕೆ ಕಲ್ಪಿಸಿಕೊಡಲಾಗಿದೆ. ಕವಿಗಳು ಸಮಾಜದಲ್ಲಿ ನಡೆಯುವ ಘಟನೆಗಳಿಗೆ ಸಂವೇದನಾಶೀಲರಾಗಿ ಪ್ರತಿಕ್ರಿಯಿಸಬೇಕು. ಸಮಾಜದ ಸಂಕಷ್ಟ, ಆತಂಕ ಹಾಗೂ ಬದಲಾವಣೆಗಳನ್ನು ಧೈರ್ಯದಿಂದ ಕಾವ್ಯ ರೂಪಕ್ಕೆ ತಂದು ಸಾಹಿತ್ಯದ ಮೂಲಕ ಸಮಾಜದೊಂದಿಗೆ ಸಂವಾದ ನಡೆಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕವಿಯತ್ರಿ ಊರ್ಮಿಳಾ ರಾವ್, ಇವರು ಮಾತನಾಡುತ್ತಾ, ಆಷಾಢ ಮಾಸದ ಜಿನುಗುವ ಮಳೆಯ ನಡುವೆ ನಡೆಯುತ್ತಿರುವ ಮುಂಗಾರು ಕಾವ್ಯ ಸಂಭ್ರಮ ವಿಶೇಷ ಅರ್ಥವನ್ನ ಪಡೆದಿದೆ. ಪ್ರಕೃತಿಗೆ ಹೊಸ ಜೀವ ತುಂಬುವ ಮುಂಗಾರಿನ ಸೊಬಗನ್ನ ಕಾವ್ಯದಲ್ಲಿ ಸೆರೆ ಹಿಡಿಯುವ ಪರಂಪರೆ ಕನ್ನಡ ಸಾಹಿತ್ಯದಲ್ಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ತಾಲೂಕು ಅಧ್ಯಕ್ಷೆ ಮಹಾದೇವಿಯವರು ಉಪಸ್ಥಿತರಿದ್ದು, ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ರಾವ್ ರಚಿಸಿದ ಬ್ರಹ್ಮ ಕಮಲ ಶೀರ್ಷಿಕೆಯ ಕವನ ವಾಚಿಸಿದರು. ಮುಂಗಾರು ಕಾವ್ಯ ಸಂಭ್ರಮದಲ್ಲಿ ಮಳೆ, ಇಳೆ ಮತ್ತು ಬೆಳೆಯ ಬದುಕಿನ ಸುತ್ತ ಹೆಣೆದ ಕವನಗಳು ಗಮನ ಸೆಳೆದವು. ಕವಿಗಳಾದ ಮಂಜುಳಾ, ರಾಧಾಕೃಷ್ಣ, ರಾಜಲಕ್ಷ್ಮಿ, ಶಂಕರ್, ಲೋಕಯ್ಯ, ಎಸ್ಸಿ ಮಂಜುನಾಥ್, ಕೆಎಸ್ ವಿನಾಯಕ್, ತಿಮ್ಮಮ್ಮ, ನಂದಿನಿ ಮುಂತಾದವರು ತಮ್ಮ ಕವನಗಳನ್ನು ವಾಚಿಸಿದರು. ಮುಂಗಾರು ಜಾನಪದ ಸಂಭ್ರಮದಲ್ಲಿ ಕಲಾವಿದರು ಜನಪದ ಗೀತೆ ಮತ್ತು ನೃತ್ಯವನ್ನ ಪ್ರದರ್ಶಿಸಿದರು. ಮುಂದಿನ ವಿವರ, ನಿರಂತರ ಪರಿಶ್ರಮದಿಂದ ಮುಂದೆ ಸಾಗಿದಾಗ ಸಾಧನೆ ಸಾಧ್ಯ ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಡಿವಿಎಸ್ ಪದವಿ ಕಾಲೇಜಿನಿಂದ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದ ಸ್ವಾಗತ ಕಾರ್ಯಕ್ರಮ, ಅಭಿವಿನ್ಯಾಸ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜೀವನದಲ್ಲಿ ಎದುರಾಗುವ ಕಷ್ಟದ ಪರಿಸ್ಥಿತಿಗಳನ್ನ ಸವಾಲಾಗಿ ಸ್ವೀಕರಿಸಿ ಎದುರಿಸಬೇಕು. ನಾನು ಡಿವಿಎಸ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು. ಇಂದಿನ ವೇಗದ ಜಾಗತಿಕ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯದು ಮತ್ತು ಕೆಟ್ಟದನ್ನ ತಿಳಿದುಕೊಳ್ಳುವುದು ಸುಲಭವಲ್ಲ. ಆದ್ದರಿಂದ ಮೊಬೈಲ್, ಅಂತರ್ಜಾಲ ಮತ್ತು ಸಾಮಾಜಿಕ ಮಾಧ್ಯಮಗಳ ಗೀಳಿಗೆ ಒಳಗಾಗದೆ ಎಲ್ಲರೂ ವಾಸ್ತವ ಜಗತ್ತನ್ನ ಅರಿತುಕೊಂಡು ಸಾಧನೆಗೆ ಹೊಸ ವೇದಿಕೆಯನ್ನ ಸೃಷ್ಟಿಸಿಕೊಳ್ಳಬೇಕು ಎಂದರು. ಡಿವಿಎಸ್ ಕಾಲೇಜಿನ ಅಧ್ಯಕ್ಷರಾದ ಕೆ ಬಸಪ್ಪಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಉತ್ತಮ ಅಧ್ಯಯನ ನಡೆಸಿ ಉನ್ನತ ಸಾಧನೆ ಮಾಡಬೇಕು, ಉನ್ನತ ಸ್ಥಾನ ಅಲಂಕರಿಸಿ ಸಮಾಜಮುಖಿ ಮನೋಭಾವದಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಡಿವಿಎಸ್ ಕಾರ್ಯದರ್ಶಿ ಎಸ್ಪಿ ದಿನೇಶ್ ಮಾತನಾಡಿ, ತಂತ್ರಜ್ಞಾನ ಯುಗದಲ್ಲಿ ಅವಶ್ಯಕತೆ ಇರುವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು, ನಿರಂತರ ಪರಿಶ್ರಮದಿಂದ ಯಶಸ್ಸು ಗಳಿಸಲು ಸಾಧ್ಯ ಎಂದರು. ಮುಂದಿನ ವಿವರ, ಭಾರತ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಅವಧಿಯನ್ನು ಆಗಸ್ಟ್ 8ರವರೆಗೆ ವಿಸ್ತರಿಸಿದ್ದು, ಅರ್ಹ ಮತದಾರರು ಈ ಸದಾವಕಾಶದ ಲಾಭ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಇವರು, ಆಗಸ್ಟ್ 8ರ ಕೊನೆಯ ದಿನವಾಗಿದ್ದು ಬಿಎಲ್ಒ ಇವರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವರು. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ನಂತರ ಸೆಪ್ಟೆಂಬರ್ 16ರವರೆಗೆ ಆಕ್ಷೇಪಣೆಗಳನ್ನ ಸಲ್ಲಿಸಲು ಅವಧಿ ಇರುತ್ತದೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನ ಆಗಸ್ಟ್ 15ರ ಒಳಗಾಗಿ ವಿಲೇವಾರಿ ಮಾಡಲಾಗುವುದು. ಅಕ್ಟೋಬರ್ 19ರಂದು ಮತದಾರರ ಪಟ್ಟಿಯ ಅಂತಿಮ ಪಟ್ಟಿ ಪ್ರಕಟಿಸಲಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8777736465ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ ಪರಿಶುದ್ಧ

ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬ ಸರ್ಕಾರಿ ನೌಕರರ ಶ್ರಮದ ಹಿಂದೆ ಅವರ ಕುಟುಂಬದ ಭವಿಷ್ಯ ಅಡಗಿರುತ್ತೆ. ಆದರೆ ಬದುಕು ಯಾವಾಗ ಯಾವ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಅಂಥದ್ದೇ ಕಷ್ಟದ ಸಮಯದಲ್ಲಿ ನೌಕರರ ಮತ್ತು ಅವರ ಕುಟುಂಬದ ಕೈ ಹಿಡಿಯೋಕೆ ಆರ್ಥಿಕ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸುದೀರ್ಘ ಪ್ರಯತ್ನದಿಂದ ಒಂದು ಅದ್ಭುತ ಯೋಜನೆ ಬಂದಿದೆ. ಅದೇ ಸಂಬಳ ಪ್ಯಾಕೇಜ್ ಅಕೌಂಟ್, ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅಂತ. ಈ ಬಗ್ಗೆ ಪ್ರತಿಯೊಬ್ಬ ನೌಕರರು ತಿಳಿದುಕೊಳ್ಳಲೇಬೇಕಾದ ಒಂದು ಹಂತ ಹಂತವಾದ ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಏನಿದು ಸರ್ಕಾರದ ಹೊಸ ಆದೇಶ ಅಂತ ನೀವು ಕೇಳೋದಾದ್ರೆ, ಎಸ್ ಸ್ನೇಹಿತರೆ, ಮಾರ್ಚ್ ತಿಂಗಳಲ್ಲಿ ಆರ್ಥಿಕ ಇಲಾಖೆ ಒಂದು ಮಹತ್ವದ ಆದೇಶ ಹೊರಡಿಸಿದೆ. ಇದರ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳಲ್ಲಿ ತಮ್ಮ ಸಂಬಳ ಪ್ಯಾಕೇಜ್ ಅಕೌಂಟ್ ತೆರೆಯುವುದು ಕಡ್ಡಾಯ ಅಂತ ಹೇಳಿದೆ. ಸೊ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನೌಕರರಿಗೆ ಹಾಗೂ ಅವರನ್ನೇ ನಂಬಿಕೊಂಡಿರೋ ಕುಟುಂಬಕ್ಕೆ ಆರ್ಥಿಕ ಹಾಗೂ ವಿಮಾ ಭದ್ರತೆ ನೀಡುವುದು. ಹಾಗೆ ನೌಕರರ ಹಿತಾಸಕ್ತಿ ಕಾಯಲು ಸರ್ಕಾರಿ ನೌಕರರ ಸಂಘವು ಮಾಡಿದ ಅವಿರತ ಪ್ರಯತ್ನಕ್ಕೆ ಸಿಕ್ಕ ದೊಡ್ಡ ಜಯ ಇದು ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಈ ಖಾತೆಯಿಂದ ಸಿಗೋ ಆಕರ್ಷಕ ಸೌಲಭ್ಯಗಳು ಏನು ಅಂತ ಹೇಳೋದಾದ್ರೆ, ಅಯ್ಯೋ ಖಾತೆ ತೆರೆಯೋದಕ್ಕೆ ಏನೇನೋ ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೆ ಅನ್ಕೋಬೇಡಿ, ನಿಮ್ಮ ಜೇಬಿಗೆ ಯಾವುದೇ ಹೊರೆ ಇಲ್ಲ. ಯಾಕಪ್ಪ ಅಂತಂದ್ರೆ, ಶೂನ್ಯ ಬ್ಯಾಲೆನ್ಸ್ ಖಾತೆ ಅಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್, ಈ ಒಂದು ಅಕೌಂಟ್ ನಲ್ಲಿ ಕನಿಷ್ಠ ಹಣ ಇಡಲೇಬೇಕು ಅನ್ನೋ ಕಿರಿಕಿರಿ ಇರೋದಿಲ್ಲ. ಹಾಗೆ ಕಡಿಮೆ ಪ್ರೀಮಿಯಂ ನಲ್ಲಿ ವಿಮೆ ಆಗುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಪ್ರೀಮಿಯಂ ವೆಚ್ಚದಲ್ಲಿ ವೈಯಕ್ತಿಕ ಅಪಘಾತ ವಿಮೆ ಮತ್ತು ಜೀವನ ವಿಮೆ ಸಿಗುತ್ತೆ. ನಂತರ ವಿವಿಧ ರೀತಿಯ ಬ್ಯಾಂಕ್ ಸಾಲಗಳ ಮೇಲೆ ಬಡ್ಡಿ ದರ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀಸ್ ವಿನಾಯಿತಿ ಇರುತ್ತೆ. ನಂತರ ಆಧುನಿಕ ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯಗಳು ಉಚಿತವಾಗಿ ಸಿಗಲಿವೆ ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ನೌಕರರು ಮೃತಪಟ್ಟರೆ ಸಿಗೋ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಷ್ಟದ ಸಮಯದಲ್ಲಿ ನೌಕರರ ಮತ್ತು ಅವರ ಕುಟುಂಬದ ಕೈ ಹಿಡಿಯೋದಕ್ಕೆ ಆರ್ಥಿಕ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘವು ಸುದೀರ್ಘ ಪ್ರಯತ್ನದಿಂದ ಒಂದು ಅದ್ಭುತ ಯೋಜನೆ ರೂಪಿಸಿದೆ. ಅದೇ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್, ಅಂದ್ರೆ ಸಂಬಳ ಪ್ಯಾಕೇಜ್ ಅಕೌಂಟ್. ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಬದುಕಿನ ಪಯಣದಲ್ಲಿ ಅನಿರೀಕ್ಷಿತವಾಗಿ ದುರಂತ ಸಂಭವಿಸಿ ನೌಕರರು ಸಡನ್ ಆಗಿ ಮೃತಪಟ್ಟರೆ ಆ ಕುಟುಂಬ ಬೀದಿಗೆ ಬೀಳಬಾರದು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಆಶಯ. ಹಾಗಾದ್ರೆ ಕರ್ತವ್ಯದಲ್ಲಿರುವಾಗ ಅಥವಾ ಹೊರಗಡೆ ಆಕಸ್ಮಿಕ ಅಪಘಾತದಿಂದ ನೌಕರರು ಮೃತಪಟ್ಟರೆ ಬ್ಯಾಂಕಿನ ಸಂಬಳ ಪ್ಯಾಕೇಜ್ ಆಧಾರದ ಮೇಲೆ ಲಕ್ಷಾಂತರ ರೂಪಾಯಿಗಳ ದೊಡ್ಡ ಮೊತ್ತದ ವಿಮಾ ಪರಿಹಾರ ಕುಟುಂಬಕ್ಕೆ ತಕ್ಷಣ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಈ ವಿಮಾ ಹಣವು ಮೃತರ ಕುಟುಂಬ, ಮಕ್ಕಳು ಹಾಗೂ ಅವರನ್ನೇ ನಂಬಿದ ವೃದ್ಧ ಪೋಷಕರಿಗೆ ಆರ್ಥಿಕ ಕಷ್ಟದಿಂದ ತಕ್ಷಣದ ಶಕ್ತಿಯಾಗಿ ನಿಲ್ಲುತ್ತೆ. ಸರ್ಕಾರಿ ನೌಕರರ ಸಂಘವು ಬ್ಯಾಂಕುಗಳ ಜೊತೆ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಕುಟುಂಬದವರಿಗೆ ವಿಮಾ ಹಣ ತಲುಪಿಸಲು ವಿಶೇಷ ಆದ್ಯತೆ ನೀಡಲಾಗುತ್ತೆ. ಸೊ ದುರಾದೃಷ್ಟವಶಾತ್ ನೌಕರರು ಮೃತಪಟ್ಟರೆ ಈ ಒಂದು ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಅಂತ ಹೇಳಬಹುದು. ಹಾಗೆ ನೌಕರರು ಈಗ ತಕ್ಷಣವೇ ಮಾಡಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ನಿಮ್ಮ ಸಂಬಳ ಜಮೆಯಾಗುವ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಹೋಗಿ ನಿಮ್ಮ ನಾರ್ಮಲ್ ಅಕೌಂಟ್ ಅನ್ನ ಸ್ಟೇಟ್ ಗವರ್ನಮೆಂಟ್ ಸ್ಯಾಲರಿ ಪ್ಯಾಕೇಜ್ ಅಕೌಂಟಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ನಂತರ ಖಾತೆಗೆ ನಿಮ್ಮ ಕುಟುಂಬದ ಸೂಕ್ತ ಸದಸ್ಯರನ್ನು ನಾಮಿನಿಯಾಗಿ ಕಡ್ಡಾಯವಾಗಿ ಸೇರಿಸಿರಿ.

ನಂತರ ಈ ಯೋಜನೆಯ ಬಗ್ಗೆ ನಿಮ್ಮ ಕಚೇರಿಯ ಸಹೋದ್ಯೋಗಿಗಳಿಗೆ ಮತ್ತು ನಿಮ್ಮ ಕುಟುಂಬದವರಿಗೂ ತಿಳಿಸಿಕೊಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಕಷ್ಟಗಳು ಹೇಳಿ ಕೇಳಿ ಬರೋದಿಲ್ಲ, ಆದರೆ ಮುನ್ನೆಚ್ಚರಿಕೆ ವಹಿಸುವುದು ನಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ಸರ್ಕಾರ ಮತ್ತು ನೌಕರರ ಸಂಘ ತಂದಿರುವ ಈ ಒಂದು ಅದ್ಭುತ ಯೋಜನೆಯ ಪ್ರಯೋಜನವನ್ನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಪ್ಪದೇ ಪಡೆದುಕೊಳ್ಳಿ. ನಿಮ್ಮ ಕುಟುಂಬದ ಸುರಕ್ಷತೆಗೆ ಇಂದೇ ಮೊದಲ ಹೆಜ್ಜೆ ಇಡಿ ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ಮತ್ತೊಂದು ಜಾಗೃತಿಯ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮನೆಗೆ ಕರೆಂಟ್ ಬಿಲ್ ಬಂದಾಗ್ಲೆಲ್ಲ ನಮಗೆ ನೆನಪಾಗೋದು ಒಂದೇ, ಅದೇ ನಮ್ಮ ಗೃಹ ಜ್ಯೋತಿ ಯೋಜನೆ. 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸಿಗ್ತಾ ಇದೆ ಅಲ್ಲ, ಇದರಿಂದ ಪ್ರತಿ ತಿಂಗಳು ಜೇಬಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸೋದು ಸುಳ್ಳಲ್ಲ. ಆದರೆ ಇತ್ತೀಚೆಗೆ ಗೃಹ ಜ್ಯೋತಿ ಬಗ್ಗೆ ಸಾಕಷ್ಟು ವಿಷಯಗಳು ಸುದ್ದಿ ಮಾಡ್ತಾ ಇವೆ. ಅಯ್ಯೋ, ಫ್ರೀ ಕರೆಂಟ್ ಸಿಗ್ತಾ ಇತ್ತು, ಅದಿನ್ನೇನು ಬಂದಾಗ್ಬಿಡತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಡೋಂಟ್ ವರಿ ಸ್ನೇಹಿತರೆ, ಇದ್ರ ಬಗ್ಗೆ ಒಂದಿಷ್ಟು ಕ್ಲಿಯರ್ ಆಗಿ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಿದು ಕರೆಂಟ್ ಅಪ್ಡೇಟ್, ಸರ್ಕಾರ ಏನ್ ಹೇಳ್ತಾ ಇದೆ ಅನ್ನೋದಾದ್ರೆ, ಎಸ್ ಸ್ನೇಹಿತರೆ, ಸರ್ಕಾರ ಈ ಯೋಜನೆಯನ್ನು ನಿಲ್ಲಿಸ್ತಾ ಇಲ್ಲ. ಆದರೆ ಅರ್ಹತೆಗಳ ಮರು ಪರಿಶೀಲನೆ ಮತ್ತು ಮರು ಅರ್ಜಿ ಪ್ರಕ್ರಿಯೆಯನ್ನ ಆರಂಭಿಸಿದೆ. ಯಾಕೆ ಗೊತ್ತಾ? ಒಂದೇ ಹೆಸರಲ್ಲಿ 5-5 ಮೀಟರ್ಗಳನ್ನ ನೋಂದಾಯಿಸಿಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇರೋದು, ಹಾಗೆ ವಾಣಿಜ್ಯ ಉದ್ದೇಶದ ಅಂಗಡಿಗಳಿಗೆ ಉಚಿತ ವಿದ್ಯುತ್ ಬಳಕೆ ಆಗ್ತಾ ಇರೋದು, ಮತ್ತು ಕೆಲವು ಕಡೆ ತಪ್ಪು ಮಾಹಿತಿ ದಾಖಲಾಗಿರೋದು ಕಂಡು ಬಂದಿದೆ. ಇದನ್ನೆಲ್ಲ ತಡೆದು ನಿಜವಾದ ಅರ್ಹರಿಗೆ ಮತ್ತು ಬಡ ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಸೌಲಭ್ಯ ಸರಿಯಾಗಿ ತಲುಪಲಿ ಅಂತ ಸರ್ಕಾರ ಈ ವೆರಿಫಿಕೇಶನ್ ಪ್ರಕ್ರಿಯೆ ಶುರು ಮಾಡಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರೋ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಾರ್ವಜನಿಕರು ಹಾಗೂ ಬಾಡಿಗೆದಾರರು ಆದ ನಾವುಗಳು ಏನ್ ಮಾಡಬೇಕು ಅಂತ. ಎಸ್ ಸ್ನೇಹಿತರೆ, ಮೊದಲನೇದಾಗಿ ಡೋರ್ ಟು ಡೋರ್ ವೆರಿಫಿಕೇಶನ್ ಅಂದ್ರೆ, ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ವಿದ್ಯುತ್ ಸರಬರಾಜು ಕಂಪನಿಯ ಸಿಬ್ಬಂದಿ ಅಥವಾ ಮೀಟರ್ ರೀಡರ್ಗಳು ಬರ್ತಾರೆ. ಅವರು ಬಂದಾಗ ನಿಮ್ಮ ದಾಖಲೆಗಳನ್ನ ತೋರಿಸಿ ಸಹಕರಿಸಿ. ಇನ್ನ ಎರಡನೇದಾಗಿ, ದಾಖಲೆಗಳು ಸಿದ್ಧವಾಗಿಟ್ಕೊಳ್ಳಿ. ಮೊದಲನೇದಾಗಿ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಸಂಖ್ಯೆಗೆ ಫೋನ್ ನಂಬರ್ ಲಿಂಕ್ ಆಗಿರ್ಲಿ, ಹಾಗೆ ವೋಟರ್ ಐಡಿ, ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಇಟ್ಕೊಳ್ಳಿ. ನಂತರ ಬಾಡಿಗೆದಾರರ ಗಮನಕ್ಕೆ, ಏನಪ್ಪಾ ಅಂದ್ರೆ, ನೀವು ಮನೆ ಬದಲಾಯಿಸಿದ್ರೆ ಅಥವಾ ಹಳೆಯ ಬಾಡಿಗೆದಾರರ ಆಧಾರ್ ಲಿಂಕ್ ಆಗಿದ್ದರೆ ಹೆದರಬೇಡಿ. ಮನೆ ಬಾಗಿಲಿಗೆ ಬರುವ ಸಿಬ್ಬಂದಿಗೆ ನಿಮ್ಮ ಪ್ರಸ್ತುತ ಬಾಡಿಗೆ ಒಪ್ಪಂದ ಪತ್ರ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಇರುತ್ತಲ್ವಾ, ಸೊ ಅದನ್ನ ತೋರಿಸಿದ್ರೆ ಸಾಕು, ಅವರೇ ಅಪ್ಡೇಟ್ ಮಾಡ್ಕೊಳ್ತಾರೆ. ಇನ್ನ ಆನ್ಲೈನ್ ಮರು ಅರ್ಜಿ ಅಂದ್ರೆ ರೀ ಅಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಸಿಬ್ಬಂದಿ ಸೂಚಿಸಿದರೆ ಅಥವಾ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಕೇಳಿದ್ರೆ ನಿಮ್ಮ ವಿವರಗಳನ್ನ ಮತ್ತೊಮ್ಮೆ ಸರಿಯಾಗಿ ನಮೂದಿಸಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗಬಹುದು. ಸ್ನೇಹಿತರೆ ನೆನಪಿರ್ಲಿ, ಈ ವೆರಿಫಿಕೇಶನ್ ನಡೀತಾ ಇರೋ ಸಮಯದಲ್ಲಿ ನಿಮ್ಮ ಉಚಿತ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗುವುದಿಲ್ಲ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಆದ್ರೆ ಯಾರಾದ್ರೂ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳು ಬಂದು ನಾವು ನಿಮ್ಮ ಗೃಹ ಜ್ಯೋತಿ ಫಿಕ್ಸ್ ಮಾಡ್ಕೊಡ್ತೀವಿ, ದುಡ್ಡು ಕೊಡಿ ಅಂತಂದ್ರೆ ಮಾತ್ರ ಒಂದೇ ಒಂದು ರೂಪಾಯನ್ನು ಕೊಡಬೇಡಿ. ಈ ಸೇವೆ ಸಂಪೂರ್ಣ ಉಚಿತವಾಗಿರುತ್ತೆ. ಏನೇ ಗೊಂದಲವಿದ್ರೂ ಅಧಿಕೃತ ಸಹಾಯವಾಣಿ ಸಂಖ್ಯೆ 1912 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳಿ. ಸರಿಯಾದ ಮಾಹಿತಿ ತಿಳಿದುಕೊಳ್ಳೋಣ, ಸರ್ಕಾರದ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಬಳಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 3090 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ.

ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನ್ ನಿಮ್ಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದೀರಾ? ನಿಮ್ಗೆ ಗೊತ್ತಾ, ಒಂದ್ ಟೈಮಲ್ಲಿ ಗಂಟೆ ಜಾಗಟೆ ಬಾರಿಸೋದು ಒಂದು ಪ್ರೀಶಿಯಸ್ ಟೈಮ್ ಆಗಿತ್ತು. ಅಂಡ್ ಆ ಟೈಮ್ ನಲ್ಲಿ ಯಾಕೆ ಈ ರೀತಿ ಗಂಟೆ ಜಾಗಟೆನ ಹೊಡಿತಾ ಇದ್ರು, ಇದರ ಕಾರಣ ಏನಿತ್ತು, ಯಾಕೆ ಈ ರೀತಿ ಗಂಟೆ ಜಾಗಟೆನ ಬಾರಿಸ್ತಾ ಇದ್ರು, ನಮ್ಗೆಲ್ಲ ಇದ್ರ ಒಂದು ನೆನಪು ಕೂಡ ಇರಬಹುದು ಅಂತ ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಕೊರೋನಾ ಬಂದಂತಹ ಟೈಮ್ನಲ್ಲಿ ಪ್ರಧಾನಿಗಳು ಕೂಡ ಒಂದು ಕರೆಯನ್ನ ನೀಡಿದ್ರು, ದೀಪಗಳನ್ನ ಹಚ್ಚಿ ತಟ್ಟೆಗಳನ್ನ ಬಾರಿಸಿ ಅಂತ ಹೇಳಿ. ಯಾಕೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ವಿಷಯ, ಒಂದು ಸಮಯದಲ್ಲಿ ಗಂಟೆ ಜಾಗಟೆಯನ್ನ ಬಾರಿಸ್ತಾ ಇದ್ದಿದ್ದು ಹೆಣ್ಣಿನ ಪ್ರಸವದ ಸಮಯದಲ್ಲಿ. ಸೊ ಈ ವಿಷಯ ನಿಮಗೆ ಅಚ್ಚರಿ ಅಂತ ಅನಿಸ್ಬಹುದು. ಇವತ್ತು ಈ ವಿಷಯವನ್ನ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಆ ಸಮಯದಲ್ಲಿ ಗಂಟೆ ಜಾಗಟೆಯನ್ನ ಬಾರಿಸ್ತಾ ಇದ್ರು, ಇದರ ಹಿಂದಿನ ಉದ್ದೇಶ ಏನಾಗಿತ್ತು, ಮತ್ತೆ ಯಾವ ಸಮಯದಲ್ಲಿ ಈ ರೀತಿಯ ಆಚರಣೆ ಪ್ರಚಲಿತದಲ್ಲಿತ್ತು, ಅದರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನೀವು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ಅಂಡ್ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದೆ ಅಂತಂದ್ರೆ ನಮಗೆ ವಾಟ್ಸ್ಅಪ್ ಮಾಡಿ. ನಮ್ಮ ಸಂಖ್ಯೆ 9620 9620 ಈ ಸಂಖ್ಯೆಗೆ ವಾಟ್ಸ್ಅಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ ನಿಮಗೋಸ್ಕರ. ನಾನು ಆರ್ ಜಶ್ರೀಧರ್, ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗರಾಣಿ ಪುರಂಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಒಂದು ಟೈಮಲ್ಲಿ ಗಂಟೆ ಜಾಗಟೆಯನ್ನ ಬಾರಿಸ್ತಾ ಇರ್ತಾರೆ, ಅದರಿಂದ ಮಗುವಿನ ಜನನ ಕೂಡ ಆಗ್ತಾ ಇರತ್ತೆ ಅಂತ ಹೇಳಿ. ಸೊ ಈ ಥರದ ಆಶ್ಚರ್ಯ ವಿಚಾರಗಳನ್ನ ನಾವು ಗಮನಿಸಬೇಕು ಅಂತಂದರೆ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಲವಾರು ಈ ರೀತಿಯ ವಿಚಾರಗಳನ್ನ ಗಮನಿಸ್ಬೋದು. ಇನ್ನು ಪ್ರಸವದ ಸಮಯದಲ್ಲಿ ಯಾಕೆ ಈ ರೀತಿ ಗಂಟೆ ಜಾಗಟೆನ ಬಾರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಹಳಷ್ಟು ಜನಕ್ಕೆ ಈ ವಿಷಯ ತಿಳಿದಾ ಇದೆ ಅಂತಾನೆ ಹೇಳ್ಬೋದು. ಏನಂದ್ರೆ, ಸಹಜ ಪ್ರಸವ ಅನ್ನುವಂಥದ್ದು ಜೀವ ಜಗತ್ತಿನ ಒಂದು ನಿಯಮ ಆಗಿದೆ. ಹಾಗೇನೆ ಈ ಸರ್ವ ನಿಯಮಕ್ಕೆ ವಿನಾಯಿತಿ ಅಂತಂದ್ರೆ ಅದು ಮನುಷ್ಯ ಅಂತಾನೆ ಹೇಳ್ಬೋದು. ನಮಗೆಲ್ಲ ತಿಳಿದಿರೋ ಹಾಗೆ ಪ್ರಸವ ಅಂತಂದ್ರೆ ಅದು ಒಂದು ಹೆಣ್ಣಿಗೆ ಮರು ಹುಟ್ಟು ಅಂತಾನೆ ಹೇಳ್ತಾರೆ. ಆದ್ರೆ 16ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಪೋಲಿಯೋ ಆಗಿರುವಂತಹ ಹೆಣ್ಣು ಮಕ್ಕಳನ್ನ ತೀವ್ರವಾಗಿ ಇದು ಕಾಡ್ತಾ ಇರುತ್ತೆ. ಅದರ ಫಲವಾಗಿ ನಾನಾ ಅಸ್ಥಿ ವಿರೂಪಗಳು ತಲೆದೂರ್ತವೆ. ಅಂತಹ ಅಸ್ಥಿ ವಿರೂಪಗಳಲ್ಲಿ ಸೊಂಟದ ಬೋಗುಣಿಯು ಕೂಡ ಒಂದಾಗಿತ್ತು ಅಂತ ಹೇಳ್ತಾರೆ. ಮಹಿಳೆಯರು ಗರ್ಭವತಿಯರಾದಾಗ ಸಹಜ ಪ್ರಸವ ಅಸಾಧ್ಯವಾಗ್ತಾ ಇರುತ್ತೆ. ತಾಯಂದಿರ ಸಾವು ನೋವು ಕೂಡ ಹೆಚ್ಚಾಗ್ತಾ ಇರುತ್ತೆ, ಹಾಗೆ ತೀವ್ರವಾಗಿ ಕೂಡ ಇರ್ತಾ ಇತ್ತು. ಇಂತಹ ಸಂದಿಗ್ಧ ಸಂದರ್ಭದಲ್ಲಿನೇ ಚೇಂಬರ್ಲೇನ್ ಕುಟುಂಬ ಸಂತ್ರಸ್ತರ ನೆರವಿಗೆ ಬರುತ್ತೆ. ವಿಲಿಯಂ ಚೇಂಬರ್ಲೇನ್ ಮತ್ತೆ ಅವನ ಮಡದಿ ಜನವೀವ್ ವಿಗ್ನನ್ ಫ್ರಾನ್ಸ್ ದೇಶದ ಪ್ರಾಂಟಿಸ್ಟಾಟ್ ಕ್ರೈಸ್ತರು. ಫ್ರಾನ್ಸ್ನಲ್ಲಿ ಇವರ ಬದುಕು ಅಸಹನೀಯವಾಗಿತ್ತು. 1560ರ ಆಸುಪಾಸಿನಲ್ಲಿ ಇವರ ಮಕ್ಕಳಾದ ಪೀಟರ್, ಸೈಮನ್ ಮತ್ತೆ ಜೇನ್ ಜೊತೆಯಲ್ಲಿ ಇಂಗ್ಲೆಂಡ್ಗೆ ಬರ್ತಾರೆ. ಇಂಗ್ಲೆಂಡ್ನಲ್ಲಿ 4ನೇ ಮಗು ಹುಟ್ಟತ್ತೆ, ಅದಕ್ಕೂ ಪೀಟರ್ ಅಂತಾನೆ ನಾಮಕರಣವನ್ನ ಮಾಡ್ತಾರೆ. ಮುಂದೆ ಅವರು ಪೀಟರ್ ದಿ ಎಲ್ಡರ್, ಪೀಟರ್ ದಿ ಯಂಗರ್ ಅಂತೇಳಿ ಕೂಡ ಪ್ರಸಿದ್ಧಿ ಆಗ್ತಾರೆ. ವಿಲಿಯಂ ಚೇಂಬರ್ಲೇನ್ ವೃತ್ತಿಯಿಂದ ಕ್ಷೌರಿಕ ಶಸ್ತ್ರವೈದ್ಯರಾಗಿರ್ತಾರೆ, ಅಂದ್ರೆ ಬಾರ್ಬರ್ ಸರ್ಜನ್ ಅಂತಾನೆ ಹೇಳ್ಬೋದು. ಅಂದಿನ ದಿನಗಳಲ್ಲಿ ಔಷಧಗಳನ್ನ ನೀಡಿ ರೋಗಗಳನ್ನ ಗುಣಪಡಿಸುವವರನ್ನ ಮಾತ್ರ ವೈದ್ಯರು ಅಂತ ಪರಿಗಣಿಸಿ ಅವರನ್ನ ಗೌರವದಿಂದ ಡಾಕ್ಟರ್ ಅಂತೇಳಿ ಹೇಳ್ತಾ ಇರ್ತಾರೆ. ಶಸ್ತ್ರವೈದ್ಯವನ್ನ ಮಾಡುವವರನ್ನ ಡಾಕ್ಟರ್ ಅಂತ ಹೇಳಿ ಕರೀತಾ ಇರಲಿಲ್ಲ, ಎಲ್ಲರನ್ನೂ ಕೂಡ ಕರೆಯೋ ಹಾಗೆ ಮಿಸ್ಟರ್ ಅಂತಾನೆ ಕರೀತಾ ಇರ್ತಾರೆ. ವಿಲಿಯಂ ತನ್ನ ಮಕ್ಕಳಾದ ಹಿರಿಯ ಮತ್ತೆ ಕಿರಿಯ ಪೀಟರ್ ಇಬ್ಬರಿಗೂ ಕೂಡ ಕ್ಷೌರಿಕ ಶಸ್ತ್ರವೈದ್ಯವನ್ನ ಕಲಿಸಿರ್ತಾರೆ. ಈ ಇಬ್ಬರು ಕೂಡ ಶಸ್ತ್ರವೈದ್ಯಕೀಯ ಜೊತೆಯಲ್ಲಿ ಪ್ರಸವವನ್ನ ಮಾಡಿಸುವ ಸೂಲಗಿತ್ತಿಯ ತರಬೇತಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಎಲ್ಡರ್ ಪೀಟರ್ ಅಂತಾನೆ ಕರೆಸ್ಕೊಂಡಿದ್ದಂತವರು ಲಂಡನ್ನಲ್ಲಿ ತನ್ನ ವೃತ್ತಿಯನ್ನು ಆರಂಭಿಸಿ ಸ್ವಲ್ಪ ಸಮಯದಲ್ಲೇನೇ ದೊಡ್ಡ ಹೆಸರನ್ನ ಗಳಿಸ್ತಾರೆ. ಇಂಗ್ಲೆಂಡಿನ ಅರಸ ಮೊದಲನೆಯ ಜೇಮ್ಸ್ನ ಮಡದಿ ಆನ್ ಹಾಗೆ ಮೊದಲನೆಯ ಚಾರ್ಲ್ಸ್ನ ಮಡದಿ ಹೆನ್ರಿಟಾ ಮೇರಿಯ ಖಾಸಗಿ ಸೂಲಗಿತ್ತಿಯಾದ. ಇನ್ನು ಎಂಗರ್ ಪೀಟರ್ ಸಹ 1600ರ ಆಸುಪಾಸಿನಲ್ಲಿ ಅಣ್ಣನ ಜೊತೆಗೂಡಿ ತಾನು ಕೂಡ ಸೂಲಗಿತ್ತಿಯಾಗ್ತಾರೆ. ಹೀಗೆ ಈ ವಿಷಯದ ಬಗ್ಗೆ ಇನ್ನೂ ತಿಳಿಸೋದಕ್ಕಿದೆ, ಹಾಗೆ ಗಂಟೆ ಜಾಗಟೆನ ಯಾಕೆ ಬಾರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನಾಡ ಫಿಲ್ಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಗಂಟೆ ಜಾಗಟೆಯನ್ನು ಪ್ರಸವ ಸಮಯದಲ್ಲಿ ಗಂಟೆ ಜಾಗಟೆಯನ್ನು ಬಾರಿಸ್ತಾ ಇದ್ದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂಥೇಳಿ. ಆ್ಯಂಡ್ ಅದನ್ನೇ ಹೇಳಬೇಕು ಅಂತ ಬರ್ತೀವಿ ಅಂತಂದರೆ ಅದರ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ತಿಳ್ಕೋಬೇಕಾಗುತ್ತೆ. ನಾನಾಗಲೇ ಹೇಳಿದ ಹಾಗೆ ಎಲ್ಡರ್ ಪೀಟರ್ ಮತ್ತು ಯಂಗರ್ ಪೀಟರ್ ಅನ್ನೋರು ನಿಮಗೆ ಗೊತ್ತಾಯ್ತಲ್ವಾ? ಸೊ ಅವರಿಬ್ಬರೂ ಕೂಡ ಲಂಡನ್ನಲ್ಲಿ ವೃತ್ತಿಯನ್ನು ಆರಂಭಿಸಿ ಸೂಲಗಿತ್ತಿಯಾಗಿ ಕೆಲಸವನ್ನು ಆರಂಭಿಸ್ತಾರೆ. ಸೊ ಹಾಗೆ ಅವರು ಆ ಕೆಲಸದಲ್ಲಿ ಇರುವಾಗಲೇ

ಒಂದು ವಿಚಾರವನ್ನು ಗಮನಿಸ್ತಾರೆ. ತಾಯಂದಿರ ಕಿರು ಜನನ ದ್ವಾರದಲ್ಲಿ ಮಗುವಿನ ತಲೆ ಸಿಕ್ಕಾಕೊಂಡು ಪ್ರಸವ ಅಸಾಧ್ಯ ಅಂತ ಅನಿಸಿದಾಗ ಆ ಮಗುವಿನ ತಲೆಯನ್ನು ಒಂದು ಇಕ್ಕಳದಿಂದ ಹಿಡಿದುಕೊಂಡು ಜೋಪಾನವಾಗಿ ಶಿಶುವನ್ನು ಹೊರಗೆ ಎಳೆಯುವಂತಹ ತಂತ್ರವನ್ನು ಎಲ್ಡರ್ ಪೀಟರ್ ಕಂಡುಹಿಡಿತಾರೆ. ಎಲ್ಡರ್ ಪೀಟರ್ ಕಂಡುಹಿಡಿತಾರೆ ಅಂತ ಇತಿಹಾಸಕರ ನಂಬಿಕೆ ಆಗಿದೆ. ಎಲ್ಡರ್ ಪೀಟರ್ ಇದನ್ನು ರೂಪಿಸಿದರು ಅಂತ ಹೇಳಿ ಇತಿಹಾಸಕಾರರು ನಂಬಿದ್ದಾರೆ. ಹಾಗೆ ಎಲ್ಡರ್ ಪೀಟರ್ ಮತ್ತು ಯಂಗರ್ ಪೀಟರ್ ಇಬ್ಬರೂ ಕೂಡ ಸೇರಿಕೊಂಡು ಈ ಪ್ರಸವ ಇಕ್ಕಳದ ನೆರವಿನ ಜೊತೆಗೆ ಪ್ರಸವವನ್ನು ಸರಾಗವಾಗಿ ಮಾಡಿ ಮುಗಿಸ್ತಾ ಇದ್ರು. ಅದಕ್ಕೆ ದುಬಾರಿ ಶುಲ್ಕವನ್ನು ಕೂಡ ಅವರು ವಿಧಿಸ್ತಾ ಇರ್ತಾರೆ. ಆ್ಯಂಡ್ ಈ ಒಂದು ಇಕ್ಕಳದ ಗುಟ್ಟನ್ನು ಕೂಡ ಅವರು ಯಾರಿಗೂ ಕೂಡ ಬಿಟ್ಕೊಟ್ಟಿರೋದಿಲ್ಲ. ಆ ಗುಟ್ಟನ್ನು ಕಾಪಾಡೋದಕ್ಕೆ ಅವರು ತೆಗೆದುಕೊಳ್ತಾ ಇದ್ದಂತಹ ಕ್ರಮಗಳನ್ನು ಕೇಳಿದ್ರೆ ಇವತ್ತಿಗೂ ಕೂಡ ನಮಗೆ ನಗು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಯಂಗರ್ ಪೀಟರ್ ಮತ್ತು ಎಲ್ಡರ್ ಪೀಟರ್ ಇವರಿಬ್ಬರೂ ಕೂಡ ಇಕ್ಕಳವನ್ನು ನಾನಾ ಚಿತ್ತಾರಗಳಿಂದ ಒಂದು ಬೃಹತ್ ಕೂಡಿದಂತಹ ಒಂದು ಬೃಹತ್ ಪೆಟ್ಟಿಗೆಯಲ್ಲಿ ಇಡ್ತಾ ಇದ್ರು. ಇಬ್ಬರು ಬಹಳ ಕಷ್ಟಪಟ್ಟು ಆ ಪೆಟ್ಟಿಗೆಯನ್ನು ಕುದುರೆಯ ಗಾಡಿಯಲ್ಲಿಟ್ಟು ತರ್ತಾ ಇರ್ತಾರೆ. ಆ ಕುದುರೆ ಗಾಡಿನೂ ನೋವನ್ನು ತಿಂತ ಮಲಗಿದಂತಹ ಗರ್ಭವತಿಯ ಮನೆ ಕಡೆಗೆ ಹೋಗ್ತಾ ಇರುತ್ತೆ. ಇಬ್ಬರು ಪೀಟರ್ಗಳು ಬಹಳ ಕಷ್ಟಪಟ್ಟು ಗಾಡಿಯಿಂದ ಪೆಟ್ಟಿಗೆಯನ್ನು ಇಳಿಸ್ತಾ ಇರ್ತಾರೆ. ನೋಡೋರಿಗೆ ಆ ಪೆಟ್ಟಿಗೆಯಲ್ಲಿ ಯಾವುದೋ ದೊಡ್ಡ ಸಂಕೀರ್ಣ ಅಥವಾ ನಾಜುಕಾದಂತಹ ಉಪಕರಣ ಇರಬೇಕು ಅಂತ ಹೇಳಿ ಭಾವಿಸ್ತಾ ಇರ್ತಾರೆ. ಅಣ್ಣ ತಮ್ಮಂದರು ಹೆರಿಗೆ ಕೋಣೆಯಲ್ಲಿದ್ದಂತಹ ಎಲ್ರಿಗೂ ಕೂಡ ಹೊರಗಡೆ ಕಳಿಸಿ ಚಿಲ್ಕವನ್ನು ಹಾಕ್ತಾ ಇರ್ತಾರೆ. ಕಿಟಕಿಗಳನ್ನು ಸಂಪೂರ್ಣವಾಗಿ ಮುಚ್ಚಿಡ್ತಾ ಇರ್ತಾರೆ. ನಂತರ ಗರ್ಭವತಿಯ ಕಣ್ಣುಗಳಿಗೆ ಕೂಡ ಬಟ್ಟೆಯನ್ನು ಬಿಗಿಯಾಗಿ ಕಟ್ಟಿ ಆಕೆ ಪ್ರಸವದ ಇಕ್ಕಳವನ್ನು ನೋಡಿ ಅದನ್ನು ಯಾರಿಗೂ ಹೇಳಬಾರ್ದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅಣ್ಣ ಪೆಟ್ಟಿಗೆಯಿಂದ ಇಕ್ಕಳವನ್ನು ತೆಗಿತಾ ಇದ್ದ. ಲೋಹದ ಇಕ್ಕಳವನ್ನು ಬಳಸುವಾಗ ಬರುವಂತಹ ಶಬ್ದ ಹೊರಗೆ ಕೇಳಿಸಬಾರ್ದು ಅನ್ನೋದು ತಮ್ಮ ಜೋರಾಗಿ ಗಂಟೆ ಜಾಗಟೆಯನ್ನು ಬಾರಿಸ್ತಾ ಇರ್ತಾನೆ. ಪ್ರಸವವಾದ ಕೂಡಲೇ ಇಕ್ಕಳವನ್ನು ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಸುರಕ್ಷಿತವಾಗಿ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಈ ಚಾಣಕ್ಯ ಸೋದರರು ತಮ್ಮ ಸಾಮರ್ಥ್ಯವನ್ನು ಜಾಹೀರಾತುಗಳ ಮೂಲಕ ಪ್ರಚಾರ ಮಾಡಿ ಬಹಳ ಬೇಗನೆ ಶ್ರೀಮಂತರು ಕೂಡ ಆಗ್ತಾರೆ. ಕಿರಿಯ ಪೀಟರ್ಗೆ ಒಬ್ಬ ಮಗ ಹುಡ್ತಾನೆ, ಅವನಿಗೂ ಕೂಡ ಪೀಟರ್ ಅಂತಲೇ ನಾಮಕರಣವನ್ನು ಮಾಡ್ತಾರೆ. ಇವನು ಕೂಡ ವೈದ್ಯಕೀಯ ವಿದ್ಯಾಲಯಕ್ಕೆ ಸೇರಿ ಅಧಿಕೃತ ಪದವಿಯನ್ನು ಪಡೆದು ಇವನು ಮಹಾ ಅಹಂಕಾರಿಯಾಗಿರ್ತಾನೆ. ಬಡವರಿಗೆ ನೆರವಾಗ್ತಾ ಇರಲಿಲ್ಲ, ತನ್ನ ನಿರೀಕ್ಷಿತ ಶುಲ್ಕವನ್ನು ನೀಡಿದವರಿಗೆ ಮಾತ್ರ ಆರಿಸ್ಕೊಳ್ತಾ ಇದ್ದ. ಹಾಗಾಗಿ ಇವನು ಮತ್ತಷ್ಟು ಶ್ರೀಮಂತನಾಗ್ತಾನೆ. ಈ ಮೂರನೆಯ ಪೀಟರ್ಗೆ ಹ್ಯೂ, ಪಾಲ್ ಮತ್ತು ಜಾನ್ ಎನ್ನುವಂತಹ ಮಕ್ಕಳು ಕೂಡ ಹುಟ್ಟುತ್ತವೆ. ಇವರಲ್ಲಿ ಹ್ಯೂ ಸಹ ಸೂಲಗಿತ್ತಿಯಾಗ್ತಾನೆ. ಇವನಿಗೆ ತಾನು ದಿಢೀರ್ ಶ್ರೀಮಂತನಾಗಬೇಕನ್ನುವಂತಹ ಆಸೆ ಇವನಿಗೆ ತಾನು ಕೂಡ ದಿಢೀರಾಗಿ ಶ್ರೀಮಂತ ಆಗಬೇಕು ಅನ್ನೋ ಆಸೆ. ಆ ಟೈಮಲ್ಲಿ ಫ್ರಾನ್ಸಿನ ಅರಸ ಲೂಯಿ 14ನ್ನು ಭೇಟಿಯಾಗ್ತಾನೆ. ತನ್ನ ಉಪಕರಣವನ್ನು ಅರಸನಿಗೆ ಮಾರೋದಾಗಿ ಹೇಳ್ತಾನೆ. ಅದಕ್ಕೆ 10,000 ಕ್ರೌನ್ಗಳನ್ನು ಡಿಮ್ಯಾಂಡ್ ಮಾಡ್ತಾನೆ.

0: ಆನಂತರ 1733 ಎಡ್ಮಂಡ್ ಚಾಪ್ಮನ್ ಅನ್ನೋರು ಈ ಇಕ್ಕಳದ ಕುರಿತು ಒಂದು ಸಚಿತ್ರ ಲೇಖನವೊಂದನ್ನು ಪ್ರಕಟ ಮಾಡ್ತಾರೆ. ಇಕ್ಕಳದ ಪೂರ್ಣ ವಿವರ ಮೊದಲ ಬಾರಿಗೆ ಇಡೀ ವೈದ್ಯ ಜಗತ್ತಿಗೆ ತಿಳಿಯುತ್ತೆ. ಈ ಚೇಂಬರ್ಲೇನ್ ಇಕ್ಕಳ ಸುಧಾರಿತ ರೂಪದಲ್ಲಿ ಇವತ್ತಿಯೂ ಕೂಡ ಬಳಕೆಯಲ್ಲಿದೆ ಅನ್ನೋದು ತಜ್ಞರ ಮಾತಾಗಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತಹ ಒಂದು ಗಂಟೆ ಜಾಗಟೆ ವಿಚಾರ ಯಾಕೆ ಈ ರೀತಿ ಪ್ರಚಲಿತದಲ್ಲಿತ್ತು, ಮತ್ತು ಯಾಕೆ ಗಂಟೆ ಜಾಗಟೆನ ಬಾರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸು, ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ಬಾಯ್ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: Sleepless nights.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ಅಲ್ವಾ? ಖುಷಿಯಾಗಿದ್ದೀರಾ ಅಲ್ವಾ? ಯಾವಾಗ್ಲೂ ಖುಷಿಯಾಗಿರಿ. ಇರೋದೊಂದ್ ಲೈಫು, ಅದ್ರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋಣ. ಜೊತೆಗೆ ಏನಪ್ಪ ಅಂದ್ರೆ, ಸಮಯ ಬರೇ 6:30 ಆಗಿದೆ. ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ತಾಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತನಾಡೋದು ಅಂತ ಯೋಚನೆ ಮಾಡುವಾಗ, ಒಂದು ಮನೆ ಕಟ್ಟುತ್ತೀವಿ ಅಂದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಬೇಕಾಗುತ್ತೆ, ಪ್ಲಂಬರಿಂಗ್ ಐಟಮ್ಸ್ ಬೇಕಾಗುತ್ತೆ, ಕನ್ಸ್ಟ್ರಕ್ಷನ್ ಐಟಮ್ಸ್ ಬೇಕಾಗುತ್ತೆ. ಇವೆಲ್ಲ ಕೂಡ ಒಂದೇ ಕಡೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಗಂಗುರೇಶ್ವರ ಎಲೆಕ್ಟ್ರಿಕಲ್ಸ್ ಬಗ್ಗೆ ಮಾತನಾಡೋಣ. ಇದರ ಮಾಲೀಕರಾಗಿರುವ ಶಿವ್ ಪ್ರಕಾಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ. ಸೊ ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ? ಶಿವ್ ಪ್ರಕಾಶ್ ಅವರೇ, ನಮಸ್ತೆ.
7: ನಮಸ್ತೆ
3: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಥ್ಯಾಂಕ್ಸ್.
3: ಓಕೆ, ಶಿವ್ ಪ್ರಕಾಶ್ ಸರ್ ಹೇಗಿದ್ದೀರಾ?

0: ಸರ್, ಮುಂಚೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರಿ?
1: ನಮ್ಮ ಸ್ವಂತಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದ್ವಿ.
0: ಅಂದ್ರೆ ನಿಮ್ ಡಿಪ್ಲೊಮಾ ಆದ ತಕ್ಷಣ ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಬೇರೆ ಹತ್ರ ಎಕ್ಸ್ಪೀರಿಯನ್ಸ್ ತಗೊಂಡ್ರ?
1: 5 ವರ್ಷ ಅನುಭವಕ್ಕೋಸ್ಕರ ನಮ್ಮ ಗುರುಗಳ ಹತ್ರ ಕೆಲಸ ಮಾಡಿದ್ದೀನಿ. ಅವರಿಂದ ನಾನು ಕೆಲಸ ಕಲ್ತ ಮೇಲೆ ಇಂಡಿಪೆಂಡೆಂಟ್ ಆಗಿ ಇಲ್ಲಿಗೆ ಈಗ ಒಂದು 20 ವರ್ಷದ ಮೇಲಾಯ್ತು.
0: ಸೂಪರ್. ಶಿಕ್ಷಣ ಮುಗಿದ ನಂತರ ಒಂದು 4-5 ವರ್ಷ ಬೇರೆಯವ್ರ ಹತ್ರ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ, ಆಮೇಲೆ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಸೊ ನೀವು ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಗಿದೆ?
1: 20 ಇಯರ್ಸ್ ಆಯ್ತು.
0: 20 ಇಯರ್ಸ್ ಅಂತೂ ಆಗಿದೆ. ಓಕೆ, ನಮ್ಗೀಗ ಶಿವಪ್ರಕಾಶ್ ಸರ್ ಯಾರು, ಏನು ಓದಿದ್ರು, ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂತ ಗೊತ್ತಾಯಿತು. ಈ ಒಂದು ಗಂಗೂರೇಶ್ವರ ಎಲೆಕ್ಟ್ರಿಕಲ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇಲ್ಲಿ ಏನೆಲ್ಲ ಸಿಗುತ್ತೆ, ಎಷ್ಟು ವರ್ಷ ಆಗಿದೆ ಈ ಶಾಪ್ ಇಲ್ಲಿ ಪ್ರಾರಂಭ ಆಗಿ?
1: ನಮ್ಮದು ಈ ಸಂಸ್ಥೆ ಶುರು ಮಾಡಿ ಸರಿಯಾಗಿ ಹೇಳಬೇಕಂದ್ರೆ 6 ವರ್ಷ ಆಯಿತು ಸೇಲ್ಸು ಸ್ಟಾರ್ಟ್ ಮಾಡಿ. ಇವಾಗ ನಾವು ಹೊಸ್ತಾಗೆ ಮತ್ತೆ ರಿನೋವೇಟ್ ಮಾಡಿ ನಾವು ಈ ಜಾಗದಲ್ಲಿ ಬಂದು 1 ವರ್ಷ ಆಯಿತು. ಇಲ್ಲಿ ವಿದ್ಯುತ್ ಉಪಕರಣಗಳೆಲ್ಲ ಸಿಗುತ್ತೆ, ಮತ್ತು ಬಣ್ಣಗಳು, ನಲ್ಲಿಗೆ ಬೇಕಾದಂಥ ಸಾಮಗ್ರಿ, ನಲ್ಲಿ ಕೆಲಸಕ್ಕೆ ಮತ್ತು ಗಾರೆ ಕೆಲಸದವರು, ಸಿವಿಲ್ ಐಟಮ್ಸ್ ಎಲ್ಲ ಸಿಗುತ್ತೆ ರೀಸ್ನಬಲ್ ರೇಟಲ್ಲಿ. ಒಳ್ಳೆ ರೀತಿಯಲ್ಲಿ ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳು ಮತ್ತು ನಾನ್ ಬ್ರ್ಯಾಂಡೆಡ್ಡು ಕೆಲವೊಂದು ಸ್ವಲ್ಪ ಇದೆ, ಎಲ್ಲ ರೀತಿಯು ಸಿಗುತ್ತೆ.
0: ಸೂಪರ್ ಸರ್. ಸೊ ಮನೆ ಕಟ್ಟಕ್ಕೆ ಬೇಕಾಗಿರುವಂತಹ ಸುಮಾರಷ್ಟು ಸಾಮಾನು ನಿಮ್ಮಲ್ಲಿ ಸಿಗುತ್ತೆ. ಒಂದು ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ ಐಟಮು, ಹಾಗೆ ಕನ್ಸ್ಟ್ರಕ್ಷನ್ಸ್ ಮೆಟೀರಿಯಲ್ಗಳು ಕೂಡ ಸಿಗುತ್ತೆ ಅಂತ ಹೇಳಿದ್ರಿ. ಹೇಗೆ ಬಂತು ಸರ್ ಐಡಿಯಾ ಒಂದೇ ಕಡೆ ಎಲ್ಲ ಬಿಸ್ನೆಸ್ನು ಮಾಡಬೇಕು ಅನ್ನೋದು?
1: ನಾವು ಮೊದಲಿಂದ ಕೆಲಸಗಾರಾಗಿ ಕೆಲಸ ಮಾಡಿದ್ರಿಂದ ಬರ್ತಾ ಬರ್ತಾ ಏನಾಯ್ತು ಅಂದರೆ ನಮಗೆ ಸಾಮಾನುಗಳನ್ನ ಇನ್ನೊಂದು ಕಡೆ, ಈಗ ನಲ್ಲಿದು ಒಂದು ಕಡೆ ಇರುತ್ತೆ, ಎಲೆಕ್ಟ್ರಿಕಲ್ದು ಒಂದು ಕಡೆ ಮಾಡಿರ್ತಾರೆ, ಆ ಅಂಗಡಿಗಳಿಗೆ ಹೋಗಿ ಸಾಮಾನು ತೊಗೊಂಡು ಬರ್ತಾ ಇದ್ವಿ ನಾವು ವರ್ಕ್ ಮಾಡುವಾಗ. ಇದು ಎಲ್ಲದನ್ನು ನಾವು ಒಂದೇ ಕಡೆ ಇಟ್ಕೊಂಡಾಗ ನಮಗೆ ಓಡಾಟಗಳು ಕಡಿಮೆ ಆಗುತ್ತೆ, ಬಂದಂಥ ಕಸ್ಟಮರ್ಗಳು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಒಂದೇ ರೀತಿ ಒಂದೇ ಇದರ ಸೂರಿನಲ್ಲಿ ಎಲ್ಲ ಸಿಗುತ್ತೆ ಅಂದಾಗ ಜನಗಳದ್ದು ಒಂದು ಅಪೇಕ್ಷೆ ಇರುತ್ತೆ. ಕೆಲವರಿಗೆ ಓಡಾಡಲಿಕ್ಕಾಗಲ್ಲ, ಕೆಲವರಿಗೆ ಅವರಿಗೆ ಮನೆ ಬಾಗಿಲಿಗೆ ಕೊಡೋವಂಥ ವ್ಯವಸ್ಥೆಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಅವರ ಖರ್ಚು ವೆಚ್ಚಗಳು ನೋಡಿಕೊಂಡು ಅವರ ಒಂದು ಇದಕ್ಕೆ ತಕ್ಕನಾಗೆ ನಾವು ಮಾಡ್ಕೊತೀವಿ.
0: ಸರ್, ನಿಮಗೆ ಬಿಸ್ನೆಸ್ಸಲ್ಲಿ ಸುಮಾರು 20 ವರ್ಷಗಳ ಅನುಭವ ಇದೆ ಆಯ್ತಾ, ನಿಮ್ಮ ಈ 20 ವರ್ಷದ ಜರ್ನಿಯಲ್ಲಿ ಯಾವತ್ತೋ ದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
1: ನನಗೆ ಆ ರೀತಿ ಅಂದರೆ ಸುಮಾರು ಸರಿ ಅನಿಸಿದೆ. ಈ ಒಂದು ಕಟ್ಟಡದಲ್ಲಿ ನಾವು ಕೆಲಸ ಶುರು ಮಾಡಿ ಅದು ಕಂಪ್ಲೀಟೆಡ್ ಮಾಡಿದಾಗ ಅವ್ರಿಗೆ ಅವರು ಆ ಗೃಹ ಪ್ರವೇಶನೋ ಅಥವಾ ಏನೋ ಒಂದು ಅವರೊಂದು ಇನಾಗ್ರೇಷನ್ ಮಾಡ್ತಾರೆ, ಆ ಟೈಮಲ್ಲಿ ಆ ಒಂದು ಕಟ್ಟಡದಲ್ಲಿ ನಂದು ಕಾಮಗಾರಿ ನಡೆದು ಆ ಒಂದು ಇದರಲ್ಲಿ ಅವ್ರ ಖುಷಿ ಇರುತ್ತಲ್ಲ, ಅದರಲ್ಲಿ ನಮ್ಮ ಖುಷಿನ ನಾವು ಕಂಡಿದ್ದೀವಿ. ಮತ್ತು ಕಸ್ಟಮರ್ಗೆ ಎಷ್ಟು ಸ್ಯಾಟಿಸ್ಫೈಡ್ ಆಗಿರುತ್ತೆ ಅನ್ನೋದನ್ನ ನಾವು ಇಮೇಜ್ ಮಾಡಿಕೊಂಡು ನೋಡ್ತಾ ಇರ್ತೀವಿ. ನಮ್ಮಲ್ಲಿ ಏನು ಲೋಪದೋಷ ಇದೆ ಅದನ್ನು ಫಸ್ಟ್ ನಾವು ಪಿಕಪ್ ಮಾಡಿಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನದಲ್ಲೂ ಮಾಡ್ತೀವಿ. ಕೆಲವೊಂದು ಕಡೆ ಒಳ್ಳೆಯದಾಗಿರ್ಬೋದು, ಕೆಲವೊಂದು ಕಡೆ ಕೆಟ್ಟದಾಗಿರ್ಬೋದು, ಜೀವನದಲ್ಲಿ ಬರುವಂಥ ದಾರಿಗಳಲ್ಲಿ ಕಲ್ಲು ಮುಳ್ಳು ಇದ್ದಿದೆ, ಅದನ್ನೆಲ್ಲ ದಾಟ್ಕೊಂಡು ಬರ್ತಾ ಇದ್ದೀವಿ. ಒಳ್ಳೆಯ ಅನುಭವಗಳು ಚೆನ್ನಾಗಾಗಿದೆ, ಕೆಟ್ಟ ಅನುಭವಗಳು ತೀರಾ ಕಡಿಮೆ ಆಗಿರ್ಬೋದು, ತೀರಾ ಕಡಿಮೆ.
0: ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡಿದಾಗ ನಿಮಗೆ ಹೆಚ್ಚು ಖುಷಿ ಆಗುತ್ತೆ, ನೀವು ಮಾಡಿರುವಂಥ ಕೆಲಸಗಳಲ್ಲಿ ಅವರು ಖುಷಿ ಕಾಣ್ತಾರೆ ಅನ್ನುವಾಗ ನಿಮಗೆ ಖುಷಿ ಆಗುತ್ತೆ ಅಲ್ವಾ ಸರ್?
1: ಹೌದು ಮ್ಯಾಮ್.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಿಸ್ನೆಸ್ ಮನೆಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಶಿವಪ್ರಕಾಶ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಬಿಸ್ನೆಸ್ ಫೆಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಗಂಗೂರೇಶ್ವರ ಎಲೆಕ್ಟ್ರಿಕಲ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವ ಶ್ರೀಯುತ ಶಿವಪ್ರಕಾಶ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣವಾ. ಶಿವಪ್ರಕಾಶ್ ಅವರೇ, ಇಷ್ಟು ತನಕ ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಯಾವುದು ಖುಷಿ ಕೊಡುವಂತಹ ಗಳಿಗೆ, ಸಾರ್ಥಕತೆಯ ಮೂಮೆಂಟ್ ಯಾವುದು ಅಂತ ಹೇಳ್ತಿದ್ರಿ? ಅಟ್ ದ ಸೇಮ್ ಟೈಮ್ ಯಾವುದು ಸರ್ ನಿಮ್ಮ ಚಾಲೆಂಜಿಂಗ್ ಜಾಬ್, ಅಂದ್ರೆ ತುಂಬಾ ಸ್ಟ್ರಗಲ್ ಆಯ್ತು ಅಥವಾ ತುಂಬಾ ಕಷ್ಟ ಆಯ್ತು ಈ ಒಂದು ಬಿಸ್ನೆಸ್ ಜರ್ನಿಯಲ್ಲಿ, ಇಂಥ ಒಂದು ದಿನ ಅಂದರೆ ಯಾವ ದಿನವನ್ನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ?
3: ನನಗೆ ಕೆಲವೊಂದು ಕೆಲಸಗಳಲ್ಲಿ ಇಕ್ಕಟ್ಟಿಗೆ ಬಂದಾಗ ಅದನ್ನು ಯಾವ ರೀತಿ ಕ್ಲಾರಿಫೈಡ್ ಮಾಡಿಕೊಂಡು ಅಥವಾ ನನಗೆ ಕಡಿಮೆ ತಿಳಿದಿರೋಂಥ ಕೆಲಸ, ಹೆಚ್ಚಿನದಾಗಿ ತಿಳಿಬೇಕಾದಂಥ ಕೆಲಸ ಬಂದಾಗ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ಪರಿಣಿತರೊಂದಿಗೆ, ನಮ್ಮ ಸ್ನೇಹಿತರುಗಳು ಅವರು ಇವರು ಎಲ್ಲರ ಹತ್ರ ಚರ್ಚೆ ಮಾಡಿ ನಾವು ಆ ಕೆಲಸನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನು ನೋಡಿಕೊಂಡು ಅವರಿಗೆ ಬೇಕಾದ ರೀತಿ ಕೆಲಸಗಳನ್ನ ಮಾಡಿಕೊಡ್ತೀವಿ. ಅದರಲ್ಲಿ ತುಂಬ ಕಷ್ಟ ಆಗಿದ್ದು ಅಂದರೆ ಕೆಲವೊಂದು ಇದೆ ಸಣ್ಣ ಪುಟ್ಟಕ್ಕೆ, ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗಿದ್ದು ಯಾವುದೂ ಇಲ್ಲ. ಆಲ್ಮೋಸ್ಟು ನಮಗೆ ಎಲ್ಲದನ್ನು ಈಸಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ, ಯಾವುದೂ ತೊಂದರೆ ಬಂದಿಲ್ಲ.
2: ಬಂದಿಲ್ಲ ಸರ್. ಬಿಸ್ನೆಸ್ ಹೇಗಿದೆ ಸರ್?
3: ಬಿಸ್ನೆಸ್ಸು ಸ್ವಲ್ಪ ಇವಾಗಿನ ಮಟ್ಟಕ್ಕೆ ಹೇಳಬೇಕಂದ್ರೆ ಬಿಸ್ನೆಸ್ ಸ್ವಲ್ಪ ಡೌನ್ ಇದೆ, ಭಾಳ ಡೌನ್ ಇದೆ. ಇವಾಗ ಕೊರೋನಾ ಆದಮೇಲಿಂದ ಬಿಸ್ನೆಸ್ಸಿನ ಒಂದು ರೀತಿ ನೀತಿಗಳೇ ಬದಲಾವಣೆ ಆಗಿದೆ, ತುಂಬ ಬದಲಾವಣೆ ಆಗಿದೆ. ಆಮೇಲೆ ಸಣ್ಣ ವ್ಯಾಪಾರಸ್ಥರುಗಳು ಬದುಕೋದು ಕಷ್ಟನೇ ಅದು ಈಗಿನ ವಾತಾವರಣದಲ್ಲಿ. ಕೆಲಸ ಮಾಡಿ ವ್ಯಾಪಾರ ಮಾಡಿ ಬದುಕ್ತೀನಿ ಅಂದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಇಲ್ಲ, ನಾನು ಬರೀ ವ್ಯಾಪಾರನೇ ಮಾಡಿ ಬದುಕ್ತೀನಿ ಅನ್ನೋರು ತುಂಬ ಕಷ್ಟಕ್ಕಾಗುತ್ತೆ. ತುಂಬ ಜಾಸ್ತಿ ಬ್ಯಾಕ್ಗ್ರೌಂಡ್ ಇರೋವಂಥವರು ಜಯಿಸ್ಕೋಬೋದು, ಅಥವಾ ಟೆಕ್ನಿಕಲ್ಲಿ ಕೆಲವರು ಮಾಡ್ತಾರೆ, ಆ ರೀತಿ ಮಾಡಿದಾಗ ಮಾಡ್ಬೋದು. ಎರಡನ್ನೂ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಅವ್ರು ಎರಡರಲ್ಲೂ ಇದು ಹೋದ್ರೂ ಅದರಲ್ಲಿ ಒಂದು ದಾರಿ ಹೋದರೂ ಇನ್ನೊಂದು ದಾರಿ ಇರುತ್ತೆ ಅವರಿಗೆ, ಆ ಥರ ಮುಂದೆ ಬರ್ಬೋದು ಅಂತ ನನ್ನ ಅನಿಸಿಕೆ.
2: ಓಕೆ ಶಿವಪ್ರಕಾಶ್ ಸರ್, ಕಾಂಪಿಟೇಷನ್ ಹೇಗಿದೆ?
3: ತುಂಬ ಕಾಂಪಿಟೇಷನ್ ಇದೆ. ದಿನಕ್ಕೆ 10 ಕಂಪ್ನಿಗಳು ಬರುತ್ತೆ, ದಿನಕ್ಕೆ 10 ಥರ ಸಾಮಾನುಗಳು ಅವರು ಸೃಷ್ಟಿ ಮಾಡ್ತಾರೆ. ಈಗ ತಯಾರಕರು ಇರ್ತಾರಲ್ಲ, ಅವ್ರು ಯಾವುದೇ ರೀತಿ ರಿನೋವೇಷನ್ ಮಾಡಬೇಕಾದ್ರೂ ಪ್ರತಿಯೊಂದು ಹಂತದಲ್ಲೂ ಭಾಳ ಕಾಂಪಿಟೇಟಿವ್ ಆಗೇ ಮಾಡ್ತಾರೆ. ಹಾಗಾಗಿ ನಮಗೂ ಅದನ್ನು ಮಾರುವಂಥ ಕೆಲಸಗಳು ನಾವು ಮಾಡಿದಾಗ ನಮಗೂ ತುಂಬ ಕಾಂಪಿಟೇಷನ್ ಇರುತ್ತೆ. ಕಂಪ್ನಿಯಿಂದ ಏನು ಬೆನಿಫಿಟ್ಸು ಅಥವಾ ಇದು ಏನಿದೆ ಅದನ್ನು ಆದಷ್ಟು ಕಸ್ಟಮರ್ ಕಡೆಗೆ ನಾವು ಟರ್ನ್ ಮಾಡಿಬಿಟ್ಟು ಮಾರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ತುಂಬ ಕಾಂಪಿಟೇಷನ್ ಇದೆ, ಬಿಸ್ನೆಸ್ ತುಂಬ ಕಾಂಪಿಟೇಷನ್.
2: ಸರ್, ಶಿವಮೊಗ್ಗದಲ್ಲಿ ಸಾಕಷ್ಟು ಈ ರೀತಿಯ ಶಾಪ್ಸ್ಗಳಿದೆ ಆಯಿತಾ, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಆಮೇಲೆ ಕನ್ಸ್ಟ್ರಕ್ಷನ್ ಐಟಮ್ಸ್ ಎಲ್ಲ ಸಿಗುವಂಥದ್ದು. ಆದರೂ ಜನ ಯಾಕೆ ನಿಮ್ಮ ಶಾಪಿಗೆ ಬರಬೇಕು ಸರ್? ಯಾಕೆ ಶ್ರೀ ಗಂಗೂರೇಶ್ವರ ಎಲೆಕ್ಟ್ರಿಕಲ್ಸ್ಗೆ ಬರಬೇಕು?
3: ಇವ ಏನು ಹೇಳ್ತೀನಿ ಅಂದರೆ ಎಲ್ಲರ ಶಾಪ್ಗಳು ಚೆನ್ನಾಗೇ ನಡಿಬೇಕು, ಯಾರ್ದು ಜಾಸ್ತಿ ಕಡಿಮೆ ಅಂತ ನಾವು ಭಾವನೆ ಮಾಡಬಾರ್ದು. ಯಾಕಂದರೆ ಇರೋದೊಂದು ಜೀವನ, ಅದಕ್ಕೆ ಪರಮಾತ್ಮ ಕೊಟ್ಟಿರೋಷ್ಟು ನಮಗೆ ಎಷ್ಟು ಬರಬೇಕೋ ಅದೇ ಬರೋದು. ಅದರಲ್ಲಿ ಏನಂತೇಳಿದ್ರೆ ನಮಗೆ ಜಾಸ್ತಿ ಬರಬೇಕು ಅನ್ನೋ ಇದು ನಾನು ಎಕ್ಸ್ಪೆಕ್ಟೇಷನ್ನ ಯಾಕೆ ಮಾಡ್ತೀನಿ ಅಂದರೆ ಇನ್ವೆಸ್ಟ್ ಮಾಡಿಕೊಂಡು ನಾವು ವ್ಯಾಪಾರ ಮಾಡಲಿಕ್ಕೆ ಅಂತಲೇ ಕೂತಿರೋದ್ರಿಂದ ಆ ಮನಸ್ಸಿನ ಆಸೆಗೆ ನಾವು ಹೇಳ್ಬೋದು ಅಷ್ಟೇ, ನಾವು ಜಾಸ್ತಿ ನಮಗಾಗಲಿ ಜಾಸ್ತಿ ನಮಗಾಗಲಿ ಅಂತೇಳಿ. ಅದು ಎಷ್ಟಾಗಬೇಕೋ ಆ ರೀತಿ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ.
2: ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಒಳ್ಳೆ ಗುಣ ಇರಬೇಕು, ಒಳ್ಳೆ ಸ್ವಭಾವ ಇರಬೇಕು, ಜನಗಳ ಹತ್ರ ಬೆರೆಯುವಂಥ ಒಂದು ಶಕ್ತಿ ಇರಬೇಕು, ಜನಗಳಿಗೆ ಏನು ಬೇಕು, ನಮ್ಮ ಈ ಬಂದಿರೋಂಥ ಗ್ರಾಹಕರಿಗೆ ಯಾವ ರೀತಿ ಬೇಕು ಏನು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಫುಲ್ಫಿಲ್ ಮಾಡುವಂಥ ಒಂದು ಕಾರ್ಯತಂತ್ರ ಬೇಕು, ಅದು ಮೇಯ್ನಾಗಿ ಇರೋವಂಥ ವಿಚಾರ. ಮತ್ತು ಯಾವುದನ್ನೇ ನಾವು ಇನ್ನೂ ತಂದುಬಿಟ್ಟು ಮಾರಬೇಕಾದ್ರೆ ಅದರ ಗುಣಮಟ್ಟ ಮತ್ತು ಆ ವಸ್ತು ಎಷ್ಟು ದಿವಸ ಬಾಳಿಕೆ ಬರುತ್ತೆ, ಕಂಪನಿಗಳು ಎಷ್ಟು ದಿವಸದ ಕಂಪನಿಗಳು ಅವನ್ನೆಲ್ಲ ನೋಡಿಕೊಂಡು ವ್ಯವಹಾರ ಮಾಡಿದ್ರೆ ತುಂಬ ಒಳ್ಳೆಯದು.
2: ಸರ್, ನಾನು ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಶಾಪ್ ಸುತ್ತಲೂ ಎಲ್ಲ

0: ಕಡೆ ಐಟಮ್ಸ್ ಇದೆ ಆಯ್ತಾ, ಪ್ಲಾಸ್ಟಿಕ್ ಸ್ಟೀಲು ಕಬ್ಬಿಣದ್ದು ಸೀಟು ಎಲ್ಲ ತರದ್ದು ಇದೆ ಆಯ್ತಾ. ಇಷ್ಟೆಲ್ಲ ಮೆಟೀರಿಯಲ್ ಹಾಕಿದ್ರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗ್ಬೋದು ಸರ್ ಈ ರೀತಿಯ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅನ್ನುವಾಗ?
1: ಇದು ಸಣ್ಣ ಮಟ್ಟಕ್ಕೆ ಈ ರೀತಿ ಎಲ್ಲ ರೀತಿ ಆಲ್ ಇನ್ ಒನ್ ಮಾಡ್ತೀವಿ ಅಂದರೆ ಮಿನಿಮಮ್ ಕಮ್ಮಿ ಅಂದ್ರೂ ಒಂದು 40-50 ಲಕ್ಷ ಬೇಕು. ಅದು ಸ್ವಂತ ಜಾಗ ಆಗಿದ್ದರೆ ಮತ್ತು ಅದು ಬಾಡಿಗೆ ಜಾಗದಲ್ಲಿ ಮಾಡ್ತೀವಿ ಅಂದಾಗ ಸ್ವಲ್ಪ ಇನ್ನೂ ಜಾಸ್ತಿ. ಅವ್ರಿಗೆ ತಕ್ಷಣ ಅದು ಯಾವ ರೀತಿ ರೂಪುರೇಷೆ ಮಾಡ್ಕೊತೀವಿ ಅದ್ರ ಮೇಲೆ ಇದಾಗುತ್ತೆ, ಅವಲಂಬಿತ ಆಗುತ್ತೆ. ಮಿನಿಮಮ್ ಆಗಿ ಮಾಡಬೇಕಂದ್ರೆ ಒಂದು 40-45 ಲಕ್ಷ ತನಕ ಮ್ಯಾಕ್ಸಿಮಮ್ ಬೇಕಾಗುತ್ತೆ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ರೀತಿ ಒಂದು ಶಾಪ್ ನಡೆಸಬೇಕಾದ್ರೆ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಶಿವಪ್ರಕಾಶ್ ಅವ್ರು ಹೇಳ್ತಾ ಇದ್ರು. ಹಾಗೆ ಇವ್ರ ಜೊತೆ ಬಿಸ್ನೆಸ್ ಮಾತುಕತೆನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ಏನೋ ಕೇಳಿದ್ದಾಯ್ತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಶ್ರೀ ಗಂಗೂರೇಶ್ವರ ಎಲೆಕ್ಟ್ರಿಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಮಾಲೀಕರಾಗಿರುವ ಶಿವಪ್ರಕಾಶ್ ಅವರು ನಮ್ಮೊಟ್ಟಿಗೆ ಅವರ ಬಿಸ್ನೆಸ್ ಜರ್ನಿಯನ್ನ ಮಾತಾಡ್ತಾ ಇದ್ರು. ಜೊತೆಗೆ ಇವರಿಗೆ ಸುಮಾರು ಇದರಲ್ಲಿ 20 ವರ್ಷಗಳ ಅನುಭವ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಸೊ ಇವ್ರ ಜೊತೆಗೆ ಮಾತುಕತೆನ ಮುಂದುವರಿಸೋಣ. ಶಿವಪ್ರಕಾಶ್ ಅವರೇ, ಈಗ ಸದ್ಯಕ್ಕೆ ನಿಮ್ಮ ಶ್ರೀ ಗಂಗೂರೇಶ್ವರ ಎಲೆಕ್ಟ್ರಿಕಲ್ಸ್ ಅಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇದಾರೆ, ಅಥವಾ ನೀವೇನೆ ಎಲ್ಲ ಹ್ಯಾಂಡಲ್ ಮಾಡ್ತೀರಾ, ಹೇಗೆ ಸರ್?
3: ಸದ್ಯಕ್ಕೆ ನಾವು ಯಾರನ್ನೂ ತಗೊಂಡಿಲ್ಲ, ಯಾಕಂದ್ರೆ ನಾನು ನಮ್ಮ ಮನೆಯವರು ಇಬ್ಬರೇ ಮೇಂಟೈನ್ ಮಾಡ್ತಾ ಇದ್ವಿ. ಫರ್ದರ್ ಮುಂದೆ ನೋಡಬೇಕು. ನಾವು ಇಲ್ಲಿಗೆ ಬಂದು 1 ವರ್ಷ ಆಗಿರೋದ್ರಿಂದ ನಮಗಿನ್ನೂ ಅಂಥ ಒಂದು ಇದು ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ. ನೆಕ್ಸ್ಟಲ್ಲಿ ನಾನು ತಗೊಳ್ಬೇಕು ಅಂತ ಇದ್ದೀನಿ, ಮುಂದೆ ನೋಡ್ಬೇಕು ಯಾವ್ರಿಗೆ.
2: ಇಲ್ಲಿ ದಿನ ಕಸ್ಟಮರ್ಸ್ ಬರ್ತಾರೆ ಸರ್, ಒಂದ್ ದಿನಕ್ಕೆ ಎಷ್ಟು ಜನ ಬರ್ಬೋದು?
3: ಒಂದ್ ದಿನಕ್ಕೆ ಕಮ್ಮಿ ಅಂದ್ರೆ 100-150 ಜನ ಬರ್ತಾರೆ.
2: ಅದ್ರಲ್ಲಿ ಎಂಕ್ವೈರಿಸ್ ಜಾಸ್ತಿ ಇರುತ್ತೆ.
3: ಜಾಸ್ತಿ ಇರುತ್ತೆ. ಒಂದು 20% ಕಸ್ಟಮರು ಬೈ ಮಾಡ್ತಾರೆ. ನಮಗೆ ರೆಗ್ಯುಲರ್ ಇರೋವಂಥವ್ರು ಇದ್ದಾರೆ, ನಮಗೆ ಶಾಶ್ವತವಾಗಿ ನಮ್ಮನ್ನು ನಂಬ್ಕೊಂಡು ಬರೋವಂಥವ್ರು. ಅದು ನಮ್ಮಲ್ಲಿ ನೋಡಿ ನಾವು ಕೆಲಸದ ವಿಚಾರದ್ದಾಗಲಿ, ಸಾಮಾನುಗಳು ಕೊಡುವಾಗ ಒಂದು ಕಂಪನಿ ಅಥವಾ ಮತ್ತೊಂದು ವಿಚಾರದಲ್ಲಿ ಅವರು ನಮ್ಮನ್ನು ಅವಲಂಬಿತ ಆಗಿರ್ತಾರೆ, ಅಂಥವರು ಕೂಡ ಬರ್ತಾರೆ. ಇನ್ನು ತುಂಬ ತಿಳ್ಕೊಂಡಿರೋರು ಬರ್ತಾರೆ, ಅವರು ನಮಗೆ ತಿಳಿಸಿ ಹೋಗ್ತಾರೆ. ಕೆಲವೊಂದು ನಮ್ಮಲ್ಲಿ ಏನಿದೆ, ಅವ್ರಿಗೆ ಏನು ಬೇಕು ಅದನ್ನು ತಿಳಿಸ್ಕೊಳ್ಳೋ ಅಂಥವ್ರು ಸುಮಾರು ಜನ ಬರ್ತಾರೆ. ಅವರಿಂದ ನಾವು ಪಾಠ ಕಲಿತಾ ಇರ್ತೀವಿ. ಯಾಕಂದ್ರೆ ನಾವು ಇಲ್ಲಿಗೆ ನಾವು ಕಲ್ತಿದ್ದೀವಿ ಅಂತ ನಾವೇ ದೊಡ್ಡವರು ಅಂತ ಹೇಳಲ್ಲ. ನಾವು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನು ಬಿಸ್ನೆಸ್ ಮಾಡೋಕೆ ಕೂತಿರ್ತೀವಿ, ಒಂದೊಂದು ಕ್ಷಣದಲ್ಲೂ ಒಂದೊಂದು ಪಾಠ ನಮಗೆ ಬರ್ತಾ ಇರುತ್ತೆ. ಅದನ್ನು ನಾವು ಗ್ರಾಹಕರಿಂದ ಆದಷ್ಟು ಕಲಿತಾ ಇರ್ತೀವಿ. ಅದನ್ನು ನಾವು ಕೂಡ ಕೆಲವೊಂದು ನಮಗೆ ಗೊತ್ತಿರೋದನ್ನು ಅವ್ರಿಗೆ ತಿಳಿಸ್ತೀವಿ. ಅದರಲ್ಲಿ ಏನೋ ತಪ್ಪು ಒಪ್ಪು ಇದ್ದರೆ ಅಥವಾ ಇನ್ನೊಂದೇನೋ ಅವರಿಂದ ಕಲಿಯೋಂಥದ್ದಿದ್ದರೆ ಅದನ್ನು ಮಿಕ್ಸಪ್ ಮಾಡ್ಕೊಂಡು ನಾವು ಸರಿ ಮಾಡ್ಕೊಳ್ಳೋ ಪ್ರಯತ್ನವೂ ಮಾಡ್ತೀವಿ. ಗ್ರಾಹಕರಿಗೆ ಖುಷಿ ತರೋವಂಥ ಕೆಲಸನೇ ಮಾಡಬೇಕು ಅಂತ ನಮ್ಮದು.
2: ಸೂಪರ್. ಶಿವಪ್ರಕಾಶ್ ಸರ್, ನೀವೇ ಹೇಳಿದಾಗೇ ಇಲ್ಲಿಗೆ ಬರುವಂಥ 80% ಕಸ್ಟಮರ್ಸ್ಗಳು ಎಂಕ್ವೈರಿಸ್ಗೆ ಬರ್ತಾರೆ. ಎಲ್ಲೇನು ಸಿಗುತ್ತೆ, ಎಷ್ಟು ರೇಟು ಏನು ಅಂತೆಲ್ಲ ಕೇಳಿಕೊಂಡು ಸುಮ್ಮನೆ ಹೋಗ್ತಾರೆ ಕೆಲವರು, ಆಯ್ತಾ? ಅಂಥವ್ರ ಹತ್ರ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಈಗ ಎಲ್ಲಾದರೂ ಬೆಲೆನೂ ಕೇಳಿರ್ತಾರೆ, ಸುಮಾರು ಹೊತ್ತು ನಿಮ್ಮ ಹತ್ರ ಮಾತಾಡಿ ಇದೆಷ್ಟು ಅದಷ್ಟು ಅಂತೆಲ್ಲ ಕೇಳಿರ್ತಾರೆ, ಹಾಗೆ ಹೋಗ್ಬಿಡ್ತಾರೆ, ಏನು ವ್ಯಾಪಾರ ಮಾಡಲ್ಲ ಅಂಥವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ?
3: ಇಲ್ಲ ಮೇಡಮ್, ನಮ್ಮದು ಒಂದು ಸಮಾಧಾನದ ಮಾತುಗಳು ಫಸ್ಟ್ ನಾವು ಮಾತಾಡ್ತಾ ಹೋಗ್ತೀವಿ. ಅವರು ಈಗ ಬರೀ ಒಂದು ರೇಟನ್ನು ಮಾತ್ರ ಕೇಳೋಕ್ಕೆ ಬಂದಿದ್ದಾರೆ ಅಂತ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಪ್ರಾರಂಭದಲ್ಲಿ ಅವ್ರು ಸುಮ್ಮನೆ ಕೇಳ್ತಾ ಇರ್ತಾರೆ, ಆಮೇಲೆ ಕ್ವಾಂಟಿಟಿಗಳು ಹೇಳ್ತಾ ಇರ್ತಾರೆ, ಇಷ್ಟು ಬೇಕು ನಮಗೆ, ಏನು ರೇಟ್ ಕೊಡ್ತೀರಾ. ಅದ ನಂತರದಲ್ಲಿ ಅವರು ಲಾಸ್ಟಿಗೆ ಹಾಗೆ ಕೊನೆಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ ನಾವು ಆದಷ್ಟು ಅವ್ರನ್ನ ಮತ್ತೆ ಮತ್ತೆ ಕೇಳ್ತೀನಿ, ಎಷ್ಟು ಬೇಕು, ಯಾವಾಗ ಬೇಕು, ನಿಮ್ಮ ಕಟ್ಟಡಕ್ಕೆ ನಾವು ತೊಗೊಂಡು ಬಂದು ಇಳಿಸ್ತೀವಿ. ಎಲ್ಲ ರೀತಿಯೂ ಅವರಿಗೆ ಆಫರ್ಗಳನ್ನ ಸ್ವಲ್ಪ ಅವರಿಗೆ ಮನಮುಟ್ಟೋ ಥರ ನಾವು ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನದಲ್ಲಿ ಅವರೇನಾದರೂ ನಮಗೆ ಅವ್ರ ಮನಸ್ಸಿಗೆ ಏನಾದರೂ ನಮ್ಮದು ಸ್ಯಾಟಿಸ್ಫೈಡ್ ಆಗಿಲ್ಲ ಅನ್ಸಿದ್ರೆ ಅದನ್ನು ಅವರು ನೇರವಾಗಿ ಹೇಳಲ್ಲ, ಹಾಗೆ ಹೋಗ್ಬಿಡ್ತಾರೆ. ಅದನ್ನು ನಾನು ಕೆಲವು ಗ್ರಾಹಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಏನಿದೆ ಅದು ನಮ್ಮ ಇದನ್ನು ನಮಗೆ ನೇರವಾಗಿ ಹೇಳೋಗ್ಬಿಡಿ. ಈಗ ನಾವು ಸುಮ್ಮನೆ ಬಂದುಬಿಟ್ಟು ನೀವು ಕೇಳ್ತೀರಾ, ನಾವು ಹೇಳ್ತೀವಿ ಅದು ಏನು ರೇಟು, ನಿಮಗೆ ರೇಟ್ ಗೊತ್ತಿರುತ್ತೆ, ಕೇಳಿರ್ತೀರಾ. ಇನ್ನು ಕೆಲವರು ಆನ್ಲೈನ್ ಸರ್ಚಿಂಗ್ ಭಾಳ ಇರುತ್ತೆ, ಆನ್ಲೈನ್ಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇರುತ್ತೆ. ವ್ಯಾಪಾರದಲ್ಲಿ ಏನಾಗುತ್ತೆ ಅಂದರೆ ಆ ಸ್ಕ್ರೀನ್ ಮೇಲೆ ತೋರಿಸೋ ಮೆಟೀರಿಯಲ್ಲೇ ಬೇರೆ, ಇಲ್ಲಿ ಕೊಡೋವಂಥ ಮೆಟೀರಿಯಲ್ಲೇ ಬೇರೆ ಆಗಿರುತ್ತೆ. ಅವ್ರು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಸಮಸ್ಯೆಗಳು ಅನುಭವಿಸ್ಕೊಂಡು ಆಮೇಲೆ ಬರ್ತಾರೆ. ಹಾಳಾದ ಮೇಲೆ ನಮ್ಮ ಹತ್ರ ಬಂದಾಗ ನಾವೇನು ಮಾಡಲಿಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ಒಳ್ಳೆಯ ಗುಣಮಟ್ಟ ಮತ್ತು ಅವ್ರಿಗೂ ಒಳ್ಳೆಯ ಕಾರ್ಯತಂತ್ರವಾಗಿ ನಾವು ಕೊಡ್ಬೋದು. ಅದನ್ನು ನಾನು ಎಲ್ಲ ಕಸ್ಟಮರ್ಗೂ ಹೇಳಬಲ್ಲೆ.
2: ಸರ್, ಹಾಗೆ ಕೊನೆಯದಾಗಿ ಒಂದು ಪ್ರಶ್ನೆ ಏನಪ್ಪಾ ಅಂದರೆ, ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವೇನು ಸಜೆಷನ್ಸ್ ಕೊಡ್ತೀರಾ ಸರ್? ಅವರು ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಬಿಸ್ನೆಸ್ನ ಪ್ರಾರಂಭ ಮಾಡಬೇಕಾಗತ್ತೆ, ಯಾವುದೇ ಬಿಸ್ನೆಸ್ ಆದರೂ?
3: ನನ್ನ ಪ್ರಕಾರ ಇವಾಗಿನ ಯೋಚಿಗೆ ಹೇಳೋದೇನಂತಂದರೆ, ಹೆಚ್ಚಿನದಾಗಿ ಇನ್ವೆಸ್ಟ್ ಮಾಡಿ ಕಾಯೋವಂಥ ಪರಿಸ್ಥಿತಿಗೆ ಬರೋವಂಥ

0: ವರ್ಕನ್ನು ಜಾಸ್ತಿ ಯಾರೂ ಮಾಡಬೇಡಿ. ಆಮೇಲೆ ಆದಷ್ಟು ಜಾಗಗಳು ಸ್ವಂತ ಇದ್ದರೆ ಬಿಸ್ನೆಸ್ಸು ಮಾಡಲಿಕ್ಕೆ ಅನುಕೂಲ. ಬಾಡಿಗೆ ಅವಲಂಬಿತ ಆಗಿ ಬಿಸ್ನೆಸ್ ಮಾಡಲಿಕ್ಕೆ ಹೋದರೆ ಬಾಡಿಗೆ ದುಬಾರಿಗಳಿದೆ, ಆಮೇಲೆ ಪ್ರತಿಯೊಂದು ಟ್ಯಾಕ್ಸ್ಗಳು ವಿಪರೀತ ಇದೆ. ಅದನ್ನೆಲ್ಲ ನೀವು ನಿಭಾಯಿಸ್ತೀರಾ, ನಿಮಗೆಲ್ಲ ರೀತಿ ನೀವು ಗ್ರಹಿಸ್ಕೊಂಡು ಮಾಡ್ಕೊಂಡು ಹೋಗ್ತೀರಾ ಅನ್ನಂಗಿದ್ರೆ ಮಾಡ್ಬೋದು. ಇಲ್ಲ, ಇದು ಮಧ್ಯೆ ಕೆಲವೊಂದು ಸರ್ಕಾರಗಳು ಚೇಂಜ್ ಆದಾಗ ಕೆಲವೊಂದು ರೂಲ್ಸ್ ಚೇಂಜ್ ಮಾಡ್ತಾರೆ, ಆ ಟೈಮಲ್ಲಿ ಅದನ್ನೆಲ್ಲ ಫೇಸ್ ಮಾಡ್ತೀವಿ ಅನ್ನಂಗಿದ್ರೆ ಮಾಡ್ಬೋದು. ಈ ಕಳ್ಳೆಕ್ಕ ಸುಳ್ಳೆಕ್ಕ ಅಂತ ಮಾಡೋಕ್ಕೆ ಹೋದಾಗ ವ್ಯಾಪಾರಗಳು ಆಗಲ್ಲ, ಅದೊಂದು ಮೈಂಡಲ್ಲಿರಲಿ. ಪ್ರತಿಯೊಂದು ಯೂತ್ಸು ಏನೇ ಮಾಡಬೇಕಾದ್ರೂ 10 ಬಾರಿ ಯೋಚನೆ ಮಾಡಿ, ಗೊತ್ತಿರೋಂಥವ್ರ ಹತ್ರ ಅಥವಾ ಮಾಡಿರೋರ ಹತ್ರ ಅನುಭವಗಳನ್ನ ತಿಳ್ಕೊಂಡು ವ್ಯಾಪಾರ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ನಿಜ ಸರ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ಹಾಗೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಶಾಪ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕಾಗಿ ಆತ್ಮೀಯ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.
1: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಶಿವಪ್ರಕಾಶ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು, ಅವರ ಅನುಭವದ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ನಿಜವಾಗ್ಲೂ ನನಗೂ ಖುಷಿ ಆಯ್ತು ಇವರೊಟ್ಟಿಗೆ ಮಾತಾಡಿ. ಜೊತೆಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ, ಜೊತೆಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ. ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686096 8609. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ

0: ಮಾಡಿ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನ ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲೇನೆ ಹುಟ್ಟಿ ಬೆಳೆದು ನಂತರ ವಿದ್ಯಾಭ್ಯಾಸವನ್ನು ಮುಗಿಸಿ ಇಂಜಿನಿಯರ್ ಪದವಿಯನ್ನು ಪಡ್ಕೊಂಡು ಇಂಜಿನಿಯರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅನಿವಾರ್ಯ ಕಾರಣದಿಂದಾಗಿ ಕೆಲಸವನ್ನ ಬಿಡಬೇಕಾಗಿ ಬರುತ್ತೆ. ಕೆಲಸವನ್ನ ಬಿಟ್ಟು ಮತ್ತೆ ತಮ್ಮ ಊರಿಗೆ ಹಿಂದಿರುಗ್ತಾರೆ. ಆ ಸಮಯದಲ್ಲಿ ಕೆಲಸ ಬಿಟ್ಟಿದ್ರಿಂದ ಏನಾದರೂ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲೇಬೇಕು, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಊರಲ್ಲೇ ಇದ್ದು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಕುಟುಂಬವನ್ನು ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಚಾಲೆಂಜನ್ನು ಮಾಡಿಕೊಂಡು ಒಂದು ನರ್ಸರಿಯನ್ನು ಆರಂಭ ಮಾಡ್ತಾರೆ. ಅವರಿಗಿದ್ದಂತಹ ಮೂಲ ಆಧಾರ ಅವರ ಕೃಷಿ ಭೂಮಿಯಾಗಿರುತ್ತೆ. ಕೃಷಿ ಭೂಮಿನಲ್ಲಿನೇ ಒಂದು ನರ್ಸರಿಯನ್ನು ಮಾಡ್ಕೊಳ್ತಾ, ಸೊ ನರ್ಸರಿನಲ್ಲಿ ಬಹಳಷ್ಟು ವಿವಿಧ ಜಾತಿಯ ಸಸಿಗಳನ್ನ ಅಲ್ಲಿ ಕಸಿ ಮಾಡೋದ್ರ ಮೂಲಕ, ಹಾಗೆ ಅಲ್ಲಿ ಒಂದು ನರ್ಸರಿಯನ್ನು ಮಾಡೋದ್ರ ಮೂಲಕ ಆರಂಭ ಮಾಡ್ತಾರೆ. ಹಲವಾರು ಹೂವಿನ ಗಿಡಗಳು, ಸಸಿಗಳು ಅಥವಾ ನೈಸರ್ಗಿಕ ಸುಗಂಧ ಬರುವಂತಹ ಸಸಿಗಳಾಗಿರ್ಬೋದು, ಹಾಗೆ ವಿಶೇಷವಾಗಿರುವಂತಹ ಸಸಿಗಳನ್ನು ಕೂಡ ಅವರು ಅಲ್ಲಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಒಂದು ಒಳ್ಳೆಯ ನರ್ಸರಿ ಕೂಡ ಆರಂಭ ಆಗುತ್ತೆ. ಹಾಗೆಯೇ ಆ ಊರಿನ ಸುತ್ತಮುತ್ತದಲ್ಲಿರುವಂತಹ ಬಹಳಷ್ಟು ಜನಕ್ಕೆ ಒಂದು ಒಳ್ಳೆಯ ಉದ್ಯೋಗ ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ. ಬಹಳಷ್ಟು ಜನ ಇವರ ನರ್ಸರಿನಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಪ್ರಯೋಗಗಳನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಬೇರೆ ಬೇರೆ ಸಸಿಗಳನ್ನ ಕಸಿ ಮಾಡಿ ಅವುಗಳನ್ನ ಪ್ಲಾಂಟಿಂಗ್ ಮಾಡುವಂಥದ್ದು, ಈ ಥರದ ಎಲ್ಲ ಕೂಡ ಒಳ್ಳೊಳ್ಳೆ ಪ್ರಯೋಗಗಳನ್ನ ಮಾಡ್ತಾ ಒಂದು ಒಳ್ಳೆಯ ನರ್ಸರಿಯನ್ನ ಮುಂದುವರಿಸ್ಕೊಂಡು ಬರ್ತಾ ಇರ್ತಾರೆ. ಕಾಲಕ್ರಮೇಣ ಕೆಲವೊಂದಷ್ಟು ಬದಲಾವಣೆಗಳಿಂದ ಈ ನರ್ಸರಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಾಣ್ತಾರೆ. ಸೊ ಈ ಒಂದು ಬದಲಾವಣೆಗಳ ಜೊತೆನಲ್ಲಿ ಕೂಡ ಅವರು ಈಗಲೂ ಕೂಡ ನರ್ಸರಿಯನ್ನ ಮಾಡ್ಕೊಳ್ತಾ ವಿಶೇಷವಾದಂತಹ ಸಸಿಗಳನ್ನ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾ, ಸೊ ಅದರಿಂದನೂ ಕೂಡ ಒಳ್ಳೆಯ ಒಂದು ಆದಾಯವನ್ನು ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ಇವರ ಇನ್ನೊಂದು ಸ್ಪೆಷಾಲಿಟಿಯನ್ನು ನಾವು ಹೇಳಬೇಕು ಅಂತಂದರೆ, ಇವರಿಗೆ ಕೇಂದ್ರ ಸರ್ಕಾರದ ಕೃಷಿ ಪ್ರಶಸ್ತಿ ಕೂಡ ದೊರಕಿದೆ. ಹಾಗೆ ಇವರು ಒಂದು ವಿಶೇಷವಾದಂತಹ ಹಣ್ಣಿನ ತಳಿಗೆ ಪೇಟೆಂಟ್ನ ಕೂಡ ಪಡ್ಕೊಂಡಿದ್ದಾರೆ. ಸೊ ಅದು ಯಾವುದು ಮತ್ತೆ ಅದರ ವಿಶೇಷತೆ ಏನಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವರ ಜೊತೆನಲ್ಲಿ ಮಾತಾಡೋಣ. ಹಾಗಾದರೆ ಬನ್ನಿ, ಇವರ ಈ ಒಂದು ನರ್ಸರಿಯ ಜರ್ನಿ ಹೇಗಿತ್ತು, ಮತ್ತೆ ಅಲ್ಲಿ ಬಂದಂತಹ ಚಾಲೆಂಜಸ್ಗಳೇನೇನು, ಹೇಗೆ ಒಂದು ನರ್ಸರಿ ನಡೀತಾ ಇದೆ, ಮತ್ತೆ ನರ್ಸರಿ ಮಾಡಬೇಕು ಅನ್ನೋರಿಗೆ ಏನು ಟಿಪ್ಸ್ ಕೊಡ್ತಾರೆ, ಇದೆಲ್ಲದನ್ನ ಇವರ ಹತ್ರ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇರುವಂತಹ ಇವರು ರಿಪ್ಪನ್ಪೇಟೆಯ ಬರುವೆ ಗ್ರಾಮದವರು. ತೀರ್ಥಹಳ್ಳಿ ರಸ್ತೆನಲ್ಲಿ ಈ ಒಂದು ಊರು ಸಿಗುತ್ತೆ, ಇಲ್ಲಿನೇ ಇವರ ನರ್ಸರಿ ಕೂಡ ಇರೋದು. ಸೊ ಹಾಗಾದರೆ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇರುವಂತಹ ಇವರು ಅನಂತಮೂರ್ತಿ ಜವಳಿಯವರು. ಸೊ ಬನ್ನಿ ಹಾಗಿದ್ರೆ ಸರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವರು ಇವರ ನರ್ಸರಿನ ಹೇಗೆ ಮಾಡ್ತಾ ಇದ್ರು, ಏನೆಲ್ಲ ವಿಶೇಷತೆಗಳಿತ್ತು, ಇದೆಲ್ಲದರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್, ತಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ?
1: ನಾನು ಅನಂತಮೂರ್ತಿ ಜವಳಿ, ರಿಪ್ಪನ್ಪೇಟೆ ಶಿವಮೊಗ್ಗ ಜಿಲ್ಲೆ, ಅಲ್ಲಿ ಬರುವೆ ಗ್ರಾಮದಲ್ಲಿ ಅಂಕುರ್ ಫಾರ್ಮ್ ಮತ್ತು ನರ್ಸರಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಇವಾಗ.
0: ಓಕೆ ಸರ್, ಮೊದಲನೇದಾಗಿ ಸೊ ಈಗ ಆರಂಭದ ದಿನಗಳಲ್ಲಿ ನೀವು ನರ್ಸರಿನ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಸೊ ನರ್ಸರಿನಲ್ಲಿ ಯಾವೆಲ್ಲ ಪ್ಲಾಂಟ್ಗಳನ್ನ ಮಾಡಿದ್ರಿ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಹೇಳ್ಬೋದು. ನಾನು ಮೂಲತಃ ಇಲೆಕ್ಟ್ರಿಕಲ್ ಇಂಜಿನಿಯರು. ಮೊದಲು KEB ನಾನು ಸಹಾಯಕ ಇಂಜಿನಿಯರ್ ಆಗಿದ್ದೆ. ಮಧ್ಯದಲ್ಲಿ ಅಂದರೆ 1997 ನಾನು ಶಿವಮೊಗ್ಗ MRSನಲ್ಲಿದ್ದಾಗ ನಾನು ಸ್ವಯಂ ನಿವೃತ್ತಿ ಪಡೆದು ನಾನು ಊರಿನಲ್ಲೇ ಇಲೆಕ್ಟ್ರಿಕಲ್ ವರ್ಕ್ಶಾಪ್ ಮಾಡಿದೆ. ತುಂಬ ಚೆನ್ನಾಗಿ ನಡೀತಿತ್ತು. ಅಲ್ಲೊಂದು 10 ಅಂದರೆ 2002 ನಂದು ವರ್ಕ್ಶಾಪ್ ಇತ್ತು. ಸುಮಾರು 2002 ನಮ್ಮದೊಂದು ಕೃಷಿ ಭೂಮಿ ಇತ್ತು, ಒಂದು 13 ಕೃಷಿ ಮಾಡದೇ ಇರೋ ಭೂಮಿ, ಅಂದರೆ ಪಾಳು ಬಿದ್ದ ಭೂಮಿ ಇತ್ತು, ಏನು ಬೆಳೆ ಮಾಡಿಲ್ಲ ಅಲ್ಲಿ. ಅಂಥ ಜಾಗದಲ್ಲಿ ಏನಾದರೂ ಮಾಡೋಣ ಅಂತ ನೀರಿಗಾಗಿ ಪ್ರಯತ್ನ ಮಾಡ್ತಿದ್ದೆ. 2000 ನೀರು ಸಿಕ್ಬಿಡ್ತು.
0: ಓಕೆ,
1: ಏನು ಮಾಡಬೇಕಂತ ಅನುಭವ ಇಲ್ಲ. ಸುಮಾರು 2 ವೆಯ್ಟ್ ಮಾಡಿದ್ದೆ, ಏನು ಮಾಡೋದು ಏನು ಮಾಡೋದು ಅಂತ. ಕೊನೆಗೆ ನನಗೆ ಸಮಯ ಅವಕಾಶ ಜಾಸ್ತಿ ಇರಲಿಲ್ಲ ಈ ಕೃಷಿ ಬಗ್ಗೆ ಇನ್ವಾಲ್ವ್ ಆಗಲಿಕ್ಕೆ. ನನಗೆ ವರ್ಕ್ಶಾಪ್ ಕೆಲಸ, ಹಗಲು ರಾತ್ರಿ ಕೆಲಸ ಇತ್ತು. ಏನು ದಿವಸ 1 ಸ್ಪೇರ್ ಮಾಡ್ಬೋದು ಅಂತ, ಮತ್ತು ನನಗೆ ಸ್ವಲ್ಪ ಬೇಗ ರಿಟರ್ನ್ಸ್ ಬರುವಂಥದ್ದು ಬೇಕಿತ್ತು. ಹಾಗೆ ಯಾರೋ ನನಗೆ ಸಜೆಸ್ಟ್ ಮಾಡಿದರು, ಸಣ್ಣ ನರ್ಸರಿ ಮಾಡು, ರಿಪ್ಪನ್ಪೇಟೆಯಲ್ಲಿ ಸುತ್ತಮುತ್ತ ಯಾವುದು ನರ್ಸರಿ ಇಲ್ಲ, ನಿಂಗೆ ಬೇಗ ರಿಟರ್ನ್ಸ್ ಬರುತ್ತೆ, ಕೊನೆಗೆ ನೋಡಿಕೊಂಡು ನೀನು ಬೇಕಾದರೆ ಚೇಂಜ್ ಮಾಡ್ಕೋಬೋದು ಅಂದರು. ಹಾಗೆ ನಾನು 2002 ಸ್ಟಾರ್ಟ್ ಮಾಡಿದೆ, ನರ್ಸರಿ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಪ್ರಾರಂಭದಲ್ಲಿ ನಮ್ಮ ಅಕ್ಕಪಕ್ಕ ರೈತರಿಗೆ ಬೇಕಾಗಿರೋದು ಸಸಿಗಳನ್ನು ಮಾಡ್ತಿದ್ದೆ, ಮುಖ್ಯವಾಗಿ ಅಡಿಕೆ, ಜಾಯಿಕಾಯಿ,

0: ಲವಂಗ, ಕಾಳುಮೆಣಸು ಇಂಥದ್ದು ಸಸಿಗಳನ್ನು ನಾನು ಪ್ರಾರಂಭ ಮಾಡಿದೆ. ಸಣ್ಣಕ್ಕೆ ತುಂಬ ಸ್ಮಾಲ್ ಸ್ಕೇಲ್ನಲ್ಲಿ ಪ್ರಾರಂಭ ಮಾಡಿದೆ. ಕೊನೆಗೆ ನಮ್ಮೂರಲ್ಲಿ, ನಮ್ಮೂರು ಅಪ್ಪೆಮಿಡಿಗೆ ಮಾರ್ಕೆಟು ಕರ್ನಾಟಕದಲ್ಲಿ ಮೊದಲಿಂದ, ಯಾಕಂದ್ರೆ ಅಲ್ಲಿ ತುಂಬ ನದಿಗಳಿದೆ. ಉದಾಹರಣೆಗೆ ಕುಮುದ್ವತಿ, ಶರಾವತಿ ಉಪನದಿಗಳು ಹಲವಾರಿದೆ ಅಲ್ಲಿ. ಹಾಗಾಗಿ ಅಲ್ಲಿ ತುಂಬ ಹಳ್ಳಗಳ ಸಾಲಿನಲ್ಲೆಲ್ಲ ಈ ಅಪ್ಪೆಮಿಡಿ ಮಾವು ಕಾಡಲ್ಲಿದೆ.
1: ಓಕೆ.
0: ಹಾಗೆ ಅದು ಕಾಡಿಂದ ಎಲ್ಲ ಕೊಯ್ಕೊಂಡ್ಬಂದು ರಿಪ್ಪನ್ಪೇಟೆಯಲ್ಲಿ ಸರ್ಕಲ್ನಲ್ಲಿ ರೋಡ್ ಸೈಡ್ನಲ್ಲಿ ಮೊದಲಿಂದ ಮಾರ್ತಿದ್ರು ಅದನ್ನ. ಆ ಸೀಸನ್ನಲ್ಲಿ ಸಾಮಾನ್ಯವಾಗಿ ರಾಮನವಮಿ ಟೈಮಿಗೆ ಅದು ಕೊಯ್ಲು ಬರುತ್ತೆ.
1: ಓಕೆ.
0: ಆ ಟೈಮಿಗೆ ಅದನ್ನೆಲ್ಲ ಮಾರ್ತಿದ್ರು. ಅದ್ರದ್ದು ಗಿಡ ಯಾರೂ ಮಾಡ್ತಾ ಇರಲಿಲ್ಲ. ಯಾರು ಅಪ್ಪೆಮಿಡಿ ಬೇಕಿದ್ರು ಪರ್ಚೇಸ್ ಮಾಡ್ಲಿಕ್ಕೆ ಕರ್ನಾಟಕದಿಂದ ಎಲ್ಲಿದ್ರು ಅವ್ರು ರಿಪ್ಪನ್ಪೇಟೆಗೆ ಬರಬೇಕಿತ್ತು. ಗೊತ್ತಿದ್ದವರು, ಉಪಯೋಗಿಸಿ ಗೊತ್ತಿದ್ದವರು ಅಲ್ಲಿಗೆ ಬರಬೇಕಿತ್ತು. ಹಾಗೆ ಕೆಲವರೆಲ್ಲ ಕೇಳ್ತಿದ್ರು ಅಪ್ಪೆಮಿಡಿ ಗಿಡ ಎಲ್ಲಿದೆ ಅಂತ.
1: ಓಕೆ.
0: ಹಾಗೆ ಯಾರೂ ಮಾಡ್ತಿರ್ಲಿಲ್ಲ. ಹಾಗೆ ಪ್ರಾರಂಭದಲ್ಲಿ ಕಸಿ ಕಟ್ಟೋ ಗಿಡದಲ್ಲಿ ನಾನು ಪ್ರಾರಂಭ ಮಾಡಿದ್ದು ಅಪ್ಪೆಮಿಡಿ ಗಿಡ.
1: ಸೊ ಫಸ್ಟ್ ಟೈಮು ನೀವು ಕಸಿ ಗಿಡಗಳನ್ನ ಅಪ್ಪೆಮಿಡಿಯಲ್ಲೇ
0: ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಯಾರೂ ಮಾಡ್ತಿರ್ಲಿಲ್ಲ. ಬೇರೆ ಹಣ್ಣಿನ ಗಿಡಗಳು ನಿಮ್ಗೆ ರಾಜ್ಯದಾದ್ಯಂತ ಎಲ್ಲಿ ಬೇಕಾದ್ರೂ ಸಿಗತ್ತೆ. ಅಪ್ಪೆಮಿಡಿ ಯಾರು ಮಾಡಿರ್ಲಿಲ್ಲ. ಹಾಗೆ ಆವಾಗ ನಾನು ಸ್ಟಾರ್ಟ್ ಮಾಡಿದಾಗ್ಲೇ ಒಂದು ವರ್ಷದೊಳಗೆ ನಾನು ಅಪ್ಪೆಮಿಡಿಗಳನ್ನ ಕಸಿ ಕಟ್ಟೋದೆಲ್ಲ ಟ್ರಯಲ್ ಮಾಡಿ ಅದು ಸಕ್ಸಸ್ ಆಯಿತು. ಹಾಗೆ ನನಗೂ ಸ್ವಲ್ಪ ಅನುಭವ ಸಿಕ್ತು. ಅದನ್ನು ನಾನು ಪ್ರಾರಂಭ ಮಾಡಿದೆ. ಜೊತೆಗೆ ಸ್ವಲ್ಪ ಹಣ್ಣಿನ ಗಿಡಗಳನ್ನು ಸ್ವಲ್ಪ ಮಾಡಿದೆ. ಕೊನೆಗೆ ಈ ಹೂವಿನ ಗಿಡಗಳನ್ನು ಮಾಡಿದೆ. ಕೊನೆಗೆ ಔಷಧಿ ಸಸ್ಯಗಳಿಗೆ ಹೋದೆ ನಾನು. ಕೆಲವರೆಲ್ಲ ಕೆಲವರು ಕಂಪನಿಯವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದರು. ಔಷಧಿ ಸಸ್ಯಗಳು ಅಂದರೆ ಅವ್ರು ಆರ್ಡ್ರ್ ಕೊಟ್ಟು ಅವರಿಗೆ ನಾವು ಸಪ್ಲೈ ಮಾಡೋದು. ಓಪನ್ ಮಾರ್ಕೆಟ್ನಲ್ಲಿ ಅವು ನಡೆಯೋದಿಲ್ಲ. ಅವ್ರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಲ್ಲ ಮಾಡ್ಕೋತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಅವರಿಗೆ ನಾವು ಅದನ್ನು ಪೂರೈಕೆ ಮಾಡೋದು. ಅವರೊಂದು ನಮಗೆ ಟೈಮ್ ಟೇಬಲ್ ಕೊಡೋರು, ಇಂತಿಂಥ ಕಡೆಗೆ ಇಂತಿಂಥ ತಾರೀಕೆಗೆ ಇಷ್ಟು ಗಿಡಗಳನ್ನು ರವಾನೆ ಮಾಡಬೇಕು ಅಂತ. ಹಾಗೆ ಆ ಫೀಲ್ಡಿಗೆ ಎಂಟ್ರ್ ಆದರೆ ಆವಾಗ ನಮ್ಗೆ ಅನುಕೂಲತೆ ಏನಿತ್ತಂದರೆ ಒಂದು 10 ಜನ ಕೆಲಸಕ್ಕೆ ಬರ್ರಿ ಅಂದರೆ 30 ಜನ ಬಂದು ಗೇಟಿಗೆ ನಿಲ್ಲವರು.
1: ಓಕೆ.
0: ನಮ್ಮೂರಲ್ಲಿ ಮತ್ತು ಆ ಬಂದು ಜನ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು. ಕೆಲಸ ಇರಲಿಲ್ಲ ಗ್ರಾಮಾಂತರದಲ್ಲಿ, ಕೆಲಸಗಳಷ್ಟು ಕಾಯಂ ವರ್ಷ ಇಡೀ ಸಿಗ್ತಿರ್ಲಿಲ್ಲ. ನಮ್ಮ ನರ್ಸರಿ ಅಂದರೆ ಕಾಯಂ ಬೇಕೇ ಬೇಕಲ್ವಾ.
1: ಹೌದು.
0: ಹಾಗೆ ಅವರಿಗೆ ಒಂದು ಕಾಯಂ ಒಂದು ನೌಕರಿ ಸಿಕ್ಕದಂಗೆ ಆಗೋದು, ಜೀವನ ನಡೆಸಲಿಕ್ಕೆ ಅವರಿಗೆ ಒಂದು ಸಪೋರ್ಟ್ ಸಿಗೋದು. ಹಾಗೆ ಅದು ತುಂಬ ಚೆನ್ನಾಗಿ ಜನ ಸಿಕ್ಕವರು. ಹಾಗೆ ನಾವು ಜಾಸ್ತಿ ಪ್ರಮಾಣದಲ್ಲಿ ನರ್ಸರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸಾಧಾರಣ ಒಂದು 2 ವರ್ಷ ಆಗೋದ್ರೊಳಗೆ ನಾನು ಚಿಕ್ಕದಂತ ಸ್ಟಾರ್ಟ್ ಮಾಡಿದ್ದು 13 ಎಕರೆಯಲ್ಲೂ ನರ್ಸರಿ ಆಗಿಬಿಡ್ತು.
1: ಓಕೆ.
0: ನಾವು ಈ ಔಷಧಿ ಸಸ್ಯಗಳನ್ನು ಬಲು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮುಖ್ಯವಾಗಿ ಸ್ಟೀವಿಯಾ ಅಂತ, ಸಕ್ಕರೆಗೆ ಪರ್ಯಾಯ, ಜೀರೋ ಕ್ಯಾಲರಿ ಸ್ವೀಟ್ನರ್.
1: ಓಕೆ ಓಕೆ. ಸೊ ಅದರ ನೇಮ್ ಸರ್
0: ಸ್ಟೀವಿಯಾ ರಿಬೋಡಿಯಾನ ಅಂತ. ಸ್ಟೀವಿಯಾ ಅಂತಾರೆ.
1: ಓಕೆ ಓಕೆ.
0: ಸಾಧಾರಣ ತುಳಸಿ ಎಲೆ ಇದ್ದಂಗಿರುತ್ತೆ. ನಮ್ಮ ಕೆಲಸದವರೆಲ್ಲ ಅದನ್ನು ಸಿಹಿ ತುಳಸಿ ಅಂತ. ಅದರಿಂದ ಸ್ಟೀವಿಯಾ ಅಂತ ಬಿಳಿ ಪೌಡರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದು ಸಕ್ಕರೆಗಿಂತ 300 ಪಾಲು ಸಿಹಿ, ಆದರೆ 0 ಕ್ಯಾಲೋರಿ.
1: ಓಕೆ ಓಕೆ.
0: ಮತ್ತೆ ನ್ಯಾಚುರಲ್, ಅದರಿಂದ ಬೇರೆ ನಿಮಗೆ ದುಷ್ಪರಿಣಾಮಗಳಿಲ್ಲ.
1: ಓಕೆ.
0: ಹಾಗೆ ಸಕ್ಕರೆ ಕಾಯಿಲೆಯವರಿಗೆ ಮತ್ತೆ ತೂಕ ಜಾಸ್ತಿ ಆಗಬಾರ್ದು ಅನ್ನೋರು ಅದನ್ನು ಉಪಯೋಗಿಸ್ತಾರೆ. ಮತ್ತು ಎಷ್ಟೋ ಔಷಧಿಗಳಿಗೆ, ಸಿರಪ್ಗಳಿಗೆಲ್ಲ ಸಕ್ಕರೆ ಹಾಕಿದರೆ ಅದು ಸಕ್ಕರೆ ಕಾಯಿಲೆಯವರು ಉಪಯೋಗಿಸ್ಲಿಕ್ಕೆ ಬರಲ್ಲ.
1: ಓಕೆ.
0: ಹಾಗೆ ಅವರು ಸ್ಟೀವಿಯಾನ
1: ಪರ್ಯಾಯವಾಗಿ ಯೂಸ್ ಮಾಡಬಹುದಾಗಿತ್ತು ಅದರಲ್ಲಿ.
0: ಮತ್ತೆ ಅದು ಸಕ್ಕರೆಗಿಂತ 300 ಪಾಲು ಸಿಹಿ.
1: ಓಕೆ.
0: ರೇಟ್ 300 ಪಾಲು ಇಲ್ಲ.
1: ಹಾಂ.
0: ಅದು ವಾಣಿಜ್ಯ ಸಹ ಹೌದು, ವಾಣಿಜ್ಯವಾಗಿ ಸಹ ಅದನ್ನು ಉಪಯೋಗಿಸ್ಲಿಕ್ಕೆ ಬರುತ್ತೆ. ಮತ್ತೆ ಆರೋಗ್ಯಕ್ಕೆ ಹಾನಿಕರ ಇಲ್ಲ.
1: ಓಕೆ.
0: ಅದು ಇದು ಸ್ಯಾಕ್ರಿನ್ ಡಿರೈವೇಟಿವ್ ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ಡಿರೈವೇಟಿವ್ ಅಲ್ಲ ಅದು. ಸೊ ಅದನ್ನು ನಾವು ತುಂಬ ಮಾಡ್ತಿದ್ವಿ. ಜೊತೆಗೆ ಇದಕ್ಕೆ ಹೋದ್ವಿ ನಾವು, ಸುಗಂಧ ಸಸ್ಯಗಳಿಗೆ ಸ್ಟಾರ್ಟ್ ಮಾಡಿದೆ. ಮುಖ್ಯವಾಗಿ ಪಚೋಲಿ ಅಂತ ಕೇಳಿದ್ದೀರಾ?
1: ಪಚೋಲಿ ಇಲ್ಲ, ಕೇಳಿಲ್ಲ.
0: ಪಚ್ಚೆತೆನೆ ಅಂತಾರಲ್ಲ, ಅದರಲ್ಲೇ ಒಂದು ವಿಧ ಅದು.
1: ಓಕೆ.
0: ಅದನ್ನು ಡಿಸ್ಟಿಲೇಟ್ ಮಾಡ್ತಾರೆ, ಸೊಪ್ಪನಿಂದ ಎಣ್ಣೆ ತೆಗಿತಾರೆ. ನೀಲಗಿರಿ ಎಲೆದು ಎಣ್ಣೆ ತೆಗಿಯೋದಿಲ್ಲ, ಹಾಗೆ ರೈತರ ಲೆವೆಲ್ನಲ್ಲೇ ತೆಗಿಬಹುದು. ಅದು ಪ್ರತಿ ಒಂದು 2 ತಿಂಗಳಿಗೊಮ್ಮೆ ಕಟಾವು ಮಾಡಬಹುದು. ಹೊಸದು ಕೌಲುಗಳು ಬಂದ ಕೂಡಲೇ ಅದನ್ನು ತೆಗೆದು ನೆರಳಲ್ಲಿ ಒಂದು ದಿವಸ ಬಾಡಿಸಿ ಅದನ್ನು ಸ್ಟೀಮ್ ಡಿಸ್ಟಿಲೇಷನ್ ಮಾಡೋದು.

0: ಪಚೋಲಿ ಅಂತ ನೈಸರ್ಗಿಕ ಸುಗಂಧ, ತುಂಬ ಇದಕ್ಕೆ ಉಪಯೋಗಿಸ್ತಾರೆ ಅದು.
1: ಓಕೆ.
0: ಮಸ್ಕಿಟೋ ರಿಪೆಲೆಂಟ್ಗಳಲ್ಲಿ ಉಪಯೋಗಿಸ್ತಾರೆ, ಹೇರ್ ಆಯಿಲ್ಗಳಲ್ಲಿ ಉಪಯೋಗಿಸ್ತಾರೆ, ಅಗರಬತ್ತಿನಲ್ಲಿ ಉಪಯೋಗಿಸ್ತಾರೆ, ಪರ್ಫ್ಯೂಮ್ ಬಾಡಿ ಸ್ಪ್ರೇಗಳಲ್ಲಿ ಎಲ್ಲ ಉಪಯೋಗಿಸ್ತಾರೆ ಅದನ್ನು ನೈಸರ್ಗಿಕ.
1: ಓಕೆ ಓಕೆ.
0: ಅದು ನಮ್ಮ ಮಲೆನಾಡಿನಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅದ್ರ ಸಸಿಗಳು.
1: ಓಕೆ.
0: ಕೊನೆಗೆ ರೋಸ್ ಮೇರಿ ಅಂತ ಇನ್ನೊಂದು ಇದು ಇದೆ, ಸುಗಂಧ ಸಸ್ಯ, ಅದನ್ನು ಎಣ್ಣೆ ಎಲ್ಲ ತೆಗಿತಾರೆ.
1: ಓಕೆ ಓಕೆ.
0: ಅದನ್ನೆಲ್ಲ ಪಚೋಲಿ ತುಂಬಾ ಪ್ರಮಾಣದಲ್ಲಿ ಮಾಡಿ ಸ್ಟೀವಿಯಾ ಮತ್ತೆ ವೆರಿ ಲಾರ್ಜ್ ಸ್ಕೇಲ್ ನಾವು ಮಾಡಿದ್ವಿ, ಮಾಡಿ ಸಪ್ಲೈ ಮಾಡ್ತಿದ್ವಿ.
1: ಓಕೆ.
0: ಕೊನೆಗೆ ರೋಸ್ ಮೇರಿನೂ ಜಸ್ಟ್ ಸ್ಟಾರ್ಟ್ ಮಾಡಿ ಸುಮಾರು ಮಟ್ಟಕ್ಕೆ ಹೋಗಿದ್ವಿ ನಾವು. ಕೊನೆಗೆ ಜೊತೆಗೆ ಇದು ಅಡಿಕೆ ಇದೆಲ್ಲ ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ವಿ. ಕೊನೆಗೆ ಹಣ್ಣಿನ ಗಿಡಗಳಿಗೆ ಸ್ವಲ್ಪ ಸಪೋರ್ಟ, ಮಾವಿನ ಹಣ್ಣಿನ ಜಾತಿ ಮಾವುಗಳು, ಪೇರ್ಲೆ, ಮೂಸುಂಬಿ, ಕಿತ್ಲೆ, ಚಕೋತ, ಅದೆಲ್ಲ ಸ್ವಲ್ಪ ಶುರು ಮಾಡಿದ್ವಿ. ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 2-3 ವರ್ಷ ಆಗೋದ್ರ 100 ಜನಕ್ಕೆ ಮಿಕ್ಕಿ ಕಾಯಂ ಕೆಲಸದವರಾದ್ರು. ನನಗೆ ವರ್ಕ್ಶಾಪ್ ನಡೆಸಲಿಕ್ಕೆ ಆಗಲಿಲ್ಲ, ನಾನು ಸಂಪೂರ್ಣ ಕ್ಲೋಸ್ ಮಾಡಿಬಿಟ್ಟೆ.
1: ಓಕೆ. ಸೊ ಸಂಪೂರ್ಣವಾಗಿ ನೀವು ನರ್ಸರಿ ಕಡೆಗೆ
0: ನಾನು ಇದರಲ್ಲೇ ತೊಡಗಿಸ್ಕೊಂಡು ಕೊನೆಗೆ ನಮ್ಮ ಪೇಟೆಯಲ್ಲಿರೋ ಮನೆಯನ್ನು ಬಿಟ್ಟು ನಾನು ನಮ್ಮ ಫಾರ್ಮ್ ಹೌಸಿಗೆ ಬಂದೆ. ಅಲ್ಲಿಂದ ಇದು ನಿರ್ವಹಣೆ ಮಾಡೋದು ಕಷ್ಟ ಅಂತ.
1: ಹೌದೌದು.
0: 10 ವರ್ಷ ತುಂಬ ಚೆನ್ನಾಗಿ ನಡೀತು. ಕೊನೆಗೆ ನಮ್ಮ ಕೆಲಸದವ್ರ ಮನೋಭಾವನೆ ಚೇಂಜ್ ಆಯಿತು. ಸರ್ಕಾರದಿಂದ ಉಚಿತ ಸೇವೆಗಳು ಪ್ರಾರಂಭ ಆದವು, BPL ಕಾರ್ಡ್ ಅಂತ ಬಂತು. ಆಗ ಅವ್ರದ್ದು ಮನೋಸ್ಥಿತಿನೇ ಚೇಂಜ್ ಆಯಿತು. ಆ ಪ್ರಾಮಾಣಿಕತೆ, ಬಂದರೆ ಬಂದರು, ಇಲ್ದಿದ್ರೆ ಇಲ್ಲ, ಕೆಲಸ ಮಾಡುವ ವಿಧಾನ, ಹೀಗೆ ನಮಗೆ ತುಂಬ ನಷ್ಟ ಆಯಿತು. ನಾವು ಏನು ಆರ್ಡರ್ಸ್ ತಗೊಂಡಿದ್ವಿ ಅದೆಲ್ಲ ಪೂರೈಕೆ ಮಾಡಲಿಕ್ಕೆ, ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ.
1: ಓಕೆ.
0: ಹಾಗೆ ನಾವು ಅದಕ್ಕೆ ಸರಿಯಾಗಿ ನಾವು ಕೆಲವು ಪ್ರಾಡಕ್ಟ್ಗಳನ್ನೆಲ್ಲ ನಿಲ್ಲಿಸ್ತಾ ಬಂದ್ವಿ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನಂತಮೂರ್ತಿ ಸರ್ ಜೊತೆಗೆ ಮಾತಾಡ್ತಾ ಇದ್ವಿ. ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನಂತಮೂರ್ತಿ ಜವಳಿ ಸರ್ ಜೊತೆಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಇವರು ವಿಶೇಷವಾಗಿ ಸ್ಟೀವಿ ಆಗಿರ್ಬೋದು, ಮತ್ತು ಪಚೋಲಿ ಸುಗಂಧ ಪ್ಲಾಂಟ್ಗಳನ್ನ, ಹಾಗೆ ರೋಸ್ ಮೆರಿ ಈ ಥರದ ಪ್ಲಾಂಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲೇ ಅವೆಲ್ಲದರ ಜೊತೆಯಲ್ಲಿ ಅವರು ಕೂಡ ಮುಖ್ಯವಾಗಿ ನರ್ಸರಿನಲ್ಲಿ ಯಾವೆಲ್ಲ ಬೆಳೆಗಳನ್ನ ಅಥವಾ ಯಾವೆಲ್ಲ ಪ್ಲಾಂಟ್ಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಅವ್ರ ಹತ್ರ ಮಾತಾಡ್ತಾ ತಿಳ್ಕೊಳ್ಳೋಣ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ನರ್ಸರಿ ಹೇಗೆ ಆರಂಭ ಆಯಿತು ಮತ್ತು ಆರಂಭದ ದಿನಗಳೆಲ್ಲ ಹೇಗೆ ಇತ್ತು ಅನ್ನೋದ್ರ ಬಗ್ಗೆ. ಸರ್, ಈಗ ನೀವು ಎಲ್ಲ ರೀತಿಯ ಪ್ಲಾಂಟ್ಗಳನ್ನ ಕೂಡ ನರ್ಸರಿನಲ್ಲಿ ಮಾಡ್ತಾ ಇದ್ರಿ. ಸೊ ಮೇನ್ಲಿ ಯಾವ್ಯಾವ ಪ್ಲಾಂಟ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರಿ, ಹೇಗೆ ಆದರೂ ಬರ್ತಾ ಹೋಯ್ತು ಅದ್ರ ಬಗ್ಗೆ ಹೇಳ್ಬೋದಾ ಸರ್?
0: ನಾವು ನಮಗೆ ಬೇಡಿಕೆ ಹೇಗೆ ಬಂತೋ ಹಾಗೆ ನಾವು ಹೊಸ ಹೊಸ ಸಸ್ಯಗಳನ್ನು ನಾವು ಮಾಡೋ ಇದಕ್ಕೆ ಸೇರಿಸ್ಕೋತಾ ಹೋದ್ವಿ. ಅವಾಗ ನಮಗೆ ಎಷ್ಟು ಬೇಕಾದರೂ ಅಷ್ಟು ಕೃಷಿ ಕಾರ್ಮಿಕರು ಸಿಗ್ತಿದ್ರು, ಮತ್ತೆ ಬಂದವರು ಕೆಲಸ ಮಾಡ್ತಿದ್ರು. ಅದು ನಮಗೆ ಮುಖ್ಯವಾಗಿ ಲಾಭ ಇತ್ತು. ಬೇಡಿಕೆ ಹೇಗೂ ಇದ್ದೇ ಇತ್ತು ಗಿಡಕ್ಕೆ. ಜೊತೆಗೆ ಈ ನಾವು ಯಾರು ಕಂಪನಿಗಳ ಒಟ್ಟಿಗೆ ಬಲ್ಕ್ ಸಪ್ಲೈ ಮಾಡೋದ್ರ ಜೊತೆಗೆ ನಮ್ಮ ಲೋಕಲ್ ಮಾರ್ಕೆಟಿಗೆ ಬೇಕಾಗೋ ಸಸ್ಯಗಳನ್ನು ಮುಖ್ಯವಾಗಿ ರೈತರಿಗೆ ಅಡಿಕೆ, ತೆಂಗು, ಕಾಯಿ, ಲವಂಗ, ಕಾಳುಮೆಣಸು, ಏಲಕ್ಕಿ ಇಂಥದ್ದನ್ನು ನಾವೆಲ್ಲ ಮಾಡ್ತಿದ್ವಿ, ಸಾಕಷ್ಟು ಮಾಡ್ತಿದ್ವಿ. ಕಾಳುಮೆಣಸು, ಕಾಳುಮೆಣಸು ತುಂಬಾ ಪ್ರಮಾಣದಲ್ಲಿ ಅಂತರ್ ಬೆಳೆ ಆಗಿ ಅಡಿಕೆ ಮತ್ತು ತೆಂಗಲ್ಲಿ ಬೆಳೀತಾರೆ ನಮ್ಮ ಕಡೆ. ಕೋಕೋ ಇದೆಲ್ಲ ನಾವು ನರ್ಸರಿಗಳನ್ನು ಮಾಡಿ ನಮ್ಮದು ನಮ್ಮ ಪ್ರದೇಶದ ರೈತರಿಗೆ ಸಪ್ಲೈ ಮಾಡ್ತೀವಿ. ಜೊತೆಗೆ ನಾವು ಕಸಿ ಗಿಡಗಳನ್ನು ಪ್ರಾರಂಭ ಮಾಡಿ ಅದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ. ಮುಖ್ಯವಾಗಿ ಬೇರೆ ಕಡೆಯಲ್ಲೆಲ್ಲ ಮಾಡ್ತಿರಲಿಲ್ಲ. ಅಪ್ಪೆಮಿಡಿ ಮಾವು, ನಾವು ಅಪ್ಪೆಮಿಡಿ ಮಾವಿನಲ್ಲಿ ಕಾಡಿಂದ ನಾನು ಜಾಸ್ತಿ ಯಾವುದು ಬೇಡಿಕೆ ಇದೆ ಮತ್ತು ಯಾವುದ್ರ ಗುಣಮಟ್ಟ ಚೆನ್ನಾಗಿದೆ ಅಂಥದ್ದನ್ನು ನಾನು ಇದು ಮಾಡಿಕೊಂಡೆ, ಏನು ಹೇಳ್ತಾರೆ, ತಳಿ ತಾಕುಗಳನ್ನು ಮಾಡಿಕೊಂಡೆ. ನಾವು ಪ್ರತಿ ಸಲ ಆ ಕಾಡಿಗೆ ಹೋಗಿ ಆ 150 ಅಡಿ ಎತ್ತರದ ಮರದಿಂದ ಕಸಿ ಕೊಂಬೆಗಳನ್ನು ತಂದು ಕಸಿ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಅದು, ಅಷ್ಟು ಎತ್ತರ ಮರಗಳಿದೆ. ನಾವು ಅಷ್ಟು ಮರ ಎತ್ತರ ಹೋಗಿ ಹಾಗಾಗಿ ನಾವು ಅದರದ್ದು ಮದರ್ ಪ್ಲ್ಯಾಂಟ್ ಅಂತಾರಲ್ಲ ಅದರದ್ದು ನಾನು ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿಕೊಂಡೆ, ಒಳ್ಳೊಳ್ಳೆ ಜಾತಿಗಳು ಸಿಕ್ಕಿದ ಹಾಗೆ. ಹಾಗೆ ಹಣ್ಣಿನ ಮಾವುಗಳನ್ನು ಸಹ ಮಾಡಿಕೊಂಡೆ, ಸಪೋಟ ಇತ್ಯಾದಿ ರೈತರು ಬೆಳೀತಾರಲ್ಲ ಆ ಹಣ್ಣಿನ ಗಿಡಗಳನ್ನು ಸಹ ನಾವು ಮಾಡ್ಕೊತಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಆವಾಗ ಕೊನೆಗೆ ಯಾವಾಗ 10 ವರ್ಷ ನಮ್ಮ ತುಂಬ ಚೆನ್ನಾಗಿ ನಡೀತೋ 13 ಎಕರೆನೂ ನರ್ಸರಿ ಆಗಿಬಿಡ್ತು. ಹೊರಗಡೆ 3 ಎಕರೆ ಲೀಸಿಗೂ ತಗೊಂಡಿದ್ದೆ ಜಾಗ. 10 ವರ್ಷ ತುಂಬ 11 ವರ್ಷ ತುಂಬ ಚೆನ್ನಾಗಿ ನಡೀತು. ಕೊನೆಗೆ ಜನರ ಮನೋಭಾವ ಆಗಿ ಕಡಿಮೆ, ಅವರು ಕೆಲಸ ಮಾಡೋ ಪರಿಸ್ಥಿತಿ ಕಡಿಮೆ ಆಯಿತು. ದಿನೇ ದಿನೇ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗೆ ನಾವು ಅನಿವಾರ್ಯವಾಗಿ ಈ ಔಷಧಿ ಸಸ್ಯಗಳನ್ನು ಮೊದಲನೇ ಹಂತದಲ್ಲಿ ನಿಲ್ಲಿಸಿಬಿಟ್ವಿ ಸಂಪೂರ್ಣವಾಗಿ. ಜೊತೆಗೆ ಕ್ರಮೇಣ ಇದನ್ನು ನಿಲ್ಲಿಸಿದ್ವಿ, ಯಾವುದು ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಸಸ್ಯಗಳನ್ನು ಸಹ ಮಾಡ್ತಿದ್ವಿ, ಅದನ್ನೆಲ್ಲ ನಿಲ್ಲಿಸ್ತಾ ಬಂದ್ವಿ, ಸಂಪೂರ್ಣ ನಿಲ್ಲಿಸಿದ್ವಿ. ಕೊನೆಗೆ ಫಾರೆಸ್ಟ್ ಸ್ಪೀಸೀಸ್ ನಿಲ್ಲಿಸಿದ್ವಿ, ಶ್ರೀಗಂಧ, ರಕ್ತ ಚಂದನ.
1: ಸೊ ಅದಕ್ಕೂ ಜನರ ಅಗತ್ಯ ಇತ್ತು,
0: ಎಲ್ಲದಕ್ಕೂ ಬೇಕಲ್ಲ. ಜನಸಂಖ್ಯೆ ಕಡಿಮೆ ಆದಂಗೆ ಕೆಲಸಗಾರರ ಸಂಖ್ಯೆ ಕಡಿಮೆ ಆದಂಗೆ ಕೆಲವು ಐಟಮ್ಗಳನ್ನೆಲ್ಲ ಬಿಡ್ತಾ ಬಂದ್ವಿ ತಯಾರು ಮಾಡೋದು. ಕೊನೆಗೆ ಲಾಸ್ಟ್ ನಾವು ಏನು ಮಾಡಿದ್ವಿ ಅಂದರೆ, ನಮಗೆ ನಿರ್ವಹಣೆ ಆಗಬೇಕಲ್ಲ, ನಿರ್ವಹಣೆ ಆಗಬೇಕು ಅಂದರೆ ಅದಕ್ಕೆ ಅದನ್ನು ತಯಾರು ಮಾಡಲಿಕ್ಕೆ ಎಲ್ಲ ನರ್ಸರಿಯವರಿಗೆ ಆಗಬಾರ್ದು ಅಂಥದ್ದು. ಉದಾಹರಣೆ ಅಡಿಕೆ ಎಲ್ಲರೂ ಮಾಡ್ತಾರೆ, ಅದನ್ನು ನಾವು ಯಾಕೆ ಮಾಡಬೇಕು? ಹಾಗೆ ಸ್ವಲ್ಪ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಇರಬೇಕು, ಗಿಡದ ಬೆಲೆ ಸ್ವಲ್ಪ ಜಾಸ್ತಿ ಇರಬೇಕು, ಲೇಬರ್ ಕಡಿಮೆ ಆಗತ್ತಲ್ಲ. ಹಾಗೆ ನಮ್ಮದೇ ಇನ್ವಾಲ್ವ್ಮೆಂಟ್, ಮನೆ ನಮ್ಮ ಸದಸ್ಯರು ಯಾರಿದ್ದಾರೆ, ನಾವೇ ಜಾಸ್ತಿ ಕೆಲಸ ಮಾಡಿ ಮಾಡುವಂಥ ಸಸ್ಯಗಳು, ಅದರಲ್ಲಿ ಮುಖ್ಯವಾಗಿ ಅಪ್ಪೆಮಿಡಿ ಮತ್ತು ಹಲಸಿಗೆ ಹೋದೆ. ಹಲಸಿನ ಗಿಡ ಸಹ ಯಾರೂ ಮಾಡ್ತಿರ್ಲಿಲ್ಲ.
1: ಓಕೆ, ಸೊ ಹಲಸು
0: ಕಸಿ ಮಾಡೋದು ಸ್ವಲ್ಪ ಕಷ್ಟ ಆದ್ದರಿಂದ ಅದು ಗಿಡಗಳನ್ನು ಯಾರೂ ಮಾಡ್ತಿರ್ಲಿಲ್ಲ.
1: ಓಕೆ,
0: ನನಗೆ ಆವಾಗಲೇ ಹಲಸಿಂದ ಸ್ವಲ್ಪ ಖಯಾಲಿ ಇತ್ತು, ಇಂಟ್ರೆಸ್ಟು, ಹೊಸ ಹೊಸ ತಳಿಗಳನ್ನು
1: ಅಭಿವೃದ್ಧಿ ಮಾಡ್ಬೇಕು,
0: ಅದ್ರದ್ದು ಮದರ್ ಪ್ಲಾಂಟ್ ಮಾಡ್ಕೊಳ್ಳೋದು, ಇದೆಲ್ಲ ನನಗೆ ಇಂಟ್ರೆಸ್ಟ್ ಇತ್ತು. ಹಾಗೆ ನಾನು ಆವಾಗಿಂದಲೇ ವಿಶೇಷವಾದ ಹಲಸುಗಳನ್ನು ಹುಡುಕ್ತಾ ಇದ್ದೆ.
1: ಓಕೆ, ಸೊ ಮೇನ್ಲಿ ಇವಾಗ ಜಾಕ್ ಫ್ರೂಟ್ ಮತ್ತೆ ಅಪ್ಪೆಮಿಡಿ.
0: ಈಗ ಸದ್ಯಕ್ಕೆ ಹಾಲಿ ನಾವು ಮೇಯ್ನ್ ಆಗಿ ಅಪ್ಪೆಮಿಡಿ ಮತ್ತೆ ಹಲಸಿನ ವಿವಿಧ ತಳಿಗಳನ್ನು ಮಾತ್ರ ಕಸಿ ಗಿಡಗಳನ್ನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ, ಅದು ಸಹ ಬೇಕಾದಷ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
1: ಸೊ ಈಗ ನರ್ಸರಿನಲ್ಲಿ ನಾವು ನೋಡಬಹುದು ಅಂತಂದ್ರೆ ಜಾಕ್ ಫ್ರೂಟ್ ಮತ್ತೆ ಅಪ್ಪೆಮಿಡಿನ
0: ಗಿಡಗಳನ್ನು ನಮಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇದೆ.
1: ಓಕೆ, ಸೊ ಈಗ ಜಾಕ್ ಫ್ರೂಟ್ ಪ್ಲಾಂಟ್ಗಳನ್ನ ನಾವೀಗ ಪ್ಲಾಂಟ್ ಮಾಡಬೇಕು ಅಂತಂದರೆ, ಈಗ ಹೊಸದಾಗಿ ಮಾಡಬೇಕು ಅಂತಂದರೆ, ಸೊ ಈಗ ರೈತರಿಗೆ ಈಗ ಜಾಕ್ ಫ್ರೂಟ್ ಮರಗಳನ್ನ ಸಸಿಗಳನ್ನು ತೊಗೊಂಡೋಗಿ ಪ್ಲಾಂಟ್ ಮಾಡಬೇಕು ಅಂತಂದರೆ ಯಾವ್ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಾಯ್ತು ಅದ್ರ ಬಗ್ಗೆ ಹೇಳ್ಬೋದು ಸರ್?
0: ಹಲಸಿಗೆ, ಹಲಸಿನಲ್ಲಿ ತುಂಬ ವಿಧದ ಹಲಸುಗಳಿದೆ. ಮೊದಲನೆಯದಾಗಿ ಅವರು ಯಾವ ಮಾರುಕಟ್ಟೆಗೆ ಸಪ್ಲೈ ಮಾಡ್ತಾರೆ, ಅದೇ ಬಹಳ ಮುಖ್ಯ. ತಳಿ ಆಯ್ಕೆ ಇದೆಯಲ್ಲ ಹಲಸಿನಲ್ಲಿ ಒಂದು, ಕೊನೆಗೆ ಬೆಳೆ ಮಾಡುವ ಪ್ರದೇಶ, ಒಣ ಪ್ರದೇಶನೂ

0: ಇವನು ಮಲ್ನಾಡು ಕರಾವಳಿ ತರಾನೋ ಅಂತ. ಗೊತ್ತಾಯ್ತಾ, ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಮತ್ತೆ ನಮ್ಮ ಪಶ್ಚಿಮ ಘಟ್ಟದ ಜಿಲ್ಲೆಗಳಲ್ಲಿ ತುಂಬಾ ಮಳೆ ಬೀಳೋ ಪ್ರದೇಶ. ಕೊನೆಗೆ ನಂತರ ಎತ್ತರದ ಪ್ರದೇಶ ಇದೆ ಅಲ್ಲ, ಅದು ಒಣ ಪ್ರದೇಶ, ಮಳೆ ಕಡಿಮೆ. ಸೊ ನಿಮ್ದು ಬೆಳೆ ಮಾಡೋ ಪ್ರದೇಶ ಯಾವುದು ಮತ್ತೆ ಯಾವ ಉದ್ದೇಶಕ್ಕಾಗಿ ನೀವು ಹೊಲಸನ್ನು ಬೆಳಿತೀರ, ಅದರ ಮೇಲೆ ನೀವು ತಳಿಗಳನ್ನು ಆಯ್ಕೆ ಮಾಡಬೇಕು. ನಮ್ದು ಎಷ್ಟೋ ಹಲಸಿನ ತಳಿಗಳು ಬಹಳ ಒಳ್ಳೇದಿದೆ, ಹೆಚ್ಚಿನ ಮಳೆ ಬೀಳೋ ಪ್ರದೇಶಕ್ಕೆ ಸೂಟ್ ಆಗೋದಿಲ್ಲ. ಮೊದಲನೇದಾಗಿ ಹಣ್ಣು ಕೊಳಿತದೆ, ಇಲ್ದಿದ್ರೆ ಗಿಡನೇ ಕೊಳಿತದೆ ಫಂಗಲ್ ಅಟ್ಯಾಕ್ ಆಗಿ.
1: ಸೊ ಈಗ ಜಾಕ್ ಫ್ರೂಟ್ ಅಲ್ಲಿ ನಾವು ನೋಡ್ತೀವಿ ಅಂದ್ರೆ ಸರ್ ಯಾವ ಯಾವ ತಳಿಗಳಿದಾವೆ ನಿಮ್ಮ ಹತ್ರ?
0: ಫ್ರೂಟ್ ನಲ್ಲಿ ಮುಖ್ಯವಾಗಿ ವಿಧ ಏನಂದ್ರೆ ಹೆಚ್ಚಿನವರು ಬಣ್ಣದ ಮೇಲೆ ವಿಂಗಡನೆ ಮಾಡ್ತಾರೆ, ಕೆಂಪುನೋ ಕೇಸರಿ ಬಣ್ಣದ್ದು, ಹಳದಿ ಬಣ್ಣದ್ದು, ಬಿಳಿ ಬಣ್ಣದ್ದು ಅಂತ ಸಾಮಾನ್ಯವಾಗಿ. ಕೆಂಪದಿದ್ರೆ ಚಂದ್ರ ಹಲಸು ಅಂತಾರೆ ಅದಕ್ಕೆ, ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಗೊತ್ತಾಯ್ತಾ, ಅಥವಾ ಚಂದ್ರಬಕ್ಕೆ ಅಂತಾರೆ. ಹಲಸಿನಲ್ಲಿ ಮುಖ್ಯವಾಗಿ ನೈಸರ್ಗಿಕವಾಗಿ ಎರಡು ನಮೂನೆ ಇದೆ, ಒಂದು ಬಕ್ಕೆ ಹಣ್ಣು ಅಂತಾರೆ, ಇನ್ನೊಂದು ಅಂಬಲಿ ಹಣ್ಣು ಅಂತ.
1: ಅಂಬಲಿ ಹಣ್ಣು
0: ಹಣ್ಣಾದ್ಮೇಲೆ ಮೆತ್ತಗಾಗ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ.
1: ಅದು ನೈಸರ್ಗಿಕವಾಗಿ
0: ಹೌದು. ಈ ಹಲಸಿನಲ್ಲಿ ಏನಂದ್ರೆ ವೈವಿಧ್ಯತೆ ಬಹಳ. ಒಂದು ಒಳ್ಳೆ ಚಂದ್ರಬಕ್ಕೆ ಹಲಸಿದೆ ಅಂತ ಹೇಳಿ ನೀವು ಒಂದೇ ಹಣ್ಣಿನ 100 ಬೀಜ ಹಾಕಿದ್ರೆ 100 ನಮೂನೆ ಹಣ್ಣಾಗತ್ತೆ. ಒರಿಜಿನಲ್ ರಿಪೀಟ್ ಆಗೋದು ಬಹಳ ಕಷ್ಟ. ಅದು ನಿಮ್ಗೆ ಗೊತ್ತಾಗ್ಲಿಕ್ಕೆ ಎಷ್ಟೋ 10 ವರ್ಷ ಕಳೆದಿರತ್ತೆ, ಅದರಲ್ಲಿ ಎಷ್ಟೋ ಅಂಬಲಿ ಹಣ್ಣಾಗ್ಬಿಡತ್ತೆ. ಅದಕ್ಕೆ ಹಲಸಿನಲ್ಲಿ ಕಸಿನೇ ಮಾಡಬೇಕು, ಅದೇ ಬರಬೇಕಿದ್ರೆ ಟ್ರೂ ಟು ದಿ ಟೈಪ್ ಅಂತಾರೆ, ಸೇಮ್ DNA ಬರಬೇಕಿದ್ರೆ ನೀವು ಕಸಿನೇ ಮಾಡಬೇಕು. ಬೀಜ ಹಾಕಿದರೆ DNA ಚೇಂಜ್ ಆಗ್ಬಿಡುತ್ತೆ.
1: ಓಕೆ. ಸೊ ಹಾಗಾಗಿ ವಿಶೇಷವಾಗಿ ಯಾವುದೇ ತಳಿಗಳನ್ನು
0: ಗಿಡಗಳನ್ನು ಹಾಕಬೇಕು, ಮತ್ತು ಯಾವ ಪ್ರದೇಶ ಮಳೆ ಜಾಸ್ತಿ ಬೀಳೋ ಪ್ರದೇಶನೋ ಒಳ ಪ್ರದೇಶ ತಳಿಗಳು ಯಾವುದು ಸೂಕ್ತ ಅಂತ, ಮತ್ತು ಯಾವ ಉದ್ದೇಶಕ್ಕೆ ಇಷ್ಟನ್ನು ನೀವು ಪರಿಗಣನೆ ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ, ತಳಿ ಆಯ್ಕೆ ಮಾಡಬೇಕು.
1: ಸೊ ತಳಿ ಆಯ್ಕೆ ಯಾವುದೇ ಪ್ಲಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಗಮನದಲ್ಲಿ ಇಟ್ಕೋಬೇಕು.
0: ಫಸ್ಟ್ ನಾಟಿ ಮಾಡುವ ಪ್ರದೇಶ ಎಷ್ಟು ಮಳೆ ಬೀಳತ್ತಲ್ಲಿ ನೀವು ಆಯ್ಕೆ ಮಾಡಿದ ತಳಿ ಆ ಪ್ರದೇಶಕ್ಕೆ ಸೂಕ್ತ ಆಗುತ್ತೋ ಇಲ್ವೋ ಅಂತ ಒಂದನೇದು. ಎರಡನೇದು ಯಾವ ಉದ್ದೇಶಕ್ಕೆ ನಿಮಗೆ ಜಾಸ್ತಿ ರಿಟರ್ನ್ಸ್ ಅಂದರೆ ಲಾಭ ಬರಬೇಕಿದ್ರೆ ತಳಿ ಆಯ್ಕೆ ಬಹಳ ಮುಖ್ಯ. ಹಲಸಿನಲ್ಲಿ ನಿಮಗೆ ಬಣ್ಣದಲ್ಲಿ ವಿಂಗಡಣೆ ಮಾಡೋದಾದರೆ 3-4 ಬಣ್ಣ ಇದೆ. ಒಂದು ಬಿಳಿ, ಅಚ್ಚ ಬಿಳಿ, ಹಾಲಿನಷ್ಟು ಬಿಳಿ ಹಲಸಿನ ತಳಿಗಳಿದೆ. ಗೊತ್ತಾಯ್ತಾ. ಕೊನೆಗೆ ಎರಡನೇದು ಹಳದಿ ಬಣ್ಣ. ಗೊತ್ತಾಯ್ತಾ. ಅದು ಬಿಟ್ಟರೆ ಆರೆಂಜ್ ಕಲರ್, ಕೇಸರಿ ಬಣ್ಣ ಅಂತಾರೆ, ಕಿತ್ತಳೆ ಬಣ್ಣ, ಸುಲ್ದರೆ ಇರತ್ತಲ್ಲ ಅದು, ಇನ್ನೊಂದು ಕೆಂಪು. 4 ಬಣ್ಣದಲ್ಲಿ ಹಲಸು ಸಿಗತ್ತೆ ನಿಮ್ಗೆ. ಗೊತ್ತಾಯ್ತಾ. ಅದು ಒಂದು ವಿಂಗಡಣೆ. ಇನ್ನೊಂದು ವಿಂಗಡಣೆ ಏನಂದ್ರೆ ಸೀಸನ್. ಸೀಸನ್ ಅಂದರೆ ಯಾವ ಸೀಸನ್ನಲ್ಲಿ ಹಲಸು ಬರಬೇಕು. ಹಲಸು ಸಾಮಾನ್ಯವಾಗಿ ಒಂದು ಸೀಸನ್ ಇದೆ, ಮೇಯಿಂದ ಆಗಸ್ಟ್ವರೆಗೆ ಸಾಮಾನ್ಯ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಸೀಸನ್ನು ಕೋಯಿನ್ಸೈಡ್
1: ಆಗುತ್ತೆ.
0: ಇನ್ನು ಕೆಲವು ತಳಿಗಳಿದೆ ಅಕಾಲದಲ್ಲಿ ಮಾತ್ರ ಬರುತ್ತೆ, ಹಲಸಿನ ಸೀಸನ್ ಬಿಟ್ಟು ಬರುತ್ತೆ, ಉದಾಹರಣೆ ಈಗ ಬರುತ್ತೆ ಅಂತ ತಳಿಗಳಿದೆ. ಇನ್ನು ಕೆಲವು ತಳಿಗಳಿದೆ ವರ್ಷಕ್ಕೆ 2 ಸಲ ಬಿಡ್ತಾರೆ, ಒಂದು ಮಳೆಗಾಲದಲ್ಲಿ ಸೀಸನ್ನಲ್ಲಿ ಬಿಡತ್ತೆ, ಇನ್ನೊಂದು ಅಕಾಲದಲ್ಲಿ ಬಿಡತ್ತೆ ಅಂತ ತಳಿಗಳಿದೆ. ಇನ್ನೊಂದು ವರ್ಷ ಇಡೀ ಬಿಡ್ತಾನೇ ಇರತ್ತೆ, ಈ ಥರದಲ್ಲಿದೆ. ಇನ್ನು ಕೆಲವು ಗಾತ್ರದಲ್ಲಿ ಮಾಡ್ತಾರೆ. ಗಾತ್ರದಲ್ಲಿ ಹಲಸಿನ ಹಣ್ಣು ಸಾಮಾನ್ಯವಾಗಿ ದೊಡ್ಡದೇ, ಒಂದು 10 ಕೆಜಿ ಮೇಲೆ ಬರುತ್ತೆ ಎವರೇಜ್ ವೈಟು. ಆದರೆ ಅಪರೂಪದಲ್ಲಿ ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ, ಬೇರೆ ರಾಜ್ಯಗಳಲ್ಲಿ ಇನ್ನೂ ಕಂಡು ಬಂದಿಲ್ಲ. ಈ ರುದ್ರಾಕ್ಷಿ ಹಲಸು ಅಂತ ಇದೆ, ಅದಕ್ಕೆ ಆ ಹೆಸರಿಂದ ಕರೀತಾರೆ ನಮ್ಮ ಮಲೆನಾಡಿನಲ್ಲಿ. ಕರಾವಳಿ ಕೆಲವು ಭಾಗದಲ್ಲಿ ಸಹ ಇದೆ, ಅದು ನಮ್ಮ ಕರ್ನಾಟಕದ್ದು ಕರಾವಳಿ ಮತ್ತು ಕರ್ನಾಟಕದ ಪಶ್ಚಿಮ ಘಟ್ಟ, ಈ ಅಪ್ಪೆಮಿಡಿ ಇದೆ ಅಲ್ಲ ಅಲ್ಲೆಲ್ಲ ಈ ಅಪರೂಪಕ್ಕೆ ಈ ರುದ್ರಾಕ್ಷಿ ಹಲಸಿದೆ. ರುದ್ರಾಕ್ಷಿ ಹಲಸು ಅಂದರೆ ಗುಂಡಗಿರತ್ತೆ, ಸಾಮಾನ್ಯವಾಗಿ ಹಲಸಿಗೆ ಇರೋ ಹಾಗೆ ಮುಳ್ಳು ಒತ್ತೋದಿಲ್ಲ ಅದರದ್ದು, ಈ ಸೀತಾಫಲಕ್ಕೆಲ್ಲ ಸ್ವಲ್ಪ ಕಚ್ಚಿರತ್ತಲ್ಲ ಇಂಪ್ರೆಷನ್ ಅಷ್ಟೇ.
1: ಓಕೆ.
0: ಮತ್ತೆ ಗುಂಡಗೆ ಫುಲ್ ಸ್ಪೆರಿಕಲ್.
1: ಓಕೆ.
0: ಕೊನೆಗೆ ಇದು 1.5 ಕೆಜಿ, 2 ಕೆಜಿ, 3/4 ಕೆಜಿ ಗೊಂಚಲು ಬರುತ್ತೆ.
1: ಓಕೆ ಓಕೆ.
0: ಎಳ್ನೀರು ಗೊಂಚಲು ಬರುತ್ತೆ, ಅದು ಯಾವಾಗಲೂ ಕ್ಲಸ್ಟರ್ ಬೇರಿಂಗ್ ಅಂತಾರೆ ಬಂಚ್. ಈ ಹಲಸಿನ ಥರ 1-2 ಬರಲ್ಲ, 15-20-30 ಎಲ್ಲ ಒಂದೇ ಗೊಂಚಲು ಬಂದ್ಬಿಡತ್ತೆ.
1: ಓಕೆ ಓಕೆ ಓಕೆ. ಸೊ ಈ ಥರ ಸ್ಪೆಷಾಲಿಟಿಗಳಿದಾವೆ ನಾವು ಹಲಸಿನ.
0: ಹೌದು, ಹಲಸಿನಲ್ಲಿ ಇದೆ.
1: ಓಕೆ.
0: ಮತ್ತೆ ಮೇಣನೇ ಇಲ್ದಿದ್ದ ಹಲಸುಗಳಿದೆ.
1: ಓಕೆ. ಸೊ ಎಷ್ಟೊಂದು ವೆರೈಟಿ ಹಲಸುಗಳನ್ನ ನಾವು ಇಲ್ಲಿ. ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತ

0: ಮೂರ್ತಿ ಜವಳಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡಿರುವಂತಹ ಈ ಒಂದು ನರ್ಸರಿನಲ್ಲಿ ವಿಶೇಷವಾಗಿ ಜಾಕ್ ಫ್ರೂಟ್ ಆಗಿರ್ಬೋದು, ಅಪ್ಪಿಮಿಡಿ ಆಗಿರ್ಬೋದು, ಹಾಗೆ ಸ್ಟೀವಿಯಾ, ಪಚೌಲಿ ಇದೆಲ್ಲದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಜಾಕ್ ಫ್ರೂಟ್ ಅವರು ಬೆಳೀತಾ ಇದ್ದಾರೆ. ಅದರಲ್ಲಿರುವಂತಹ ವಿಶೇಷ ತಳಿಗಳ ಬಗ್ಗೆ ಅವರು ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಜಾಕ್ ಫ್ರೂಟ್ನ ವಿಶೇಷತೆ ಕುರಿತು, ಹಾಗೆ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಇವರ ನರ್ಸರಿನಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಾತಾಡ್ತಿದ್ವಿ ಅನಂತಮೂರ್ತಿ ಜವಳಿ ಸರ್ ಜೊತೆಗೆ. ಇವರು ಬರುವೆ ಗ್ರಾಮ ತೀರ್ಥಹಳ್ಳಿ ರಸ್ತೆ ರಿಪ್ಪನ್ಪೇಟೆ ಅವರು. ಸೊ ಇವರು ಒಂದು ನರ್ಸರಿಯನ್ನು ಮಾಡಿಕೊಂಡು ನರ್ಸರಿನಲ್ಲಿ ಹಲವಾರು ಜಾತಿಯ ಸಸಿಗಳನ್ನು ಬೆಳೆಸಿ ಹಾಗೆ ಕಸಿ ಮಾಡಿ ಸಸಿಗಳನ್ನು ಕೂಡ ಮಾರಾಟ ಮಾಡ್ತಾರೆ. ಜೊತೆಗೆ ಇದರಲ್ಲಿ ವಿಶೇಷವಾಗಿ ಅಪ್ಪೆಮಿಡಿ ಆಗಿರ್ಬೋದು, ಹಾಗೆ ಜಾಕ್ ಫ್ರೂಟ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಔಷಧೀಯ ಸಸ್ಯಗಳನ್ನು ಕೂಡ ಇವರು ಬೆಳೆಸಿ ಮಾರಾಟವನ್ನು ಕೂಡ ಮಾಡಿದ್ದಾರೆ. ಹಾಗೆ ಈಗ ವಿಶೇಷವಾಗಿ ನಾವು ನೋಡ್ತೀವಿ ಅಂತಂದರೆ ಜಾಕ್ ಫ್ರೂಟ್ನ ಇವರು ಪ್ಲ್ಯಾಂಟ್ನಲ್ಲಿ ಅಥವಾ ಇವರ ಒಂದು ನರ್ಸರಿನಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿರುವಂತಹ ವಿಶೇಷತೆಯಲ್ಲಿ ಜಾಕ್ ಫ್ರೂಟ್ನಲ್ಲಿ ಇರುವಂತಹ ಒಂದು ತಳಿಯನ್ನು ಇವರು ಪೇಟೆಂಟ್ ಆಗಿ ಕೂಡ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಇವತ್ತು ಮಾತಾಡ್ತೀವಿ. ಆ್ಯಂಡ್ ಹಾಗೆ ಇವತ್ತು ಸರ್ ಜೊತೆಗೆ ಮಾತಾಡ್ತಾ ಅವರು ಕೂಡ ಹೇಳ್ತಿದ್ದ ಹಾಗೆ ವಿಶೇಷವಾಗಿ ನಾವು ನರ್ಸರಿನಲ್ಲಿ ನೋಡ್ತೀವಿ ಅಂತಂದರೆ ಹಲವಾರು ಬೇರೆ ಬೇರೆ ಸಸಿಗಳನ್ನ ಮಾಡಿದರು. ಜೊತೆಗೆ ಈಗ ಮೇನ್ಲಿ ಜಾಕ್ ಫ್ರೂಟ್ ಮತ್ತು ಅಪ್ಪೆಮಿಡಿಯನ್ನು ಅವರು ಅವರ ನರ್ಸರಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ಜಾಕ್ ಫ್ರೂಟ್ನಲ್ಲಿ ಕೂಡ ಆಗಲೇ ಸರ್ ಜೊತೆಗೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು ಬಹಳಷ್ಟು ವಿವಿಧ ತಳಿಗಳನ್ನು ನಾವು ನೋಡ್ಬೋದಾದ್ರಲ್ಲಿ ಅಂಥೇಳಿ. ಸೊ ಹಾಗೆ ಸರ್ಗೆ ಯಾಕೆ ಈ ಒಂದು ಹಲಸಿನಲ್ಲೇ ಇಂಟ್ರೆಸ್ಟ್ ಬಂತು ಅನ್ನೋದನ್ನು ಕೇಳೋಣ. ಸರ್, ಇವತ್ತು ನೀವು ಹೇಳ್ತಾ ಇದ್ರಿ ಹಲಸಿನಲ್ಲಿ ತುಂಬ ವೆರೈಟಿಗಳನ್ನ ನೀವು ಮಾಡಿದ್ರಿ ಅಂತ ಹೇಳಿ. ಸೊ ಹಾಗಾದರೆ ಯಾಕೆ ಸರ್ ನೀವು ಹಲಸಿನ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರಿ? ಅದರಲ್ಲಿ ನಿಮಗೆ ನಂಗೆ ಗೊತ್ತಿರೋ ಹಾಗೆ ಪೇಟೆಂಟ್ ಕೂಡ ಸಿಕ್ಕಿದೆ. ಸೊ ಏನು ಸ್ಪೆಷಾಲಿಟಿ ಇದೆ ಹೇಳ್ಬೋದಾ ಸರ್?
3: ವೈಯಕ್ತಿಕವಾಗಿ ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ, ಚಿಕ್ಕವರಿರೋದ್ರಿಂದಲೂ. ಮತ್ತು ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಒಂದೆರಡು ಮೂರು ಹಲಸಿನ ಮರಗಳು ಎಲ್ಲರ ಮನೆಯಲ್ಲಿ ಇರುತ್ತೆ. ನಮ್ಮ ತಾಯಿ ಯಾವಾಗಲೂ ಒಳ್ಳೆ ಹಣ್ಣು ತಿನ್ನ ಕೂಡಲೇ ಅದರದೊಂದು ಬೀಜ ಒಂದು ನೆಡೋ ಪದ್ಧತಿ ಎಲ್ಲರ ಮನೆಯಲ್ಲೂ ಹಾಗೆ. ಮೊದಲು ಹಲಸಿಂದು ಇದು ಬಂದಿರಲಿಲ್ಲ, ಕಸಿ ಅಂತ ಬಂದಿರಲಿಲ್ಲ. ಈ ಹಲಸಿನಲ್ಲಿ ಒಂದು ಗುಣ ಇದೆ, ಒಂದೇ ಹಣ್ಣಿನ 100 ಬೀಜ ಹಾಕಿದರೆ 100 ನಮ್ಮನೆ ಆಗುತ್ತೆ, ಒರಿಜಿನಲ್ ರಿಪೀಟ್ ಆಗೋದಿಲ್ಲ. ಅದರಲ್ಲಿ ಎಷ್ಟೋ ಅಂಬಲಿ ಹಣ್ಣು ಆಗಿಬಿಡತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ಅದೇ ಆಗಬೇಕು ಅಂತ ಇದ್ದರೆ ನಾವು ಕಸಿನೇ ಮಾಡಿ ನೆಡಬೇಕು. ಟ್ರೂ ಟು ದಿ ಟೈಪ್ ಅಂತಾರಲ್ಲ, ಸೇಮ್ ಡಿ ಎನ್ ಎ ಬರಬೇಕು ಅಂತ ಇದ್ದರೆ ನಾವು ಅದನ್ನು ಕಸಿ ಗಿಡನೇ ಮಾಡಿ ನೆಡಬೇಕು. ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತಾರೆ, ಬೀಜದಿಂದ ಅಲ್ಲ. ಬೀಜದಿಂದ ಮಾಡಿದ ಕೂಡಲೇ ಬದಲಾಗೋ ಚಾನ್ಸಸ್ ಭಾಳ ಇದೆ. ಹಾಗೇ ನನಗೆ ಹಲಸಿನ ಹಣ್ಣು ಭಾಳ ತಿಂತಿದ್ದೆ ನಾನು, ಮತ್ತು ನಮ್ಮಲ್ಲಿ ಸುಮಾರು ಜಾತಿ ಹಲಸಿನ ಹಣ್ಣಿಂದು ಮರಗಳಿದ್ದವು. ಅದರಲ್ಲಿ ನಮ್ಮ ತಾಯಿ ನೆಟ್ಟಿರೋದ್ರಲ್ಲಿ ಈ ಹಳದಿ ರುದ್ರಾಕ್ಷಿನೂ ಒಂದು ಮರ ನಾವು ನೆಟ್ಟಿದ್ದಲ್ಲ. ನಾವು ಚಿಕ್ಕವರಿರಬೇಕಾದ್ರೆ ಆ ಗಿಡ ಇತ್ತು, ಬೀಜದ ಗಿಡ. ಅದಕ್ಕೆ ಈ ವಿಶೇಷವಾದ ಗುಣಗಳು ಹೇಳಿದ್ನಲ್ಲ ನಾನು, 70% ರಿಕವರಿ ರೇಟು, ಮತ್ತು ತುಂಬ ಲಾಂಗ್ ಸೀಸನ್. ಯುಗಾದಿಗೆ ಶುರು ಆದರೆ ಹಣ್ಣಾಗಲಿಕ್ಕೆ ಸಾಮಾನ್ಯವಾಗಿ ಗಣಪತಿ ಹಬ್ಬಕ್ಕೆ ಇದ್ದೇ ಇರುತ್ತೆ. ನಮ್ಮಲ್ಲಿ ಫಲಾವಳಿಕೆ ಅಂತ ದೇವರ ಎದುರಿಗೆ ಬೇರೆ ಬೇರೆ ಹಣ್ಣುಗಳನ್ನು ನೇತಾಕೋ ಸಂಪ್ರದಾಯ ಇದೆ, ಜೋಡಿಸ್ತೀವಿ ತೋರಣದ ಟೈಪ್ ಹಣ್ಣಿನಿಂದ. ಈ ಮಲೆನಾಡಿನಲ್ಲಿ ಇದೆ, ಬೇರೆ ಕಡೆ ಗೊತ್ತಿಲ್ಲ. ಅದಕ್ಕೆ ಅಂತೂ ಹಾಕೇ ಹಾಕ್ತೀವಿ. ಒಂದೊಂದು ವರ್ಷ ದಸರಕ್ಕೂ ನಮಗೆ ಹಣ್ಣು ಸಿಗತ್ತೆ. ಅದು ಎಷ್ಟು ಮಳೆಗಾಲದಲ್ಲಿ ಸಹ ಒಂದು ಸ್ವಲ್ಪನೂ ನೀರು ಅಬ್ಸಾರ್ಬ್ ಆಗಲ್ಲ, ಮೊಳಕೆ ಬರೋದಿಲ್ಲ ಬೀಜಕ್ಕೆ. ಬೇಸಿಗೆಯಲ್ಲಿ ಹೆಂಗೆ ಉತ್ಕೃಷ್ಟ ಗುಣ ಇರುತ್ತೋ ಮಳೆಗಾಲದಲ್ಲೂ ಅದೇ ಗುಣ ಅದು ಕಂಟಿನ್ಯೂ ಆಗುತ್ತೆ.
0: ಓಕೆ,
3: ಹಾಗೆ ಅದೊಂದು ತಳಿ ಇದೆ. ಕೊನೆಗೆ ಹಲಸಿಂದು ಇದೆ, ಬೀಜ ಹಾಕಿದರೆ ಅದೇ ಬರೋದಿಲ್ವಲ್ಲ, ಹಾಗಾಗಿ ನಾನು ಅದನ್ನು ಅದೇ ಬರೋಕ್ಕೋಸ್ಕರ ಆವಾಗಿಂದಲೇ ವಿಶೇಷವಾದ ಹಲಸಿಂದು ಏನಾದರೂ ತಳಿಗಳಿದ್ದರೆ ಮೊದಲು ಬಂದಿದ್ದು ಮಾರ್ಕೆಟಿಗೆ ಗಂಬ್ಲೆಸ್ ಅಂತ ಒಂದು ಬಂತು ಪುತ್ತೂರು ಕಡೆಯಿಂದ.
0: ಓಕೆ,
3: ಸೋಂಪಾಡಿ ಗಂಬ್ಲೆಸ್ ಅಂತ ಆ ತಳಿ ಹೆಸರು. ನಾನು ನಮ್ಮಲ್ಲಿ ಹಳೆ ಮನೆಯಲ್ಲೇ ಇದ್ದಾಗಲೇ ನಮ್ಮಲ್ಲಿ ಆ ಮರಕ್ಕೀಗ ಒಂದು 40 ವರ್ಷ

0: ಹಲಸಿನ ಗಿಡಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ.
1: ಓಕೆ, ಸೊ ಹಾಗೆ ಸರ್ ನಾವು ಕೇಳ್ಪಟ್ಟ ಹಾಗೆ ಕೇಂದ್ರ ಸರ್ಕಾರದಿಂದ ತಮಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಸೊ ಒಂದು ಹಲಸಿನ ತಳಿಗೆ ಪೇಟೆಂಟ್ ಕೂಡ ತಗೊಂಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್, ಯಾವ ರೀತಿಯ ತಳಿ ಅದು ಮತ್ತು ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ, ಸೊ ಅದನ್ನು ಹೇಗೆ ಅಭಿವೃದ್ಧಿಪಡಿಸಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
0: ನನಗೆ ಪೇಟೆಂಟ್ ಅಂದರೆ PPFRA ರಿಜಿಸ್ಟ್ರೇಷನ್ ಆಗಿರೋ ತಳಿ ಹಳದಿ ರುದ್ರಾಕ್ಷಿ. ಅದೇ ಹೇಳಿದ್ನಲ್ಲ, ನಮ್ಮ ತಾಯಿ ಬೀಜ ಹಾಕಿದ್ರು ಆ ಮರ ನಮ್ಮಲ್ಲಿದೆ ಅಂತ. ಅದಕ್ಕೆ ಅದೇ ತುಂಬ ಲಾಂಗ್ ಸೀಸನು, ಮತ್ತು ಮಳೆಗಾಲದಲ್ಲಿ ಗುಣಧರ್ಮ ಚೇಂಜ್ ಆಗಲ್ಲ, ಗುಣ ಕಡಿಮೆ ಆಗಲ್ಲ ಅದರದ್ದು. ಸಿ ಅಂಶ ಆಗಲಿ, ಕೆಲವು ಹಣ್ಣುಗಳು ಭಾಳ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ, ಮಳೆ ಬಂದ ಕೂಡಲೇ ಫುಲ್ಲು ನೀರು
1: ತಗೊಂಡ್ಬಿಡುತ್ತೆ,
0: ಸಪ್ಪೇ ಆಗಿಬಿಡುತ್ತೆ, ಇದು ಆಗೋದಿಲ್ಲ. ಮತ್ತು ಇದರಲ್ಲಿ ನಿಮಗೆ ಒಂದು 70%ಗಿಂತ ಜಾಸ್ತಿ ರಿಕವರಿ ರೇಟ್ ಇದೆ.
1: ಓಕೆ,
0: ನೋಡ್ಲಿಕ್ಕೆ ಚಿಕ್ಕದು, ಒಳಗಡೆ ಸೊಳೆ ದೊಡ್ಡ ದೊಡ್ಡದು, ವೇಸ್ಟೇ ಇಲ್ಲ. ಮತ್ತು ಲಾಂಗ್ ಸೀಸನ್ನು, ಮತ್ತು ಈ ರುದ್ರಾಕ್ಷಿ ಹಲಸು ಬೇರೆ ಕಡೆ ಅಷ್ಟು ಕಂಡು ಬಂದಿಲ್ಲ, ಕರ್ನಾಟಕದಲ್ಲಿ ಜಾಸ್ತಿ ಬಂದಿದೆ, ಅದು ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಪ್ರದೇಶದಲ್ಲಿ ಮಾತ್ರ.
1: ಓಕೆ,
0: ತುಂಬ ಮಳೆ ಹಲಸು ಬೆಳೆಯೋ ಪ್ರದೇಶ ಇದೆ ಅಲ್ಲ, ತುಮಕೂರು, ದೊಡ್ಡಬಳ್ಳಾಪುರ ಎಲ್ಲ, ಅಲ್ಲಿ ತಳಿಗಳೇ ಇಲ್ಲ.
1: ಓಕೆ,
0: ಹಾಗಾಗಿ ನಾನು ಅದಕ್ಕೆ ಈ ಪೇಟೆಂಟಿಗೆ ಅಪ್ಲೈ ಮಾಡಿದೆ. ನಾನು ಕೃಷಿ ಮೇಳಗಳಲ್ಲಿ ಹಲಸಿನ ಮೇಳದಲ್ಲೆಲ್ಲ ಪ್ರದರ್ಶನಕ್ಕೆ ಹೋಗ್ತಿದ್ದೆ, ನಾನು ಭಾಗವಹಿಸ್ತಿದ್ದೆ ಮಾರಾಟ ಮತ್ತು ಪ್ರದರ್ಶನಕ್ಕೆ. ಆವಾಗೆಲ್ಲ ಭಾಳ ರೆಸ್ಪಾನ್ಸ್ ಬರೋದು ಈ ತಳಿಗೆ. ಹಾಗೆ ನಾನು ಅದಕ್ಕೆ ಪೇಟೆಂಟಿಗೆ ಅಪ್ಲೈ ಮಾಡಿದೆ. ನಮಗೆ ಒಂದು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅಂತ ಗೊತ್ತಾಯಿತು. ಆ ಸಿದ್ದು ಹಲ್ಸಿಗೆ ಸಿಕ್ತಲ್ಲ, ತುಂಬ ಪ್ರಚಾರ ಆಗಿದೆ ಅದು ಆ ತಳಿ. ಹಾಗೆ ನನಗೆ ಶಿವಮೊಗ್ಗ ತೋಟಗಾರಿಕೆ ವಿಶ್ವವಿದ್ಯ ಡಾಕ್ಟರ್ ನಾಗರಾಜಪ್ಪ ಡಿವೆಪ್ಪರ್ ಸಹ ನಮಗೆ ಅದು ಪೇಟೆಂಟಿಗೆ ಅಪ್ಲೈ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದು PPFRA ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡೋದು ಎಲ್ಲ ಅವ್ರ ಮುಖಾಂತರನೇ ನಾನು ಮಾಡಿದ್ದೆ.
1: ಓಕೆ, ಸೊ ನಿಮಗೆ ಒಂದು ವಿಶೇಷವಾದಂತಹ ಹಳದಿ ರುದ್ರಾಕ್ಷಿ ತಳಿಯ
0: ಪೇಟೆಂಟ್ ಆಗಿತ್ತು ಕೊನೆಗೆ. ಜೊತೆಗೆ ಅವರು PPFRA ಪೇಟೆಂಟ್ ಮಾಡೋರು ಇದಾರಲ್ಲ, ರಿಜಿಸ್ಟರ್ ಮಾಡೋ ಅಥಾರಿಟಿ, ಅವರು ನಮ್ಮಲ್ಲಿಗೆ ತುಂಬ ಸಲ ಭೇಟಿ ಕೊಟ್ಟಿದ್ರು. ಅವರು ಅದರದ್ದು ಪ್ರೊಸೀಜರ್, ಅದಕ್ಕೆ ಎಲೆ ತಗೊಂಡೋಗಿ ವಿಶ್ಲೇಷಣೆ ಮಾಡೋದು, ಹಣ್ಣು ತಗೊಂಡೋಗಿ ಅದು ಲ್ಯಾಬ್ ಟೆಸ್ಟ್ ಮಾಡಿ ಅದೆಲ್ಲ ರೆಕಾರ್ಡಿಂಗ್ ಮಾಡಬೇಕಲ್ಲ, ಅದು ಸಿ ಅಂಶ ಎಷ್ಟಿದೆ, ಅದರದ್ದು ರಿಕವರಿ ರೇಟ್ ಎಷ್ಟಿದೆ, ದಾಖಲಾತಿಗಳನ್ನು ಮಾಡಬೇಕಾಗತ್ತೆ. ಅದೆಲ್ಲ ಮಾಡಿಗೋಸ್ಕರ ಬಂದಿದ್ದರು. ಹಾಗೆ ಅವರು ಬಂದಾಗ ನಮ್ಮ ನಂದಾಪೆಮಿಡಿ ಮತ್ತು ಕೆಲವು ತಳಿಗಳನ್ನು ನಾನು ಸಂರಕ್ಷಣೆ ಮಾಡಿದ್ನಲ್ಲ, ತಳಿಗಳು ಕಾಡಿಂದು, ಹಾಗೆ ಅವರು ನನಗೆ ಈ ಪುರಸ್ಕಾರ ಸಿಗಲಿಕ್ಕು ಅದು ನನಗೆ ಮಾಹಿತಿ ಅವ್ರಿಗೆ ಸಿಕ್ಕಿಲ್ಲ, ತುಂಬ ನನಗೆ ಹೆಲ್ಪ್ ಆಯಿತು. ಅದನ್ನು ಸಹ ನಾಗರಾಜಪ್ಪ ಅಡಿವೆಪ್ಪರ್ ಸರ್ ಅವರೇ ಅದನ್ನು ಜಾಸ್ತಿ ಅದನ್ನು ಮಾಹಿತಿಯನ್ನು ಒದಗಿಸಿದರು. ಹಾಗೆ ನಾನು ಮತ್ತು ಅವರಿಬ್ಬರು ಹೋಗಿ ದೆಹಲಿಯಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ.
1: ಆ
0: ಪ್ರಶಸ್ತಿ ಹೆಸರು ಜಿನೋಮ್ ಸೇವಿಯರ್ ರೆಕಗ್ನಿಷನ್ ಅವಾರ್ಡ್ ಅಂತ, ಇದು 2022-23 ಇಸ್ವಿದು ನಮ್ಗೆ ಸಿಕ್ಕಿದ್ದು.
1: ಓಕೆ, ಈ ರೀತಿಯಲ್ಲಿ ಒಂದು ಸ್ಪೆಷಲ್ ಆಗಿ ಹಲಸಿನ ತಳಿಗೆ ನಿಮಗೆ ಒಂದು
0: ಹಲಸಿನ ತಳಿ, ಮತ್ತೆ ನಾನು ಈ ಅಪ್ಪೆಮಿಡಿಗಳು ಇತ್ಯಾದಿ ಸಂರಕ್ಷಣೆ ಮಾಡಿದ್ನಲ್ಲ, ಅದು ಜಿನೋಮ್ ಸೇವಿಯರ್ ಅಂದ್ರೆ ಇದು ಸೇವಿಯರ್ ಅಂದ್ರೆ ಸಂರಕ್ಷಣೆ ಮಾಡೋರು, ಜಿನೋಮ್ ಅಂದ್ರೆ ತಳಿ.
1: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಮಣ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೆಯುತ್ತೆ. ಸೊ ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೌನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿ ಪೌನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರಿಪ್ಪನ್ಪೇಟೆಯ ತೀರ್ಥಹಳ್ಳಿ ರಸ್ತೆಯಲ್ಲಿ ಬರುವಂತಹ ಬರುವೆ ಗ್ರಾಮದ ಅನಂತಮೂರ್ತಿ ಜವಳಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಮಾಡಿರುವಂತಹ ನರ್ಸರಿನಲ್ಲಿ ವಿಶೇಷವಾಗಿ ಹಲಸಿನ ತಳಿಗಳನ್ನು ನಾವೀಗ ನೋಡಬಹುದು. ಆ್ಯಂಡ್ ಅದರಲ್ಲೂ ಕೂಡ ಒಂದು ಹಲಸಿನ ತಳಿಯಾಗೆ ಇವರಿಗೆ ಪೇಟೆಂಟ್ ಕೂಡ ಸಿಕ್ಕಿದೆ. ಆ್ಯಂಡ್ ಹಾಗೆ ಜಾಕ್ ಫ್ರೂಟ್ ಮತ್ತು ಅಪ್ಪೆಮಿಡಿ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀರಾ. ಹಾಗೆ ಅದರಲ್ಲೂ ಕೂಡ ಸ್ಪೆಷಲಿ ಜಾಕ್ ಫ್ರೂಟ್ನಲ್ಲಿರುವಂತಹ ಹಳದಿ ರುದ್ರಾಕ್ಷಿಗೆ ನಿಮಗೆ ಪೇಟೆಂಟ್ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಕೂಡ

0: ಅದರ ಸ್ಪೆಷಾಲಿಟಿ ಬಗ್ಗೆ ಹೇಳಿದ್ರಿ. ಸೊ ಹಾಗೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಅಪ್ಪೆ ಮಿಡಿಯನ್ನು ಕೂಡ ನೀವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರ ಅಂತ ಹೇಳಿ ನಿಮ್ಮ ನರ್ಸಿನಲ್ಲಿ. ಸೊ ಈಗ ಅಪ್ಪೆ ಮಿಡಿ ಬೇರೆ ಕಡೆಯಲ್ಲೂ ಬೆಳೆದಕ್ಕೆ ಸಾಧ್ಯ ಇದೆಯಾ? ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡು ಭಾಗ ಇಂಥ ಕಡೆಗಳಲ್ಲಿ ಅಪ್ಪೆ ಮಿಡಿ ಸಿಗ್ತಾ ಇದ್ದು. ಸೊ ಇವಾಗ ಅದನ್ನು ಪ್ಲ್ಯಾಂಟಿಂಗ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕಾಗತ್ತೆ, ಮತ್ತು ಅದರ ಸಸಿಗಳು ಹೇಗೆ ದೊರೀತಾ ಇದೆ, ಸೊ ಅದ್ರ ಬಗ್ಗೆ ಹೇಳ್ಬೋದು ಸರ್?
1: ಹೇಳ್ಬೋದು. ಈ ಸಸ್ಯಗಳಲ್ಲಿ ಎರಡು ನಮೂನೆ ಇದೆ ಮುಖ್ಯವಾಗಿ. ಒಂದು ವೈಲ್ಡ್ ಅಂತಾರೆ, ಕಾಡಿಂದ ಕಾಡು ಜಾತಿ. ಇನ್ನೊಂದು ಡೊಮೆಸ್ಟಿಕೇಟೆಡ್ ಅಂತಾರೆ, ಬೆಳೆ ಮಾಡಿ ಮಾಡಿ ಮಾಡಿ ಅದರದ್ದು ಎಷ್ಟೋ ವರ್ಷಗಳಿಂದ ಮಳೆ ಮಾಡಿ ಮಾಡಿ ಅದರದ್ದು ಗುಣ ಸ್ವಭಾವಗಳು ಬೇರೆ ಆಗತ್ತೆ. ಕಾಡು ಜಾತಿಯಿಂದ ಊರು ಜಾತಿ ಆಗತ್ತಂತ ಅದರದ್ದು ಸ್ವಭಾವಗಳು ಬೇರೆ ಬೇರೆ ಇರುತ್ತೆ. ನನಗಿದು ಮೊದಲು ತಿಳಿದಿರಲಿಲ್ಲ. ಈ ಅಪ್ಪೆಮಿಡಿ ಕಾಡು ಜಾತಿ, ಕಾಡಿಂದ ಬಂದಿದ್ದಲ್ಲ.
0: ಹೌದು,
1: ಈ ದೇವರು ಸೃಷ್ಟಿಯಾಗಿರೋದು ಕಾಡಿನಲ್ಲಿ ಯಾರೂ ಬೆಳೆ ಮಾಡಿರಲಿಲ್ಲ. ಅದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇದೆ, ಹೆಚ್ಚಾಗಿ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಒಂದು 15-20 ವರ್ಷದ ಮೊದಲೇ ಅದಕ್ಕೆ ಜಿ ಐ ಟ್ಯಾಗ್ ಸಿಕ್ತು. ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂತ ಒಂದು ಸಂಸ್ಥೆ ಇದೆ ಇಂಟರ್ನ್ಯಾಷನಲ್, ಅವರು ಕೊಡ್ತಾರೆ ಆ ಪ್ರದೇಶಕ್ಕೆ, ಗೊತ್ತಾಯ್ತಾ? ಇಂಡಿವಿಜುವಲಿ ಕೊಡಲ್ಲ, ಇರಬೇಕು ಅದು ಜಿ ಐ ಟ್ಯಾಗ್ ಅಂತ. ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುತ್ತದು, ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಅದರದ್ದು ಲಾಭ ಸಿಗಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಸಿಕ್ತು. ಆವಾಗ ಕರ್ನಾಟಕ ಸರ್ಕಾರದವರು ಅದಕ್ಕೆ ತುಂಬ ಬೆಲೆ ಇದೆ, ಮತ್ತು ಕಾಡಲ್ಲಿದೆ ಅಂದರೆ ಅದು ಯಾವಾಗ ಬೇಕಾದ್ರೂ ನಶಿಸಿ ಹೋಗ್ಬೋದಲ್ವ ಆ ತಳಿಗಳು. ಹಾಗೆ ಅವರು ಅದನ್ನು ಸಂರಕ್ಷಣೆ ಮಾಡಿದಾಗಲೂ ಆಗತ್ತೆ, ರೈತರಿಗೂ ಲಾಭ ಸಿಗತ್ತೆ ಅಂತ ಹೇಳಿ ಈ ಅವ್ರು ಏನು ಮಾಡಿದರು ಅಂದರೆ ಇವರನ್ನೇ ಗುರಿ ಇಟ್ಕೊಂಡ್ರು. ಯಾವುದು ಈ ಅಪ್ಪೆಮಿಡಿ ಮರ ಬೆಳೆ ಇದೆ ಅಲ್ಲ ಮಲೆನಾಡು,
0: ಹೌದು,
1: ಅಲ್ಲಿಯನ್ನೇ ಗುರಿ ಇಟ್ಕೊಂಡ್ರು. ಗಿಡಗಳನ್ನು ಫ್ರೀ ಕೊಟ್ಟರು, ಗೊಬ್ಬರ 100% ಸಬ್ಸಿಡಿ ಕೊಟ್ಟರು. ಒಬ್ಬೊಬ್ಬ ರೈತರಿಗೆ 5-5 ಎಕರೆ ಅಂದರೆ 2 ಹೆಕ್ಟೇರ್ ಆ ಥರ ಎಲ್ಲ ಕೊಟ್ಟರು. ಅದೇನಂದರೆ ನಮ್ಮಲ್ಲಿ ಗಿಡ ನೆಡೋದು ಅಂದರೆ ಭೂಮಿಯಲ್ಲಿ ಗುಣಿ ಮಾಡಿ ನೆಡೋ ಪದ್ಧತಿ. ಎಲ್ಲ ಕಡೆಯೂ ಗಿಡ ನೆಡೋದಂದರೆ ನೆಲದಲ್ಲಿ ಒಂದು ಗುಣಿ ಮಾಡಿ ನೆಡೋದು. ಆ ಪ್ರಾರಂಭದಲ್ಲಿ ಗೊತ್ತಿರಲಿಲ್ಲ, ನಾವು ಮಾವು ಅಂತ ಎಲ್ಲ ಒಂದೇ ಅಂತ ತಿಳ್ಕೊ, ಅದರಲ್ಲಿ ಕಾಡು ಜಾತಿ ಬೇರೆ ಊರು ಜಾತಿ ಅದು ಸ್ವಭಾವಗಳು ಬೇರೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತು ಇದು ಬಳಕೆ ಬಳಕೆ ಮಲೆನಾಡಿಗೆ ಮಾತ್ರ ಸೀಮಿತವಾಗಿತ್ತು, ಬೆಳೆ ಮಾಡಿರಲಿಲ್ಲ. ಅದರ ಉಪಯೋಗ ಮಲೆನಾಡಿಗೆ ಮಾತ್ರ ಸೀಮಿತವಾಗಿತ್ತು, ಕಾಡಿಂದ ತಗೊಂಬರ್ತಿದ್ರು, ಉಪಯೋಗಿಸ್ತಿದ್ರು, ಸಾಕಾಗ್ತಿತ್ತು. ಯಾವಾಗ ಅದು ಬೇರೆಯವರಿಗೆಲ್ಲ ಗೊತ್ತಾಯಿತೋ, ಮತ್ತು ಬೇರೆ ಕಡೆ ಎಲ್ಲೂ ಇಲ್ಲ,
0: ಹೌದು,
1: ಹಾಗೆ ಬೇಡಿಕೆ ಜಾಸ್ತಿ ಆಯಿತು, ಮತ್ತು ಎಲ್ಲ ಕಡೆ ಕಾಡು ನಾಶ ಆಗೋ ಹಾಗೆ ನಮ್ಮ ಮಲೆನಾಡಿನಲ್ಲೂ ನಾಶ ಆಗಿದೆ. ಹಾಗಾಗಿಬಿಟ್ಟು ಡಿಮಾಂಡ್ ಜಾಸ್ತಿ ಆಯಿತು, ಕಾಡಿಂದ ಸಪ್ಲೈ ಕಡಿಮೆ ಆಯಿತು. ಈಗ ಸದ್ಯಕ್ಕೆ ಡಿಮಾಂಡ್ ಮಾತ್ರ ಇದೆ, ಸಪ್ಲೈಯೇ ಇಲ್ಲ ಅನ್ಬೋದು. ಹಾಗೆ ಅದಕ್ಕೆ ಅಗಾಧವಾದ ಬೇಡಿಕೆ ಬಂದಿದೆ, ಎಲ್ಲ ಕಡೆಯಿಂದ ಬಂದಿದೆ.
0: ಓಕೆ,
1: ಎಲ್ಲರಿಗೂ ಅದರ ರುಚಿ ಎಲ್ಲ ಗೊತ್ತಾಯಿತು, ಮೊದಲು ಗೊತ್ತಿರಲಿಲ್ಲ. ಅದು ನಮ್ಮ ಪಶ್ಚಿಮ ಘಟ್ಟದ ಹರಿಯೋ ನದಿಗಳಿದೆ ಅಲ್ಲ, ಹಳ್ಳಗಳು ಅಥವಾ ನದಿಗಳು, ಉದಾಹರಣೆಗೆ ನಮ್ಮದು ಕಾವೇರಿ ಇದೆ, ತುಂಗಾ ಇದೆ, ಭದ್ರಾ ಇದೆ, ಶರಾವತಿ ಇದೆ, ಕುಮುದ್ವತಿ ಇದೆ, ಇತ್ಯಾದಿ ಇತ್ಯಾದಿ ನದಿಗಳಿದೆ. ಅದು ಮತ್ತು ಅದರ ಉಪನದಿಗಳು, ಟ್ರಿಬ್ಯೂಟರೀಸ್ ಅಂತಾರಲ್ಲ, ಅದರ ದಡದಲ್ಲಿ ಮಾತ್ರ ಸಾಲು ಸಾಲಾಗಿ ಮರ ಹುಟ್ಟಿದ್ದು. ಯಾಕಂದರೆ ಅದನ್ನು ಇದುವರೆಗೆ ಪ್ರಪಂಚದ ಯಾವ ಪ್ರಾಣಿ ತಿಂದಿಲ್ಲ. ಹಣ್ಣಾದ ನಂತರ ಅದು ಬೀಜ ಪ್ರಸಾರ ನೀರಿಂದ ಮಾತ್ರ ಆಗಿದೆ, ಗೊತ್ತಾಯ್ತಾ? ಅದು ಹಣ್ಣು ಬಿದ್ದಿದ್ದು ಅಲ್ಲೇ ಇರುತ್ತೆ, ಮಂಗ ದನ ಕಾಡೆಮ್ಮೆ ಯಾವುದೂ ಅದನ್ನು ಮುಟ್ಟೋದಿಲ್ಲ. ಅದು ನದಿ ಉಕ್ಕಿದಾಗ ಹರಿದಾಗ ಅದು ತೇಲ್ಕೊಂಡು ಹೋಗಿ ಇನ್ನೊಂದು ಕಡೆ ದಡದಲ್ಲಿ ಹುಟ್ಟಿದೆ. ದಡದ ಎರಡು ಸಾಲಿನಲ್ಲಿ ಅಪ್ಪೆಮಿಡಿ ಮರಗಳು ಇದ್ದಿದ್ದು, ಅಗಾಧ ಗಾತ್ರದ ಮರಗಳು. ಅದು ಎಷ್ಟು 500 ವರ್ಷದ್ದೋ 1,000 ವರ್ಷದ್ದೋ ಗೊತ್ತಿಲ್ಲ, ಅಷ್ಟು ದೊಡ್ಡ ಮರಗಳು. ಸಾಧಾರಣ 150-200 ಅಡಿ ಎಲ್ಲ ಇದ್ದು ಮರ, ಒಂದು 8 ಜನ ಬೇಕೇನೋ ಅದನ್ನು ತಪ್ಕೊಳ್ಳಿಕ್ಕೆ. ಅಷ್ಟು ದೊಡ್ಡ ಮರ, ಅರ್ಧ ಬೇರು ನೀರಲ್ಲಿದೆ, ಅರ್ಧ ಬೇರು ದಡದಲ್ಲಿದೆ. ಅದರಲ್ಲಿ ಬೇರೆ ಬೇರೆ ಸುವಾಸನೆಯ ಮಿಡಿಗಳಿದ್ವು. ನಿಮ್ಗೊಂದು 1,000 ಮರ ಸಿಕ್ಕಿದ್ರೆ ಒಂದು ನದಿ ದಡದಲ್ಲಿ ಒಂದು 2 ಕಿಲೋಮೀಟರ್ನಲ್ಲಿ 1,000 ಮರದ ಮಿಡಿನೂ ಬೇರೆ ಬೇರೆ ವ್ಯತ್ಯಾಸ ಇದೆ.
0: ಸೊ ನ್ಯಾಚುರಲ್ ಆಗಿ ಸ್ಪೆಷಾಲಿಟಿ ಇದೆ,
1: ಅದು ಇದಾಗಿದೆ ಅಂತ ಇವಲ್ಯೂಷನ್ನು. ಪ್ರತಿಯೊಂದು ಮರದ್ದು ವ್ಯತ್ಯಾಸ, ಪರಿಮಳ ಇರ್ಬೋದು, ಅದು ಗಾತ್ರ, ಬಣ್ಣ ಇತ್ಯಾದಿ ಇತ್ಯಾದಿ. ಹಾಗೆ ನಾನು ಒಂದು 25 ವರ್ಷದ ಮೊದಲು ಪ್ರಾರಂಭ ಮಾಡಿದ್ನಲ್ಲ ಇದನ್ನು, ಇದನ್ನು ಏನು ಮಾಡಿದೆ ಅಂದರೆ ಕೆಲವು ಮರದ ಮಾರ್ಕೆಟಿಗೆ ಬರ್ತಿತ್ತಲ್ಲ, ತುಂಬ ಬೇಡಿಕೆ ಅದಕ್ಕೆ ಸಿಕ್ತಿರಲಿಲ್ಲ ಆ ಥರ ಮಿಡಿ. ನಾನು ಅದನ್ನೇ ಹುಡ್ಕೊಂಡು ಹೋಗ್ತಿದ್ದೆ. ಅಮರ ಹುಡುಕ್ಬೇಕಲ್ಲ, ತರ್ತಾನಲ್ಲ ಕಾಡಿಂದ ಇಳಿಸ್ಕೊಂಡು ಬರ್ತಾನಲ್ಲ ಕೊಯ್ಲು ಮಾಡಿಕೊಂಡು, ಅವನನ್ನು ಹಿಡ್ಕೊಂಡು ಹೋಗ್ತಿದ್ದೆ ಆ ಮರ ಗುರುತಿಸ್ಲಿಕ್ಕೆ. ಅದೊಂದು ಕೊಂಬೆ ತೆಗೆದುಕೊಡು ಅಂತ ಅದಷ್ಟು ಮೇಲೆ ಹತ್ತಿ ತೆಗಿಬೇಕಲ್ಲ, ತಂದು ಒಂದು ಕಸಿ ಕಟ್ಟಿ ಗಿಡ ಮಾಡಿಕೊಂಡು ಅದನ್ನು ನಾನು ನಟ್ಕೊಂಡು ಬಿಡೋದು.
0: ಓಕೆ,
1: ಗೊತ್ತಾಯ್ತಾ? ಜಾಸ್ತಿ ರೇಟ್ ಇರೋದು, ಜಾಸ್ತಿ ಬೇಡಿಕೆ ಇರೋದು, ಮತ್ತು ಆ ಪರಿಮಳ ಇರೋದು. ಈಗ ಅಪ್ಪೆಮಿಡಿನಲ್ಲಿ ನಾಲ್ಕು ಪರಿಮಳ ಸಿಕ್ಕಿದೆ ಇದುವರೆಗೆ.
0: ಓಕೆ,
1: ಡಿಸ್ಟಿಂಕ್ಟ್. ನೀವು ಕಣ್ಣು ಮುಚ್ಕೊಂಡ್ರೆ ಇದು ಒಂದು, ಇದು ಎರಡು, ಇದು ಮೂರು, ಇದು ನಾಲ್ಕು ಅಂತ ನೀವು ಗುರುತಿಸ್ಬೋದು. ಅದಕ್ಕೆ ನಮ್ಮ ಪ್ರದೇಶದವರು ಒಂದು ಹೆಸರಿಂದ ಕರೀತಾರೆ ಆ ಪರಿಮಳಕ್ಕೆ.
0: ಓಕೆ,
1: ಐಡೆಂಟಿಫಿಕೇಶನ್. ಗೊತ್ತಾಯ್ತಾ? ಒಂದು ಎಲ್ರಿಗೂ ಗೊತ್ತಿರೋದು ಜೀರಿಗೆ ಮಿಡಿ ಅಂತ.
0: ಜೀರಿಗೆ ಮಿಡಿ,
1: ಆ ಪರಿಮಳಕ್ಕೆ ಜೀರಿಗೆ ಮಿಡಿ ಅಂತಾರೆ. ಅದು ಈಗ ಮಾರ್ಕೆಟ್ನಲ್ಲಿ ಜಾಸ್ತಿ ಬೇಡಿಕೆ ಇದೆ, ಮತ್ತು ಚಾಲ್ತಿಲೂ ಇದೆ.
0: ಓಕೆ,
1: ಅದು ಬಿಟ್ಟರೆ ಇನ್ನೊಂದು ಸಾದಾ ಅಪ್ಪೆ ಅಂತಾರೆ, ಅದೊಂದು ಪರಿಮಳ. ಅದು ಹೆಸರು ಹಾಗೆ ಹೇಳ್ತಾರೆ, ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ನಾನು ಇಟ್ಟಿದ್ದು ಹೆಸರಲ್ಲ, ನೀವು ಕಣ್ಣು ಮುಚ್ಕೊಂಡ್ರೂ ಹೇಳ್ಬೋದು ಇದು ಸಾದಾ ಅಪ್ಪೆ, ಇದು ಜೀರಿಗೆ ಅಂತ ಬೇರೆ ಬೇರೆ ಡಿಸ್ಟಿಂಕ್ಟ್. ಅದಲ್ಲದೆ ಅಪರೂಪಕ್ಕೆ ಇನ್ನೆರಡು ಪರಿಮಳ ಇದೆ, ತುಂಬ ಅಪರೂಪಕ್ಕೆ. ನಿಮ್ಗೊಂದು 1000 ಮರದಲ್ಲಿ ಸಾದಾ ಅಪ್ಪೆ ಮತ್ತು ಜೀರಿಗೆ ಆದ ನಂತರ ಒಂದು ಕಂಚಪ್ಪೆ ಅಂತ ಸಿಗತ್ತೆ. ಕಂಚಪ್ಪೆ ಅಂತ ಕರೆಯೋದು ಈ ಕಂಚಿಕಾಯಿ ಅಂತ ಗೊತ್ತಾ ನಿಮಗೆ? ಮಲೆನಾಡಿನಲ್ಲಿ ಕಂಚಿಕಾಯಿ ಅಂತಾರೆ, ಸಿಟ್ರಸ್ ಫ್ರೂಟ್ ಅದು. ಬಯಲುಸೀಮೆ ಕಡೆ, ತುಮಕೂರು ಕಡೆ ಎಲ್ಲ ಅದಕ್ಕೆ ಹೆರಳೆ ಅಂತಾರೆ, ಅದು ಚಿತ್ರಾನ್ನಕ್ಕೆಲ್ಲ ಹಿಂಡ್ತಾರ ಅವರು. ನಮ್ಮಲ್ಲಿ ಮಲೆನಾಡಿನಲ್ಲಿ ಉಪ್ಪಿನಕಾಯಿ ಮಾಡಿ ಅದು ಮತ್ತೆ ಜೀರಿಗೆ ಮಿಕ್ಸ್ ಮಾಡಿದ್ರೆ ಒಂದು ಪರಿಮಳ ಬರುತ್ತೆ, ಅದಕ್ಕೆ ಕಂಚಿಕಾಯಿ ಪರಿಮಳ ಇರುತ್ತೆ ಸ್ವಲ್ಪ, ಅದಕ್ಕೆ ಕಂಚಪ್ಪೆ ಅಂತ. ಅದು ಅಪರೂಪ, ಮೇ ಬಿ 1 in 1000. ಗೊತ್ತಾಯ್ತಾ? ಕೊನೆಗೆ ಇನ್ನೊಂದು ಕರ್ಪೂರ ಅಂತ ಒಂದು ಸಿಕ್ಕಿದೆ, ಅದು ತುಂಬ ಜನ ನೋಡೇ ಇಲ್ಲ. ಅದು ಎಲ್ಲಿದೆ ಅಂದರೆ ತುಂಗಾ, ಭದ್ರಾ, ಶರಾವತಿ ಅಲ್ಲೆಲ್ಲೂ ಸಿಕ್ಕಿಲ್ಲ.
0: ಓಕೆ,
1: ಅದ್ರ ಉಪನದಿಗಳಲ್ಲಿ ಸಿಕ್ಕಿಲ್ಲ. ಕುಮುದ್ವತಿ ಅಂತ ಒಂದು ನದಿ ಇದೆ.
0: ಓಕೆ,
1: ಗೊತ್ತಾಯ್ತಾ? ನಮ್ಮ ಹುಮ್ಚ ಇದೆ ಅಲ್ಲ, ಹುಮ್ಚದ ಹತ್ರ ಬಿಲ್ಲೇಶ್ವರ ಅಂತ ಒಂದು ಜಾಗ ಇದೆ, ಅಲ್ಲೇ ಅದರದ್ದು ಉಗಮ.
0: ಓಕೆ,
1: ಅದು ಹಿಂಗೆ ರಿಪ್ಪನ್ಪೇಟೆ ಹತ್ರ ಬಳಸ್ಕೊಂಡು ಬರುತ್ತೆ, ಬಳಸ್ಕೊಂಡು ಬಂದು ಹಾಗೆ ಶಿಕಾರಿಪುರ ಹೋಗಿ ರಾಣಿಬೆನ್ನೂರು ಹೀಗೆ ಹೋಗಿ ಆ ತುಂಗಭದ್ರಕ್ಕೆಲ್ಲ ಸೇರಿ ಮತ್ತು ಪಶ್ಚಿಮ ಬಂಗಾಳಕ್ಕೆ ಬಂಗಾಳಕೊಲ್ಲಿಗೆ ಹೋಗಿ ಸೇರತ್ತದು. ತುಂಬ ಉದ್ದ ನದಿ, ತುಂಬ ಅಗಲ ಅಲ್ಲ. ಅದರದ್ದು ಹೆಚ್ಚಿನದು ಅಪ್ಪೆಮಿಡಿ ಮರಗಳಿರೋದು ನಮ್ಮ ರಿಪ್ಪನ್ಪೇಟೆ ಸುತ್ತಾನೆ ಹೋಗಿದೆ, ಅದು ಅಲ್ಲಿದೆ. ಅಲ್ಲಿ ಒಂದು ಬೆನವಳ್ಳಿಯಿಂದ ರೇವತಿಕೊಪ್ಪ ಅಂತ ಒಂದು 5 kilometers ಸ್ಟ್ರೆಚ್ ಇದೆ, ಅಲ್ಲಿ ಮಾತ್ರ ಕರ್ಪೂರದ ಮಿಡಿ ಮರಗಳು ಸಿಕ್ಕಿದೆ. ಸ್ವಲ್ಪ ಪುಚ್ಚು ಕರ್ಪೂರದ ಪರಿಮಳ ಬೇರೆ ಕಡೆ ಸಿಕ್ಕಿಲ್ಲ ನೋಡಿ, ಅದು ಯಾಕಂತ ಗೊತ್ತಿಲ್ಲ. ನಾಲ್ಕು ಪರಿಮಳ ಸಿಕ್ಕಿದೆ ಅಂದ್ರೆ ನೀವು ಕಣ್ಣು ಮುಚ್ಕೊಂಡ್ರೆ ಹೇಳ್ಬಿಡ್ತೀರ ಬೇರೆ ಬೇರೆ ಅಂತ.
0: ಸೊ ಇಷ್ಟು ಸ್ಪೆಷಾಲಿಟಿ
1: ಅಪ್ಪೆಮಿಡಿ ಇದೆ. ಹಾಗೆ ಅಪ್ಪೆಮಿಡಿಗೆ ತುಂಬ ಬೇಡಿಕೆ ಆಗಿದೆ. ಸಾಧಾರಣ ನಿಮಗೆ ಒಂದು ಜೀರಿಗೆ ಮಿಡಿಗೆ ಒಂದು ಕೆಜಿಗೆ 500 rupees ಮಿಕ್ಕಿ, ಬರೀ ಮಿಡಿಗೆ. ಒಳ್ಳೆ ಮಿಕ್ಸ್ ಮಾಡದೇ ಇರೋದು ಜೀರಿಗೆ ಮಿಡಿ ನಿಮ್ಗೊಂದು 1000 rupees ಕಡಿಮೆ ಉಪ್ಪಿನಕಾಯಿ ಸಿಗೋದಿಲ್ಲ.
0: ಸೊ ಇಷ್ಟು ಸ್ಪೆಷಲ್ ಆಗಿರುವಂತಹ,
1: ತುಂಬಾ ಲಾಭದಾಯಕ. ಆದರೆ ಅದು ಮಲೆನಾಡಿನಲ್ಲಿ ನಡಬೇಕಾದ್ರೆ ಕೆಲವು ಕಂಡೀಷನ್ಸ್ ಇದೆ. ಬೆಳೆ ಬರಬೇಕಿದ್ರೆ ಮೊದಲನೇದಾಗಿ ಸಂಪೂರ್ಣ ಬಿಸಿಲಿರಬೇಕು, ಯಾವುದೇ ಮರದ ನೆರಳು ಇರಬಾರ್ದು, ಮೊದಲನೇ ಕಂಡೀಷನ್. ಕೊನೆಗೆ ಕನಿಷ್ಠ 5-6 feet ಎತ್ತರದ ರಾಶಿ ಮಾಡಬೇಕು ನೆಲಮಟ್ಟಕ್ಕಿಂತ, ಅದರ ತಲೆ ಮೇಲೆ ಪ್ಲಾಂಟ್ ಮಾಡಬೇಕು. ಕೊನೆಗೆ 3 ಬೇಸಿಗೆಗೆ ಕಡ್ಡಾಯವಾಗಿ ನೀರು ಕೊಡಬೇಕು. ಈ ನೆಲದಲ್ಲಿ ಗುಣಿ ಮಾಡಿ ನಟ್ರೆ ನೀರು ಕುಡಿದಿದ್ರೆ ಸಾಯಲ್ಲ, ಆದರೆ 20 years ಆಗುತ್ತೋ ಏನೋ ಕಾಯಿ ಬರಲಿಕ್ಕೆ. ಇದು ಸುಲಭ, ಅದಕ್ಕೇನಂದರೆ ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಬೇಕು, ಹೇಳಿದ್ನಲ್ಲ ಅದು ವೈಲ್ಡ್ ಅಂತ ಕಾಡು ಜಾತಿ, ಅದು ಜಾಸ್ತಿ ಸ್ಟ್ರೆಸ್ ಬೇಕು. ಸ್ಟ್ರೆಸ್ ಅಂದರೆ ಭೂಮಿ ಒಣಗಬೇಕು ಆಳದವರೆಗೆ. ನಮ್ಮ ಮಲೆನಾಡು ಮತ್ತು ಕರಾವಳಿಯಲ್ಲಿ ಒಣಗಲ್ಲ. ಯಾವಾಗ? ಡಿಸೆಂಬರ್ ತಿಂಗಳೊಳಗೆ. ಮೇ ತಿಂಗಳಲ್ಲಿ ಒಣಗಿದ್ರೆ ಉಪಯೋಗ ಇಲ್ಲ, ಅಷ್ಟರೊಳಗೆ ಹೊಸ ಚಿಗುರು ಬಂದಿರತ್ತೆ, ಹೂ ಇಲ್ಲದೆ ಬೆಳೀತದೆ, ಈ ವೆಜಿಟೇಟಿವ್ ಗ್ರೋತ್ ಬಂದುಬಿಡತ್ತೆ. ರೀಪ್ರೊಡಕ್ಟಿವ್ ಗ್ರೋತ್ ಬರಬೇಕಾದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗಬೇಕು, ಜಾಸ್ತಿ ಸ್ಟ್ರೆಸ್ ಬೇಕು ಈ ಕಾಡು ಜಾತಿಗೆ.
0: ಓಕೆ ಓಕೆ,
1: ಅಷ್ಟೇ ಸಿಂಪಲ್. ಈಗ ನಮ್ಮಲ್ಲಿ ನಡ್ತಿದ್ದಾರೆ. ಮತ್ತು ಅಂತರ ಜಾಸ್ತಿ ಕೊಡಬೇಕು, ಇದು ಜಾಸ್ತಿ ಅಗಲ ಬೆಳೀತದೆ.
0: ಓಕೆ,
1: ಸ್ವಲ್ಪ ಹತ್ತಿರ ಹಾಕಿದ ಕೂಡಲೇ ಆಕಾಶಕ್ಕೆ ಹೋಗಿಬಿಡತ್ತೆ, ಕೊಯ್ಲು ಮಾಡೋದು ಕಷ್ಟ.
0: ಸೊ ಈ ರೀತಿ ಸ್ಪೆಷಲ್ ಆಗಿರುವಂತಹ ಅಪ್ಪೆಮಿಡಿಗಳನ್ನ ನೋಡಬಹುದು. ಸೊ ಹಾಗೆ ಸರ್, ಈಗ ನಿಮ್ಮ ಹತ್ರದಲ್ಲಿ ಸಸಿಗಳು ಸಿಗುತ್ತಾ, ಹೇಗೆ ಕಾಂಟ್ಯಾಕ್ಟ್ ಮಾಡಿ?
1: ಅಪ್ಪೆಮಿಡಿಗಳು ನಾವು ಸುಮಾರು ಜಾತಿ ಮದರ್ ಟ್ರೀಸ್ ಮಾಡ್ಕೊಂಡಿದ್ದೀವಿ. ಅದೇ ಹೇಳಿದ್ನಲ್ಲ, ಯಾವುದಕ್ಕೆ ಮಾರ್ಕೆಟ್ನಲ್ಲಿ ಬಂದಾಗ ಜಾಸ್ತಿ ಬೇಡಿಕೆ ಮತ್ತು ಅದು ಕೀಪಿಂಗ್ ಕ್ವಾಲಿಟಿ ಅಂತ, ಅದು ಚೆನ್ನಾಗಿರೋದನ್ನು ನಾವು ಮದರ್ ಪ್ಲ್ಯಾಂಟು ಮಾಡ್ಕೊಂಡಿದ್ದೀವಿ.
0: ಓಕೆ, ಸೊ ನಿಮ್ಮಲ್ಲಿ ಸಿಗುವಂತಹ ಪ್ಲ್ಯಾಂಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನಿಮ್ಮನ್ನು
1: ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಆಗತ್ತೆ.
0: ಓಕೆ. ಸರ್, ಹಾಗೆ ಈಗ ನರ್ಸರಿಯಿಂದ ಮಾಡಬೇಕು ಅಂತ ಅನ್ಕೊಳ್ಳೋಂಥವ್ರಿಗೆ ಸೊ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
1: ನರ್ಸರಿಗಳಲ್ಲಿ ಮುಖ್ಯವಾಗಿ ಎರಡು ನಮೂನೆ ನರ್ಸರಿಗಳಿರುತ್ತೆ. ಒಂದು, ಅವ್ರು ತಯಾರು ಮಾಡೋದಿಲ್ಲ, ಯಾರೋ ಒಬ್ಬ ಸಪ್ಲೈಯರ್ ಇರ್ತಾನೆ ಬಲ್ಕ್ ಮಾಡೋನು, ಅವ್ರ ಹತ್ರ ಅವ್ರು ತಕೊಂಡು ತಂದು ಮಾರ್ತಾರೆ, ಅಥವಾ ಎರಡು ಕೈ ಆಗ್ಬೋದು, ನಾಲ್ಕು ಕೈ ದಾಟಿರ್ಬೋದು. ಆವಾಗ ಏನಾಗತ್ತಂದರೆ ಅವ್ರು ಹೇಳಿರ್ತಾರಲ್ಲ ಇದು ತೋತಾಪುರಿ ಅಂತ, ಇವರು ಅದನ್ನು ತೋತಾಪುರಿ ಅಂತ ಕೊಟ್ಟಿರ್ತಾರೆ. ಖಂಡಿತವಾಗಿ ತೋತಾಪುರಿ ಆಗುತ್ತೋ ಇನ್ನೊಂದು ರಸ್ಪುರಿ ಆಗುತ್ತೋ ಕಾಯಿ ಬಂದಮೇಲೆ
0: ಡಿಸೈಡ್ ಆಗುತ್ತೆ.
1: ಅವ್ರಿಗೆ ಅಷ್ಟು ರಿಲೇಬಲ್ ಸೋರ್ಸ್ ಇದ್ದರೆ ಪರವಾಗಿಲ್ಲ, ಇಲ್ಲ ನೀವೇ ಮಾಡಿ ತಯಾರು ಮಾಡಿ ಮಾರೋದಿದ್ರೆ ಗ್ಯಾರಂಟಿ. ನೀವು ಏನಂದರೆ ಒಂದು ನೋಡಬೇಕು, ಒಂದು ಸಲ ನಿಮ್ಮಲ್ಲಿ ಬೆಳೆ ಬರೋವರೆಗೆ ಕಾದ್ಕೊಂಡ್ರೆ ಒಳ್ಳೆಯದು. ನಾವು ಹಾಗೆ ಮಾಡೋದು, ಒಂದು ಹೊಸದು ಅನ್ನೊಂದು ಸೋರ್ಸಿಂದ ಬಂದರೆ ಮತ್ತು ಅದು ಬಯಲುಸೀಮೆದೋ ಇನ್ನೊಂದು ಬೇರೆ ವಾತಾವರಣದ ತಳಿಯಾಗಿದ್ದರೆ ಫಸ್ಟ್ ನಮ್ಮಲ್ಲಿ ಕಾಯಿ ಬರೋವರೆಗೆ ಗಿಡ ಮಾಡಲ್ಲ. ನಮ್ದು ಎಷ್ಟೋ ಹಲಸು ಫೇಲ್ ಆಗಿದೆ ಇಲ್ಲಿದ್ದು, ದೊಡ್ಡಬಳ್ಳಾಪುರದ್ದು, ತುಮಕೂರಿಂದು, ನಮ್ಮ ಮಳೆಗೆ ಕ್ವಾಲಿಟಿನೇ ಬರಲಿಲ್ಲ. ಹಾಗಾಗಿ ನಮ್ಮಲ್ಲಿ ಒಮ್ಮೆ ಮಾಡ್ಕೋತೀವಿ, ಮತ್ತು ಅಂತ್ಯಕ್ಕಂತೆ ಅಂತ ಬರ್ತವೆ, ಗೊತ್ತಾಯ್ತಾ, ಇದು ಥೈಲ್ಯಾಂಡಿಂದು, ಇದು ಇಲ್ಲಿದು ಯಾವುದು ಮಲೇಷ್ಯಾದ್ದು ಅಂತ. ಆವಾಗ ನಾವು ಒಂದು ಸಲ ಕಾಯಿ ಬರೋವರೆಗೆ ಕಾಯಿ, ಮತ್ತು ನಮ್ಮ ವಾತಾವರಣಕ್ಕೆ ನಮ್ಮ ಮಳೆ ಮುಖ್ಯವಾಗಿ ಜಾಸ್ತಿ ಮಳೆ ಸುಮಾರೆಲ್ಲ ನಮ್ಮಲ್ಲಿ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಮ್ಮ ವಾತಾವರಣಕ್ಕೆ ಸೂಟ್ ಆಗುತ್ತೋ ಇಲ್ಲೋ, ಮತ್ತು ಆ ತಳಿ ಹೌದೋ ಅಲ್ವೋ, ಇಷ್ಟು ನೋಡ್ಕೊಂಡು ಬೇಕಾಗುತ್ತೆ ಯಾರಾದರೂ ನರ್ಸರಿ ಮಾಡೋರು. ನಾವು ತುಂಬ ದೀರ್ಘಕಾಲದವರೆಗೆ ನಾವು ಆ ಕ್ಷೇತ್ರದಲ್ಲಿ ಉಳಿಬೇಕು, ಇಲ್ಲದ್ರೆ ಸ್ವಲ್ಪ ದಿವಸ ಆದ ಕೂಡ ಇಲ್ಲಿ ಯಾರು ಬರೋದೇ ಇಲ್ಲ ನಮ್ಮ ಹತ್ರ ಗಿಡ ಒಯ್ಲಿಕ್ಕೆ.
0: ಓಕೆ,
1: ಹಾಗಾಗತ್ತೆ.
0: ಓಕೆ ಸರ್, ಇಷ್ಟೊತ್ತು ನರ್ಸರಿ ಬಗ್ಗೆ ಹಾಗೆ ನೀವು ಮಾಡಿರುವಂತಹ ಪ್ಲಾಂಟಿಂಗ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ತಿಳಿಸಿರಿ. ಸೊ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ನಮಸ್ಕಾರ, ಧನ್ಯವಾದಗಳು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಮಸ್ಕಾರ.
0: ನಮಸ್ತೆ ಸರ್. ಓಕೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅನಂತ ಜವಳಿ ಅವರು ತಿಳಿಸಿದಂತಹ ಮಾಹಿತಿಗಳು ನಿಮಗೆ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ನರ್ಸರಿಯನ್ನು ಏನಾದರೂ ಮಾಡಬೇಕು ಅಂತ ಇದ್ದರೆ ಸೊ ಅವರ ಒಂದು ಸಲಹೆಗಳನ್ನು ತಗೊಂಡು ನೀವು ಕೂಡ ನರ್ಸರಿಯನ್ನು ಕೂಡ ಆರಂಭ ಮಾಡ್ಬೋದು. ಹಾಗೆ ಅವರ ಹತ್ರ ವಿಶೇಷವಾದಂತಹ ಹಲಸಿನ ತಳಿಗಳು ಮತ್ತು ಬೇರೆ ಬೇರೆ ಸಸಿಗಳು ಕೂಡ ಇರೋದರಿಂದ ಅವರನ್ನು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂತಹ ಸಸಿಗಳನ್ನು ಅವ್ರ ಹತ್ರ ಪಡ್ಕೊಳ್ಬೋದು. ಅವರ ಕಾಂಟ್ಯಾಕ್ಟ್ ನಂಬರ್ 9448554514. ಮತ್ತೊಂದು ಸಾರಿ ಹೇಳ್ತಿದ್ದೀನಿ, 9448554514. ಇವರನ್ನು ಸಂಪರ್ಕ ಮಾಡಿ ನೀವು ಅವ್ರ ಹತ್ರ ಇರುವಂತಹ ಸಸಿಗಳನ್ನು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಹಾಗೆ ಸರ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ತಳಿಗಳ ಬಗ್ಗೆ ಹಾಗೆ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ನರ್ಸರಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ನೀವು ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ VSHD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
7: ವಿಕಾಸವಾದದಂಥ ಸಿದ್ಧಾಂತಗಳಿಂದ ಮಾತ್ರ ದೇಶ ವಿಕಾಸವಾಗಬಲ್ಲದು. ಜಗತ್ತಿನ ಸಹಸ್ರಾರು ಒಗಟುಗಳು ಇಂದಿಗೂ ವಿಜ್ಞಾನಿಗಳಿಗೆ ಸವಾಲಾಗಿಯೇ ಉಳಿದುಕೊಂಡು ವಿಜ್ಞಾನದ ಆವಿಷ್ಕಾರಗಳು ಮನುಕುಲದ ಬದುಕನ್ನು ಸಾಕಷ್ಟು ಉತ್ತಮಗೊಳಿಸಿವೆ. ಧರ್ಮ, ಆಧ್ಯಾತ್ಮ, ದೈವ, ದೇವರುಗಳನ್ನು ಸಂಪೂರ್ಣವಾಗಿ ನಂಬಿದ ಜನರಿಗೆ ನೂರಾರು ವೈಜ್ಞಾನಿಕ ಸಿದ್ಧಾಂತಗಳ ತಳಬುಡಗಳು ಅರ್ಥವಾಗಿಲ್ಲ. ಇನ್ನು ಸಚಿವ ಶಾಸಕರಂತೂ ಸಿದ್ಧಾಂತಗಳನ್ನು ಗೇಲಿ ಮಾಡಿದ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಬಹುದು. 2018 ಜನವರಿ ತಿಂಗಳಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ವಿಜ್ಞಾನ ಸಮಾವೇಶವೊಂದು ನಡೆದಿತ್ತು. ಅಲ್ಲಿ ಕಾರ್ಯಕ್ರಮವನ್ನು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರು ಉದ್ಘಾಟನೆ ಮಾಡಿದರು. ಅವರು ಡಾರ್ವಿನ್ ವಿಕಾಸವಾದವನ್ನು ಅಲ್ಲಿ ಗೇಲಿ ಮಾಡಿದರು. ಮಂಗಗಳು ಇನ್ನೂ ಮಾನವರಾಗಿಲ್ಲ ಎಂದು ಶಾಲಾ ಮಕ್ಕಳಂತೆ ಪ್ರಶ್ನೆ ಮಾಡಿದರು. ಮುಂದುವರಿಸಿ ಅವರು ಡಾರ್ವಿನರ ವಿಕಾಸವಾದದ ಸಿದ್ಧಾಂತವೇ ತಪ್ಪು ಎಂದು ತೀರ್ಪು ನೀಡಿದರು. ಅಂಥ ಸಿದ್ಧಾಂತವನ್ನು ಶಾಲಾ ಕಾಲೇಜು ಮಕ್ಕಳಿಗೆ ಕಲಿಸುವುದೇ ಅವೈಜ್ಞಾನಿಕ ಸಂಗತಿ ಎಂದು ತೀರ್ಪು ಕೊಟ್ಟರು. 2018 ಕೇಂದ್ರ ಸಚಿವರು ವಿಕಾಸ ಸಿದ್ಧಾಂತವನ್ನು ಪಠ್ಯದಿಂದ ತೆಗೆದುಹಾಕಲು ಸೂಚಿಸಿದಾಗ ಶಿಕ್ಷಕರು, ವಿಜ್ಞಾನಿಗಳು ಪ್ರತಿಭಟನೆ ಮಾಡಿದ್ದು ಒಂದು ಐತಿಹಾಸಿಕ ಸಂಗತಿ. ದೇಶದ ಪ್ರತಿಷ್ಠಿತ ವಿಜ್ಞಾನ ಹಾಗೂ ಪರಿಸರ ಸಂಘಟನೆಗಳು ಒಟ್ಟಾಗಿ ಸೇರಿ ನೀಡಿದ ಹೇಳಿಕೆಗಳು ಫಲಪ್ರದವಾಗಲಿಲ್ಲ. ಆಧುನಿಕ ಜೀವವಿಜ್ಞಾನದ ಅಡಿಗಲ್ಲೇ ಅಲ್ಲಾಡಿ ಹೋಯಿತು. ಜಗತ್ತಿನಲ್ಲಿ ಕೋಪರ್ನಿಕಸನ ಸೌರ ಕೇಂದ್ರ ಸಿದ್ಧಾಂತ ಭೌತ ವಿಜ್ಞಾನದಲ್ಲಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಡಾರ್ವಿನ್ರವರ ವಿಕಾಸವಾದದ ಸಿದ್ಧಾಂತ. ಅನುವಂಶೀಯ ಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆಗೆ ಸಾಗುವಾಗ ವಿಕೃತಿಯಿಂದ ಬದಲಾಗುತ್ತವೆ. ಪ್ರಕೃತಿಯಲ್ಲಿ ಬಲಿಷ್ಠವಾದದ್ದು ಬದುಕುತ್ತದೆ, ಕನಿಷ್ಠವಾದದ್ದು ನಾಶವಾಗುತ್ತದೆ ಅಥವಾ ತನ್ನ ರೂಪವನ್ನೇ ಹೋರಾಟದಲ್ಲಿ ಬದಲಾಯಿಸಿಕೊಳ್ಳುತ್ತದೆ. ಇದು ಡಾರ್ವಿನ್ ವಿಕಾಸವಾದದ ಸಿದ್ಧಾಂತ. ವಿಜ್ಞಾನಿಗಳ ಅವಿರತ ಶ್ರಮದಿಂದ ಮಂಡನೆಯಾದ ಎಲ್ಲ ಸಿದ್ಧಾಂತಗಳ ಬಗ್ಗೆ ವಿಜ್ಞಾನಿಗಳ ವಲಯದಲ್ಲಿ ಚರ್ಚೆ, ವಿಮರ್ಶೆ, ವಿಶ್ಲೇಷಣೆಗಳಾಗಿ ಒಮ್ಮತ ವ್ಯಕ್ತವಾಗಿರುತ್ತದೆ. ಯಾರು ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ವೈಜ್ಞಾನಿಕ ಸಿದ್ಧಾಂತಗಳನ್ನು ಆಡಳಿತಶಾಹಿಗಳು, ರಾಜಕೀಯ ಧುರೀಣರು ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವುಗಳನ್ನು ಅಲ್ಲಗಳೆದ ಉದಾಹರಣೆಗಳೇ ಹೆಚ್ಚು. ಸಿದ್ಧಾಂತಗಳು ವೇದಾಂತಗಳಲ್ಲ, ಕಟ್ಟು ಕಥೆಗಳಲ್ಲ, ಗೊಡ್ಡು ಸಂಪ್ರದಾಯಗಳಲ್ಲ. ಅವುಗಳ ಹಿಂದೆ 10-6 ವರ್ಷಗಳ ತಿರುಗಾಟ, ಸಂಶೋಧನೆಗಳ ಸತತ ಪರಿಶ್ರಮವಿರುತ್ತದೆ. ಡಾರ್ವಿನ್ 5 ವರ್ಷಗಳ ಕಾಲ ತನ್ನ ಬೀಗಲ್ ನೌಕೆಯಲ್ಲಿ ಸಮುದ್ರ, ಸಾಗರ, ಗುಡ್ಡ, ಬೆಟ್ಟ, ಕಣಿವೆ, ಕಂದರ, ದ್ವೀಪಗಳಲ್ಲಿ ಪರ್ಯಟನೆ ಮಾಡಿ ಮಾಹಿತಿ ಮತ್ತು ಮಾದರಿಗಳನ್ನು ಸಂಗ್ರಹಿಸಿ ತಂದ. ಸುಮಾರು 20 ವರ್ಷಗಳ ಕಾಲ ಸಂಗ್ರಹಿಸಿದ ವಸ್ತುಗಳನ್ನು ತಪಾಸಣೆ ಮಾಡಿದ. ಅನೇಕ ಪ್ರಯೋಗಗಳನ್ನು ನಡೆಸಿದ. ಜೀವವಿಜ್ಞಾನಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ. ವಸ್ತುನಿಷ್ಠವಾದ ಅವನ ವೈಜ್ಞಾನಿಕ ಸಿದ್ಧಾಂತವೇ ಜೀವವಿಕಾಸವಾದ. ಅಂಥ ವಿಕಾಸವಾದವನ್ನೇ ಪಠ್ಯಪುಸ್ತಕ ಸಮಿತಿಯವರು ತೆಗೆದುಹಾಕಿದ್ದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಘೋರ ಅನ್ಯಾಯ. ಡಾರ್ವಿನ್ ವಿಕಾಸದ ಸಿದ್ಧಾಂತವನ್ನು ತೆಗೆದುಹಾಕಿದ ಮೇಲೆ ವಿಜ್ಞಾನಿಗಳು, ಶಿಕ್ಷಕರು, ಶಿಕ್ಷಣ ತಜ್ಞರು, ಸಂವಹನಕಾರರು ಒಟ್ಟು 1800 ವಿಜ್ಞಾನ ಆಸಕ್ತರು ಬಹಿರಂಗ ಪತ್ರ ಬರೆದು ಅದಕ್ಕೆ ತಕ್ಕ ಉತ್ತರವಾಗಲಿ ಪರಿಹಾರವಾಗಲಿ ಅದಕ್ಕೆ ಸಿಕ್ಕಲೇ ಇಲ್ಲ. ಭಾರತದಲ್ಲಿ ಶ್ರೇಷ್ಠ ಮಟ್ಟದ 100 ವಿಜ್ಞಾನಿಗಳು ವಿಜ್ಞಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ದೇಶದ ಅಭಿವೃದ್ಧಿಯನ್ನು ಎತ್ತಿ ಹಿಡಿದಿದ್ದಾರೆ. IITಗಳು, ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ, AISC, ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಮುಂತಾದ ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಲಸಿಕೆಗಾಗಿ ಹೋರಾಟ ನಡೆಸಿದರು. ಇಂಥ ಸಂದರ್ಭದಲ್ಲಿ ಡಾರ್ವಿನ್ನರ ವಿಕಾಸವಾದ ಸಿದ್ಧಾಂತ ಪ್ರೌಢಶಾಲಾ ಹಂತದಲ್ಲಿ ಬಹಳ ಮುಖ್ಯವಾದುದು. ಸತ್ಯಕ್ಕೆ ಹತ್ತಿರವಾದ ಡಾರ್ವಿನರ ಸಿದ್ಧಾಂತವನ್ನು ಜಗತ್ತಿಗೆ ಅರ್ಥ ಮಾಡಿಸಬೇಕಾಗಿದೆ. 1859 ಈ ಸಿದ್ಧಾಂತವನ್ನು ಡಾರ್ವಿನ್ ಮಂಡಿಸಿದಾಗಿನಿಂದಲೂ ಅದಕ್ಕೆ ಪರ ವಿರೋಧಗಳು ಸಾಗಿ ಬಂದಿವೆ. ವಿಜ್ಞಾನಕ್ಕಿಂತ ಧರ್ಮವನ್ನು ಅವಲಂಬಿಸಿದ ಸಾವಿರಾರು ಜನ

0: ಇಂದಿಗೂ ಡಾರ್ವಿನ್ ವಿಕಾಸವಾದವನ್ನು ವಿರೋಧಿಸುತ್ತಿದ್ದಾರೆ. ಅಮೆರಿಕ, ಸೌದಿ ಅರೇಬಿಯಾ, ಒಮನ್, ಅಲ್ಜೀರಿಯಾ, ಮೊರಕ್ಕೋ, ಲೆಬನನ್ ದೇಶಗಳಲ್ಲಿ ಪಠ್ಯದಲ್ಲಿ ಡಾರ್ವಿನ್ನರ ವಿಕಾಸವಾದದ ಸಿದ್ಧಾಂತಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ. ಭಾರತ ಕೂಡ ಅಂಥ ದೇಶಗಳ ಸಾಲಿಗೆ ಸೇರಬಾರದು. ಸ್ವತಂತ್ರ ಭಾರತದ 1958 ನಂತರ ಅಂದಿನ ಸಂಸತ್ತು ಸರ್ವಾನುಮತದಿಂದ ವೈಜ್ಞಾನಿಕ ಮೂಲಭೂತ ಕಾನೂನನ್ನು ಅಂಗೀಕರಿಸಿತು. ದೇಶದ ಹಸಿವು, ನೀರಡಿಕೆ, ಬಡತನ, ಮೌಢ್ಯ, ಅನಕ್ಷರತೆ, ನಿರುದ್ಯೋಗ ನಿವಾರಣೆ ಆಗಬೇಕಾದರೆ ವಿಜ್ಞಾನ ಶಿಕ್ಷಣ ಬೇಕೇ ಬೇಕೆಂದು ತೀರ್ಮಾನಿಸಿತ್ತು. ಅದರ ಫಲವಾಗಿಯೇ ಭಾರತ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ವಿಜ್ಞಾನಿಗಳ ಸಂಖ್ಯೆಯನ್ನು ಇಂದು ಹೊಂದಿದೆ. ಪಠ್ಯಪುಸ್ತಕಗಳು ರಚನೆಯಾಗುವಾಗ ವಿಜ್ಞಾನಿಗಳ ಸಲಹೆ ತೀರ್ಮಾನಗಳೇ ಅಂತಿಮವಾಗಬೇಕು. ಇತರರು ಅದರಲ್ಲಿ ತಲೆ ಹಾಕಬಾರದು. ಆಗ ಮಾತ್ರ ಭಾರತದಂಥ ಅತಿ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಬಲ್ಲದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಲಯ ಮಾರುತ ಎನ್ನುವಂತ ಒಂದು ಚಿತ್ರದ ಗೀತೆ, ಮಲಯ ಮಾರುತ ಗಾನ. ಇದು ಕೆಜಿ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ವತ್ತು ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಚಂದವಳ್ಳಿಯ ತೋಟ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ಈ ನೀತಿ ಈ ನ್ಯಾಯ, ಇದು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು

ಟಿಚಿಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು ಚಿತ್ರಕಥೆ ಬರೆದವರು ಟಿ ವಿ ಸಿಂಗ್ ಠಾಕೂರ್ ಅವರು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಟನೆಯ ಚಿತ್ರ. ಇದು 1964ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಯಾ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಲಯ ಮಾರುತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಎಲ್ಲೆಲ್ಲೂ ಸಂಗೀತವೇ. ಇದು ಕೆಜೆ ಯೇಸುದಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಮಾಧವಿ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಇಂಪಾದ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪರಸಂಗದ ಗೆಂಡೆ ತಿಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಒಂದು ಸುಮಧುರವಾದಂತಹ ಶೋಕ ಗೀತೆ, ಅದುವೇ ನೋಟದಾಗಿ ನಗೆಯ ಮೀಟಿ ಎನ್ನುವಂತ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಲೋಕೇಶ್ ಅವರ ಒಂದು ನಟನೆ, ಮಾರುತಿ ಶಿವರಾಮ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಚಿತ್ರ ಇದು. 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಸುಮಧುರವಾದಂತಹ ಶೋಕ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿದರೆ ಹೇಗಿರುತ್ತೆ ಅನ್ನೋದನ್ನ ನೋಡಿ ಕೇಳೋಣವೇ.

0: അടിതുള്ള പരസംഗായിത്തേ പരസംഗ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಾನಸ ಸರೋವರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಚಂದ ಚಂದ. ಇದು ಪಿ ಜಯಚಂದ್ರನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಂಎನ್ ವ್ಯಾಸರಾವ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಾಮಕೃಷ್ಣ ಹಾಗೂ ಪದ್ಮ ವಾಸಂತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಒಂದು ಸುಮಧುರವಾದಂತಹ ಭಾವಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಶಾನುಭೋಗರ ಮಗಳು ಎನ್ನುವಂತ ಒಂದು ಗೀತೆಯನ್ನ ಜಿವಿ ಅತ್ರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕೆ ಎಸ್ ನರಸಿಂಹ ಸ್ವಾಮಿಗಳ ಒಂದು ರಚನೆ, ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ, ಹೆಣ್ಣು ತನ್ನ ಅಂತರಂಗದ ಬಯಕೆಗಳ ಅಭಿವ್ಯಕ್ತಿ ಪಡಿಸುವಂತ ರೀತಿ, ಸೆರೆ ಹಿಡಿಯುವಂತ ಒಂದು ಅದ್ಭುತವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. 3.5 ವಜ್ರಗಳು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಇದೀಗ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಪದ್ಮಿನಿ ಪದ್ಮಾಲಯ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಆರ್ ಸುದರ್ಶನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ, ಇದು ವೈ ಆರ್ ಸ್ವಾಮಿ ಬರೆದಿರುವಂತ ಒಂದು ಚಿತ್ರಕಥೆಯ ಚಿತ್ರ. ಇದು 1973 ತೆರೆ ಕಂಡಿರುವಂತ ವರ್ಷದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಚಿನ್ನಾರಿ ಪುಟ್ಟಣ್ಣ ಎನ್ನುವಂತಹ ಒಂದು ಅಪರೂಪದ ಗೀತೆಯನ್ನ ಇದೀಗ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ನನ್ನಲ್ಲಿ ನೀನು ಆಗಬೇಕು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ PB ಶ್ರೀನಿವಾಸ್, ಬೆಂಗಳೂರು ಲತಾ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿವಿ ಅಯ್ಯರ್ ಬರೆದಿರುವಂತಹ ಒಂದು ಸಾಹಿತ್ಯ ರಚನೆಯ ಈ ಒಂದು ಗೀತೆ. ಇದು ಸಂಗೀತ ನಿರ್ದೇಶಕರಾಗಿ TG ಲಿಂಗಪ್ಪ ಅವರಿಂದ ಈ ಒಂದು ಗೀತೆ. ಇದು ಅಪರೂಪದ ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಎಲ್ಲೂ ಕೇಳಿರದ ಈ ಒಂದು ಅಪರೂಪದ ಗೀತೆ ನಿಮಗಾಗಿ.
1: ಮೇಲೆ ನನಗೆ ಬೇರೆ ಏನು ಬೇಡ, ನಿನ್ನಲ್ಲಿ ನಾನಾಗಿ ನನ್ನಲ್ಲಿ ನೀನಾಗಿರೋಣ. ಅದಕ್ಕೆ ಈ ದೇವರೇ ಸಾಕ್ಷಿಯಾಗಿರಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ, ಕಲ್ಲಿನ ಗುಡಿಯೊಳಗೆ ದೇವರಿಲ್ಲ ಎನ್ನುವಂತ ಒಂದು ಸುಮಧುರವಾದಂತ ತತ್ವ ಪದದತ್ತ ಸಾಕ್ತಾ ಇದ್ದೀನಿ. ಅದುವೇ ಶಿಶುನಾಳ ಶರೀಫ್ ಸಾಹೇಬರ ಒಂದು ಸುಮಧುರವಾದಂತ ತತ್ವ ಪದ. ಇದು ಸರಳ ಭಾಷೆಯಲ್ಲಿ ವೇದಾಂತದ ಪ್ರಸಾರ. ಇದು ಗುರು ಶಿಷ್ಯರ ಪರಂಪರೆಯ ಮಹತ್ವದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧರ್ಮ ವಿಜಯ ಎನ್ನುವಂತಹ ಒಂದು ಹಳೆಯ ಅಪರೂಪದ ಗೀತೆ ನಿಮಗಾಗಿ. ಕಂದ ಬಾರೋ ಕಣ್ಮಣಿ ಬಾರೋ ಎನ್ನುವಂತಹ ಒಂದು ಗೀತೆ. ಇದು ಜಿ.ಕೆ. ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1959 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಪರೂಪದ ಗೀತೆ. ಎಲ್ಲೂ ಕೇಳಿರದಂತ ಗೀತೆಗಳನ್ನ ಕೇಳಬೇಕಾದ್ರೆ ನೀವು ನಮ್ಮ ರೇಡಿಯೋ ಶಿವಮೊಗ್ಗವನ್ನ ಟ್ಯೂನ್ ಮಾಡಿ ಸುಮಧುರವಾದಂತಹ ಗೀತೆಗಳನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶ್ರೀಕೃಷ್ಣ ದೇವರಾಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೀಗ ಬಹುಜನ್ಮದ ಪೂಜಾ ಫಲ, ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ಟಿಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಜಯ ಜಯ ಜಗದೀಶ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೋಗ್ತಾ ಇದ್ದು ಸಾಧ್ಯವಿಲ್ಲ.
1: ಅಯ್ಯೋ ನಿಮ್ದಮ್ಮ ಹೇಳ್ತೀನಿ, ನನ್ ಬಾಲಾಜಿ ನೋಡೋದಕ್ಕೋಸ್ಕರ ಬಹಳ ದೂರದಿಂದ ಬಂದಿದ್ದೀನಿ ಸ್ವಾಮಿ.
0: ನಿನ್ನಂತ
1: ಅಯ್ಯೋ ಸ್ವಾಮಿ ಸ್ವಾಮಿ, ಒಂದ್ಸಲ ಒಂದೇ ಒಂದ್ಸಲ ನನ್ ಬಾಲಾಜಿ ದರ್ಶನ ಮಾಡಿಬಿಟ್ಟಿದ್ದೀನಿ.
0: ಸಾಧ್ಯವಿಲ್ಲ ಅಂದ್ರೆ ಹಠ ಮಾಡ್ತಾ ಇದ್ದೀಯ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಸಂತ ಸೇನ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಅತಿ ಮುದದಲ್ಲಿ. ಇದು ರಾಮಕೃಷ್ಣ ಶಾಸ್ತ್ರಿಗಳು ಬರೆದಿರುವಂತಹ ಒಂದು ಗೀತೆ. ಸರಸ್ವತಿ ಸ್ಟೋಸ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1941 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಪರೂಪದ, ಎಲ್ಲಿ ಕೇಳಿರದ ಈ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಆತ್ಮೀಯ ಶ್ರೋತೃ ಬಾಂಧವರೇ, ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳನ್ನೇ ತಾವು ಕೇಳಬೇಕೆ? ಇನ್ನೇಕೆ ತಡ, ಈ ಕೂಡಲೇ ಟ್ಯೂನ್ ಮಾಡಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಸುಮಧುರವಾದಂತಹ ಗೀತೆಗಳನ್ನ ಕೇಳಿ ಅಂತ ಹೇಳ್ತಾ, ಇದೀಗ ಒಂದು ಅಪರೂಪದ ಗೀತೆ, ಅದುವೇ ವಸಂತ ಸೇನಾ ಚಿತ್ರದ ಈ ಒಂದು ಗೀತೆ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಪಂಚಮ ವೇದ ಪ್ರೇಮದ ನಾದ. ಇದು ಡಾಕ್ಟರ್ PV ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಹಾಗೂ ಗಂಗಾಧರ್ ಅವರ ಒಂದು ಜೋಡಿಯ ಚಿತ್ರ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆ. ಹಾಗೆ ಕೊರಿಯೋಗ್ರಾಫಿ ಮಾಡಿದವರು ಉಡುಪಿ ಜಯರಾಮ್ ಅವರು. ಈ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದೂರದ ಬೆಟ್ಟ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಸುಮಧುರವಾದಂತಹ ಗೀತೆ, ಪ್ರೀತಿನೇ ಆ ದ್ಯಾವರು ತಂದ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ. ಅದು ನಮ್ಮ ಡಾಕ್ಟರ್ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಈ ಒಂದು ಚಿತ್ರಕಥೆ ಬರೆದವರು ಸಿದ್ದಲಿಂಗಯ್ಯ. ಇದು 1967ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಸುಮಧುರವಾದಂತಹ ಹಳೆಯ ಅಪರೂಪದ ಗೀತೆಗಳನ್ನ ಕೇಳಬೇಕೆ? ಇನ್ನೇಕೆ ತಡ, ಈ ಕೂಡಲೇ ಟ್ಯೂನ್ ಮಾಡಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಸುಮಧುರವಾದಂತಹ ಗೀತೆಗಳನ್ನ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದ ನಾಲ್ಕಿದು ನಾಲ್ಕೇ ಮುತ್ತುಗಳು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು ಒಂದು.

0: ಆಮೇಲೆ ಇನ್ನೇನು ಅಷ್ಟೇ ನನಗೆ ಗೊತ್ತಿರೋದು, ನಾನೇನು ಮಾಡಲಿ?
1: ಹೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೇಳು.
1: ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
3: ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕತೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತರೆಯಾಪಿ ಪೂಜ್ಯ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ. ಆದ್ಯಸ್ನ ಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ್ಮುನಿಂ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನ ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನ ಕೇಳಿ ಹೇಳಿ

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದವರನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂರಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ, ಆ

ಅಶರೀರವಾಡಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯ ಹಿಡಿದು ಧರ ಧರನೆ ಕಪ್ಪಳಿಸಿದ. ಕಂಠಕ್ಕೆ ದುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ,

0: ಅಯ್ಯಾ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆಯೇ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ, ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ, ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ. ಸ್ವಾಮಿ ಹೀಗಾಯಿತೆ, ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ ಅಷ್ಟಮಿ, ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಪಿಡಿದು ದರ್ಶನವ ನೀಡಿ ಅಭಯವನು ತೋ

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೇ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ. ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದೆಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತಹ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಳಿದಳಂತೆ. ಕಾರಣ ಏನು ಅಂದರೆ ದೊಡ್ಡ

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡದಂತನ್ನು ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ, ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ, ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಣ, ಇದೊಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣೆಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೇ ಕಂದ, ನನಗೆ ಕಂಚಗರೂಪಿಯಾದ ನಿನ್ನನ್ನು ನೋಡು ಎಂಬುದಾಗಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಹಟ್ಟನ ಮಾಯವಾಯಿತು. ಹಾರಿ ಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲೆಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿ. ಕಂಸ ಯೋಚನೆ ಮಾಡಿದ, ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನ ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರು. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರು ಎಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟುಬಿಟ್ರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಳಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರು ತೋರಣ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಲೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡು ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನ್ನ ಮಗುಗೆ ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನೆದ್ದ, ಏನೊಡೆಯ ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎತ್ತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನ ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು, ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತರಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ, ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರು ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರೋ ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು, ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳ್ಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಆ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ, ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲ್ಗಡೆನೆ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ. ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ, ಇವಳು ಕಳ್ಳಿ ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ, ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋಧೆ ಮನೆಗೆ ಬಂದ್ರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಯಾ ಕೃಷ್ಣ, ಎಲ್ಲಿದ್ದಾನೋ ಏನೋ ಅಮ್ಮ. ಯಶೋಧಮ್ಮ ಕೇಳಿದ್ರು, ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗಿಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ, ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳ ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದ್ಲಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗುತ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ. ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನು ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ.

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸಲರಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವನು ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ಈಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ, ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತ. ಕೃಷ್ಣನನ್ನು ಕರೆತ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನೂ ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ಧಡಧಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯಾ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದು

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ ಕೃಷ್ಣ. ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದೇ ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದನಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲ ನೋಡಿ ಬಂದರು ಕಂಸಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೆ ಶಿವಧನುವನ್ನ ದುರುಳ. ಏನ್ ಮಾಡುತ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ್ಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ್ಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳಿದ ಫಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುವಂತೆಯೇ ಸರಿ. ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗನವನು ಕೃಷ್ಣ ಬಲರಾಮ.

ಕಲ್ಪಿಸಿದನಂತೆ. ಧನ ಧನ ಧನ ಧನ ಧನ ಧನ ಧನದ ವರ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು, ಏನಪ್ಪ ಇದುಕ್ತಿ, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ, ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರೆಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ, ಅವನ ಮೇಲೆ ಆನೆ ಬಿದ್ದು ಬಿಡ್ತಾನೆ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ, ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡೀರಿ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡೀರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರನ್ನು ಎತ್ತಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದಿವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ, 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 RJ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಸೇರಿರುವಂತಹ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ನನ್ನ ಮೊದಲನೇ ನಮಸ್ಕಾರ ಹೇಳ್ತಾ, ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ಬಂದಿ ಕಾಯನವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರಥಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ಸಮುದಾಯ ಟ್ರಸ್ಟ್ ಶಿವಮೊಗ್ಗ, ಇವರು ನಮ್ಮ ಬಹಳ ಆತ್ಮೀಯರು, ನಮ್ಮ ಲಕ್ಷ್ಮೀನಾರಾಯಣ ಭಟ್ ಸರ್ ಅವರು ನಮ್ಮನ್ನು ಸಣ್ಣವರಿದ್ದಾಗಿಂದನೂ ನಮ್ಮ ಸಂಗೀತದ ಬೆಳವಣಿಗೆಯಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಅವರು ನಮ್ಮ ಜೊತೆ ನಮಗೆ ಹಾರೈಸಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಬಹಳ ಈ ಸಮುದಾಯ ಟ್ರಸ್ಟ್ನವರು ಲಕ್ಷ್ಮೀನಾರಾಯಣ ಭಟ್ ಸರ್ ಆಗಲಿ, ಅವರೆಲ್ಲ ಬಳಗದವರು, ಈ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಮಂಜುನಾಥ್ ಸರ್ ಮತ್ತು ಮಹಾದೇವ್ ಸರ್ ಅವರು, ಅವರೆಲ್ಲ ಬಳಗದವರು ಬಹಳ ಈ ಒಳ್ಳೆ ಶಿವಮೊಗ್ಗದ ಈ ಮಹಾನಗರ ಶಿವಮೊಗ್ಗದಲ್ಲಿ ಭಾಳ ಪ್ರತಿ ವರ್ಷವೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗೂ 2 ವರ್ಷದ ಹಿಂದೆ ಕೋವಿಡ್ಗಿಂತ ಮುಂಚೆ ನಮ್ಮ ತಂದೆಯವರ ಕಾರ್ಯಕ್ರಮವನ್ನು ಭಾಳ ಚಂದ ಕರ್ನಾಟಕ ಸಂಘದಲ್ಲಿ ಮಾಡಿದರು. ಶಿವಮೊಗ್ಗದಲ್ಲಿ ಭಾಳ ಅತ್ಯುತ್ತಮವಾಗಿ ಈ ಟ್ರಸ್ಟ್ನವರು ಭಾಳ ಚಂದ ಕಾರ್ಯಕ್ರಮ ನಡೆಸ್ಕೊಳ್ತಿದ್ದಾರೆ. ಈ ವರ್ಷ ಈ ಸುಸಂದರ್ಭದಲ್ಲಿ ನಮಗೆ ಹಾಡಲಿಕ್ಕೆ ಈ ಸಮುದಾಯ ಟ್ರಸ್ಟ್ನವರು ಅವಕಾಶ ಮಾಡಿಕೊಟ್ಟಿದ್ದು, ಈ ಮಹಾ ಗಣಪತಿ ರವೀಂದ್ರ ನಗರ ಗಣಪತಿ ದೇವಸ್ಥಾನದಲ್ಲಿ ಈ ಮಹಾ ಸನ್ನಿಧಿಯಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಬಹಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಲಾರಸಿಕರು ಇಷ್ಟು ಚಂದ ಸೇರಿದ್ರು ಭಾಳ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ಈ ಮಹಾ ರವೀಂದ್ರನಗರ ಗಣಪತಿಯ ಗಣಪತಿಯ ಪಾದಕ್ಕೆ ನಮ್ಮ ಪ್ರಥಮದಲ್ಲಿ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಿನ ಯುವ ತಬಲಾವಾದಕರಾದಂಥ ನಮ್ಮ ಉಸ್ತಾದ್ ಫಜಲ್ ಖುರ್ಷಿ ಹಾಗೂ ಉದಯ ರಾಜ್ ಕರ್ಪೂರ್ ಸರ್,

ಮಡಿವಾಳಯ್ಯ ಸಾಲಿ ಇವರ ಪ್ರಿಯ ಶಿಷ್ಯರಾದಂಥ ವಿದ್ವಾನ್ ವಿನಾಯಕ್ ಭಟ್ರು ಸಾಗರದಿಂದ ಅವರು ತಬಲಾ ಸಾಥಿಯಲ್ಲಿ ಬಂದಿದ್ದಾರೆ. ಅವ್ರಿಗೂ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಾದಂಥ ಶ್ರೀ ಪವನ್ ಕುಮಾರ್ ರಟ್ಟಿಹಳ್ಳಿ ಅವರಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಡಾಲ್ ತಬಲಾದಲ್ಲಿ ವಿನಾಯಕ್ ಭಟ್ರವರ ಶಿಷ್ಯ ಯುವ ತಬಲಾ ಕಲಾವಿದ ಶ್ರೀ ಕುಮಾರ್ ದರ್ಶನ್ ಅವರು, ವಿದ್ಯಾರ್ಥಿ ದರ್ಶನ್ ಅವರಿದ್ದಾರೆ. ಹಾಗೂ ತಂಬೂರಿಯಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಶಿಷ್ಯರಾದಂಥ ಶ್ರೀ ಬಸವರಾಜ್ ಅವರು ಹಾಗೂ ಸಿದ್ದೇಶ್ ಅವರು ತಂಬೂರಿ ಸಾಥಿಯಲ್ಲಿದ್ದಾರೆ. ಹಾಗೂ ನೀವೆಲ್ಲ ನಮ್ಮ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಿದ್ದೀರಿ, ಭಾಳ ಭಾಳ ಭಾಳ ಸಂತೋಷದ ವಿಚಾರ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಕೇಳ್ತಾ ಹಾಗೂ ನಮ್ಮ ಗುರುಗಳು ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾನು ಇಲ್ಲಿಂದ ಸಲ್ಲಿಸ್ತೇನೆ. ನಮ್ಮ ಗುರುಗಳಾದ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪುಟ್ಟರಾಜ್ ಕವಿ ಅಜ್ಜೋರನ್ನ ಮನದಲ್ಲಿ ಸ್ಮರಿಸಿಕೊಂಡು ನೆನೆಸ್ಕೊಳ್ತಾ ಪ್ರಥಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರಾದ್ದರಿಂದ ಹಿಂದೂಸ್ತಾನಿಯಲ್ಲಿ ರಾಗೇಶ್ರೀ ಅಂತ ಬರ್ತದೆ. ಆ ರಾಗೇಶ್ರೀದಲ್ಲಿ ಒಂದು 30-40 ಮಿನಿಟ್ಸ್ ಒಳಗೆ ಬಡಾಕ್ಯಾಲ್ನ ಹಾಡ್ತೀವಿ. ಸ್ವಲ್ಪ ಕ್ಲಾಸಿಕಲ್ ಹಾಡಿ ನಂತರದಲ್ಲಿ ದೇವರನಾಮ ಹಿಂದಿ ಭಜನ್ಗಳನ್ನ ಲೈಟ್ ಮ್ಯೂಸಿಕ್ನ ಹಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ರಾಗೇಶ್ರೀ.

ಇಲ್ಲಿವರೆಗೆ ರಾಗ ರಾಗೇಶ್ವರದೊಳಗೆ ಬಡಾಕ್ಯಾಲ್ ಮತ್ತು ಅದರ ಚೋಟಾಕ್ಯಾಲ್ ಬಂದಿಶ್ನ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ರಾಗ ದುರ್ಗಾದೊಳಗೆ ದೇವಿಯ ಒಂದು ನಮ್ಮ ಗುರುಗಳು

ತಂದೆಯವರಾಗಲಿ, ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಸಾಕಷ್ಟು ಸೋಮನಾಥ್ ಮರಡೂರು ನಮ್ಮ ಗುರುಗಳು, ಸಂಗಮೇಶ್ವರ ಗವಾಯಿಗಳು, ಎಲ್ಲ ಬಹಳಷ್ಟು ಎಲ್ಲ ಹಾಗೆ ಗುರುಗಳು ಬರೆದಿರುವಂಥ ಒಂದು ಭಕ್ತಿಗೀತೆನ ರಾಗ ದುರ್ಗಾದಲ್ಲಿ ಹಾಡು.

ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರುವಂತಹ ಮಹಾನ್ ಕವಿಗಳಾದಂತ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಭಾಳ ಭಾಳ ಸಂತೋಷದ ವಿಚಾರ, ಯಾಕಂದರೆ ಭಾಳ ದೊಡ್ಡ ಸಾಹಿತಿಗಳವರು, ಯಾಕಂದರೆ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಎಂಥ ಎಂಥ ಭಾವಗೀತೆಗಳನ್ನು ಅವರು ರಚಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಭಾವಗೀತೆಗಳು ಅವರು ರಚಿಸಿದಂಥದ್ದು, ಎಂಥ ಎಂಥ ದೊಡ್ಡ ದೊಡ್ಡ ಕಲಾವಿದರು ಆರ್ಟಿಸ್ಟ್ಗಳು ಹಾಡಿ ಅದು ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂಥ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಮಹಾ ಭಾಗ್ಯ. ಇತ್ತೀಚೆಗೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು. ಬಹಳ ದೊಡ್ಡ ವಿಚಾರ, ಯಾಕಂದರೆ ಸುಮ್ಮನೆ ಅಲ್ಲ ಅದು, ಇಲ್ಲಿ ಬಂದಿರುವುದು ಭಾಳ ಸಂತೋಷದ ವಿಚಾರ. ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾವಿನಿಂದ ಸಲ್ಲಿಸ್ತಾ ಒಂದು ಕನಕದಾಸರು ಬರೆದಿರುವಂಥ ಪ್ರಖ್ಯಾತದಲ್ಲಿರುವಂಥ ಹಾಡು ರಾಗ ಕಿರ್ವಾಣಿದಲ್ಲಿರುವಂಥ

ನಮ್ಮ ಮುಂದೆ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರಿದ್ದಾರೆ. ಅವರು ರಚಿಸಿದಂಥ ಒಂದು ಭಾವಗೀತೆನ, ತುಂಬ ಪ್ರಖ್ಯಾತಿಯಲ್ಲಿರುವಂಥ ಒಂದು ಭಾವಗೀತೆನ ಹಾಡ್ತೇವೆ. ಏನಾರ ತಪ್ಪಿದ್ದಲ್ಲಿ ದಯವಿಟ್ಟು

ಮಾಡ್ತೀವಿ. ನಮ್ಮ ದೇಶಕ್ಕೆ ಭಾರತ ರತ್ನವನ್ನು ತಂದುಕೊಟ್ಟಂತಹ ಪಂಡಿತ್ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಗೂ ಲತಾ ಮಂಗೇಶ್ಕರ್ ಜಿ ಅವರು ಹಾಡಿರುವಂಥ ಒಂದು

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಎನ್ನುವಂತಹ ಒಂದು ಚಿತ್ರದ ಗೀತೆ, ಶಂಕರ ಶಶಿಧರ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, KV ಮಹಾದೇವನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಡವಿಗೆ ಬಿದ್ದವನ ಎನ್ನುವಂತ ಒಂದು ವಿಜಯದಾಸರ ಕೃತಿಯನ್ನ ಪ್ರಸಾದ್ ಪ್ರಭು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆಯ ವೇಳೆಗೆ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಿವ ಬರೆದಿರುವಂತಹ ಒಂದು ಗೀತೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ತಂಪಾದ ತಂಗಾಳಿಯಲ್ಲಿ ಈ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಇಷ್ಟು ದಿನ ಈ ವೈಕುಂಠ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕನಕದಾಸರ ಒಂದು ಕೃತಿಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಮಂಗಳವಾರದ ಪೂಜೆ ನಿನಗಮ್ಮ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಮಾಧವಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವೀರೇಶ್ ಅವರ ಒಂದು ರಚನೆ, ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರಾಣ ಬಂದ ಮನೆಗೆ ಸುಂದರ ಮೂರ್ತಿ ಎನ್ನುವಂಥ ಒಂದು ಸುಂದರವಾದಂಥ ಗೀತೆ, ಅದು ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಪುರಂದರದಾಸರ ಒಂದು ದೇವರ ನಾಮವನ್ನು ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹರಿಯ ಭಜನೆ ಮಾಡು ಎನ್ನುವಂತ ಒಂದು ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಾದಿರಾಜ ತೀರ್ಥರ ಈ ಒಂದು ರಚನೆಯ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.